ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 30ನೇ ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷದ ಸಪ್ತಮಿ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 21ನೇ ತಾರೀಖು ಸೋಮವಾರ. ಈಗ ಸಮಯ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಲೋಕೇಶ್ವರಿ ಮಾಡುವ ಮುಂಜಾನೆಯ ನಮಸ್ಕಾರ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:35. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಬಿಂಡಿಗನವಿಲೆ ಭಗವಾನ್ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು, 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪ ಕುಲಸಚಿವರಾದ ಎಂಎನ್ ನಂದೀಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 7:30 ಸೇವಾ ವಾಹಿನಿ, 7:45, 2:40, 5:35, ರಾತ್ರಿ 7:45 ಹಾಗೂ 8:15 ಚಿತ್ರಗೀತೆಗಳು. ಈ ಬೆಳಗ್ಗೆ 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡಲಿನ್ ವಾದನ, ಪಕ್ಕವಾದ್ಯ ಸಹಕಾರ ವಯೋಲಿನ್ ಕೇಶವ ಮೋಹನ್ ಕುಮಾರ್, ಮೃದಂಗ ಕೇಶವದತ್ತ, ಘಟ ಎಸ್ ಮಂಜುನಾಥ್. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ, ಈ ಸರಣಿ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರಫೋನಿನ್ ಕಾರ್ಯಕ್ರಮ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ, ಆರ್ ಲೋಕೇಶ್ವರಿ ಹಾಗೂ ಬಿಜಿ ಕವಿತಾ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಮಂಡ್ಯದ ಜಾನಪದ ಜನ್ನೆಯರು ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಮಂಡ್ಯದ ಸದ್ದಾಂ ತಗ್ಗಹಳ್ಳಿ ಅವರಿಂದ ಸಣ್ಣ ಕಥೆ ಅವಳೆಂದರೆ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಂಗಳೂರಿನ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀದೇವಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಡಾ ಸ್ನೇಹಶ್ರೀ ಅವರಿಂದ ಭಾವಗೀತೆಗಳು. 1:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಶಾಸ್ತ್ರೀಯ ಸಂಗೀತ, ಮಹತಿ ಎಸ್ ಅವರ ಹಾಡುಗಾರಿಕೆ. 3:30 ರಾಷ್ಟೀಯ ಶೈಕ್ಷಣಿಕ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ, ಸತ್ಯವಾನ್ ಸಾವಿತ್ರಿ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:00 ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಮಕ್ಕಳಲ್ಲಿ ಮೂಳೆ ಆರೋಗ್ಯ ಹಾಗೂ ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂಡ್ ಆರ್ಥೋಸ್ಕೋಪಿಕ್ ಸರ್ಜನ್ ಹಾಗೂ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾ ಶ್ರೇಯಸ್ ಆಳ್ವಾ. ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪ ಕುಲಸಚಿವರಾದ ಎಂವಿ ನಂದೀಶ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 6:10 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಅವಲೋಕನ, 6:50 ಕೃಷಿರಂಗದಲ್ಲಿ ನಾವು ನಮ್ಮೂರು, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8:30 ರಂಗಗೀತೆಗಳು, 9:30 ಶಾಸ್ತ್ರೀಯ ಸಂಗೀತ, 10:00 ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿಮುದ್ರಣದ ಪ್ರಸಾರ. ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. President Draupadi Murmu will hold talks with her North Macedonian counterpart Gordana Siljanovska Dafkova in Skopje today. President Murmu is also scheduled to meet Prime Minister Hristijan Mikoski and Speaker of the Assembly Arim Gashi and address the Parliament. She will also address the Indian North Macedonia Business Forum. President Murmu arrived in North Macedonia on a two-day state visit as part of a three-nation tour of Moldova, North Macedonia and Romania. She is the first Indian president to visit North Macedonia. The visit reflects the importance India attaches to strengthening bilateral ties with the three countries and its engagement with the wider Eastern European region. Both sides have shown keen interest in deepening economic ties in priority sectors such as agriculture, pharmaceuticals, science and technology, information technology and IT-enabled services. North Macedonia is a landlocked country in southeastern Europe. The Indian community in the country is very small, with most members working in the IT sector, teaching at universities or serving as executives in multinational companies. India condemned the attack on the vessel MV Golden Leo while departing the port of Odessa in Ukraine. The External Affairs Ministry said four Indian nationals have tragically lost their lives while one is hospitalized in a critical condition. The ministry said that at the time of the incident, there were 17 crew members on board, including five Indian nationals. The ministry has reiterated that targeting commercial shipping and endangering innocent civilian crew members or otherwise impeding freedom of navigation and commerce is deplorable and should be avoided. The ministry said that the Indian mission in Ukraine is closely monitoring the situation as making every effort to extend all possible assistance to those affected. The Government of India extended deepest condolences to the families of the deceased Indian nationals and wished them speedy and full recovery. More than 118 police personnel sustained injuries yesterday when a protest escalated into violence in New Delhi area. The injured include senior officers of the ranks of Special Commissioner of Police, Joint Commissioner of Police, Additional Commissioner and Deputy Commissioner of Police. In a statement, Delhi Police said, during the protest, the protesters displayed unruly, aggressive and violent behaviour and despite repeated warnings and lawful directions, they refused to disperse and violated the prohibitory orders in force. Delhi police said the protesters attacked police personnel, vandalized police and other government vehicles and resorted to violence, posing a serious threat to public order. It said the medico-legal examination of the remaining injured police personnel is underway. The police said during the scuffle, around 60 protesters were also reported to get injured. It said around 70 protesters have been detained and appropriate legal action is being initiated and an FIR is being registered under the relevant provisions of the Bharatiya Nyay Sanhita and other applicable laws. Delhi police said it remains committed to maintaining public order and ensuring the safety and security of all citizens. It said strict action will be taken against all persons found involved in unlawful and violent activities. National Security Advisor Ajit Doval has been selected for this year's prestigious Lokmanya Tilak National Award. The award will be presented on August 1st in Pune on the occasion of 106th death anniversary of Lokmanya Tilak. Union Home Minister Amit Shah, Maharashtra Chief Minister Devendra Fadnavis, Deputy Chief Ministers Eknath Shinde and Sunetra Pawar will attend the award ceremony. External Affairs Minister Dr. S. Jaishankar met his Panamanian counterpart Javier Eduardo Martinez Achavasquez in New Delhi. During the meeting, Dr. Jaishankar underscored the importance of deepening India's engagement with Panama as a gateway to Latin America and the Caribbean region. Both leaders held wide

0: against Kazakhstan and won 8-3. The women's team, led by Diaz Hattrick, produced a dominant attacking display. And that is the end of this news bulletin.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:10 ಗೀತಾರಾಧನಾ.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕಾರ್ಯಕ್ರಮದ ಆರಂಭದಲ್ಲಿ ಸಂಪ್ರದಾಯ ಗೀತೆ ಹಾಡಿದ್ದಾರೆ ವಾಣಿ ಅರವಿಂದ್. ಸಂಗೀತ ವಾರಿಧಿಯ ಶಾರದೆ, ಭಕ್ತರ ಸಲಹಮ್ಮ ವರದೆ.

ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಜಿ ಶ್ರೀಕಂಠಯ್ಯ ಅವರ ರಚನೆ ಸರ್ವಮಂಗಳೇ ಭಜೇಹಂ ಸತತಂ ಪರ್ವತೇಶ ಕುವರಿ ವರದೇ.

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೊಲ್ಲೂರಿನಲ್ಲಿ ನೆಲೆಸಿ ಎಲ್ಲರನ್ನು ಸಲಹುತಿಹ ಕೋಲಾರ ಸಕ್ಕನನ್ನು ಕೊಂದ ತಾಯೇ. ವಿಜಯನಾರಸಿಂಹ ಅವರ ಈ ರಚನೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿಗೀತೆ, ನಾಡಿನ ಮುಗಿಲಲಿ ಮಾರ್ದನಿಗೊಳ್ಳಲಿ ಜಯ ಭಾರತ ಎನ್ನುವ ಉಕ್ತಿ. ರಚನೆಕಾರರು ಶ್ರೀನಿವಾಸ ತೋಫಖಾನೆ.

ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ವಾಗುತ್ತಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ ಚಿಂತನಾ.

0: ಆಕಾಶವಾಣಿ ಚಿಂತನ ಬೆಂಡಿಗನವಿಲೆ ಭಗವಾನ್ ಅವರಿಂದ.
1: ಮೊನ್ನೆ ಬೆಳಗ್ಗೆ ತರಕಾರಿ ತರಲು ಮಾರುಕಟ್ಟೆಗೆ ಹೊರಟೆ. ಅಲ್ಲೊಂದು ಕಡೆ ರಸ್ತೆ ಗುಂಡಿ ಬಿದ್ದಿದೆ. ವಿಪರೀತ ವಾಹನಗಳ ಸಂಚಾರದಿಂದ ಹಾಗೆ ಆಗಿರಬಹುದು. ಹೇಳಿ ಕೇಳಿ ಅದು ಸಾರ್ವಜನಿಕ ರಸ್ತೆ, ಎಲ್ಲರೂ ಬಳಸುವ ಮಾರ್ಗ, ಅಂದರೆ ಅದರ ನಿರ್ವಹಣೆಯೂ ಎಲ್ಲರದು. ಅದು ದುರಸ್ತಿ ಕಾಣುವ ತನಕವಾದರೂ ಒಂದಷ್ಟು ಕಾಂಕ್ರೀಟು, ಮಣ್ಣು, ಕಟ್ಟಿಗೆ, ಇಟ್ಟಿಗೆ ತುಂಬಿಸುವುದು ಕಷ್ಟವಾಗಬಾರದಲ್ಲವೇ? ಪ್ರತಿನಿತ್ಯ ಎಲ್ಲರ ಕಣ್ಣೆದುರಿಗೇನೇ ವಾಹನಗಳು, ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನಗಳು ಮುಗ್ಗರಿಸುತ್ತವೆ. ಹಿಂದೆ ಬರುವ ವಾಹನಗಳು ನಿಯಂತ್ರಣ ತಪ್ಪುತ್ತವೆ. ವಿಪರ್ಯಾಸವೆಂದರೆ ಗುಂಡಿಯ ಸಮೀಪದಲ್ಲೇ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡಿದ ಗಣ್ಯರೊಬ್ಬರ ಪ್ರತಿಮೆ ಇದೆ. ಪ್ರತಿಮೆಗೆ ಆಗಾಗ ಹಾರಾರ್ಪಣೆಯಾಗುತ್ತದೆ, ಸರಿಯೇ. ಪ್ರಶ್ನೆ ಎಂದರೆ ಪ್ರತಿಮೆಯ ಆರಾಧಕರು ಗುಂಡಿಯನ್ನು ಮುಚ್ಚುವ ಮನಸ್ಸು ಮಾಡಿದ್ದರೆ ನಿಜಕ್ಕೂ ಗಣ್ಯರಿಗೆ ಸಲ್ಲುವ ಗೌರವ ಮತ್ತು ಹೆಚ್ಚುತ್ತಿತ್ತು. ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರು 900 ವರ್ಷಗಳ ಹಿಂದೆಯೇ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎಂದರು. ಸರಳತೆ ಧೀಮಂತರಲ್ಲಿ ಪುಟಿದೇಳುತ್ತದೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವರು ಬೆರೆಯುತ್ತಾರೆ. ಮಹರ್ಷಿ ವಾಲ್ಮೀಕಿ ರಾಮಾಯಣ ಕೃತಿಯ ಆರಂಭದಲ್ಲಿ ಇದು ರಾಮನೆಂಬ ಒಬ್ಬ ಮನುಷ್ಯನ ಕಥೆಯಷ್ಟೇ ಎನ್ನುತ್ತಾರೆ. ಶ್ರೀರಾಮನನ್ನು ಯಾರು ದೈವದಂತೆ ಭಾವಿಸುವ ಅಗತ್ಯವಿಲ್ಲ ಎನ್ನುವುದು ಅವರ ಪರೋಕ್ಷ ನುಡಿ. ಮಹಾತ್ಮರೆಲ್ಲರೂ ನೋವುಂಡು ಬೆಳೆದವರೇ ಹೊರತು ಒಮ್ಮೆಗೆ ದೊಡ್ಡವರಾಗಿ ರೂಪುಗೊಂಡವರಲ್ಲ. ಅವರು ತಮ್ಮ ಬದುಕಿನಲ್ಲಿ ಎದುರಿಸಿದ ಸಂಕಷ್ಟಗಳು, ಸವಾಲುಗಳು, ತೋರಿದ ಧೈರ್ಯ, ಸಂಪನ್ನತೆ ನಮಗೆ ದಾರಿದೀವಿಗೆ ಆಗಬೇಕಲ್ಲವೇ? ನನ್ನನ್ನು ಗಾಂಧೀಜಿ ಅನ್ನಿ, ಬಾಪೂಜಿ ಅನ್ನಿ, ಆದರೆ ಮಹಾತ್ಮ ಎಂದು ಕರೆಯಬೇಡಿ ಎನ್ನುತ್ತಿದ್ದರು ಗಾಂಧೀಜಿಯವರು. ತಮ್ಮ ಪಾದಗಳನ್ನು ಮುಟ್ಟಲು, ತೊಳೆಯಲು ಅಭಿಮಾನಿಗಳಿಗೆ ಎಂದೂ ಅವರು ಆಸ್ಪದ ಕೊಟ್ಟವರಲ್ಲ. ತಮ್ಮನ್ನು ಯಾರೇ ಆಗಲಿ ವೈಭವೀಕರಿಸುವುದನ್ನು ಗಾಂಧೀಜಿ ಇಷ್ಟಪಡಲಿಲ್ಲ. ನನ್ನ ಸುತ್ತ ಕೆಲಸವಿಲ್ಲದೆ ನಿಲ್ಲಬೇಡಿ, ಇಲ್ಲಿಂದ ಹೋಗಿ ಬನ್ನಿ ಎಂದು ಅವರು ನಿಷ್ಠುರವಾಗಿಯೇ ಸೂಚಿಸುತ್ತಿದ್ದರು. ಸೇವಾಶ್ರಮದಲ್ಲಿ ಅವರು ಮೊದಲಿಗೆ ತಾವೇ ಅಲ್ಲಿನ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿ ಮಾದರಿಯಾದರು. ಇತಿಹಾಸದಾದ್ಯಂತ ಧೀಮಂತರೆಲ್ಲರೂ ಕಾಯಕಕ್ಕೆ ಅಗ್ರ ಆದ್ಯತೆ ನೀಡಿದವರೇ. ಕಾಯಕವೇ ಕೈಲಾಸ. ವಿಶ್ವಕವಿ ರವೀಂದ್ರನಾಥ ಟ್ಯಾಗೂರ್ ದೇವರನ್ನು ಕಲ್ಲು ಒಡೆಯುವ ಶ್ರಮಿಕ, ಉಳುವ ರೈತನಲ್ಲಿ ಕಾಣಿ ಎಂದರು. ನಿನಗೆ ಪರರು ಏನು ಮಾಡಬಾರದೆಂದು ನೀನು ಇಷ್ಟಪಡುತ್ತೀಯೋ ಅದನ್ನು ನೀನು ಪರರಿಗೆ ಮಾಡಬೇಡ. ಇದೇ ನಮ್ಮ ಪಾಲಿಗೆ ಧರ್ಮವಾದರೆ ಅದೆಷ್ಟು ಸೊಗಸು. ಭಾರತದ ಗವರ್ನರ್ ಜನರಲ್ ಆಗಿದ್ದ ಶ್ರೀ ಚಕ್ರವರ್ತಿ ರಾಜಾಜಿಯವರು ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳುತ್ತಿದ್ದರು. ಸ್ವಾವಲಂಬಿಯಾದ ಅವರು ಒಮ್ಮೆ ತಮ್ಮ ಬೂಟುಗಳಿಗೆ ಪಾಲಿಶು ಹಾಕಿಕೊಳ್ಳುತ್ತಿದ್ದರು. ಅವರ ಆಪ್ತರೊಬ್ಬರು ಇದನ್ನು ಗಮನಿಸಿ, ಇದೇನು ಸರ್, ನಿಮ್ಮ ಬೂಟುಗಳಿಗೆ ನೀವೇ ಪಾಲಿಶು ಹಾಕುವುದೇ ಎಂದು ಕೇಳಿದರು. ತಟ್ಟೆನ ರಾಜಾಜಿ, ಹೌದು, ನೀವು ಯಾರ ಬೂಟಿಗೆ ಪಾಲಿಶು ಹಾಕುತ್ತೀರಿ ಎಂದರಂತೆ. ಅಂತೆಯೇ ಮನೆಯ ಅಟ್ಟವನ್ನು ಶುಚಿಗೊಳಿಸಲು ಸ್ವತಃ ರಾಜಾಜಿಯವರೇ ಏಣಿಯಿಂದ ಅಟ್ಟ ಏರುತ್ತಿದ್ದರು. ಯಾರನ್ನಾದರೂ ಹತ್ತಿಸಿದರೆ ಅವರು ಜಾರಿ ಬೀಳುವ ಸಂಭವವಲ್ಲ ಅನ್ನುವುದು ಅವರ ತರ್ಕವಾಗಿತ್ತು. ಓಡೌಸ್ ಪ್ರಸಿದ್ಧ ಆಂಗ್ಲ ಪ್ರಬಂಧಕಾರ. ಒಮ್ಮೆ ಅವರು ಗ್ರಂಥಾಲಯದ ಮಹಡಿ ಏರುತ್ತಿದ್ದರು. ಒಬ್ಬ ವ್ಯಕ್ತಿ ಅತ್ತ ಕಡೆಯಿಂದ ಮೆಟ್ಟಲು ಇಳಿಯುತ್ತಿದ್ದರು. ಜಾಗ ಇಕ್ಕಟ್ಟು ಬೇರೆ, ಅದೇಕೆ ಹಾಗೆ ಓಡೌಸ್ರನ್ನು ರೇಗಿಸಬೇಕಿತ್ತೋ ಕಾಣೆ. ಹಾದಿ ಬಿಡುವುದಿಲ್ಲ ಎನ್ನುವುದೇ? ಓಡೌಸ್ ಕೊಂಚವೂ ವಿಚಲಿತರಾಗದೆ ಮೆಲುಧ್ವನಿಯಲ್ಲಿ, ನಾನು ಹಾಗಲ್ಲ, ಹಾದಿ ಬಿಡುತ್ತೇನೆ ಎಂದರಂತೆ. ಶ್ರೇಷ್ಠತಮ ಎಂದರೆ ಹಾಗೆಯೇ, ನೇರ, ಸರಳ, ಸತ್ಯದ ನಡೆ. ಪ್ರಾಧ್ಯಾಪಕರು ತಡವಾಗಿ ತರಗತಿಗೆ ಬರುವ ವಿದ್ಯಾರ್ಥಿಗಳನ್ನು ಹಂಗಿಸುವ ಬದಲು, ಸ್ವಾಗತ, ಬನ್ನಿ, ಆದರೆ ಮುಂದಿನ ಪೀರಿಯಡ್ಗೆ ಬೇಗ ಬಂದಿರಲ್ಲ ಎನ್ನುವುದು ಪರಿಣಾಮಕಾರಿ. ಏಕಕಾಲಕ್ಕೆ ನೀತಿ, ನಗೆ ಎರಡರ ಬೋಧನೆಯೂ ಆಯಿತು. ಗಂಭೀರ ಹಾಸ್ಯ ಪ್ರವೃತ್ತಿ ಧೀಮಂತಿಕೆಯ ಭಾಗವಾದರೆ ವ್ಯಕ್ತಿತ್ವಕ್ಕೆ ಕಳಶವಿಟ್ಟಂತೆ.
0: ಇದುವರೆಗೆ ಬೆಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಸಮಯ 6:35:15.
3: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
4: 18-19 ಶತಮಾನದ ಕಾಲದಲ್ಲಿ ಬೆಂಗಳೂರಿನಲ್ಲಿ ಅಡಿಕೆ ವ್ಯಾಪಾರಸ್ಥರು ಶ್ರೀಮಂತ ಗಣ್ಯರೂ ಆಗಿದ್ದ ಮರಿಸಿದ್ದಪ್ಪ ಶೆಟ್ಟರ ಪುತ್ರರಲ್ಲಿ ಎಲೆ ಮಲ್ಲಪ್ಪ ಶೆಟ್ಟರು ಒಬ್ಬರು. 1815 ಜನಿಸಿದ ಶೆಟ್ಟರು ಕಾಲವಾದದ್ದು 1887. ತಮ್ಮ 72 ವರ್ಷಗಳ ಆಯುಷ್ಯದಲ್ಲಿ ಬಹುಪಾಲು ದಾನ ಧರ್ಮಗಳಲ್ಲಿಯೇ ತೊಡಗಿಕೊಂಡಿದ್ದ ಮಹಾನುಭಾವರು ಇವರು. ಬೆಂಗಳೂರಿನ ಮಲ್ಲೇಶ್ವರ ಬಡಾವಣೆಗೆ ಆ ಹೆಸರು ಬಂದಿದ್ದು ಅಲ್ಲಿರುವ ಕಾಡು ಮಲ್ಲೇಶ್ವರನ ಗುಡಿಯಿಂದ. 19 ಹೊತ್ತಿಗೆ ಗರ್ಭಗುಡಿ ಮಾತ್ರ ಇದ್ದು ತೀರಾ ಜೀರ್ಣಾವಸ್ಥೆಯಲ್ಲಿದ್ದ ಈ ಗುಡಿಯನ್ನು ಸುವ್ಯವಸ್ಥಿತವಾದ ಕಟ್ಟಡ ಪ್ರಾಕಾರಗಳಿಂದ ಕಂಗೊಳಿಸುವಂತೆ ಮಾಡಿದವರು ಮಲ್ಲಪ್ಪ ಶೆಟ್ಟರು. ಆ ಕಾಲದಲ್ಲಿ ಬಹುದೊಡ್ಡ ಮೊತ್ತ ಎನ್ನಬಹುದಾದ 40,000 ರೂಪಾಯಿಗಳನ್ನು ವಿನಿಯೋಗಿಸಿದ್ದರು. ಈ ದೇಗುಲದ ಸಮೀಪದಲ್ಲಿ ಇಂದು ನಂದಿತೀರ್ಥ ಎಂಬ ಹೆಸರಿನಿಂದ ಪರಿಚಿತವಾಗಿರುವ ಕಲ್ಯಾಣಿ ಹೊಂದಿದೆ. ಸುತ್ತಲೂ ಕಲ್ಲಿನ ಸೋಪಾನಗಳಿರುವ ಈ ಕೊಳದ ಒಂದು ಬದಿಗೆ ನಂದಿಯ ವಿಗ್ರಹ ಇದ್ದು ಅದರ ಬಾಯಿಯಿಂದ ತೀರ್ಥವು ಚೆಲ್ಲುತ್ತಿರುವಂತೆ ನಿರ್ಮಾಣ ಇದೆ. ಶಿಥಿಲವಾಗಿ ಹಾಳಾಗುವ ಸ್ಥಿತಿಯಲ್ಲಿದ್ದ ಕೊಳವನ್ನು ಪುನರ್ ನಿರ್ಮಿಸಿ ಸುತ್ತಲಿನ ಕಟ್ಟಡವನ್ನು ಕಟ್ಟಿಸಿ ಸುವ್ಯವಸ್ಥೆಯನ್ನು ಕಲ್ಪಿಸಿದವರು ಮಲ್ಲಪ್ಪ ಶೆಟ್ಟರೆ. ಹೊಸಕೋಟೆ ತಾಲೂಕು ವೀರನಹಳ್ಳಿಯಲ್ಲಿ ಮಲ್ಲಪ್ಪ ಶೆಟ್ಟರು ಕಟ್ಟಿಸಿದ ದೊಡ್ಡ ಕೆರೆ ಹೊಂದಿದೆ. ಇದನ್ನು ಎಲೆ ಮಲ್ಲಪ್ಪ ಶೆಟ್ಟರ ಕೆರೆ ಎಂದೇ ಕರೆಯುತ್ತಾರೆ. ಬೆಂಗಳೂರಿಗೆ ತೀವ್ರ ನೀರಿನ ಅಭಾವ ಒದಗಿದ ಸಂದರ್ಭದಲ್ಲಿ ಈ ಕೆರೆಯಿಂದಲೇ ನೀರನ್ನು ಸರಬರಾಜು ಮಾಡಲಾಗ್ತಾ ಇತ್ತು. ಬೆಂಗಳೂರಿನ ವಾಣಿವಿಲಾಸ ಹೆರಿಗೆ ಆಸ್ಪತ್ರೆಯ ಮೂಲ ಕಟ್ಟಡ ನಿರ್ಮಾಣ ಕಾಲದಲ್ಲಿ ಮಲ್ಲಪ್ಪ ಶೆಟ್ಟರು 35,000 ರೂಪಾಯಿಗಳಷ್ಟು ಧನಸಹಾಯ ಮಾಡಿ ತಮ್ಮ ದಾನಶೀಲತೆಯನ್ನು ಮೆರೆದರು. ಕೋಲಾರ ಜಿಲ್ಲೆಯ ಬೌರಿಂಗ್ಪೇಟೆಯಲ್ಲಿ 40,000 ರೂಪಾಯಿಗಳ ವೆಚ್ಚದಲ್ಲಿ ದೊಡ್ಡದೊಂದು ಧರ್ಮಛತ್ರವನ್ನು ಕಟ್ಟಿಸಿಕೊಟ್ಟರು. ಅನ್ನದಾನಿಗಳಾಗಿಯೂ ಹೆಸರು ಪಡೆದರು. 19 ಧಾತು ಮತ್ತು ಈಶ್ವರ ಸಂವತ್ಸರಗಳ ಅವಧಿಯಲ್ಲಿ ಬೆಂಗಳೂರು ಭೀಕರ ಬರಗಾಲಕ್ಕೆ ಗುರಿಯಾಗಿ ತಲ್ಲಣಿಸಿ ಹೋಯಿತು. ಆ ಸನ್ನಿವೇಶದಲ್ಲಿ ಹೊಟ್ಟೆಗಿಲ್ಲದೆ ಜನರು ಸಂಕಟ ಪಡುತ್ತಾ ನರಳುವುದನ್ನು ನೋಡಲಾರದೆ ಶೆಟ್ಟರು ಎಡೆಬಿಡದಂತೆ ಅನ್ನದಾನದ ವ್ಯವಸ್ಥೆಯನ್ನು ಕಲ್ಪಿಸಿದರು. ಪ್ರತಿದಿನ 1,000 ಜನರಿಗೆ ಆಹಾರ ನೀಡುವ ಈ ಕಾರ್ಯಕ್ರಮ 2 ನಿರಂತರವಾಗಿ ನಡೆಯಿತು. ಅದಾಗಲೇ ತಮ್ಮ ಸಂಪತ್ತಿನ ಬಹುಪಾಲು ದಾನ ಧರ್ಮಗಳಿಗಾಗಿ ವಿನಿಯೋಗವಾಗಿ ಬಿಟ್ಟಿದ್ದರೂ ವಿಪತ್ಕಾಲದ ಅನ್ನದಾನಕ್ಕಾಗಿ ಮಲ್ಲಪ್ಪ ಶೆಟ್ಟರು ವಿನಿಯೋಗಿಸಿದ ಹಣವು ಅಪಾರ. ಶೆಟ್ಟರ ಅಸಾಮಾನ್ಯ ಔದಾರ್ಯವನ್ನು ಮೆಚ್ಚಿದ ಭಾರತ ಸರ್ಕಾರ 1877 ಅವರಿಗೆ ರಾವ್ ಬಹದ್ದೂರ್ ಬಿರುದನ್ನು ನೀಡಿ ಸನ್ಮಾನಿಸಿತು. ಎಲೆ ಮಲ್ಲಪ್ಪ ಶೆಟ್ಟರಿಗೆ ವಯಸ್ಸಾಗುತ್ತಾ ಬಂದಂತೆ ಅವರ ಸಂಪತ್ತು ಕ್ಷೀಣಿಸತೊಡಗಿತ್ತು. ಏನನ್ನೂ ಕೊಡಲಾರದ ಸ್ಥಿತಿಗೆ ತಲುಪಿದ್ದರೂ ಯಾಚಕರು ಎಡೆಬಿಡದೆ ಬರುತ್ತಲೇ ಇದ್ದರು. ಬೇಡಿ ಬಂದವರಿಗೆ ಕೊಡಲಿಲ್ಲದೆ ಶೆಟ್ಟರು ಪರಿತಪಿಸುವುದನ್ನು ನೋಡಲಾಗದೆ ಮನೆಯವರು ಶೆಟ್ಟರು ಇದ್ದ ಕೊಠಡಿಗೆ ಸಂದರ್ಶಕರು ಹೋಗದಂತೆ ಪ್ರತಿಬಂಧಿಸಿಬಿಟ್ರು. ಇಷ್ಟಾಗಿಯೂ ಬಡಬ್ರಾಹ್ಮಣನೊಬ್ಬ ಕಾವಲಿನವರ ಕಣ್ಣು ತಪ್ಪಿಸಿ ಮಲ್ಲಪ್ಪ ಶೆಟ್ಟರನ್ನು ಕಾಣುವಲ್ಲಿ ಯಶಸ್ವಿಯಾದ. ತನ್ನ ಮಗಳಿಗೆ ಮದುವೆ ಮಾಡಬೇಕಿದ್ದು ಏನಾದರೂ ಆರ್ಥಿಕ ಸಹಾಯ ಮಾಡಬೇಕು ಎಂದು ಕೇಳಿಕೊಂಡ. ನಿನಗೆ ಕೊಡಲು ನನ್ನಲ್ಲಿ ಏನೂ ಇಲ್ಲವಲ್ಲ, ಮಾಡುವುದೇನು ಶಿವನೇ ಎಂದು ಕೊರಗುತ್ತಾ ಮಲ್ಲಪ್ಪ ಶೆಟ್ಟರು ಕೈಗಳನ್ನು ಎದೆಯ ಮೇಲೆ ಇಟ್ಟುಕೊಂಡ್ರು. ಶಿವಲಿಂಗ ಇರಿಸಿದ್ದ ಬಂಗಾರದ ಕರಡಿಗೆಗೆ ಕೈ ತಾಗಿತು. ಶೆಟ್ಟರು ಒಳಕೋಣೆಗೆ ಹೋದರು. ಲಿಂಗವನ್ನು ವಸ್ತ್ರವೊಂದರಲ್ಲಿ ಕಟ್ಟಿ ಕೊರಳಲ್ಲಿ ಧರಿಸಿಕೊಂಡ್ರು. ಬಂಗಾರದ ಕರಡಿಗೆಯನ್ನು ತಂದು ಬ್ರಾಹ್ಮಣನ ಕೈಯಲ್ಲಿ ಇರಿಸಿ ತನ್ನ ಅನುಕೂಲಕ್ಕೆ ಉಪಯೋಗಿಸಿಕೊಳ್ಳುವಂತೆ ಹೇಳಿ ಕಳುಹಿಸಿಕೊಟ್ರು. ಬಂಗಾರದ ಕರಡಿಗೆ ಇಲ್ಲದಿರುವುದು ಮನೆಯವರಿಗೆ ಗೊತ್ತಾಗಬಾರದೆಂದು ಕೆಲ ದಿನಗಳು ಉತ್ತರೀಯವನ್ನು ಕೊರಳ ಸುತ್ತ ಕಟ್ಟಿಕೊಂಡಿದ್ದರಂತೆ. ಕರಡಿಗೆ ಇಲ್ಲದೆ ವಸ್ತ್ರದಲ್ಲಿ ಸುತ್ತಿದ ಶಿವಲಿಂಗವನ್ನು ಕಂಡ ಮಗಳು ಕೇಳಿದಳು, ಅದು ಹೋಗಬೇಕಾದ ಕಡೆಗೆ ಹೋಯಿತು ಎಂದು ಶೆಟ್ಟರು ನಕ್ಕು ಸುಮ್ಮನಾದರಂತೆ.
3: ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
5: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901 9 9 6 3 2 6 ಸಹಬಾಳ್ವೆ ಬೆಂಗಳೂರು.
3: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಸಮಯವಾಗಿದೆ 6:40:20.
6: ಏನು ರಂಗ ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಆಕಾಶವಾಣಿ
9: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
10: ಸಿರಿಗನ್ನಡ ದೇವಿಯ ಮುಕುಟ
8: ಪದ ಸಂಸ್ಕೃತಿ
10: ಹಾಡುವ
8: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಪರಮೇಶ್ವರ ವಿ ಭಟ್. ಪದಪರಿಚಯ.
11: ಈ ದಿನ ಕನ್ನಡದ ಎರಡು ಶಬ್ದಗಳ ಅರ್ಥವನ್ನು ನೋಡೋಣ. ಮೊದಲನೆಯ ಶಬ್ದ ಬೀಡಾಡಿ. ಈ ಶಬ್ದದಲ್ಲಿ ಎರಡು ಪದಗಳಿವೆ, ಬೀಡು ಮತ್ತು ಅಡಿ. ಬೀಡಾಡಿ ಇದೊಂದು ಕನ್ನಡದ ಸಮಾಸ ಪದ. ಬೀಡು ಎಂದರೆ ವ್ಯರ್ಥವಾದುದು, ಬೀಳಾದುದು, ಕೆಲಸಕ್ಕೆ ಬಾರದ್ದು, ಕೆಲಸವಿಲ್ಲದ್ದು ಎಂದರ್ಥ. ಕೆಲಸ ಯಾವುದೂ ಇಲ್ಲದೇ ಎಲ್ಲ ಕಡೆ ಅಲೆದಾಡಿಕೊಂಡು ಇರುವವನನ್ನು ಬೀಡಾಡಿ, ಆತ ಸ್ವೇಚ್ಛಾಚಾರಿ. ಕುಮಾರವ್ಯಾಸನ ಕಾವ್ಯದಲ್ಲಿ ಕೃಷ್ಣನನ್ನು ಬೀಡಾಡಿ ಎಂದು ಕರೆಯುವ ಸನ್ನಿವೇಶವಿದೆ. ಅಲ್ಲಿ ಈ ಶಬ್ದವನ್ನು ಬಳಸಿದ್ದನ್ನು ನೋಡೋಣ. ರೂಢಿಯೊಳಗಾಚಾರ ಒಡಗಿತು, ಜೋಡೆಯಲಿ ಜನಿಸಿದರನು ಈ ಬೀಡಾಡಿ ಕೂಡಿದವನೆಂದು ಹೊಯ್ದನು ರವಿಸುತನ ಕರವ. ರಾಜನಾಗಿ ರಾಜ್ಯಭಾರ ಮಾಡುವ ಯಾವ ಕೆಲಸ ಕಾರ್ಯವೂ ಕೃಷ್ಣನಿಗಿಲ್ಲ, ಅವನು ಬೀಡಾಡಿ. ಯಾರು ಕರೆದರೂ ಅವರ ಕೆಲಸಕ್ಕೆ ಧಾವಿಸುವ ಕೀಳಾಳು ಎಂದರ್ಥ. ರಾತ್ರಿಯಾದ ಕೂಡಲೇ ತಮ್ಮ ಕೊಟ್ಟಿಗೆಗೆ ಹೋಗದೆ ಎಲ್ಲೆಂದರಲ್ಲಿ ಓಡಾಡುವ ದನಗಳನ್ನು ಬೀಡಾಡಿ ದನ ಎಂದು ಕರೆಯುತ್ತಾರೆ. ಬೀಡಾಡಿ ಎಂಬ ಶಬ್ದದ ಪ್ರಯೋಗ ಇಂದಿಗೂ ಹಲವು ಕಡೆ ಇರುವುದನ್ನು ಕಾಣಬಹುದು. ಎರಡನೆಯ ಶಬ್ದ ಉತಾರು. ಇದು ಹಿಂದಿ ಭಾಷೆಯ ಶಬ್ದ. ಇದಕ್ಕೆ ಇಳಿಯುವಿಕೆ, ಇಳಿಜಾರು, ಇಳಿಯಲು ಯೋಗ್ಯವಾದ ಸ್ಥಳ, ಹೊಳೆ ದಾಟುವ ಸ್ಥಳ, ರೋಗವನ್ನು ಕಡಿಮೆ ಮಾಡುವ ಔಷಧಿ, ಕಳಚಿ ಬಿಟ್ಟ ಬಟ್ಟೆ ಎಂಬ ಅರ್ಥಗಳಿವೆ. ಈ ಶಬ್ದ ಕನ್ನಡಕ್ಕೆ ಬಂದ ಮೇಲೆ ಇಲ್ಲಿ ಇಳಿಜಾರು, ಇಳುಕಲು, ರೋಗವನ್ನು ಕಡಿಮೆ ಮಾಡುವ ಔಷಧಿ, ನಕಲು ಪ್ರತಿ ಎಂಬ ಅರ್ಥಗಳಲ್ಲಿ ಬಳಸಿದ್ದಾರೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಅವರ ಬೈಲಹಳ್ಳಿ ಸರ್ವೆ ಎಂಬ ಪುಸ್ತಕದಲ್ಲಿ ದಾರಿಯಲ್ಲಿ ಚಡಾವು, ಉತಾರು, ಇಳುಕಲು ಜಾಸ್ತಿ ಎಂಬ ವಾಕ್ಯವನ್ನು ಪ್ರಯೋಗಿಸಿದ್ದಾರೆ. ಜಮೀನಿನ ರೆಕಾರ್ಡ್ ಉತಾರನ್ನು ಪಡೆಯಬೇಕು ಎಂದರೆ ಜಮೀನಿನ ದಾಖಲೆಯ ನಕಲು ಪ್ರತಿಯನ್ನು ಪಡೆಯಬೇಕು ಎಂಬರ್ಥ ಬರುತ್ತದೆ.
8: ತಪ್ಪು ಒಪ್ಪು.
11: ಸರಕಾರಿ ಬಾಲಕರ ಶಾಲೆ, ಸರಕಾರಿ ಹೆಣ್ಣು ಮಕ್ಕಳ ಶಾಲೆ, 71ನೆಯ ಭಾರತದ ಸ್ವಾತಂತ್ರ್ಯೋತ್ಸವ, ಈ ಮೊದಲಾದ ತಪ್ಪು ಪ್ರಯೋಗಗಳು ಎಲ್ಲೆಡೆ ಆಗುತ್ತಿರುವುದು ಸಾಮಾನ್ಯವಾಗಿದೆ. ಸರಕಾರಿ ಬಾಲಕರು ಎಂದರೆ ಸರಕಾರೇತರ ಬಾಲಕರ ಪ್ರಶ್ನೆ ಮೂಡುವುದು ಸಹಜ. ಇಲ್ಲಿ ಸರಕಾರಿ ಎಂಬ ಪದ ಶಾಲೆಗೆ ಅನ್ವಯವಾಗಬೇಕು. ಹೀಗಾದಾಗ ಬಾಲಕರ ಸರಕಾರಿ ಶಾಲೆ, ಹೆಣ್ಣು ಮಕ್ಕಳ ಸರಕಾರಿ ಶಾಲೆ, ಅದೇ ರೀತಿ ಭಾರತದ 71ನೆಯ ಸ್ವಾತಂತ್ರ್ಯೋತ್ಸವ, ಈ ಮೊದಲಾದ ರೂಪಗಳ ಬಳಕೆಯೇ ಸಾಧುವಾಗುತ್ತದೆ.
8: ಸುಮಧುರ.
11: ಇದು ನಾಗಚಂದ್ರನ ಪಂಪ ರಾಮಾಯಣದ ಪದ್ಯ. ಸೀತಾಪಹಾರವಾದ ಮೇಲೆ ಒಮ್ಮೆ ವಿಭೀಷಣ ಅಣ್ಣನಾದ ರಾವಣನಿಗೆ ಮಾಡಿದ ತಪ್ಪನ್ನು ಎತ್ತಿ ಹೇಳುತ್ತಾನೆ. ನನಗೆ ಹಿತವನ್ನು ನುಡಿದರೂ ನಾನು ಅದಕ್ಕೆ ಕಿವಿಗೊಡಲಿಲ್ಲ, ಎಂತಹ ದುರ್ವ್ಯಸನಿ ಎಂಬ ಪಾಪ ಪ್ರಜ್ಞೆ ರಾವಣನನ್ನು ಆವರಿಸಲಾರಂಭಿಸಿದಾಗಿನ ಪ್ರಸಂಗ ಇದು. ಜಸದ ಅಳಿವಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ ಉನ್ನತಿಯ ಬನ್ನಮನ್ ಅನ್ಯಭವಾನುಬದ್ಧ ಮಪ್ಪ ಅಸುಗತಿಯಂ ಸುಹೃಜ್ಜನದ ಬೇವಸಮಂ ಜನತಾಪವಾದಮಂ ಬೆಸನಿಗಳಾರುಂ ಎತ್ತಲರಿವರ್ ವಿಷಯಾಸವ ಮತ್ತಚೇತಸರ್.

ಅಭಿನವ ಪಂಪ ಎಂದೇ ಪ್ರಸಿದ್ಧನಾದ ನಾಗಚಂದ್ರ ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ಕೆ ಮಾಡಿದ ಪದ್ಯ ಇದು. ಇದರ ಅರ್ಥ, ಕಾಮಾಸಕ್ತನಾದವನಿಗೆ ಯಾವುದರ ಪರಿವೆಯೂ ಇರಲು ಸಾಧ್ಯವಿಲ್ಲ. ಕೀರ್ತಿಗೆ ಮಸಿ ಹತ್ತುವುದಾಗಲಿ, ಸೋಲುಂಟಾಗುವುದಾಗಲಿ, ಮನಸ್ಸಿಗೆ ಕೀಡಾಗಲಿ, ಔನ್ನತ್ಯದ ನಾಶವಾಗಲಿ, ದೂರ ಸರಿದ ಸುಗತಿಯಾಗಲಿ, ಗೆಳೆಯರಿಗಾದ ಬೇಸರವಾಗಲಿ, ಜನರಿಂದ ಉಂಟಾಗುವ ಅಪವಾದದ ಚಿಂತೆಯಾಗಲಿ, ವ್ಯಸನಿಯಾದವನು ವಿಷಯ ಸುಖದಲ್ಲಿ ಮೈಮರೆತಿರುವವನು ಮಾಡುವುದೇ ಇಲ್ಲ ಎಂದು ರಾವಣ ಚಿಂತಿಸಿದ. ಪ್ರಕೃತ ಈ ಪದ್ಯದಲ್ಲಿ ರಾವಣ ತನ್ನನ್ನು ತಾನು ಆತ್ಮವಿಮರ್ಶೆಗೆ ಒಳಪಡಿಸಿಕೊಂಡದ್ದನ್ನು ಕಾಣಬಹುದು. ವ್ಯಕ್ತಿ ತಾನು ಮಾಡಿದ್ದು ತಪ್ಪು ಎಂದು ಭಾವಿಸುವ ಕ್ಷಣವೇ ಪಶ್ಚಾತ್ತಾಪ. ಈ ಭಾವ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಬರುವುದಿಲ್ಲ. ಕವಿ ರಾವಣನಲ್ಲಿ ಉಂಟಾದ ಪಾಪ ಪ್ರಜ್ಞೆಯನ್ನು ಆತನ ಮಾತಿನಲ್ಲಿ ಹೊರಡಿಸಿರುವುದು ಇಲ್ಲಿ ವಿಶೇಷ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ, ಬಯಕೆ ಮೈವೆತ್ತಿದಾಗ ಅಂಥವನಿಗೆ ನಾಚಿಕೆಯಾಗಲಿ ಭಯವಾಗಲಿ ಉಂಟಾಗುವುದೇ ಇಲ್ಲ. ಕಾಮಪೀಡಿತನಾಗಿ ಮಾನಿನಿಯನ್ನು ಅಪಹರಿಸುವ ವ್ಯಸನಿಯು ತನ್ನ ಮೂಗಿನ ನೀರಕ್ಕೇ ಚಿಂತಿಸುತ್ತಾನೆ, ಅದುವೇ ಸರಿ ಎಂಬ ಭ್ರಮೆಯಲ್ಲಿ ಮುಳುಗುತ್ತಾನೆ. ನನ್ನ ವರ್ತನೆಯೂ ಹೀಗೇ ಆಯಿತಲ್ಲ ಎಂದು ರಾವಣ ಚಿಂತಿಸುತ್ತಾನೆ. ಇಲ್ಲಿ ರಾವಣನಿಗೆ ತಪ್ಪಿನ ಅರಿವು ಉಂಟಾಗುವಂತೆ ಕವಿ ಚಿತ್ರಿಸಿದ್ದು ವಿಶೇಷ.

0: ಪ್ರಕೃತ ಪದ್ಯದಲ್ಲಿ ವಿಷಯಾಸವ ಎಂಬ ಶಬ್ದದ ಬಳಕೆಯನ್ನು ಕಾಣುತ್ತೇವೆ. ಇಂದ್ರಿಯ ಮೋಹ ಎಂದರ್ಥ. ಮನುಷ್ಯನಿಗೆ ಐದು ಜ್ಞಾನೇಂದ್ರಿಯಗಳು, ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ವಿಷಯ ಸುಖ ಬೇಕು. ಕಣ್ಣಿಗೆ ರೂಪ, ಕಿವಿಗೆ ಇಂಪಾದ ಶಬ್ದ, ನಾಸಿಕಕ್ಕೆ ಸುವಾಸನೆ, ರಸನೇಂದ್ರಿಯಕ್ಕೆ ರುಚಿ, ಚರ್ಮಕ್ಕೆ ಸ್ಪರ್ಶ ಸುಖ ಬೇಕು. ಒಂದೊಂದು ಇಂದ್ರಿಯವು ಅತ್ಯಂತ ಬಲಿಷ್ಠವಾದ ಇಂದ್ರಿಯವಾಗಿದೆ, ಕೆಲವೊಮ್ಮೆ ಅನರ್ಥವನ್ನು ತರುತ್ತದೆ. ಬಲಿಷ್ಠವಾದ ಐದು ಇಂದ್ರಿಯಗಳಿಂದ ಕೂಡಿದ ಮನುಷ್ಯನ ಪಾಡೇನು? ನಿಯಂತ್ರಿಸಿದರೆ ಬದುಕು ಸ್ವರ್ಗ, ಇಲ್ಲವಾದರೆ ರಾವಣನಂತಹ ಸ್ಥಿತಿ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪರಮೇಶ್ವರ ವಿ ಭಟ್. ಪದ್ಯಗಾಯನ ರಾಧಾಕೃಷ್ಣ ಸ್ವರೂಪ್. ಸಹಕಾರ ಆಕಾಶವಾಣಿ ಹಾಸನ ಕೇಂದ್ರ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಈ ಬೆಳಿಗ್ಗೆ 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವಿದೆ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ಕಾರ್ಯಕ್ರಮ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮವಿದೆ. ನೀವು ಕರೆ ಮಾಡಿ

0: ಕಾರ್ಯಕ್ರಮ ಕುರಿತಂತೆ ನಮ್ಮೊಂದಿಗೆ ನಿಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ರೈತರಿಗೆ ಸಲಹೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಿಜ್ಞಾನಿಗಳು ಇತ್ತೀಚೆಗೆ ಒಂದು ಪ್ರಯೋಗವನ್ನು ನಡೆಸಿದರು. ಉಳುಮೆ ಮಾಡಿದ ಮಣ್ಣಿಗೂ, ಉಳುಮೆಯನ್ನೇ ಮಾಡದಲೇ ಇರುವಂತಹ ಮಣ್ಣಿಗೂ ಏನು ವ್ಯತ್ಯಾಸ ಇರಬಹುದು ಅಂತ. ಇದು ಬಹಳ ಸರಳವಾದಂತಹ ಪ್ರಯೋಗನೇ ಇರಬಹುದು, ಆದರೆ ಇದರಿಂದ ಬಂದಂತಹ ಪರಿಣಾಮ ಇದೆಯಲ್ಲ, ಇದು ಬಹಳ ವಿಶೇಷ ಅಂತ ಹೇಳಬಹುದು. ಅವರು ಮಾಡಿದ್ದಿಷ್ಟೆ. ಸಾಮಾನ್ಯವಾಗಿ ನೀವು ಸಾವಯವ ಕೃಷಿಕರನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ, ಸ್ವಾಮಿ, ನನ್ನ ಜಮೀನಿನಲ್ಲಿ ನಾನು ಉಳುಮೆಯನ್ನು ನಿಲ್ಲಿಸಿ ವರ್ಷಗಳೇ ಕಳೆದು ಹೋದವು ಅಂತ. ವಿಶೇಷವಾಗಿ ತೋಟ ಮಾಡಿರೋರಂತೂ 20-30 ವರ್ಷದಿಂದಲೂ ಕೂಡ ನನ್ನ ಜಮೀನಿನಲ್ಲಿ ಉಳುಮೆನೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ಇನ್ನೊಂದು ರೈತರ ವರ್ಗ ಇದೆ, ಉಳುಮೆ ಮಾಡದಲೇ ಹೋದರೆ, ಮಣ್ಣಿನ ಹೆಂಟೆಗಳನ್ನು ಒಡೆದಲೇ ಹೋದರೆ, ಮಣ್ಣಿನ ರಚನೆಯನ್ನು ನಾವು ಛಿದ್ರ ಮಾಡದಲೇ ಹೋದರೆ ಬೆಳೆನ ಬೆಳೆಯೋಕ್ಕೆ ಆಗೋದಿಲ್ಲ ಅಂತ ವಾದ ಮಾಡುವಂತಹ ಒಂದು ವರ್ಗನೂ ಕೂಡ ಇದೆ. ಈಗ ವಿಜ್ಞಾನಿಗಳು ನಡೆಸಿದ ಪ್ರಯೋಗ ತುಂಬ ಸರಳವಾದ್ದು. ಒಂದು ಬಟ್ಟೆ ಚೀಲವನ್ನು ತೆಗೆದುಕೊಂಡು ಉಳುಮೆ ಮಾಡಿದ ಮಣ್ಣನ್ನು ಒಂದು ಕಡೆ, ಉಳುಮೆ ಮಾಡದ ಮಣ್ಣನ್ನು ಇನ್ನೊಂದು ಚೀಲದಲ್ಲಿ ಅದನ್ನು ಸಂಗ್ರಹ ಮಾಡಿ ಅದನ್ನು ಒಂದು ಆಲಿಕೆಗೆ ಹಾಕಿ ಆ ಆಲಿಕೆ ತುಂಬ ನೀರನ್ನು ತುಂಬಿದರು. ಈಗ ನಿಮಗೆ ಗೊತ್ತು, ಆಲಿಕೆ ಅದರ ಮೇಲ್ಭಾಗದಲ್ಲಿ ತೆಳುವಾದಂತಹ ಹತ್ತಿಯ ಬಟ್ಟೆ, ಅದರ ಮೇಲ್ಭಾಗದಲ್ಲಿ ಮಣ್ಣು, ಅದರ ತುಂಬ ನೀರು. ಈ ಥರ ತುಂಬಿದಾಗ ಏನಾಗುತ್ತೆ, ಆ ನೀರು ಮಣ್ಣನ್ನು ಹಾದು ಬಟ್ಟೆಯನ್ನು ಹಾದು ಆಲಿಕೆಯ ತಳಭಾಗದಲ್ಲಿರುವಂತಹ ಕೊಳವೆ ಆಕೃತಿಯಿಂದ ಕೆಳಗಡೆ ಬರುತ್ತೆ. ಆ ನೀರನ್ನು ಸಂಗ್ರಹಿಸೋದಕ್ಕೆ ಒಂದು ಗಾಜಿನ ಬೀಕರನ್ನು ಇಟ್ಟರು. ಏನಾಗುತ್ತೆ ನೋಡೋಣ ಅಂತ ಮೇಲ್ಗಡೆಯಿಂದ ನೀರನ್ನು ಸುರಿತಾ ಹೋದರು. ಏನಾಯ್ತಪ್ಪ ಅಂತಂದರೆ, ನಿಧಾನವಾಗಿ ಉಳುಮೆ ಮಾಡಿದಂತಹ ಮಣ್ಣು ನೀರಲ್ಲಿ ಕರಗೋದಕ್ಕೆ ಶುರುವಾಯಿತು. ಎಷ್ಟು ವೇಗವಾಗಿ ಕರಗ್ತು ಅಂತಂದರೆ, ಆ ನೀರು ಏನು ಕೆಳಗಡೆ ಬರ್ತಾ ಇತ್ತಲ್ಲ, ಅದು ಕೆಂಪು ಬಣ್ಣದಿಂದ ಕೂಡಿತ್ತು. ನೀರನ್ನು ಹಾಕ್ತಾ ಹೋದಾಗೆ ಸಂಪೂರ್ಣವಾಗಿ ಆ ಮಣ್ಣು, ಸಣ್ಣ ಪುಟ್ಟ ಕಲ್ಲನ್ನು ಹೊರತುಪಡಿಸಿ, ತಳಭಾಗದಲ್ಲಿರುವಂತಹ ಬೀಕರಲ್ಲಿ ಸಂಗ್ರಹ ಆಯಿತು. ಉಳುಮೆ ಮಾಡದಲೇ ಇದ್ದಂತಹ ಮಣ್ಣಿನ ಗತಿ ಏನಾಯ್ತಪ್ಪ ಅಂತಂದರೆ, ಅದು ನೀರನ್ನು ಕೆಳಗಡೆ ಬಿಟ್ಕೊಡೋದಕ್ಕೆ ತುಂಬ ನಿಧಾನ ಆಯಿತು. ನೀರು ಕೆಳಗಡೆ ಬಂತು ಇಲ್ಲ ಅಂತಲ್ಲ, ಆದರೆ ಬಂದಂತಹ ನೀರು ಶುದ್ಧವಾದ ಬಿಳಿಯ ನೀರೇ ಆಗಿತ್ತು. ಮಣ್ಣು ಸಂಪೂರ್ಣವಾಗಿ ಬಟ್ಟೆಯ ಮೇಲ್ಗಡೆನೇ ಇತ್ತು. ಈ ಸಣ್ಣ ಪ್ರಯೋಗದಿಂದ ನೀವೇನು ಅರ್ಥ ಮಾಡ್ಕೋಬಹುದು ಅಂತಂದರೆ, ಸಾವಯವ ಕೃಷಿಯಿಂದ ಮಣ್ಣಿನ ಗುಣಮಟ್ಟದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು. ಅಂದರೆ ಮಣ್ಣನ್ನು ತಾಯಿ ಅಂತ ಪೂಜಿಸುವಂತಹ ರೈತರು, ಮಣ್ಣಿಗೆ ಪೂಜನೀಯ ಸ್ಥಾನವನ್ನು ಕೊಟ್ಟಿರುವಂತಹ ಕೃಷಿಕರು, ಸಾವಯವ ಕೃಷಿಯ ದೀರ್ಘ ಅವಧಿಯ ಲಾಭಗಳ ಬಗ್ಗೆ ಯೋಚನೆ ಮಾಡುವಾಗ ಈ ಪ್ರಯೋಗವನ್ನು ಗಮನದಲ್ಲಿ ಇಟ್ಕೋಬೇಕು. ಉಳುಮೆ ಮಾಡಿದಾಗ ಮಣ್ಣಿನ ರಚನೆ ಹಾಳಾಗುತ್ತೆ, ನೀರಿನೊಂದಿಗೆ ಮಣ್ಣು ಕೊಚ್ಚಣಿಕೆ ಆಗೋದು ಜಾಸ್ತಿ ಆಗುತ್ತೆ. 1,000 ವರ್ಷಗಳು ಬೇಕು ಒಂದು ಇಂಚು ಮಣ್ಣು ತಯಾರಾಗೋದಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಸಾವಯವ ಬೇಸಾಯ, ಸಾವಯವ ಕೃಷಿಯಿಂದ ಮಣ್ಣಿನ ಫಲವತ್ತತೆ ಮೇಲೆ, ಮಣ್ಣಿನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮಗಳಾಗ್ತವೆ.
0: ರೈತರಿಗೆ ಸಲಹೆ ಕೇಳಿದಿರಿ. ಇಂದು 6:50 ಕೃಷಿ ರಂಗದಲ್ಲಿ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
5: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. अथ वार्ताः. राष्ट्रपति पदासीना द्रौपदी मुर्मुः स्वीय त्रिराष्ट्र आधिकारिक यात्रायाः द्वितीय चरणे उत्तर मेसिडोनिया देशं सम्प्राप्तवती. कस्यश्चित् भारतीय राष्ट्रपतेः उत्तर मेसिडोनिया देशस्य एषा प्रथमा आधिकारिक यात्रा वर्तते. राष्ट्रपतिः स्व समकक्षया गोर्डाना सिल्जानोस्का दावकोवा इत्यनया सह द्विपक्षीय वार्तां करिष्यति. सा उत्तर मेसिडोनिया देशस्य प्रधानमन्त्री क्रिस्टिजन मिकोस्की तथा संसदः अध्यक्षम अफ्रीम गाशी इत्येताभ्यां सह अपि मेलिष्यति. तदनन्तरं सा उत्तर मेसिडोनिया संसदं तथा भारतोत्तर मेसिडोनिया व्यापार मञ्चमपि सम्बोधयिष्यति. उभय देशौ कृषि औषधोद्योग विज्ञान प्रौद्योगिकी सूचना प्रौद्योगिकी सूचना प्रौद्योगिकी समर्थित सेवा क्षेत्रेषु आर्थिक सहयोगम इतोपि सुदृढीकर्तुं रुचिं प्रदर्शितवन्तौ. राष्ट्रपतिः सेंट्स पास चर्च इत्यत्र अपि गमिष्यति. ह्यः नवदिल्ल्यां यदा विरोधप्रदर्शनं हिंसायां परिवर्तितः तदा 18,100+ आरक्षकाः व्रणिताः. व्रणितेषु विशेषारक्षक आयुक्तः संयुक्तारक्षकायुक्तः अपरायुक्तः उप आरक्षकायुक्तः अन्ये च वरिष्ठाधिकारिणः सम्मिलिताः सन्ति. एकस्मिन् वक्तव्ये दिल्ल्याः आरक्षकाः अवदन् यत् विरोधप्रदर्शनसमये प्रदर्शनकारिभिः आक्रामकं हिंसात्मकञ्च आचरणं प्रदर्शितम्. पुनः पुनः पूर्वसूचनाः विधिसम्मतानि निर्देशानि च प्राप्यापि ते विद्रोहं कृतवन्तः. प्रवर्तमानानां निषेधात्मक आदेशानां च उल्लंघनं कृतवन्तः. दिल्ल्यारक्षिबलेन उक्तं यत् प्रदर्शनकारिभिः आरक्षकाणाम् उपरि आक्रमणं कृतवन्तः. आरक्षकाणां प्रशासकीय वाहनान् च भंगं कृत्वा हिंसाम् आचरितवन्तः, येन सार्वजनिक व्यवस्थायाः कृते गंभीरा विभीषिका समुत्पन्नासीत्. बलेन उक्तं यत् अवशिष्ट व्रणितानां आरक्षक कर्मचारिणां चिकित्सा विधि परीक्षणं प्रचलति. दिल्ल्यारक्षिबलेन उक्तं यत् कलह समये प्रायः 60 आन्दोलनकारिणः अपि व्रणिताः जाताः. ते उक्तवन्तः यत् प्रायः 70 प्रदर्शनकारिणः निगडिताः सन्ति. समुचित विधि प्रक्रिया आरब्धा अस्ति. सहैव भारतीय न्याय संहितायाः प्रासंगिकोपबन्धैः अथ अन्य प्रासंगिक विधिभिः च FIR प्राथमिकी इति पञ्जीकृतमस्ति. युक्रेन देशस्य ओडेसा पत्तनात् प्रस्थानावधौ MV गोल्डन लियो इत्यस्यां नौकायां कृताक्रमणस्य भारतेन निन्दा कृता. विदेशमन्त्रालयः एकस्मिन् वक्तव्ये अवदत् यत् चत्वारः भारतीयाः नागरिकाः दुर्दैववशात् मृत्युमुपगताः. एकः गंभीरावस्थायां चिकित्सालये उपचाराधीनः अस्ति. मन्त्रालयेनोक्तं यत् उपलब्ध सूचनानुसारं घटनासमये 5 भारतीय नागरिकः सह 17 चालकदलस्य सदस्याः आसन्. विदेशमन्त्री डॉ एस जयशंकरः नवदिल्ल्यां पनामादेशस्य विदेशमन्त्रिणा हेवियर एडवार्डो मार्टिनेज आचा वास्केज इत्यनेन सह मेलनं कृतवान्. ह्यः जाते उपवेशने डॉ जयशंकरः लैटिन अमेरिका कैरिबियन क्षेत्रयोः प्रवेशद्वाररूपेण पनामादेशेन सह भारतस्य सम्बन्धस्य गहनतायाः महत्वम् अधोरेखितवान्. व्यापारोद्योग विकास स्वास्थ्य कृषि शिक्षा आंकिकीय सहयोगादीनां प्रगति विषये उभौ विस्तृतं विमर्शं कृतवन्तौ. बहुपाक्षिक मञ्चेषु सहभागित्वस्य विषये अपि तौ अवदताम्. प्रशासनेन संसूचितं यत् अस्य वर्षस्य ಜೂನ ಮಾಸ ಪರ್ಯಂತಂ ದೇಶೇ ಪ್ರಾಯ ಏಕೋನ ಪಂಚಾಶತ್ ಲಕ್ಷಾಧಿಕ ಪಂಚಪಂಚಾಶತ್ ಕೋಟಿ ಉಪಯೋಕ್ತಾರಃ ಯುಪಿಐ ಇತ್ಯನೇನ ಸಹ ಸಂಬದ್ಧಾಃ ಜಾತಃ ಇತಿ ವಾರ್ತಾಃ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7 ಗಂಟೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಶ್ರೋತೃಗಳೇ, ಈ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪಕುಲಸಚಿವರಾದ MV ನಂದೀಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಮೂಡಿಬರಲಿದೆ. ಸಂದರ್ಶಕರು SLXMINARAYANA, ನಿರ್ಮಾಣ NKESHAVAMOORTHY, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಈ ಸಂದರ್ಶನದ 2ನೇ ಭಾಗ ಇಂದು ಸಂಜೆ 5:40. ಈ ಬೆಳಿಗ್ಗೆ 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡೊಲಿನ್ ವಾದನ, ವಯೋಲಿನ್ ಕೇಶವ ಮೋಹನ್ ಕುಮಾರ್, ಮೃದಂಗ ಕೇಶವದತ್ತ, ಘಟ SMANJANATH. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.

0: 7:05ಕ್ಕೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುವರು ಮಂಡ್ಯದ ಜಾನಪದ ಜನ್ನಯ್ಯರ ತಂಡದವರು. ಇದು ಮೈಸೂರು ಕೇಂದ್ರದ ಕೊಡುಗೆ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಮಾನವ ಸರಪಳಿ ಉದ್ಘಾಟಿಸಿ ಅವರು ಮಾತನಾಡಿದರು. 18 ವರ್ಷ ವಯಸ್ಸು ಪೂರ್ಣಗೊಳಿಸಿದ ಯುವ ಮತದಾರರು ಈ ಅಭಿಯಾನದ ಪ್ರಯೋಜನ ಪಡೆದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು, ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು.
1: ನೀವೆಲ್ಲ 18 ವಯಸ್ಸು ಆದವರು ಯಾರ್ಯಾರಿದ್ದೀರಿ, ಕೂಡಲೇ ಪ್ರಾಸೆಸ್ ಮುಗಿಯೊಳಗೆ ತಾವೆಲ್ಲರ ಫಾರ್ಮ್ 6 ಅನ್ನು ಅಪ್ಲೈ ಮಾಡಬೇಕು ನಾನು ನಿಮ್ಮಲ್ಲಿ ಕೋರ್ತೀನಿ. ಮತ್ತೆ ಯಾವತ್ತೆಲ್ಲ ತಾವು 18 ವಯಸ್ಸು ಪೂರ್ತಿ ಮಾಡ್ತೀರಿ ಆವಾಗ ಖಂಡಿತವಾಗಿ ಫಾರ್ಮ್ 6 ಅನ್ನು ಅಪ್ಲೈ ಮಾಡಬೇಕು. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟ್ ಲಿಸ್ಟ್ ಹೆಸರು ಇರಬೇಕು, ಅವರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರ ಇದ್ದಾರೆ ಅವರಿಗೆ ಎಸ್ ಆರ್ ಫಾರ್ಮ್ ಕೊಟ್ಟು ಅವರು ತುಂಬಿಸಿಕೊಂಡು ನಾವು ಅವ್ರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೆ ಮಾಹಿತಿ ಬರಲಿ, ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಕಾರ್ಪೊರೇಷನ್ ಕಮಿಷನ್ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಅರ್ಹ ಮತದಾರರಿಗೂ ಮತ್ತೊಮ್ಮೆ ಮಾಹಿತಿ ಕೊರತೆ ಏನಿದೆ ಏನು ಆಗದಂತೆ ನೋಡಿಕೊಂಡು ಎಲ್ಲರಿಗೂ ಮಾಹಿತಿ ಕೊಡುವ ಕ್ರಮ ಆಗಲಿ ಅಂತ, ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಿನ ಇನ್ನೂ ಜಾಗೃತಿ ಮೂಡಿಸುವ ಅವಕಾಶ ಇದ್ರೆ ಅದನ್ನ ಕಾರ್ಪೊರೇಷನ್ ಕಮಿಷನ್ ಮತ್ತು ಅವರ ತಂಡಗಳು ದಯವಿಟ್ಟು ಮಾಡಬೇಕು ಎಂದು ಕೋರ್ತೀನಿ.
0: ಚುನಾವಣಾ ಆಯೋಗದ ಆದೇಶದಲ್ಲಿನ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ರೀತಿಯ ಲೋಪ ಅಥವಾ ತಪ್ಪುಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುವ ಹಾಗೂ ಗಣಕೀಕರಣದ ಕುರಿತು ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು, ಪರಿಷ್ಕರಣಾ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು, ಸಭೆಯಲ್ಲಿ ಪಡೆದ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳನ್ನು ಸುಲಭವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ವಾರಾಂತ್ಯಗಳಲ್ಲಿ ವಿಶೇಷ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 150 ಕ್ಯಾಂಪ್ಗಳನ್ನು ಆಯೋಜಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವು ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಈಗಾಗಲೇ 100%ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ. ಆ ನಿಟ್ಟನಲ್ಲಿ ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವು ನಡೆಯುತ್ತಿದ್ದು, ಇದರಲ್ಲೂ ಸಹ 100%ರಷ್ಟು ಪ್ರಗತಿ ಸಾಧಿಸಲು ಎಲ್ಲರೂ ಕೈಜೋಡಿಸಲು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಮನವಿ ಮಾಡಿದ್ದಾರೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ 2025-26 ಸಾಲಿನ ಕೇಂದ್ರೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ದೇಶದ ಶಾಲೆಗಳಲ್ಲಿನ ದಾಖಲಾತಿ

0: ಜಿಲ್ಲೆಯಲ್ಲಿ ಪ್ರಸ್ತುತ 13,000 ಪಿಎಂಸಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಸದ ಗೋವಿಂದ ಕಾರಜೋಳ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ 1 ವಿದ್ಯುತ್ ಗೋಪುರಗಳ ನಿರ್ಮಾಣಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ತುಂಗಾ ಜಲಾಶಯದಿಂದ 17.54 ಟಿಎಂಸಿ ನೀರನ್ನು ಭದ್ರಾ ಜಲಾಶಯಕ್ಕೆ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈ ಅನುಮೋದನೆಯಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಮತ್ತಷ್ಟು ವೇಗ ದೊರೆಯಲಿದ್ದು ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ವಿಶ್ವ ಪರಂಪರಾ ತಾಣವಾದ ಹಂಪಿಯಲ್ಲಿ ನಿರುಪಯುಕ್ತ ನೀರಿನ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆಗಳು ಜಂಟಿಯಾಗಿ ಮಹತ್ವದ ಹೆಜ್ಜೆ ಇರಿಸಿವೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ರಮೇಶ್ ವಟ್ಕಲ್ ಹೇಳಿದ್ದಾರೆ.
4: ರಾಜ್ಯ ಮಟ್ಟದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಯುಕ್ತರು CSR ಅನುದಾನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಂಪೆ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಪೆಟ್ ಬಾಟಲ್ ಪೊಲ್ಯೂಷನ್ ಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ 20 lakh rupees ದುಡ್ಡು ಕಳಿಸಿದ್ದಾರೆ. ಮತ್ತೆ ಒಂದು 40 lakh ಒಂದು ಕಳಿಸಿದ್ದಾರೆ. ಆ 20 lakh ಅಲ್ಲಿ ಬ್ಯಾಟರಿ ವೆಹಿಕಲ್ ತಗೋಬೇಕು ಅಂತ ಒಂದು ಪ್ಲಾನ್ ಆಗಿದೆ. ಅದೇ ರೀತಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ ಆಮೇಲೆ ವೇಸ್ಟ್ ಪೆಟ್ ಬಾಟಲ್ ಎಲ್ಲ ಕಡೆ ಸ್ಥಳದಲ್ಲಿ ಬೀಳಲಾರ್ದಂಗೆ ಕಂಟ್ರೋಲ್ ಮಾಡೋ ಸಲುವಾಗಿ 40 lakh ಕೊಟ್ಟಿದ್ದಾರೆ. ನಾವು ಈಗ ಸದ್ಯದ ಮಟ್ಟಿಗೆ 3 ಮಿಷಿನ್ ಗೆ ಟೆಂಡರ್ ಕರೆದಿದ್ದೀವಿ. ಈಚ್ ಮಿಷಿನ್ ಕಾಸ್ಟ್ ನಿಯರ್ ಅಬೌಟ್ 12 lakh ತನ ಇದೆ. ಅದರಲ್ಲಿ ನಮ್ಮ ಇರತಕ್ಕಂತ ನೀರು ಕುಡಿದು ಖಾಲಿ ಆದಂತ ಈ ಪೆಟ್ ಬಾಟ್ಲು ಬಿಸ್ಲರಿ 2 bottles ಹಾಕಿದ್ರೆ ಯು ವಿಲ್ ಗೆಟ್ ದ 1 rupee coin ರಿಟರ್ನ್ ಆಗಿ. ಇದರಿಂದ ಜನರು ಎಲ್ಲಿ ಬೇಕಲ್ಲಿ ತಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಗಳನ್ನ ಹಾಕೋದು ತಪ್ಪುತ್ತೆ. ಮತ್ತೆ ಅದು ಮಿಷಿನ್ ನಲ್ಲಿ ಒಯ್ದು ಹಾಕೋದ್ರಿಂದ ಅದು ವೆಂಡಿಂಗ್ ಪೌಡರ್ ಆಗ್ತದೆ. ಆ ಪೌಡರ್ ಅನ್ನ ಕೆಲವೊಂದು ಕಂಪನಿಗಳು ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಟಾರ್ ಯೂಸ್ ಮಾಡ್ತಕ್ಕಂಥವ್ರು, ಬ್ಯಾಗ್ಸ್ ಮಾಡೋರು, ಅವರೆಲ್ಲ ಪೌಡರ್ ಆದಂತಹ ಪೆಟ್ ಬಾಟ್ಲ್ ಗಳನ್ನ ತಗೊಂಡೋಗಿ ಪರ್ ಕೆಜಿ 25 rupees ಹಂಗೆ ಪರ್ ಕೆಜಿ ನಮಗೆ ಉಲ್ಟಾ ರಿಟರ್ನ್ ದುಡ್ಡು ಕೊಟ್ಟು ಹೋಗ್ತಾರೆ. ಇದನ್ನ ಕಂಪನಿ ಅವರು 1 ವರ್ಷ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಸಹ ಕೂಡ ಅವ್ರಿಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಸಹ ಕೂಡ ಮಾಡಿಕೊಂಡು ಇಲ್ಲಿ ಆದಷ್ಟು ಹಂಪೆ ಸುತ್ತಮುತ್ತ ಏರಿಯಾಗಳಲ್ಲಿ ಬಾಟಲ್ ಗಳಿಂದ ಆಗ್ತಕ್ಕಂಥ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಪ್ರಾಧಿಕಾರದ ವತಿಯಿಂದ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಾರ್ವಜನಿಕರು ಯಾವುದೇ ರೀತಿಯ ಪೆಟ್ ಬಾಟಲ್ ಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಡದೆ ಆ ಒಂದು ವೆಂಡಿಂಗ್ ಮಿಷಿನ್ ನಲ್ಲಿ ಕೊಟ್ಟು ಅದರಿಂದ ತಮಗೂ ಲಾಭ ಆಗ್ತದೆ, ತಮಗೆ ತಾವು ಮಾಡಿದಂತ ಒಂದು ಇದರಿಂದ 1 rupee coin ಬರ್ತದೆ, 2 PET bottles ನ ಕ್ರಶ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಲ್ಲಿ ಕೂಡ ಕಸದಿಂದ ರಸ, ಆ ರೀತಿ ನಾವು ಪೆಟ್ ಬಾಟಲ್ ಇಂದ ಮುಂದೆ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮಾಡಬಹುದಾಗಿದೆ.
0: ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ CSR ನಿಧಿಯಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಶಸ್ತ್ರ ಚಿಕಿತ್ಸಾ ಕೊಠಡಿಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ದೇಶಕ ರಜನೀಶ್ ಶರ್ಮಾ ಉದ್ಘಾಟಿಸಲಿದ್ದು ಶಾಸಕ ದಿನಕರ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ ರಾಜಗುರು ಅವರ 35ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9:30 ಧಾರವಾಡದ ಹೊಸ ಯಲ್ಲಾಪುರದಲ್ಲಿರುವ ಪಂಡಿತ್ ಬಸವರಾಜ ರಾಜಗುರು ಅವರ ಸಮಾಧಿ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್, ಭಾರತೀ ದೇವಿ ರಾಜಗುರು, ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಟ್ರಸ್ಟ್ ಸಮಿತಿಯ ಸದಸ್ಯರು, ಪಂಡಿತ್ ಬಸವರಾಜ ರಾಜಗುರು ಅವರ ಶಿಷ್ಯಂದಿಯರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 crore ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ, ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.

0: ಸಮಯ 7:15:30.
1: ಆಕಾಶವಾಣಿ ಮೈಸೂರು.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
2: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
3: ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪಕುಲಸಚಿವರಾದ ಎಂವಿ ನಂದೀಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳೇ, ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಾತಿ ವಿಭಾಗದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇವೆ, ವಿದ್ಯಾರ್ಥಿಗಳಿಗೆ ಏನೆಲ್ಲ ಅನುಕೂಲತೆಗಳಿವೆ ಅನ್ನೋದನ್ನ ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ವಿಭಾಗದ ಉಪಕುಲಸಚಿವರು ಹಾಗೂ ನಿರ್ದೇಶಕರಾದ ಶ್ರೀ ಎಂವಿ ನಂದೀಶ್ ಅವರು. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು.
2: ಸರ್, ಮೊಟ್ಟಮೊದಲಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಧ್ಯೇಯೋದ್ದೇಶಗಳು ಏನು ಅನ್ನೋದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಮಾಹಿತಿ ಮಾಡಿಕೊಡ್ಬೋದಾ?
3: ಖಂಡಿತವಾಗ್ಲೂ. ತಮಗೆ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ UGC ನಿಯಮಗಳನ್ವಯ ದಿನಾಂಕ 1/1/1996 ಕರ್ನಾಟಕ ವಿಶ್ವವಿದ್ಯಾನಿಲಯ ಕಾಯ್ದೆ 1992 ಮುಖಾಂತರ ಈ ವಿಶ್ವವಿದ್ಯಾನಿಲಯ ಸ್ಥಾಪಿಸಲ್ಪಟ್ಟಿರುತ್ತೆ. ಈ ವಿಶ್ವವಿದ್ಯಾನಿಲಯ ಈ ಹಿಂದಿನ ಮೈಸೂರು ವಿಶ್ವವಿದ್ಯಾನಿಲಯದ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ ಎಂದು ಪರಿಚಿತರಾಗಿದ್ದಂಥ ಈ ಸಂಸ್ಥೆಯನ್ನು ವಿಶ್ವವಿದ್ಯಾಲಯವಾಗಿ ಸರ್ಕಾರ ಸ್ಥಾಪಿಸಲ್ಪಟ್ಟಿರುತ್ತೆ. ಈ ವಿಶ್ವವಿದ್ಯಾನಿಲಯದ ಭೌಗೋಳಿಕ ವ್ಯಾಪ್ತಿ ಕರ್ನಾಟಕ ರಾಜ್ಯಾದ್ಯಂತ ಇದ್ದು, ಈ ವಿಶ್ವವಿದ್ಯಾನಿಲಯ UGCಯ ODL ಮಾರ್ಗಸೂಚಿಯನ್ವಯ ದೂರ ಶಿಕ್ಷಣದ ಮೂಲಕ ಉನ್ನತ ಶಿಕ್ಷಣವನ್ನು ನೀಡುತ್ತಾ ಬರ್ತಾ ಇದೆ. ಈ ವಿಶ್ವವಿದ್ಯಾನಿಲಯ UGC ಅನುಮೋದಿತ ಪದವಿ, ಸ್ನಾತಕೋತ್ತರ ಪದವಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, UG ಡಿಪ್ಲೊಮಾ ಪ್ರೋಗ್ರಾಮ್ಸ್ ಹಾಗೂ UG ಸರ್ಟಿಫಿಕೇಟ್ ಕಾರ್ಯಕ್ರಮಗಳಿಗೆ ಪ್ರವೇಶಾತಿಯನ್ನು ನೀಡ್ತಾ ಇದೆ. ಈ ವಿಶ್ವವಿದ್ಯಾನಿಲಯ UGC ODL ಮಾರ್ಗಸೂಚಿಯನ್ವಯ ಕನ್ವೆನ್ಷನಲ್ ಯೂನಿವರ್ಸಿಟಿಗಳಲ್ಲಿ ಶೈಕ್ಷಣಿಕ ಸಾಲಿನಲ್ಲಿ ಒಂದು ಬಾರಿ ಆದರೆ, ನಮ್ಮಲ್ಲಿ ಎರಡು ಬಾರಿ ಒಂದು ಶೈಕ್ಷಣಿಕ ಸಾಲಿನಲ್ಲಿ, ಅಂದರೆ ಒಂದು ಜುಲೈ ಆವೃತ್ತಿಯಲ್ಲಿ ಮತ್ತು ಜನವರಿ ಆವೃತ್ತಿಯಲ್ಲಿ ಪ್ರವೇಶಾತಿಯನ್ನು ನೀಡ್ತಾ ಬರ್ತಾ ಇದೆ.
2: ಇದು ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲತೆಗಳನ್ನು ಕೂಡ ಮಾಡಿಕೊಡ್ತದೆ.
3: ಖಂಡಿತವಾಗ್ಲೂ, ವಿದ್ಯಾರ್ಥಿಗಳು ಒಂದು ಶೈಕ್ಷಣಿಕ ಸಾಲಿನಲ್ಲಿ ಯಾವುದಾದ್ರೂ ಕಾರಣಕ್ಕೆ ಪ್ರವೇಶಾತಿ ತಪ್ಪಿದಂಥ ಸಂದರ್ಭದಲ್ಲಿ ಅವರು ಎರಡನೇ ಬಾರಿಗಾದ್ರೂ ಒಂದು ನಿಗದಿತ ಅವಧಿಯಲ್ಲಿ, ಅಂದರೆ ಒಂದು 4-5 ತಿಂಗಳ ಅವಧಿಯಲ್ಲಿ ಮತ್ತೊಮ್ಮೆ ಪ್ರವೇಶಾತಿ ಪಡೀಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿರುತ್ತೆ ವಿಶ್ವವಿದ್ಯಾನಿಲಯ.
2: ಸರ್, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇನ್ನು ಶೈಕ್ಷಣಿಕ ಚಟುವಟಿಕೆಗಳು ಏನೆಲ್ಲ ಇದೆ, ವಿದ್ಯಾರ್ಥಿಗಳಿಗೆ ಏನೆಲ್ಲ ಅನುಕೂಲತೆಗಳಿದೆ ಸರ್?
3: ಈ ವಿಶ್ವವಿದ್ಯಾನಿಲಯ 65 UGC ಅನುಮೋದಿತ ODL ಪ್ರೋಗ್ರಾಮ್ಸ್, ಓಪನ್ ಅಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತ ಏನು ಹೇಳ್ತೀವಿ, ಆಫ್ಲೈನ್ ಪ್ರೋಗ್ರಾಮ್ಸ್ಗಳನ್ನು ನೀಡ್ತಾ ಬರ್ತಾ ಇದೆ. ಅದೇ ರೀತಿಯಲ್ಲಿ 10 ಆನ್ಲೈನ್ ಪ್ರೋಗ್ರಾಮ್ಸ್ಗಳಿಗೂ ಸಹ ಪ್ರವೇಶಾತಿಯನ್ನು ನೀಡ್ತಾ ಇದ್ದೀವಿ. ಈ ODL ಪ್ರೋಗ್ರಾಮ್ಸ್ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು 5 ಕ್ಯಾಟಗರಿನಲ್ಲಿ ಅದನ್ನು ಕ್ಯಾಟಗರೈಸ್ ಮಾಡ್ಬೋದಾಗಿದ್ದು, ಪದವಿ ಮಟ್ಟದಲ್ಲಿ 10+2 ಆಧಾರಿತವಾಗಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ BA, BCOM, BSc ಜನರಲ್, BSc IT, BCA, BBA, BSW, BLE BSc ಮತ್ತು BEd ಕೋರ್ಸ್ಗಳನ್ನ ಹೊಂದಿರ್ತದೆ. ಅದೇ ರೀತಿ ಮಾಸ್ಟರ್ಸ್ ಪ್ರೋಗ್ರಾಮ್ನಲ್ಲಿ 10+2+3 ಅಂದರೆ 15 ಇಯರ್ಸ್ ಆಫ್ ಸ್ಕೂಲಿಂಗ್ ಆಗಿರೋಂಥ ವಿದ್ಯಾರ್ಥಿಗಳು MA, MCOM, MSc, MBA, MSW, MLE BSc, MCA ಈ ಕಾರ್ಯಕ್ರಮಗಳಿಗೆ ಪ್ರವೇಶಾತಿಯನ್ನು ಹೊಂದ್ಬೋದಾಗಿದೆ. ಅದೇ ರೀತಿ ನಾವು MAನಲ್ಲಿ ನೋಡೋದಾದರೆ 14 ಕಾರ್ಯಕ್ರಮಗಳಿದೆ. ಕನ್ನಡ, ಹಿಂದಿ, ಉರ್ದು, ಸಾನ್ಸ್ಕ್ರಿಟ್, ತೆಲುಗು, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ಎಜುಕೇಷನ್, ಜರ್ನಲಿಸಮ್ ಅಂಡ್ ಏನ್ಸಿಯಂಟ್ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಅಂತ ಬರ್ತದೆ. ಅದೇ ರೀತಿಯಲ್ಲಿ ನಾವು MSc ಹೋದಂಥ ಸಂದರ್ಭದಲ್ಲಿ 11 ಕಾರ್ಯಕ್ರಮಗಳಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎನ್ವೈರನ್ಮೆಂಟಲ್ ಸ್ಟಡೀಸ್, ಜಿಯೋಗ್ರಫಿ, ಬಾಟ್ನಿ, ಝುವಾಲಜಿ, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಅಂಡ್ ಲೈಫ್ ಸೈನ್ಸ್ ಮತ್ತು ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಅಂತೇಳಿ ಈ 31 ಪ್ರೋಗ್ರಾಮ್ಗಳಿದೆ. ಇದೇ ರೀತಿಯಲ್ಲಿ ನಾವು PG ಸರ್ಟಿಫಿಕೇಟ್ಸ್ನಲ್ಲಿ 13 ಕಾರ್ಯಕ್ರಮಗಳಿದೆ. ಅದೇ ರೀತಿ UG ಡಿಪ್ಲೊಮಾದಲ್ಲಿ ಒಂದು 9 ಕಾರ್ಯಕ್ರಮಗಳು, ಹಾಗೆ UG ಸರ್ಟಿಫಿಕೇಟ್ನಲ್ಲಿ

0: ನಾಲ್ಕು ಕಾರ್ಯಕ್ರಮಗಳಿಗೆ ನಾವು ಪ್ರವೇಶಾತಿಯನ್ನು ನೀಡ್ತಾ ಬರ್ತಾ ಇದ್ವಿ. ಇದು ಒಟ್ಟಾರೆ 65 ಪ್ರೋಗ್ರಾಮ್ಗಳಿರುತ್ತೆ. ಈ ಕಾರ್ಯಕ್ರಮಗಳಿಗೆ ಈಗ ಆಲ್ರೆಡಿ 2026-27 ಜುಲೈ ಆವೃತ್ತಿಯ ಪ್ರವೇಶಾತಿ ಕಳೆದ June 22 ಪ್ರಾರಂಭ ಆಗಿದೆ. ನಮ್ಮ ಕೇಂದ್ರ ಕಚೇರಿ ಮೈಸೂರು ಹಾಗೂ ನಮ್ಮದೇ ಆದಂಥ ಪ್ರಾದೇಶಿಕ ಕೇಂದ್ರಗಳು ರಾಜ್ಯಾದ್ಯಂತ 38 ಕೇಂದ್ರಗಳಲ್ಲಿ ಪ್ರವೇಶಾತಿಯನ್ನು ಮಾಡ್ಕೋತಾ ಇದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರೀ ಅಡ್ಮಿಷನ್ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಸಹ ವಿಶ್ವವಿದ್ಯಾನಿಲಯ ಎಲ್ಲ ತಾಲೂಕುಗಳ ಮಟ್ಟದಲ್ಲಿ ಒಂದು ಲರ್ನರ್ ಸಪೋರ್ಟ್ ಸೆಂಟರ್ಸ್ ಅನ್ನಂತ ಪ್ರಾರಂಭ ಮಾಡಿದೆ. ಅದರಲ್ಲಿ ಈ ಪ್ರೀ ಅಡ್ಮಿಷನ್ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಅನುಕೂಲ ಪಡ್ಕೊಂಡು ಆ ವಿದ್ಯಾರ್ಥಿಗಳು ಅಡ್ಮಿಷನ್ಸ್ ಅನ್ನು ಆಗ್ಬೋದಾಗಿದೆ.
1: ಪ್ರೀ ಅಡ್ಮಿಷನ್ ಕೌನ್ಸಿಲಿಂಗ್ ಅಂತ ಇದು ಏನು ಸರ್? ಹೀಗಂದ್ರೆ
0: ಏನಾಗ್ತದೆ, ನಮ್ಮ ಉದ್ದೇಶ ಬರ್ತಕ್ಕಂಥದ್ದು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ ಇದೆ. ವಿದ್ಯಾರ್ಥಿಗಳ ಇರುವಲ್ಲಿಯೇ ನಮ್ಮ ನಡೆ ಅಂತೇಳಿ ನಮ್ಮ ಧ್ಯೇಯ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿ ಇರುವ ಕಡೆ ಅವನಿಗೆ ಯಾವುದಾದ್ರು ಒಂದು ವಿಶ್ವವಿದ್ಯಾನಿಲಯ LSE ಅಂತ ಏನಾದರೂ ಕೇಂದ್ರವನ್ನು ಐಡೆಂಟಿಫೈ ಮಾಡಿದರೆ ನಮ್ಮ ವಿಶ್ವವಿದ್ಯಾನಿಲಯ ಮಾಹಿತಿಯನ್ನು ಅವ್ರ ಮುಖಾಂತರದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಅಲ್ಲಿ ಆ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯದಲ್ಲಿ ಲಭ್ಯವಿರತಕ್ಕಂಥ ಕೋರ್ಸ್ಗಳಿರ್ಬೋದು, ಅದಕ್ಕೆ ಆ ವಿದ್ಯಾರ್ಥಿ ಹೊಂದಿರಬೇಕಾದಂಥ ವಿದ್ಯಾರ್ಹತೆ ಇರ್ಬೋದು, ಮತ್ತು ಶುಲ್ಕ ಎಷ್ಟಿರುತ್ತೆ, ಮತ್ತು ಏನೇನು ಶೈಕ್ಷಣಿಕ ಸೇವೆಗಳಿದೆ ಅನ್ನೋದು ಎಲ್ಲವನ್ನು ಸಹ ಒಂದು ಪ್ರಾರಂಭಿಕವಾದಂಥ ಒಂದು ಮಾಹಿತಿಯನ್ನು ಅವನು ಅಲ್ಲಿ ಪಡ್ಕೋಬೋದಾಗಿದೆ.
1: ಗ್ರಾಮೀಣ ಪ್ರದೇಶದ್ರೆ ಏನೆಲ್ಲ ರಿಯಾಯಿತಿಗಳು ಕೂಡ ಪ್ರವೇಶಾತಿಯಲ್ಲಿ ಸಿಗಬಹುದು?
0: ಖಂಡಿತವಾಗ್ಲೂ ವಿಶ್ವವಿದ್ಯಾನಿಲಯ ಸಮಾಜ ಮುಖಿಯಾಗಿ ಕೂಡ ಗಮನದಲ್ಲಿಟ್ಕೊಂಡು BPL ಕಾರ್ಡ್ ಅನ್ನು ಹೊಂದಿರತಕ್ಕಂಥ ಮಹಿಳಾ ವಿದ್ಯಾರ್ಥಿಗಳಿಗೆ %10 ಬೋಧನಾ ಶುಲ್ಕದಲ್ಲಿ ಡಿಸ್ಕೌಂಟ್ ಇರುತ್ತೆ. ಅದೇ ರೀತಿ ಎಕ್ಸ್ ಸರ್ವಿಸ್ ಮೆನ್, ಡಿಫೆನ್ಸ್ ಪರ್ಸನಲ್, ಅದೇ ರೀತಿಯಲ್ಲಿ ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್ ಅಥವಾ ಅವರ ಕುಟುಂಬ ಇರ್ಬೋದು, ಅಥವಾ ನಮ್ಮ KSRTC ಏನು ನಮ್ಮ ಸ್ಟೇಟ್ ಗೌರ್ಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಇದೆ, ಹೈದರಾಬಾದ್ ಕರ್ನಾಟಕದ ರೋಡ್ ಸರ್ವಿಸ್ ಇರ್ಬೋದು, ಅಥವಾ ನಮ್ಮ ನಾರ್ತ್ ವೆಸ್ಟ್ ಕರ್ನಾಟಕ ಇರ್ಬೋದು, ಅಥವಾ BMTC. ಈ ನೌಕರಿಗಳಿಗೆ ನಾವು ಟ್ಯೂಷನ್ ಫೀಸ್ನಲ್ಲಿ 10% ಡಿಸ್ಕೌಂಟನ್ನು ಕೊಡ್ತೀವಿ. ಇದನ್ನು ಹೊರತಾಗಿ ಕೂಡ ನಮ್ಮಲ್ಲಿ ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳು ಮತ್ತು 50% ಮೋರ್ ದ್ಯಾನ್ ವಿಷನ್ ಡಿಫಿಷಿಯನ್ಸಿ ಇದ್ದಂಥ ದೃಷ್ಟಿಯಿಂದ ಅಭ್ಯರ್ಥಿಗಳು, ಅದೇ ರೀತಿಯಲ್ಲಿ COVID-19 ಅಲ್ಲಿ ಡಿಮೈಸ್ ಆದಂಥ ಪೇರೆಂಟ್ಸ್ ಮಕ್ಕಳುಗಳಿಗೂ ಸಹ ನಾವು ಸಂಪೂರ್ಣವಾಗಿ ಶುಲ್ಕವನ್ನು ರಿಯಾಯಿತಿಯನ್ನು ನೀಡ್ತಾ
1: ಈ ಎಲ್ಲ ಮಾಹಿತಿಯನ್ನು ಪ್ರೀ ಅಡ್ಮಿಷನ್ ಕೌನ್ಸಿಲಿಂಗ್ನಲ್ಲಿ ತಿಳಿಸ್ತಾರೆ.
0: ಖಂಡಿತವಾಗ್ಲೂ ತಿಳಿಸ್ತಾರೆ. ಅಲ್ಲೂ ಕೂಡ ಅವರಿಗೆ ಅಷ್ಟು ಮಾಹಿತಿ ಲಭ್ಯ ಇದ್ದಲ್ಲಿ ನಮ್ಮ ರೀಜನಲ್ ಸೆಂಟರ್ಗಳಲ್ಲೂ ಸಹ ಪಡ್ಕೋಬೋದಾಗಿದೆ. ವಿದ್ಯಾರ್ಥಿಗೆ ಈ ಅಡ್ಮಿಷನ್ಸ್ನ 3 ಸ್ತರದಲ್ಲಿ ನಾವು ಮಾಡ್ತಾ ಇರ್ತೀವಿ. ಒಂದು, ಆ ವಿದ್ಯಾರ್ಥಿನೇ ನೇರವಾಗಿ ನಮ್ಮ ವೆಬ್ಸೈಟ್ನಲ್ಲಿ ತಮ್ಗೊತ್ತಿದೆ www.ksou.mysuru.ac.in ಈ ವೆಬ್ಸೈಟ್ನಲ್ಲಿ ಹೋದರೆ ನಮ್ಮ ಅಡ್ಮಿಷನ್ ಪೋರ್ಟಲ್ ಇದೆ. ಆ ಪೋರ್ಟಲ್ನಲ್ಲಿ ಹೋದರೆ ಆ ವಿದ್ಯಾರ್ಥಿ ತನ್ನ ನೇಮ್ ಮತ್ತು ಅವನ ಫೋನ್ ನಂಬರ್ನ ಹಾಕಿ ಲಾಗಿನ್ ಆಗೋದ್ರ ಮುಖಾಂತರ ನಮ್ಮ ಅಡ್ಮಿಷನ್ ಪ್ರೋಸೆಸ್ ಥ್ರೂ ಆನ್ಲೈನಲ್ಲಿ ಏನಿದೆ ಇದಕ್ಕೆ ಎಂಟರ್ ಆಗ್ಬೋದು. ಆ ಸಾಫ್ಟ್ವೇರ್ಗೆ ಎಂಟರ್ ಆಗಿ ಅವನ ಎಲ್ಲ ಶೈಕ್ಷಣಿಕ ವಿವರಗಳನ್ನ ದಾಖಲಿಸಿ ಅವನ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು, ಈಗ UG ಅಡ್ಮಿಷನ್ಸ್ಗಿದ್ರೆ ಅವನು +2 ಅಂದರೆ 10th, 12th ಮಾರ್ಕ್ಸ್ ಕಾರ್ಡ್ಸ್, ಆಧಾರ್ ಕಾರ್ಡ್ ಮತ್ತಿತರ ಈ ನಾವೇನು ಸೌಲಭ್ಯಗಳು ಹೇಳಿದ್ವಿ ಈ ಸೌಲಭ್ಯಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಆ ವಿದ್ಯಾರ್ಥಿ ನೇರವಾಗಿ ನಮ್ಮ ರೀಜನಲ್ ಸೆಂಟ್ರಿಗೆ ಬಂದರೆ ಅಲ್ಲಿ ಒಂದು ಪ್ರಿಲಿಮರಿ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಆಗ್ತದೆ. ಆ ನಂತರದಲ್ಲಿ ಅಡ್ಮಿಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗ್ತದೆ.
1: ಸರ್, ಈ ಚಟುವಟಿಕೆಗಳು ಸಾಮಾನ್ಯವಾಗಿ ನಡೆಯುವಂಥದ್ದು, ಒಂದಷ್ಟು ಮಂದಿ ಕೆಲವೊಂದು ವಿಷಯಗಳಲ್ಲಿ ಆಳವಾದ ಜ್ಞಾನವನ್ನು ಪಡ್ಕೋಬೇಕು ಅನ್ನೋ ಆಸಕ್ತಿಯನ್ನು ಹೊಂದಿರ್ತಾರೆ. ಇಂತಹವರಿಗೆ ಅಭ್ಯಾಸ ಮಾಡೋದಕ್ಕೆ ಏನಾದರೂ ವಿಶೇಷ ಕೋರ್ಸ್ಗಳು ಅಂದರೆ ಸ್ಪೆಷಲೈಸೇಷನ್ ಕೋರ್ಸ್ಗಳಂತ ಏನಾದರೂ ಇದೆಯಾ?
0: ಖಂಡಿತವಾಗ್ಲೂ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ಈಗ BSc ಜನರಲ್ ಅಂತ ಇದೆ ನಮ್ಮಲ್ಲಿ, ಅದರಲ್ಲಿ ಒಂದು 5 ಕಾಂಬಿನೇಷನ್ಸ್ ಅಲ್ಲಿ ಕೊಡ್ತೀವಿ. ಎಕ್ಸಾಂಪಲ್ PCM ಅಂತ ಹೇಳಿದೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್, ಅದೇ ರೀತಿಯಲ್ಲಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇದೆ, CBZ ಇದೆ, ಮತ್ತು CZDS ಅಂತಿದೆ, ಮತ್ತು CBES ಅಂತಿದೆ. ಇದು UG-ನಲ್ಲಾಗುತ್ತೆ. ಇನ್ನು ಮಾಸ್ಟರ್ಸಲ್ಲಿ ಬಂದಾಗ MBA-ನಲ್ಲಿ ನಾವು 8 ಸ್ಪೆಷಲೈಸೇಷನ್ಸಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದೀವಿ. ಅದು ಬಂದು ಫೈನಾನ್ಸ್ ಇದೆ, HR ಇದೆ, ಮಾರ್ಕೆಟಿಂಗ್ ಇದೆ, ಕಾರ್ಪೊರೇಟ್ ಇದೆ, ಆಪರೇಷನ್ಸ್ ಇದೆ, ಮತ್ತು ಹೆಲ್ತ್ ಸೈನ್ಸ್ ಇದೆ, ಇದೆಲ್ಲ ಇರುತ್ತೆ. ಅದೇ ರೀತಿ ನೀವು MCOM-ಗೆ ಬಂದಂಥ ಸಂದರ್ಭದಲ್ಲಿ ಡ್ಯುಯಲ್ ಸ್ಪೆಷಲೈಸೇಷನ್ಸ್ ಅಂತೇಳಿ ಕೂಡ ಕೊಡ್ತಾ ಇದ್ದೀವಿ. ಅಕೌಂಟಿಂಗ್ ಫೈನಾನ್ಸ್ ಇದೆ, ಬಾರ್ HRM ಇದೆ, ಅದೇ ರೀತಿ ಮಾರ್ಕೆಟಿಂಗ್ ಇದೆ, HRM ಇದೆ, ಫೈನಾನ್ಸ್ ಇದೆ. ಈ ರೀತಿಯಲ್ಲಿ ವಿದ್ಯಾರ್ಥಿಗಳು ಅದರ ಅನುಕೂಲತೆಗಳನ್ನ ಪಡ್ಕೋಬಹುದಾಗಿದೆ. ಈವನ್ MBA-ನಲ್ಲಿ ಟೂರಿಸಂ ಕೂಡ ಇದೆ. ಪರ್ಟಿಕ್ಯುಲರ್ ಆಗಿ ಕೆಲವು ವಿದ್ಯಾರ್ಥಿಗಳು ಅದನ್ನು ಕೂಡ ಕೇಳ್ತಾರೆ. ಅಂತ ಮಕ್ಕಳುಗಳು ಅನುಕೂಲತೆಗಳನ್ನ ಪಡ್ಕೋಬಹುದಾಗಿರುತ್ತೆ.
1: ಒಟ್ಟಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟೆಲ್ಲ ಅನುಕೂಲತೆಗಳನ್ನ ಮಾಡ್ಕೊಳ್ಬಹುದು ವಿಶ್ವವಿದ್ಯಾನಿಲಯ ಅಷ್ಟನ್ನು ಮಾಡ್ಕೊಂಡಿದೆ.
0: ಖಂಡಿತವಾಗ್ಲೂ ವಿಶ್ವವಿದ್ಯಾನಿಲಯ ಕೊಡ್ತಾ ಇದೆ, ಇದನ್ನ ಬಳಸ್ಕೋಬೇಕು ವಿದ್ಯಾರ್ಥಿಗಳು. ಈ ವಿಶ್ವವಿದ್ಯಾನಿಲಯ ಇನ್ನು ಹೆಚ್ಚು ವಿದ್ಯಾರ್ಥಿಗಳು ಅಂದರೆ ಏನು, ನಮ್ಮ NEP ಕಾನ್ಸೆಪ್ಟ್ ಏನಿದೆ, ಶಿಕ್ಷಣ ಎಲ್ಲರ ಹಕ್ಕು ಎಲ್ಲರ ಅಧಿಕಾರ ಅನ್ನೋ ಮಟ್ಟಕ್ಕೆ ಇವತ್ತಿನ ದಿವಸ ಸರ್ಕಾರ ಅದನ್ನು ಪ್ರಚಲಿತಕ್ಕೆ ತಂದಿದೆ ಆ ಕಾನ್ಸೆಪ್ಟನ್ನು. ಆ ನಿಟ್ಟಿನಲ್ಲಿ ನಾವು ಸಾಂಪ್ರದಾಯಿಕವಾಗಿ ರೆಗ್ಯುಲರ್ ಕಾಲೇಜಸ್ನಲ್ಲಿ ಪ್ರವೇಶಾತಿ ಹೊಂದಿ ಯಾವುದಾದ್ರೂ ಕಾರಣಕ್ಕೆ ನಾವು

0: ಮಾಡಿದ್ರು ಅದನ್ನು ಡಿಸ್ಕಂಟಿನ್ಯೂ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಅವನು ಓದಿದಂಥ ಸಮಯದಲ್ಲೇ ಅವನಿಗೆ ಯಾವುದಾದ್ರೂ ಕೆಲಸಕ್ಕೆ ಜಾಯ್ನ್ ಆಗೋಂಥ ಅವಕಾಶ ಸಿಗ್ಬೋದು, ಅಥವಾ ಹೆಣ್ಮಕ್ಳು ಮದುವೆ ಆಗ್ತಾರೆ, ಅಥವಾ ನಾನಾ ಕಾರಣಗಳಿಂದ ಅವರು ಅದನ್ನು ಮೊಟಕೊಳಿಸ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ನಮ್ಮದೇ ಆದಂಥ ಒಂದು ಆರ್ಡಿನೆನ್ಸನ್ನು ಮಾಡಿಕೊಂಡಿದೆ. ಅವರು ಯಾವ ಹಂತದಲ್ಲಿ ನಿಲ್ಲಿಸಿರ್ತಾರೆ, ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಬಿ ಎ ಫಸ್ಟ್ ಇಯರ್ ಓದಿ ಅವನು ನಾನಾ ಕಾರಣಗಳಿಂದ ನಿಲ್ಲಿಸಿದರೆ ಅದನ್ನು ನಮ್ಮನ್ನಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ಗೆ ನೇರವಾಗಿ ಡೈರೆಕ್ಟ್ ಅಡ್ಮಿಷನ್ ಆಗ್ಬೋದಾಗುತ್ತೆ. ಇದಕ್ಕೆ ವಿಶ್ವವಿದ್ಯಾನಿಲಯ ತಂದೆ ಆದಂಥ ಒಂದು ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಕಮಿಟಿ ಅಂತಿದೆ. ಆ ವಿದ್ಯಾರ್ಥಿ ಏನಾದರೂ ಹೆಚ್ಚುವರಿಯಾಗಿ ಅಧ್ಯಯನ ಮಾಡಬೇಕಾದಂಥ ವಿಷಯಗಳಿದ್ರೆ ಅದನ್ನು ತಿಳಿಸುತ್ತೆ. ಆ ಒಂದು ಓದಬೇಕಾದಂಥ ಷರತ್ತುಗಳು ಪಟ್ಟು ಆ ವಿದ್ಯಾರ್ಥಿ ಅವನು ಎಲ್ಲಿಗೆ ನಿಲ್ಲಿಸಿರ್ತೇನೆ ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡಿಕೊಂಡು ಅವನ ಪದವಿಯನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಲ್ಯಾಟ್ರಲ್ ಎಂಟ್ರಿಗೆ ಬಂದಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಈಗ 3 ವರ್ಷಗಳ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ BSc IT ಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಲ್ಯಾಟ್ರಲ್ ಎಂಟ್ರಿ ಇರುತ್ತೆ. ಅದೇ ರೀತಿ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಇಯರ್ BCOM ಗೆ ಲ್ಯಾಟ್ರಲ್ ಎಂಟ್ರಿ ಇರುತ್ತೆ. ಈ ವಿದ್ಯಾರ್ಥಿಗಳು ಸಹ ಅವರು ಫಸ್ಟ್ ಇಯರ್ದು ಏನು ಲ್ಯಾಂಗ್ವೇಜಸ್ ಇರುತ್ತೆ, ಲ್ಯಾಂಗ್ವೇಜ್ ಕಾಂಪೊನೆಂಟ್ಸ್ ಮತ್ತು ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಇದೆ ICHR and ES ಅಂತೇಳಿ, ಇದನ್ನು ಓದಬೇಕಾದಂಥ ಷರತ್ತುಗಳು ಪಟ್ಟು ಅವರು ಸೆಕೆಂಡ್ ಇಯರ್ಗೆ ಲ್ಯಾಟ್ರಲ್ ಎಂಟ್ರಿಗೆ ಅಡ್ಮಿಷನ್ ಆಗಿರುತ್ತೆ.
1: ಸರ್, ಮತ್ತೆ ನಮ್ಮ UGC ಒಂದು ಮಾನದಂಡದ ಪ್ರಕಾರ ಬೇರೆ ಕಡೆ ಅಭ್ಯಾಸ ಮಾಡ್ತಾ ಇದ್ರು ಸಮಾನಾಂತರವಾಗಿ ಇಲ್ಲೂ ಪದವಿಯನ್ನ ಪಡ್ಕೊಳ್ಬಹುದು ಯಾವ್ದಾದ್ರೂ ಒಂದು ವಿಷಯದಲ್ಲಿ ಅಂತ ಮಾಹಿತಿ ಇದೆ.
0: ಖಂಡಿತವಾಗ್ಲೂ.
1: ಸೊ ಇದ್ರ ಬಗ್ಗೆ ಒಂಚೂರು ಮಾಹಿತಿ ಮಾಡ್ಕೊಡಿ ಸರ್.
0: UGC ಇತ್ತೀಚಿನ ದಿನದಲ್ಲಿ ಒಂದು ಕಾಯ್ದೆಯನ್ನು ತಂದಿದೆ, ಡ್ಯುಯಲ್ ಡಿಗ್ರಿ ಆಪ್ಷನ್ಸ್ ಅಂತೇಳಿ. ಇದರ ಉದ್ದೇಶ ಏನಂತಂದ್ರೆ ಒಬ್ಬ ವಿದ್ಯಾರ್ಥಿ ಅವನು ಓದುವಂತ ಸಮಯದಲ್ಲೇ ಏಕಕಾಲದಲ್ಲಿ 2 ಪದವಿಗಳನ್ನ ವ್ಯಾಸಂಗ ಮಾಡಲಿಕ್ಕೆ ಅವನಿಗೆ ಅರ್ಹತೆ ಇರತಕ್ಕಂಥ ಕೋರ್ಸ್ಗಳನ್ನ ಪದವಿಗೆ ಜಾಯ್ನ್ ಆಗಿ ಆ ಪದವಿನ ಪೂರ್ಣಗೊಳಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿರುತ್ತೆ. ಇದರ ನಿಟ್ಟಿನಲ್ಲಿ ಒಂದು ಅವನು ತಾನೇನಾದರೂ ರೆಗ್ಯುಲರ್ ಕಾಲೇಜಲ್ಲಿ ಓದ್ತಾ ಇದ್ದು ಒಂದನ್ನು ನಮ್ಮ ಡಿಸ್ಟೆನ್ಸ್ ಮಾಡಲ್ ತಗೊಳ್ಳೋಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ನಮ್ಮಲ್ಲೇ ಒಂದು ಡಿಸ್ಟೆನ್ಸ್ ಮಾಡಲ್ ಮಾಡ್ತಾ ಇನ್ನೊಂದು ಆನ್ಲೈನಲ್ಲಿ ಕೂಡ ಮಾಡಲಿಕ್ಕೂ ಕೂಡ ಅವಕಾಶ ಇದೆ, ಅಥವಾ ಎರಡನ್ನೂ ಕೂಡ ನಮ್ಮ ODL ಮುಖಾಂತರದಲ್ಲೇ ಮಾಡಲಿಕ್ಕೆ ಒಂದು ಅವಕಾಶಗಳಿರುತ್ತೆ. ಇದನ್ನ ಮಾಡೋದ್ರಿಂದ ವಿದ್ಯಾರ್ಥಿ ಏಕಕಾಲದಲ್ಲಿ ಒಂದು ಮಲ್ಟಿಪಲ್ ಜ್ಞಾನಾರ್ಜನೆಯನ್ನು ಮಾಡಿಕೊಂಡು ಅವನಿಗೆ ಅಗತ್ಯವಾಗಿರತಕ್ಕಂಥ ಉದ್ಯೋಗಕ್ಕೆ ನೋಡ್ಬೋದಾಗಿರುತ್ತೆ ಅದನ್ನು.
1: ಸರ್, ಇನ್ನು ಈ ಸ್ನಾತಕೋತ್ತರ ವಿಷಯಕ್ಕೆ ಅಡ್ಮಿಷನ್ ಆಗುವಂಥ ಸಂದರ್ಭದಲ್ಲಿ MPP ಅಂದರೆ ಮಾಸ್ಟರ್ ಪ್ರಿಪರೇಟರಿ ಪರೀಕ್ಷೆ ಅನ್ನೋದು ಒಂದು ನಡೆಯುತ್ತೆ. ಇದು ಯಾವ ಕಾರಣಕ್ಕಾಗಿ ಮಾಡ್ತಾರೆ ಸರ್?
0: ಇದೇನಾಗ್ತದೆ, ನಮ್ಮಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳಿಗೆ ಈ ಸೋಷಿಯಲ್ ಸೈನ್ಸ್ ಇರ್ಬೋದು, ಹ್ಯುಮ್ಯಾನಿಟೀಸ್ ಇರ್ಬೋದು, PG ಲೆವೆಲ್ನಲ್ಲಿ ಒಂದು ರೆಗ್ಯುಲೇಷನ್ 1 ರೆಗ್ಯುಲೇಷನ್ 2 ಅಂತಿದೆ. Regulation 1 ಬರ್ತಕ್ಕಂಥ ವಿದ್ಯಾರ್ಥಿಗಳು, ಉದಾಹರಣೆಗೆ ಹೇಳೋದಾದರೆ ನಾನು ನನ್ನ ಡಿಗ್ರಿನಲ್ಲಿ BA ಹಿಸ್ಟ್ರಿ ಏನಾದ್ರು ತೊಗೊಂಡಿದ್ದು, ನಾನು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಎಕನಾಮಿಕ್ಸ್ ಓದಬೇಕು ಅಂತಂದರೂ ಕೂಡ ಅವಕಾಶ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾನು MPP ಅಂತೇಳಿ, ಇದು ಮಾಸ್ಟರ್ಸ್ ಪ್ರಿಪರೇಟರಿ ಪ್ರೋಗ್ರಾಮ್ ಅಂತ, ಇಟ್ಸ್ ಎ ಬ್ರಿಡ್ಜ್ ಕೋರ್ಸ್, ಒಂದು ಪ್ರಿಲಿಮಿನರಿ ಎಕ್ಸಾಮ್ಸ್ ರೀತಿಯಲ್ಲಿ MPP ಎಕ್ಸಾಮ್ಸನ್ನು ಮಾಡ್ತೀವಿ. ಇದನ್ನು ಸಹ ಅವನು ನಾರ್ಮಲ್ ಎಕ್ಸಾಮ್ಸ್ ಇರುತ್ತೆ, ಆ ಎಕ್ಸಾಮ್ಸ್ ಜೊತೆಗೆ ಇದೊಂದು ಪೇಪರನ್ನು ಅಡಿಷನ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಇದೇ ರೀತಿಯಲ್ಲಿ ಈ Regulation 1 ಕೂಡ ಅವನು MA ಎಲ್ಲ ಪ್ರೋಗ್ರಾಮ್ಸ್ಗಳಿಗೂ ಕೂಡ ಜಾಯ್ನ್ ಆಗ್ಬೋದು, ಅವನು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಸ್ಟಡೀಸ್ ಇನ್ ದಿ ಗ್ರಾಜುಯೇಷನ್ ಲೆವೆಲ್. ಮತ್ತು MCOM ಕೂಡ ಅವರು ಅಡ್ಮಿಷನ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಇದಲ್ಲದೆ ಎನಿ ಡಿಗ್ರಿ ಇದ್ದರೆ ಅವನು MBAಗೆ ಅಡ್ಮಿಷನ್ ಆಗ್ಬೋದಾಗಿರುತ್ತೆ, MCAಗೆ ಮ್ಯಾಥಮೆಟಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಏನಾದ್ರು ಓದಿದರೆ ಅವನು MCAಗೆ ಕೂಡ ಅಡ್ಮಿಷನ್ ಆಗಲಿಕ್ಕೆ ಅವಕಾಶ ಇದೆ.
1: ಸೋಷಿಯಲ್ ವರ್ಕ್ಗೂ ಕೂಡ,
0: MSW ಕೂಡ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಒಂದು ಡಿಗ್ರಿಯನ್ನು ಹೊಂದಿದ್ದರಲ್ಲಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇರುತ್ತೆ.
1: ಒಳ್ಳೆಯದು ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪ್ರವೇಶ ಪಡ್ಕೊಳ್ಳಿಕ್ಕೆ ಇರುವಂತಹ ಅವಕಾಶಗಳ ಕುರಿತಂತೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಶ್ರೋತೃಗಳಿಗೆ ಮಾಡಿಕೊಟ್ಟಿದ್ದೀರಿ. ಇದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪಕುಲಸಚಿವರಾದ MV ನಂದೀಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು SLakshminarayan. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಸಂಜೆ 5:40. KSOU ಮುಕ್ತವಾಣಿ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
3: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
1: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.
3: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
2: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್,
1: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ, ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:31. ಸೇವಾವಾಹಿನಿ
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಸೇವಾವಾಹಿನಿಯಲ್ಲಿ ಪ್ರಕಟಣೆಗಳು. ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ಮನವಿ ಮಾಡಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ, ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಗಳಲ್ಲೂ ಸಹ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲ ಅಂಚೆ ಕಚೇರಿಗಳಲ್ಲಿ ಬೆಳಗ್ಗೆ 9:30 ಸಂಜೆ 4:00 ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ. ಹೆಚ್ಚಿನ ವಿವರಗಳಿಗೆ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಈ ಮೂಲಕ ತಿಳಿಸಲಾಗಿದೆ. ಮೈಸೂರು ನಗರದ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ March 2027 ಮಾಹೆಯವರೆಗೆ ವಿಸ್ತರಿಸಲಾಗುತ್ತದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಯುಕ್ತರು, ಮೈಸೂರು ಮಹಾನಗರ ಪಾಲಿಕೆ ಮೈಸೂರು, ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೇವಾವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಅಮ್ಮ ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ, ನಮನ ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ, ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟಪತಿಯ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನ ಸಿಲ್ಜಾನೋವ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರೊಂದಿಗೆ ಪ್ರಧಾನಮಂತ್ರಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಅಸೆಂಬ್ಲಿಯ ಸ್ಪೀಕರ್ ಅಫ್ರಿಮ್ ಗಾಸಿ ಅವರನ್ನು ಭೇಟಿಯಾಗಲಿರುವ ಅವರು ಉತ್ತರ ಮ್ಯಾಸಿಡೋನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಅವಧಿಯಲ್ಲಿ ರಾಷ್ಟಪತಿಗಳು ಸೆಂಟ್ ಸ್ಪಾಸ್ ಚರ್ಚ್ಗೆ ಭೇಟಿ ನೀಡಲಿದ್ದು ಮ್ಯಾಸಿಡೋನಿಯಾದ ಪ್ರಸಿದ್ಧ ಕ್ರಾಂತಿಕಾರಿ ಗೋಚೆ ಡೆಲ್ಚೇವ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕವಾಗಿ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲಿ ಮಂಗಳವಾರದಂದು ಮೈತ್ರಿಕೂಟದ ಸಂಪೂರ್ಣ ಏಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತದೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು, ಟಕೇಡಾ ಬಯೋಫಾರ್ಮಸ್ಯೂಟಿಕಲ್ಸ್ ಇಂಡಿಯಾ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಈ ಅನುಮೋದನೆಯು ಡೆಂಗ್ಯೂ ವಿರುದ್ಧದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಂಪನಿ ತಿಳಿಸಿದೆ. 4-60 ವರ್ಷ ವಯಸ್ಸಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದ್ದು, ಈ ಹಿಂದೆ ಡೆಂಗ್ಯೂ ಸೋಂಕು ತಗುಲಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಇತರ ಕೆಲವು ಡೆಂಗ್ಯೂ ಲಸಿಕೆಗಳಿಗಿಂತ ಭಿನ್ನವಾಗಿ ಕ್ಯೂಡೆಂಗಾ ಲಸಿಕೆ ಪಡೆಯುವ ಮೊದಲು ಸೋಂಕಿನ ಪೂರ್ವ ಪರೀಕ್ಷೆ ಕಡ್ಡಾಯವಿಲ್ಲ. ನಗರೀಕರಣ, ಹವಾಮಾನ ಬದಲಾವಣೆ, ಸೊಳ್ಳೆಗಳ ವಾಸಸ್ಥಾನದ ಬದಲಾವಣೆ ಹಾಗೂ ಜನಸಂಖ್ಯೆ ಹೆಚ್ಚಳದಿಂದ ಕಳೆದ 2 ದಶಕಗಳಲ್ಲಿ ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಅನುಮೋದನೆ ಮಹತ್ವ ಪಡೆದುಕೊಂಡಿದೆ. ಕ್ಯೂಡೆಂಗಾ 4 ವಿಧದ ಡೆಂಗ್ಯೂ ವೈರಸ್ಗಳ ವಿರುದ್ಧ ರಕ್ಷಣೆ ನೀಡುವ ಲೈವ್ ಅಟೆನ್ಯೂಟೇಟೆಡ್ ಟೆಟ್ರಾವಾಲೆಂಟ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಈಗಾಗಲೇ ಐರೋಪ್ಯ ಒಕ್ಕೂಟ, ಬ್ರಿಟನ್, ಬ್ರೆಜಿಲ್, ಇಂಡೋನೇಷ್ಯಾ, ಅರ್ಜೆಂಟೀನಾ ಸೇರಿದಂತೆ 40+ ದೇಶಗಳಲ್ಲಿ ಅನುಮೋದನೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪೂರ್ವ ಅರ್ಹತಾ ಮಾನ್ಯತೆಯನ್ನು ಈ ಲಸಿಕೆ ಪಡೆದಿದ್ದು, ಯುನಿಸೆಫ್ ಮತ್ತು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ನಂತಹ ಜಾಗತಿಕ ಸಂಸ್ಥೆಗಳು ಇದನ್ನು ಖರೀದಿಸಲು ಅರ್ಹವಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕೇಜ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಜೈಶಂಕರ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ವಲಯಕ್ಕೆ ಪನಾಮಾ ಪ್ರಮುಖ ಹೆಬ್ಬಾಗಿಲಾಗಿದ್ದು, ಅದರೊಂದಿಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದರು. ಉಭಯ ನಾಯಕರು ಉದ್ಯಮ, ಅಭಿವೃದ್ಧಿ, ನೌಕಾಪಡೆ, ಆರೋಗ್ಯ, ಕೃಷಿ, ಶಿಕ್ಷಣ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರ ವೃದ್ಧಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆಗಳ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ಪೀಠ
ಉತ್ತರ ಪ್ರದೇಶ ಸರ್ಕಾರದ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಕರಣವನ್ನು ಪರಿಶೀಲಿಸಿದ್ದ ಎಸ್ಐಟಿಗೆ ಸ್ಥಳೀಯ ಪೊಲೀಸರ ಬದಲಾಗಿ ತನಿಖೆಯ ಹೊಣೆ ನೀಡಬಹುದೇ ಎಂಬ ಬಗ್ಗೆ ಸರ್ಕಾರದ ಸೂಚನೆ ಪಡೆದು ತಿಳಿಸುವಂತೆ ನಿರ್ದೇಶಿಸಿದೆ. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ ತಿಂಗಳ 27ರಂದು ಮುಂದುವರೆಸಲಿದ್ದು, ಎಸ್ಐಟಿ ತನಿಖೆಯ ಸಾಧ್ಯತೆ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನ್ನ ನಿಲುವು ತಿಳಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ ನಾಲ್ವರು ಭಾರತೀಯರು ಮೃತಪಟ್ಟಿದ್ದು, ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 17 ಸಿಬ್ಬಂದಿ ಪೈಕಿ 5 ಭಾರತೀಯರು ಇದ್ದರು ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವುದು, ನಾಗರಿಕ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟುಮಾಡುವುದು ಹಾಗೂ ಸಮುದ್ರ ಮಾರ್ಗದ ಸಂಚಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಖಂಡನೀಯ ಎಂದು ಭಾರತ ತಿಳಿಸಿದೆ. ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು, ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ಒದಗಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೃತಪಟ್ಟ ಭಾರತೀಯರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದ್ದು, ಗಾಯಾಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ 56 ವರ್ಷದ ಗ್ರೇಟರ್ ಮ್ಯಾಂಚೆಸ್ಟರ್ನ ಮಾಜಿ ಮೇಯರ್ ಆಗಿರುವ ಆಂಡಿ ಬರ್ನ್ಹ್ಯಾಮ್ ಅವರನ್ನು ನೂತನ ಸರ್ಕಾರ ರಚಿಸುವಂತೆ ರಾಜ 3ನೇ ಚಾರ್ಲ್ಸ್ ಅವರು ಆಹ್ವಾನಿಸಿದರು. ಇದಕ್ಕೂ ಮೊದಲು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ತಮ್ಮ ಅಂತಿಮ ಭಾಷಣವನ್ನು 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಮಾಡಿದ ಕೀರ್ ಸ್ಟಾರ್ಮರ್ ಬಳಿಕ ರಾಜ ಚಾರ್ಲ್ಸ್ರನ್ನು ಭೇಟಿ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದರು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ಮಾರ್ಗ್ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ 2 ಹೊಸ ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು, ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಹಿತಿ ನೀಡಿದೆ. ಹೊಸದಾಗಿ ಪರಿಚಯಿಸಲಾದ ಡಿಜಿಟಲ್ ಲೋಕಲ್ ಪಾಸ್ ಸೌಲಭ್ಯದ ಮೂಲಕ ಅರ್ಹ ಪ್ರಯಾಣಿಕರು ಟೋಲ್ ಪ್ಲಾಜಾಗೆ ತೆರಳದೆ ರಾಜಮಾರ್ಗ ಯಾತ್ರಾ ಮೊಬೈಲ್ ಆಪ್ನಲ್ಲೇ ಮಾಸಿಕ ಟೋಲ್ ಪಾಸ್ ಅನ್ನು ಖರೀದಿಸಬಹುದು ಎಂದು ತಿಳಿಸಿದೆ. ಈ ಸೌಲಭ್ಯವನ್ನು ಮೊದಲ ಹಂತದಲ್ಲಿ ದೆಹಲಿಯಲ್ಲಿ ಆರಂಭಿಸಲಾಗಿದ್ದು, ಮುಂಬರುವ ತಿಂಗಳುಗಳಲ್ಲಿ ದೇಶದೆಲ್ಲೆಡೆ ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪಿಯೂಷ್ ಗೋಯಲ್, ಭಾರತ ಯುಎಇ ನಡುವಿನ ವ್ಯಾಪಾರ, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಭಾರೀ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ 2 ಹಾಗೂ ಇರಾಕ್ನಲ್ಲಿ 1 ಸೇರಿದಂತೆ ಇತ್ತೀಚೆಗೆ 3 ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಪಡೆಗಳು ಇಂದು ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ಆರಂಭಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಅಮೆರಿಕದ ಕೇಂದ್ರೀಯ ಕಮಾಂಡ್ ಸೆಂಟ್ಕಾಮ್ ಹೋರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸಲು ಬಳಸಲಾಗುತ್ತಿರುವ ಇರಾನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಮಾನ್ನ ಮಸ್ಕಟ್ನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲುವಿನೊಂದಿಗೆ ತಮ್ಮ ಆಟ ಆರಂಭಿಸಿವೆ. ಟೂರ್ನಿಯ ಉದ್ಘಾಟನಾ ದಿನ ನಡೆದ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಭಾರತ ತಂಡ ಕಜಕಿಸ್ತಾನವನ್ನು 8-3 ಗೋಲುಗಳಿಂದ ಸೋಲಿಸಿತು. ಪುರುಷರ ವಿಭಾಗದಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 7-3 ಗೋಲುಗಳಿಂದ ಮಣಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು 3 ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ.
ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್, ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ

0: ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕಣ್ಣಪ್ಪ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಮಧು ಬಾಲಕೃಷ್ಣ ಮತ್ತು ಸಂಗಡಿಗರು. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಗೀತರಚನೆಗೆ ಸ್ಟೀಫನ್ ದೇವರ್ಷಿ ಅವರ ಸಂಗೀತ ನಿರ್ದೇಶನವಿದೆ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಈಗ ಕೇಳಿ, ದೊಡ್ಡರಂಗೇಗೌಡ ಅವರ ರಚನೆ, ಹಾಡಿದ್ದಾರೆ ಬಿ ಆರ್ ಛಾಯಾ, ಸಂಗೀತ ನಿರ್ದೇಶಕರು ಎಂ ರಂಗರಾವ್, ಚಿತ್ರ ಗೌರಿ.

ಕಾರ್ಯಕ್ರಮದ ಕಡೆಯ ಗೀತೆ ದೇವರು ಕೊಟ್ಟ ತಂಗಿ ಚಿತ್ರದ್ದು. ಗಾಯಕರು ಪಿಬಿ ಶ್ರೀನಿವಾಸ್. ಕೂರ ಸೀತಾರಾಮ ಶಾಸ್ತ್ರಿ ಅವರ ಗೀತ ರಚನೆಗೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನಷ್ಟು ಚಿತ್ರಗೀತೆಗಳು ಈ ಬೆಳಿಗ್ಗೆ 8:30 ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಬಹುದು. ಶ್ರೋತೃಗಳೇ, ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: 251252 ಹಾಗೂ 251509 ಮೈಸೂರಿನ ಎಸ್ಟಿಡಿ ಕೋಡ್ 0821. ನೀವು ಕರೆ ಮಾಡಿ ನಿಮ್ಮಿಷ್ಟವಾದ ಗೀತೆಯನ್ನು ಕೇಳಿದರೆ ನಾವು ಅದನ್ನು ಪ್ರಸಾರ ಮಾಡ್ತೇವೆ. ಈಗ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ.
1: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
2: ನನ್ ಒಂದ್ ಹಾಡ್ ಬೇಕಿತ್ತು.
3: ಕೇಳು ಕೊಡುವೆ ನಿನಗೆ ನಾನೀಗ.
1: ಕರೆಗೊಂದು ಗೀತೆ,
4: ಕರೆಗೊಂದು ಗೀತೆ,
5: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
5: ಕರೆ ಮಾಡಿ
6: 251252
5: ಅಥವಾ 251509
1: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
5: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
1: ಆನಂದಿಸಿ.
0: ಶ್ರೋತೃಗಳೇ, ನಿಮಗೆಲ್ಲ ನಮಸ್ಕಾರ. ಈಗ ಕರೆಗೊಂದು ಗೀತೆ ಕಾರ್ಯಕ್ರಮದ ಮೊದಲ ಕರೆಯನ್ನ ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
10: ಮೇಡಮ್ ಅವ್ರ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
10: ಮೇಡಮ್, ನಾವಿಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ರೀ, ಗಂಗಪ್ಪ ಬಡಿಗರ್ ಅಂತ.
0: ಯಾವ ಹಾಡು ಬೇಕಿತ್ತು ತಮ್ಗೆ?
10: ಮೇಡಮ್, ಅದು ಜಾರಿ ಬಿದ್ದ ಜಾಣ ಚಿತ್ರದೊಳಗೆ ರೀ, ಅದು ಎಲ್ಲಿ ಮಾಧವನ್ ಅಂತ ಒಂದು ಜಾನಕಮ್ಮನವ್ರು ಹಾಡಿ ಹಾಡಿದಾರೆ ನೋಡ್ರಿ. ಆ ಹಾಡು ಪ್ರಿಫರ್ ಮಾಡ್ಬೇಕಾಗಿತ್ತು ರೀ.
0: ಚಿತ್ರ ನೋಡಿದೀರಾ? ಹಳೆ ಚಲನಚಿತ್ರಗಳನ್ನೆಲ್ಲ ನೋಡ್ತಾ ಇದ್ರ ಥಿಯೇಟರ್?
10: ಈಗ
0: ಥಿಯೇಟರ್ಗೆಲ್ಲ ಹೋಗಲ್ವಾ?
10: ಇಲ್ರಿ ಮೇಡಮ್, ಹೋಗಲ್ಲ. ಈಗ ನಮ್ ಕೆಲ್ಸ ನಮ್ಗೆ ಇರಗಡಿರ್ತಾವ್ರಿ ಮೇಡಮ್, ಹಿಂಗಾಗಿ ಹೋಗಕ್ಕಾಗಲ್ರಿ. ನಾ ಟೈಲರಿಂಗ್ ಮಾಡ್ತೀವ್ರಿ ಮೇಡಮ್, ಹಂಗಾಗಿ ನಮ್ಗೆ ರೇಡಿಯೋನು ನಮ್ಗೆ ಆಪ್ತ ಮಿತ್ರ.
0: ಓ ಸರಿ. ಮೈಸೂರು ಆಕಾಶವಾಣಿ ಕಾರ್ಯಕ್ರಮಗಳೆಲ್ಲ ಕೇಳ್ತೀರಾ?
10: ಕೇಳ್ತೀರಿ, ಕೇಳ್ತೀರಿ, ಕೇಳ್ತೀರಿ. ಅದು ಇವತ್ತು ಮೊದಲೇ ಕರೆ ಸಿಕ್ಕಿದೆಯಲ್ರಿ ಮೇಡಮ್, ಬಹಳ ಸಂತೋಷ ಆಯ್ತು.
0: ಆಗ್ಲಿ, ಈಗ ನೀವು ಮೆಚ್ಚಿರೋ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ.
10: ಧನ್ಯವಾದಗಳು ಮೇಡಮ್, ನಮಸ್ತೆ.
0: ಜಾರಿ ಬಿದ್ದ ಜಾಣ ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ. ಗೀತೆಯ ರಚನೆಕಾರರು ಚಿ ಉದಯಶಂಕರ್, ಸಂಗೀತ ನಿರ್ದೇಶಕರು ಟಿ ಜಿ ಲಿಂಗಪ್ಪ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.
1: ನಾವು ನಮ್ಮ

0: ಈ ಸಂಜೆ 6:50 ಕೃಷಿರಂಗದಲ್ಲಿ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿಯಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರವನ್ನು ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ಕಾರ್ಯಕ್ರಮ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮವಿದೆ. ನೀವು ಕರೆ ಮಾಡಿ ಕಾರ್ಯಕ್ರಮ ಕುರಿತಂತೆ ನಮ್ಮೊಂದಿಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ನೀವು ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 251252 ಹಾಗೂ 251508 ಮೈಸೂರಿನ ಎಸ್ಟಿಡಿ ಕೋಡ್ 0821. ಈ ಬೆಳಿಗ್ಗೆ 11:00 ಹೊಂಗಿರಣ ಕಾರ್ಯಕ್ರಮ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
1: ಲೋಕೇಶ್ವರ ಮೇಡಮ್ ನಮಸ್ಕಾರ. ಕುಮಾರ್ ನಾಯಕ್ ಅಂತ ಹೇಳಿ ಮಾತಾಡ್ತಿರೋದು, ಮೈಸೂರಿನ ಜಯನಗರ ಜಿಲ್ಲೆ. ಮೇಡಮ್
0: ನಮಸ್ತೆ. ಸರ್, ಯಾವ ಹಾಡು ಬೇಕಿತ್ತು ತಮಗೆ?
1: ನನಗೆ ಹೃದಯ ಹಾಡಿತ್ತು ಚಿತ್ರದಿಂದ, ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ ಅಂತ ಹೇಳಿ ಒಂದು ಹಾಡಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದಂತ ಹಾಡು, ಬಹಳ ಮಧುರವಾದಂತ ಹಾಡು, ನಾನು ಇಷ್ಟಪಡುವಂತ ಹಾಡು. ಮೊಟ್ಟ ಮೊದಲಾಗಿ ನಾನು 2013 ಮೈಸೂರು ಬಂದಾಗ ಮೈಸೂರು ಆಕಾಶವಾಣಿ ಕೇಳಿದಂತ ಮೊಟ್ಟ ಮೊದಲ ಹಾಡಿದ್ದು. ಎಸ್ ಎಲ್ ಸಿ ನಂದು 2013 ಎಸ್ ಎಲ್ ಸಿ ಮುಗೀತು. ಎಸ್ ಎಲ್ ಸಿ ಮುಗಿದ್ ಚಿಕ್ಕಮಂಗಳೂರಲ್ಲಿ ಎಸ್ ಎಲ್ ಸಿ ಮುಗಿಸಿ ನಾನು ಮೈಸೂರಿಗೆ ಪಿ ಯು ಸಿ ಓದಕ್ಕಂತ ಬಂದಾಗ ಈ ಒಂದು ಆಕಾಶವಾಣಿ ಟ್ಯೂನ್ ಮಾಡಿದಾಗ ಮೊಟ್ಟ ಮೊದಲು ನನಗೆ ಕಿವಿಗೆ ಬಿದ್ದಂತ ಹಾಡು ಈ ಹಾಡು. 2003 ಇಲ್ಲಿ ತನಕ ನಿರಂತರ ಆಕಾಶವಾಣಿಯಲ್ಲಿ ನಾನು ಕೇಳ್ಕೊ ಬರ್ತಾ ಇದೀನಿ. ಈಗಲೂ ಕೂಡ ಇಲ್ಲೇ ಉದ್ಯೋಗ ದೊರಕಿದೆ ನನಗೆ, ಇಲ್ಲೇ ಕೆಲಸ ವರ್ಕ್ ಮಾಡ್ತಾ ಇದೀನಿ. ಅವ್ರು ಕೂಡ ಆಕಾಶವಾಣಿ ನನ್ನ ಜೀವನದ ಅವಿಭಾಜ್ಯ ಅಂಗ.
0: ತಮ್ದು ಯಾವ್ದು ಸರ್ ಊರು? ನಿಮ್ದು
1: ಸ್ವಂತ ಬಂದ್ಬಿಟ್ಟು ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಕೆ ಸೇವಲಾಲ್ಪುರ ಅಂತ ಹೇಳಿ ಒಂದು ಗ್ರಾಮ ಮೇಡಮ್. ಈಗ ಮೈಸೂರಿನಲ್ಲೇ ಓದಿ ಮೈಸೂರಲ್ಲಿ ಸದ್ಯ ವಾಣಿಜ್ಯ ತೆರಿಗೆ ಇಲಾಖೆನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೀನಿ.
0: ಬಹಳ ಸಂತೋಷ. ಅಂದ್ರೆ ನೀವು ಮೈಸೂರಿಗೆ ಬಂದು ಕೇಳಿದಂತಹ ಮೊದಲ ಗೀತೆಯನ್ನ ಈಗ ಮತ್ತೊಮ್ಮೆ ಕೇಳ್ತಾ ಇದ್ದೀರಾ?
1: ಕೇಳಕ್ಕೆ ಇಚ್ಛೆ ಪಡ್ತಾ ಇದೀನಿ. ಹಾಗೆ ಬಹಳ ಜನಕ್ಕೂ ಈ ಹಾಡು ಇಷ್ಟ ಆಗುತ್ತೆ, ಬಹಳ ಮಧುರವಾದಂತಹ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅದಕ್ಕೆ ಎಷ್ಟು ಭಾವಸ್ಪರ್ಶ ತುಂಬಬೇಕಷ್ಟು ತುಂಬಿದ್ದಾರೆ. ಅದ್ಭುತವಾದಂತಹ ಹಾಡು.
0: ಹೌದು, ಈ ಚಲನಚಿತ್ರ ರಿಲೀಸ್ ಆದಾಗ ಇದು ಒಂದು ಒಂದು ಒಳ್ಳೆಯ ಒಂದು ಹಿಟ್ ಸಾಂಗ್ ಅಂತಾನೆ ನಾವು ಹೇಳಬಹುದು.
1: ಹೌದು, ಈ ವಿಶೇಷ ಅಂದ್ರೆ ಈ ಚಿತ್ರದಲ್ಲಿ ಇರತಕ್ಕಂತ ಎಲ್ಲಾ ಹಾಡುಗಳು, ಗಿರಿನವಿಲು ಎಲ್ಲೋ, ಈ ತರದ ಎಲ್ಲಾ ಹಾಡುಗಳು ಕೂಡ ಬಹಳ ಅದ್ಭುತವಾಗಿ ಇದೆ. ಸೊ ನನ್ಗೇನಕ್ಕೆ ಇಷ್ಟಪಟ್ಟಿದ್ದೀನಿ ಅಂತ ಕೇಳ್ತಾ ಇದೀನಿ ಅಂದ್ರೆ ಆಕಾಶವಾಣಿಯಲ್ಲಿ ಕೇಳಿದಂತ ಮೊದಲ ಹಾಡು ಅನ್ನೋ ಕಾರಣಕ್ಕ ಕೇಳ್ತಾ ಇದೀನಿ. ಆದ್ರೆ ಈ ಚಿತ್ರದಲ್ಲಿ ಇರತಕ್ಕಂತ ಎಲ್ಲಾ ಹಾಡುಗಳು ಕೂಡ ಅದ್ಭುತವಾಗಿದೆ. ಸ್ವಲ್ಪ ನಾವು ಓಲ್ಡ್ ಸ್ಕೂಲ್ ಆಫ್ ಥಾಟ್ಸ್ ನವರು.
0: ಹೌದು, ಸಾಮಾನ್ಯ ಎಲ್ಲರೂ ಅದೇನೆ ಕೇಳೋದು, ಹಳೆಯ ಹಾಡುಗಳನ್ನ ಇಷ್ಟಪಡ್ತಾರೆ.
1: ಹೌದು ಮೇಡಮ್, ಹೌದು.
0: ಆಗ್ಲಿ ಸರ್, ಬಹಳ ಸಂತೋಷ. ಈಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ. ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಹೀಗೆ ನಿರಂತರವಾಗಿ ಕೇಳ್ತಾ ಇರಿ. ನಮಸ್ಕಾರ ಸರ್. ಹೃದಯ ಹಾಡಿತು ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತಿ ಚಿ ಉದಯಶಂಕರ್, ಸ್ವರ ಸಂಯೋಜಕರು ಉಪೇಂದ್ರ ಕುಮಾರ್.

0: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
1: ಕನ್ನಡ ರೋಮಾಂಚನವಿ ಕನ್ನಡ.
0: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
2: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿ ಪಯಣ,
3: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
4: ಕನ್ನಡ ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ.
0: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
5: ಕನ್ನಡ ಗಂಗೆಯಲಿ ನೀಯುವೆ ನಾನೀಗ, ನೀಯುವೆ ನಾನೀಗ.
6: ಶ್ರೋತೃಗಳೇ ಗಮನಿಸಿ, ಈ ಸಂಜೆ 4 ಗಂಟೆಗೆ ಕಥಾ ಕಾಲಕ್ಷೇಪ ಸತ್ಯವಾನ ಸಾವಿತ್ರಿ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5 ಗಂಟೆಗೆ ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಮಕ್ಕಳಲ್ಲಿ ಮೂಳೆ ಆರೋಗ್ಯ ಹಾಗೂ ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್, ಜಾಯಿಂಟ್ ರೀಪ್ಲೇಸ್ಮೆಂಟ್ ಆಂಡ್ ಆರ್ಥೋಸ್ಕೋಪಿಕ್ ಸರ್ಜನ್ ಹಾಗೂ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ ಶ್ರೇಯಸ್ ಆಳ್ವ. ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
7: ಧನ್ಯವಾದ ಮೇಡಮ್ ಅವರೇ.
6: ನಮಸ್ಕಾರ ಸರ್, ಯಾವ ಹಾಡು ಬೇಕಿತ್ತು ನಿಮ್ಗೆ?
7: ಸದ್ಯದಲ್ಲಿ ಕುದುರೆಯಲ್ಲಿ ಕೇಳಾಗೋದ, ಮೊದಲಲ್ಲಿ ಮೇಡಾಗೋದ ಹಾಡ್ ಬೇಕಾಗಿತ್ತು. ಇದು ನಮ್ಮ ಪ್ರೀತಿಯ ಸ್ನೇಹಿತರುಗಳಾದಂತ ಮೂರ್ತಿ, ಸುರೇಶು, ಮತ್ತೆ ಡಿಂಕಿ ಇದರಲ್ಲಿರುವಂತ ಚಿಕ್ಕಮಂಚಯ್ಯ, ಕ್ಯಾತ್ರಳ್ಳಿ ಕೃಷ್ಣೇಗೌಡ, ನಿಶ್ಕಂಠೇಗೌಡ, ಮತ್ತೆ ಸೋದರಿಯಾದಂತ ಪಾರ್ವತಿ, ಮತ್ತೆ
6: ಒಟ್ಟಿನಲ್ಲಿ ಆಕಾಶವಾಣಿ ಕೇಳುಗರು ಎಲ್ಲಾರ್ಗೂ ಅಂತ ಹೇಳ್ಬಿಡಿ ಆಯ್ತಲ್ಲ. ಅಲ್ಲೇನೆ
7: ಮತ್ತೆ ಇವ್ರಿಗೆಲ್ಲಾರ್ಗೋಸ್ಕರ ಈ ಹಾಡನ್ನ ಹಾಕೊಡಿ ಅಂತ.
6: ಹೌದಾ, ಚಿತ್ರ ನೋಡಿದಿರಾ ಸೋಮಶೇಖರ್ ಅವರೇ?
7: ಬೇಕಾದ್ರೆ ನೋಡಿದೀನಿ ಮೇಡಮ್ ಅವರೇ. ಬ್ಲಾಕ್ ಅಂಡ್ ವೈಟ್, ಬ್ಲಾಕ್ ಅಂಡ್ ವೈಟ್ ನೋಡಿದೀನಿ, ಕಲರ್ ಆದ್ರೂ ನೋಡಿದೀನಿ. ಒಂದು 30 ಸಾವಿರನೇ ಆಗಿರ್ಬೇಕು.
6: ಓಹೋಹೋಹೋ, ಪರವಾಗಿಲ್ಲ. ಆಯ್ತು, ಈಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ.
7: ಥ್ಯಾಂಕ್ ಯು ಮೇಡಮ್ ಅವರೇ.
6: ನಮಸ್ಕಾರ.
7: ನಮಸ್ತೆ. ನಮಸ್ತೆ.
8: ಲಕ್ಷ ಲಾಟ್ರಿ ನನ್ಗೆ
9: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
10: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
2: ಶ್ರೋತೃಗಳೇ ಗಮನಿಸಿ, ಅಕ್ಟೋಬರ್ 2, 2025 ಮೈಸೂರು ರೈಲು ನಿಲ್ದಾಣದಲ್ಲಿ ಪತ್ತೆಯಾದ ಭವಾನಿ ಎಂಬ 5 ವರ್ಷದ ಹೆಣ್ಣು ಮಗುವನ್ನು ರೈಲ್ವೆ ಮಕ್ಕಳ ಸಹಾಯವಾಣಿ ಸಿಬ್ಬಂದಿಯವರು ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ದಾಖಲಿಸಿರುತ್ತಾರೆ. ಸದರಿ ಬಾಲಕಿಯ ಸಂಬಂಧಪಟ್ಟ ಪೋಷಕ

0: ಸಾರ್ವಜನಿಕರು ಯಾರೂ ಕೂಡ ಇದುವರೆಗೂ ಭೇಟಿಯಾಗಲು ಬಂದಿರುವುದಿಲ್ಲ. ಮಗುವಿನ ಚಹರೆ ಈ ರೀತಿ ಇದೆ. ಹೆಸರು ಭವಾನಿ, 5 ವರ್ಷ, 3.3 ಅಡಿ ಎತ್ತರ, ಕೋಲುಮುಖ, ಸಾಧಾರಣ ಶರೀರ, ಗುಂಡಾದ ಮೂಗು, ತಲೆಯಲ್ಲಿ 1 ಇಂಚು ಉದ್ದದ ಕಪ್ಪು ಕೂದಲು ಇದೆ, ಗೋಧಿ ಮೈಬಣ್ಣ, ಎಡಗೈನ ತೋಳಿನಲ್ಲಿ ಕಪ್ಪು ಮಚ್ಚೆ ಇರುತ್ತದೆ. ಕನ್ನಡ ಭಾಷೆ ಬರುತ್ತದೆ. ಮಗುವಿನ ಪೋಷಕರ ಬಗ್ಗೆ ಸುಳಿವು ದೊರೆತಲ್ಲಿ ಅಥವಾ ಪೋಷಕರು ಕಂಡುಬಂದಲ್ಲಿ ಕೂಡಲೇ PSI ಮೈಸೂರು ರೈಲ್ವೆ ಪೊಲೀಸ್ ಠಾಣೆ ಇವರ ದೂರವಾಣಿ ಸಂಖ್ಯೆ 0821-2516-579 ಸಂಪರ್ಕಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮವನ್ನು. ಸಮಯವಾಗಿದೆ 8:57. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ.
1: ಮೇಡಮ್ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಲೋಕೇಶ್ವರಿ ಮೇಡಮ್ ನಮಸ್ತೆ. ಗಂಗಾವತಿ ರಣ ಮಾತಾಡ್ತಿದ್ದೇನ್ರಿ ಮೇಡಮ್. ಆರಾಮಿದ್ದೀರಿ?
0: ಓ, ಆರಾಮಿದ್ದೀನಿ ಈರಣ್ಣ ಅವರೇ, ನೀವು ಚೆನ್ನಾಗಿದ್ದೀರಾ?
1: ನಾವು ಆರಾಮಾಗಿದ್ದೀರಿ ಮೇಡಮ್. ಬಹಳ ದಿನ ಆಗಿತ್ತು ಮೇಡಮ್ ನಿಮ್ ಜೊತೆ ಮಾತಾಡಿ, ಬಹಳ ಖುಷಿ ಆಗುತ್ತೆ ಮೇಡಮ್.
0: ಯಾವ ಹಾಡು ಬೇಕಿತ್ತು ಈರಣ್ಣ ಅವರೇ ತಮ್ಗೆ?
1: ಮೇಡಮ್, ಪ್ರೇಮಲೋಕ ಸಿನಿಮಾ ಐತಲ್ರಿ ನಮ್ಮ ಡಾಕ್ಟರ್ ಕೆಜಿಸ್ಟರ್ ವೀರಚಂದ್ರನ್ ಅವ್ರದ್ದು, ಅದ್ರಾಗ ಯಾರಿವನು ಈ ಮನ್ಮಥನ ಅಂತದ ಭವಿಷ್ಯ ಎಷ್ಟು ಜನಕ್ಕೆ ನೋಡ್ರಿ ಅದು.
0: ಯಾರಿವನು ಈ ಮನ್ಮಥನು, ಹೌದು ಸರಿಯಾಗಿ ಹೇಳಿದಿರಾ, ಎಸ್ ಜಾನಕಿಯವರೇ ಹಾಡಿರೋದು.
1: ನಿಜವಾಗ್ಲ ಮೇಡಮ್, ಎಸ್ ಜಾನಕಿ ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಮಾತ್ರ ಸಾಲಂಗಿಲ್ಲ. ಯಾಕಂತಂದ್ರೆ ನಾವು ಪ್ರತಿನಿತ್ಯ ಅವ್ರು ನಮ್ಮನ್ನ ಅಗಲಿದ್ರು ಕೂಡ ಅವ್ರು ಯಾವತ್ತೂ ನಮ್ಮ ಹೃದಯದಲ್ಲಿ ಈ ಒಂದು ನಮ್ಮ ಒಂದು ಭೂಮಾನ ಅವ್ರ ಹೆಸರು ಇದ್ದೇ ಇರ್ತದ್ರಿ ನಮ್ಮ ಎದೆಯೊಳಗ.
0: ಖಂಡಿತ.
1: ಯಾಕಂತಂದ್ರೆ ಅದರಲ್ಲಿ ನಾವು ಅವ್ರನ್ನ ಮರೆಯಕ್ ಸಾಧ್ಯನೇ ಇಲ್ರಿ. ಹೆಂಗಂತಂದ್ರ ಈಗ ಪ್ರತಿನಿತ್ಯ ನಾವು ಆಕಾಶವಾಣಿ ದೂರದರ್ಶನ ಎಲ್ಲ ನೋಡ್ತಿರ್ತೀವಲ್ರಿ, ಅದ್ರ ಪ್ರತಿದಿನ ಈ ಹಾಡು ಹಾಡಿದವರು SPB ಮತ್ತು SJANAKI, SJANAKI ಮತ್ತು SPB, SJANAKI ಮತ್ತು ಈ ತರ ಕೇಳಿ ಕೇಳಿ ನಮ್ಗ ಅವ್ರು ಅಚ್ಚಳದಂಗ್ ಉಳಿದ್ಬಿಟ್ಟಾರ್ರಿ. ಹಿಂಗಾಗಿ ಅದರಲ್ಲಿ ವಿಶೇಷವಾಗಿ ಅವ್ರು ದೂರದರ್ಶನದಲ್ಲಿ ಕೇಳಿಕೊಂಡ್ರ ಚಿಂತನೆ ರೇಣು ಕೇಳಿದ್ರಂತ್ರ ಪ್ರತಿದಿನ ಪ್ರತಿ ಕ್ಷಣ ಯಾವುದೇ ಭಾಷೆಯಲ್ಲಿ ಇದ್ರು ಕೂಡ ಅವ್ರ ಹೆಸರು ಕೇಳ್ತಾನೆ ಇರ್ತೀವಿ ಮೇಡಮ್. ಆಮೇಲೆ ಅವರು ವಿಶೇಷ ಅಂತಂದ್ರೆ ನಮ್ಮ ಒಂದು ಕನ್ನಡ ಮಣ್ಣಲ್ಲಿ ಮಣ್ಣಾಗಿರೋದ್ರಿಂದ ಅವ್ರು ಯಾವತ್ತೂ ಎಲ್ಲರ ಹೃದಯದಲ್ಲಿ ಅಚ್ಚಳದ ಉಳಿತಾರ್ರಿ ಮೇಡಮ್.
0: ಹೌದು, ಖಂಡಿತ, ಅದಂತೂ ಸತ್ಯವಾದ ಮಾತು.
1: ಅದರಲ್ಲಿ ವಿಶೇಷವಾಗಿ ನಮ್ಮ ಸಾಂಸ್ಕೃತಿಕ ನಗರಿ ಅವ್ರಿಗೆ ಬಹಳ ಪ್ರೀತಿ ಅಭಿಮಾನ ಮೇಡಮ್. ಕರ್ನಾಟಕ ಅಂದ್ರೆ ಕನ್ನಡ ಅಂದ್ರೆ ಕನ್ನಡಿಗರು ಅಂದ್ರೆ ಬಹಳ ಅಚ್ಚುಮೆಚ್ಚು. ಹಾಗಾಗಿ ಅವ್ರಿಗೆ ಅಷ್ಟೊಂದು ಪ್ರೀತಿ ಕೊಟ್ಟಿರೋದ್ರಿಂದ ಅವ್ರು ನಮ್ಮಲ್ಲೇ ಉಳಿದೇ ತರನಕ್ಕೂ ಖುಷಿ ಆಕತ್ರಿ, ಅದರಲ್ಲಿ ರೇಡಿಯೋದಲ್ಲಿ ಪ್ರತಿನಿತ್ಯ ಅವ್ರ ಹೆಸರು ಕೇಳೋದಕ್ಕೂ ಇನ್ನೂ ಖುಷಿ ಆಕತ್ರಿ.
0: ಹೌದೌದು, ಬಹಳ ಚೆನ್ನಾಗಿ ಹೇಳಿದ್ರಿ ಈರಣ್ಣ ಅವರೇ.
1: ಮೇಡಮ್, ಯಾಕೆ ನನಗಂತರೂ ಎಷ್ಟು ಒಂದು ಅವ್ರನ್ನ ಕಳ್ಕೊಂಡಾಗ ನನಗಂತ ಅಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಒಂದು ಒಬ್ಬರು ಮನೆ ಕುಟುಂಬ ಸದಸ್ಯರ ಕಳ್ಕೊಂಡ್ಬಿಟ್ಟಿವ್ ನಂಗೆ ಅನಿಸ್ತ್ರಿ ಮೇಡಮ್.
0: ಹೌದು, ನಿಜ.
1: ಆದ್ರೆ ಅವ್ರು ಕೊಟ್ಟಂತ ಕೊಡುಗೆ, ಅವರು ಒಂದು ಚಿತ್ರರಂಗಕ್ಕೆ ಕೊಟ್ಟಂತ ಒಂದು ಹಾಡಿನ ಒಂದು ಗಾಯನ ಪ್ರತಿಯೊಬ್ಬರಲ್ಲೂ ಕೂಡ ಅಚ್ಚಳಿದ ಉಳಿದಿರ್ತೀರಿ ಮೇಡಮ್.
0: ಹೌದು, ಒಂದು ಅತ್ಯದ್ಭುತ ಗಾಯಕಿ, ಅದರಲ್ಲಿ ಎರಡು ಮಾತಿಲ್ಲ. ತಾವು ಹೇಳಿದ್ದು ಖಂಡಿತ ನಿಜ. ಕನ್ನಡ ಮಣ್ಣಲ್ಲಿ, ಅದರಲ್ಲೂ ಮೈಸೂರಿನಲ್ಲಿ ಅವರು ಇದ್ದಿದ್ದು, ಇದೇ ಮಣ್ಣಿಗೆ ಅವರು ಸೇರಿದ್ದು, ನಿಜವಾಗ್ಲೂ ಇದು ಒಂದ್ ರೀತಿ ಕನ್ನಡಿಗರಿಗೆ ಒಂದು ಪುಣ್ಯ ಅಂತಾನೆ ಹೇಳಬಹುದು ಅಂತ ಅನ್ಸತ್ತೆ.
1: ಈ ಒಂದು ಹಾಡು ಎಲ್ಲ ನಮ್ಮ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೋಸ್ಕರ ಮೇಡಮ್, ಅವರ ಒಂದು ಅಭಿಮಾನಿಗಳಿಗೋಸ್ಕರ, ಹಾಗೇನೆ ಅವ್ರು ಹಾಡಿರುವಂತ ಎಲ್ಲರ ಎದೆಯಲ್ಲಿ ಇದ್ದೇ ಇರ್ತಾವ್ರಿ, ಹಾಗೇನೆ ಗಂಗಾವತರಣ ಕಡೆಯಿಂದಾನೆ ಎಲ್ಲರಿಗೆ ಒಂದು ಹಾಡ್ರಿ ಮೇಡಮ್.
0: ಆಗ್ಲಿ ಈರಣ್ಣ ಅವರೇ, ಹೇಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ. ನಮಸ್ಕಾರ.
1: ನಮಸ್ಕಾರ ಮೇಡಮ್, ಧನ್ಯವಾದ.
0: ಎಸ್ ಜಾನಕಿ ಅವರು ಹಾಡಿರುವ ಪ್ರೇಮಲೋಕ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಪ್ರಧಾನ ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
1: ಹಲೋ ಆಕಾಶವಾಣಿ.
3: ನಮಸ್ತೆ ಮೇಡಮ್, ರಾಮಕೃಷ್ಣ ಜಯಶ್ರೀ ಮಾತಾಡ್ತೇನೆ.
1: ನಮಸ್ತೆ ಜಯಶ್ರೀ ಅವರೇ, ಯಾವ ಹಾಡು ಬೇಕಿತ್ತು?
3: ನನಗೆ 1968 ಬಿಡುಗಡೆ ಆದಂತ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸತ್ಯಂ ಅವರ ಸಂಗೀತ, ಬಿ ಬಿ ಶ್ರೀನಿವಾಸ್ ಅವರ ಮಧುರ ಕಂಠದಿಂದ ಬಂದಂತ ಮಮತಿ ಸಿನಿಮಾದ್ದು, ಕಲ್ಯಾಣ್ ಕುಮಾರ್ ಮತ್ತು ವಂದನಾ ಅಭಿನಯದ್ದು.

0: ಸಾಟಿಯೇ ಅಂತ ಬರುತ್ತೆ ಮೇಡಮ್.
1: ಚೆನ್ನಾಗಿ ಹಾಡಿದ್ರಿ. ನಿಮ್ಗೆ ಇಷ್ಟು ಖಚಿತವಾಗಿ ಐ ಇಷ್ಟ ನೇಸ್ವಿಲೆ ಬಿಡುಗಡೆ ಆಗಿದ್ದು, ಇವರೇ ಆಕ್ಟಿಂಗ್ ಮಾಡಿದ್ದು ಎಲ್ಲ ಹೇಗೆ ಗೊತ್ತಾಯ್ತು?
0: ಯೂಟ್ಯೂಬ್ ಅಲ್ಲಿ ನೋಡ್ತೀನಿ, ನಂಗೆ ಯಾವ್ದು ಮಂಗಳವಾರ ಪ್ರೋಗ್ರಾಮ್ ಬರುತ್ತಲ್ಲ, ಯಾವ ಕ್ಷಣ ಅನ್ಕೋತೀನಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಡಿಗೆ ಮಾಡ್ಬೇಕಾದ್ರೆ ನಂಗೆ ಯಾಕ ಬರ್ತಿ ಹಾಡು ಯಾವಾಗ ನೋಡಿ ಯೂಟ್ಯೂಬ್ ಅಲ್ಲಿ ಅನ್ಕೊಂಡು ಅವಾಗ ನೋಡ್ತೀನಿ ಮೇಡಮ್. ಅವ್ರ ಆಕ್ಟರ್ಸ್ ಯಾರು ಅಂತ ಗೊತ್ತಾಯ್ತು. ಕಲ್ಯಾಣ ಮಾಡಿ ಇಬ್ಬರು ವಂದನ, ಅವನ್ನ ವಿಜಯಲಕ್ಷ್ಮಿ ಕೂಡ ಕರೀತಾ ಇದ್ದಂತೆ. ಮೊದಲು ಅವ್ರ ಹೆಸರು ವಿಜಯಲಕ್ಷ್ಮಿ ಇದ್ದು, ಆಮೇಲೆ ಸಿನಿಮಾದಲ್ಲಿ ವಂದನ ಅಂತಿತ್ತಂತೆ.
1: ಅಂದ್ರೆ ನೀವು ಮೊದಲೇ ಹೋಮ್ ವರ್ಕ್ ಮಾಡ್ಕೊಂಡ್ಬಿಡ್ತೀರಾ, ನಾಳೆ ಕರೆಗೊಂದು ಗೀತೆಗೆ ಏನಾದ್ರು ಕರೆ ಸಿಕ್ಕಿದ್ರೆ ನಾನು ಇಂಥ ಹಾಡೆ ಕೇಳಬೇಕು ಅಂತ.
0: ಹೌದು ಮೇಡಮ್, ಹೌದು ಹುಡುಕ ಕುತ್ಕೊಳ್ಳೋ ಬದಲು ಯಾವ ಜ್ಞಾಪಕ ಬರುತ್ತೋ ಅದು ನೋಡ್ಬಿಡ್ತೀನಿ.
1: ಆಯ್ತು ಆಯ್ತು.
0: ಸಿಕ್ಕರೆ ಅದ್ರ ಜೊತೆ ಹ್ಯಾಟ್ರಿಕ್ ಆಯ್ತು, ನಂಗೆ 3 ಸಲ ಸಿಕ್ತು ಮೇಡಮ್.
1: ಓಹೋ,
0: ಮೂರು
1: ಸರಿ
0: ವಾರ
1: ಸರಿ.
0: ಸಿಕ್ತು. ಮಂಜುನಾಥ್ ಸರ್ ಅವರು, ಆಮೇಲೆ ಲಕ್ಷ್ಮೀನಾರಾಯಣ ಸರ್ ಅವರು, ನೀವು.
1: ಸರಿ, ಆಗ್ಲಿ ಜಯಶ್ರೀ, ಬಹಳ ಸಂತೋಷ. ಈಗ ನೀವು ಮೆಚ್ಚಿರುವಂತಹ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ.
0: ನಮಸ್ತೆ ಮೇಡಮ್.
1: ನಮಸ್ಕಾರ. ಮಮತೆ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ನಿರ್ದೇಶನವಿದೆ. ಗಾಯಕರು ಪಿ ಬಿ ಶ್ರೀನಿವಾಸ್.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಒಂದು ಪ್ರಕಟಣೆ. ಮೇ 31, 2026 ರಾತ್ರಿ 10:45 ಸಮಯದಲ್ಲಿ ಮಂಡ್ಯ ರೈಲ್ವೆ ಪೊಲೀಸ್ ಉಪಠಾಣೆಯವರಿಗೆ ಸುಮಾರು 1 ವಾರದ ಹೆಣ್ಣು ಮಗು ರೈಲ್ವೆ ಸ್ಟೇಷನ್ನಲ್ಲಿ ಸಿಕ್ಕಿದೆ. ಮಗುವಿನ ಚಹರೆ ಈ ರೀತಿ ಇದೆ. ಮಗುವಿಗೆ ಸಂಸ್ಕೃತಿ ಎಂಬ ಹೆಸರಿಟ್ಟಿದ್ದಾರೆ. ದುಂಡುಮುಖ, ಸಾಧಾರಣ ಶರೀರ, ಗಿಡ್ಡ ಮೂಗು, ತಲೆಯಲ್ಲಿ 1/2 ಇಂಚು ಉದ್ದದ ಕಪ್ಪು ಕೂದಲು, ಬಿಳಿ ಮೈಬಣ್ಣ. ಮಗುವನ್ನು ವಿಕಸನ ಜೋಗುಳ ದತ್ತು ಕೇಂದ್ರ ಮಂಡ್ಯ ಇಲ್ಲಿಗೆ ನೀಡಲಾಗಿದೆ. ಮಗುವಿನ ಪೋಷಕರ ಬಗ್ಗೆ ಸುಳಿವು ದೊರೆತಲ್ಲಿ ಪಿಎಸ್ಐ, ಮೈಸೂರು ರೈಲ್ವೆ ಪೊಲೀಸ್ ಠಾಣೆ ಇವರ ದೂರವಾಣಿ ಸಂಖ್ಯೆ 0821-2516-579 ಸಂಪರ್ಕಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ತೆ.
1: ಮಂಗಳದಿಂದ
0: ರಾಧಾ ಹಿರಿಯಣ್ಣ ಅವರು. ಯಾವ ಹಾಡು ಬೇಕಿತ್ತು ಮೇಡಮ್ ತಮ್ಗೆ?
1: ನಮ್ಗೆ ಕಪ್ಪು ಬಿಳುಪು ಚಿತ್ರದಿಂದ ಈ ಚಂದದ ಮನೆಯಲ್ಲಿ ಶ್ರೀಗಂಧದ ಗುಡಿಯಲ್ಲಿ. ಮೇಡಮ್ ಎಸ್ ಜಾನಕಿ ಆಡಿರೋದು, ಜಾನಕಮ್ಮ ಆಡಿರೋದು.
0: ಚಿತ್ರ ನೋಡಿದಿರಾ?
1: ಡಬಲ್ ಆಕ್ಟಿಂಗ್ ಚಿತ್ರ ಮೇಡಮ್, ತುಂಬಾ ಚೆನ್ನಾಗಿದೆ.
0: ನೋಡಿದಿರಾ ಚಲನಚಿತ್ರ?
1: ನೋಡ್ತೀವಿ, ಹಳೆ ಫಿಲಂ ಹಾಕುದ್ರೆ ನೋಡ್ತೀವಿ ಮೇಡಮ್. ನಾವು ಹೊಸ ಫಿಲಂಗಿಂತ ನಮ್ಗೆಲ್ಲ ಹಳೆ ಫಿಲಮೇ ತುಂಬಾ ಇಷ್ಟ ಮೇಡಮ್. ಎಷ್ಟು ನಿಮ್ಮ ರೇಡಿಯೋದಲ್ಲಿ ನಮ್ಮ ಆಕಾಶವಾಣಿ ಕೇಳಿದ್ರು ನಮಗೆ ಬೇಜಾರಾಗಲ್ಲ ಮೇಡಮ್ ಹಾಡುಗಳಂತ.
0: ನೀವು ಹಳೆ ಹಾಡನೆ ಅಪೇಕ್ಷೆ ಪಡ್ತೀರಾ?
1: ತುಂಬಾ ಇಷ್ಟ ಮೇಡಮ್, ನಮ್ಗೆ ಹಳೆ ಹಾಡುಗಳೇ ತುಂಬಾ ಇಷ್ಟ. ಬೇಜಾರು ಅಂತ ಅನ್ಸೋದೆಲ್ಲ ಎಷ್ಟ್ ಸತಿ ಪ್ರಸಾರ ಮಾಡಿದ್ರು.
0: ನೀವು ಈಗ ಕೇಳಿದ್ರಲ್ಲ ಈ ಹಾಡ್ನ ಹಾಡಿರೋದು ಎಸ್ ಜಾನಕಿ ಅವರಲ್ಲ, ಪಿ ಸುಶೀಲಾ ಅವರು. ಪಿ ಸುಶೀಲಾ ಅವರು. ಈಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ ರಾಧಾ ಅವರೇ.
1: ಖುಷಿ ಆಯ್ತು ಮೇಡಮ್ ನಿಮ್ ಹತ್ರ ಮಾತಾಡಿ, ತುಂಬಾ ದಿವಸ ಆಗಿತ್ತು ಮೇಡಮ್.
0: ಹೌದಾ, ಆಯ್ತು, ಆಗ್ಲಿ ರಾಧಾ ಅವರೇ, ನಮಸ್ಕಾರ.
1: ನಮಸ್ಕಾರ.
0: ಕಪ್ಪು ಬಿಳುಪು ಚಿತ್ರದ ಗೀತೆ ಆರ್ ಎನ್ ಜಯಗೋಪಾಲ್ ಅವರ ಗೀತೆಗೆ ಆರ್ ರತ್ನ ಸ್ವರ ಸಂಯೋಜನೆ ಮಾಡಿದ್ದಾರೆ. ಹಾಡಿದ್ದಾರೆ ಪಿ ಸುಶೀಲಾ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗ.

0: ಪ್ರಿಯ ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಈ ಬೆಳಿಗ್ಗೆ 11 ಗಂಟೆಗೆ ಹೊಂಗಿರಣ ಕಾರ್ಯಕ್ರಮ ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮವಿದೆ. ನೀವು ಕರೆ ಮಾಡಿ ಕಾರ್ಯಕ್ರಮ ಕುರಿತಂತೆ ನಮ್ಮೊಂದಿಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252582 ಹಾಗೂ 251508 ಮೈಸೂರಿನ ಎಸ್ಟಿಡಿ ಕೋಡ್ 0821. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾನು ಉಮಾ ರಾಮದಾಸ್, ಮೈಸೂರಿಂದ.
0: ಯಾವ ಹಾಡು ಬೇಕಿತ್ತು ಮೇಡಮ್ ತಮಗೆ?
1: ಮೇಡಮ್, ನನಗೆ ಭಕ್ತ ಕನಕದಾಸ ಚಿತ್ರದಿಂದ

0: ನೀವು ಕೂಡ ಅಷ್ಟೇ ಚೆನ್ನಾಗಿ ಹಾಡಿದ್ರಿ, ಬಹಳ
1: ಥ್ಯಾಂಕ್ ಯು
0: ಚೆನ್ನಾಗಿತ್ತು.
1: ಮೇಡಮ್, ತುಂಬ ಸಾರಿ ಇಂಥ ಹಾಡು ಕೇಳೋದಿಲ್ಲ ಅನ್ನಂಗಿಲ್ಲ, ಎಲ್ಲ ಹಾಡು ಕೇಳ್ತಾ ಇರ್ತೀನಿ. ಅದರಲ್ಲಿ ಆಕಾಶವಾಣಿನಲ್ಲಿ ಬಹಳ ಹಳೆಯ ಹಾಡುಗಳು ಬರುತ್ತೆ, ತುಂಬಾ ಇಷ್ಟ ಆಗುತ್ತೆ. ಇದು ನಾನು ಕೇಳೇ ಇರ್ಲಿಲ್ಲ ಅವತ್ತಿಂದನು, ಎಲ್ಲರಿಗೂ ಕೇಳಿಸೋಣ ಅನ್ನುವಂತ ಒಂದು ಉದ್ದೇಶದಿಂದನು ನಾನು ಮಾಡಿದೆ. ಕರೆ ಸಿಕ್ತು, ತುಂಬಾ ಸಂತೋಷ ಆಯ್ತು.
0: ಸವಿನೆನಪು ಕೇಳ್ತೀರಾ ಪ್ರತಿದಿನ?
1: ಡೈಲಿ ಕೇಳೆ ಮಲಗೋದು ಮೇಡಮ್, ಅದು ಕೇಳದೆ ಇದ್ರೆ ನಮ್ಗೆ ನಿದ್ರೆನೆ ಬರೋದಿಲ್ಲ.
0: ಹಾಗೆ
1: ಬಹಳ ಹಳೆ ಹಾಡಂತ, ಅದರಲ್ಲೂ ಕವಿಗಳ ರಚನೆ ಇರುವಂತ ಹಾಡುಗಳು, ಒಂದೊಂದು ಒಂದೊಂದು ಮುತ್ತುಗಳು ಕೇಳ್ತಾ ಇದ್ರೆ ಮನಸ್ಸಿಗೆ ಬಹಳ ಶಾಂತಿ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಹಳೆ ಹಾಡೆ ಇಷ್ಟ ನನಗೆ.
0: ಸರಿ ಸರಿ, ಆಗ್ಲಿ, ಈಗ ನೀವು ಮೆಚ್ಚಿರುವಂತಹ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಭಕ್ತ ಕನಕದಾಸ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ, ಸಂಗೀತ ನಿರ್ದೇಶನ ಎಂ ವೆಂಕಟರಾಜು ಅವರದು, ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ.
2: ಸಂಗೀತ ಲೋಲ

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ಈಗ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. 16 ವರ್ಷದ ಸುಹಾನ್ ಬಿನ್ ಸಿಕಂದರ್ ಮೈಸೂರಿನಿಂದ ಜುಲೈ 12ರಂದು ಕಾಣೆಯಾಗಿದ್ದಾರೆ. ಚಹರೆ ಈ ರೀತಿ ಇದೆ. 4.5 ಅಡಿ ಎತ್ತರ, ಕೋಲುಮುಖ, ತೆಳ್ಳನೆ ಶರೀರ, ಬಿಳಿ ಮೈಬಣ್ಣ, ಕಪ್ಪು ಮಿಶ್ರಿತ ತಲೆಗುದಲು ಇರುತ್ತದೆ. ಕಾಣೆಯಾದಾಗ ಕಪ್ಪು ಬಣ್ಣದ ಅಂಗಿ ಹಾಗೂ ಬಿಳಿ ಬಣ್ಣದ ಪ್ಯಾಂಟ್ ಧರಿಸಿದ್ದರು. ಇವರ ಬಗ್ಗೆ ಮಾಹಿತಿ ದೊರೆತಲ್ಲಿ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 08212 241 8320 ಸಂಪರ್ಕಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6ರಲ್ಲಿ ಕರೆಗೊಂದು ಗೀತೆ. ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಸಮಯವಾಗಿದೆ 9:29:25. ಮುಂದಿನ ಕರೆ. ಹಲೋ ಆಕಾಶವಾಣಿ.
1: ಹಲೋ ಮೇಡಮ್, ನನ್ನ ಹೆಸರು ಸಿದ್ದರಾಜು ಅಂತ, ನಂಜನಗೂಡು ತಾಲೂಕು ಮೊಬ್ಬಹಳ್ಳಿಯಿಂದ. ಮೇಡಮ್
0: ಸಿದ್ದರಾಜು ಅವರೇ, ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ಮೇಡಮ್ ಆನಂದ ಭೈರವಿ ಚಿತ್ರದಿಂದ ಹಾಡುವ ಮುರಳಿಯ ಕುಣಿಯುವ ಗೆಜ್ಜೆಗೆ ಅಂತ ಬರುತ್ತಲ್ಲ ಮೇಡಮ್, ಅದು.
0: ಹೌದಾ? ಸಿದ್ದರಾಜು ಅವರೇ, ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ಮೇಡಮ್ ನಾವು ಊರಲ್ಲೇ ಕೂಲಿ ಕೆಲಸ ಮೇಡಮ್.
0: ಹೌದಾ? ಯಾವ ಊರು ಅಂದ್ರಿ ತಮ್ದು?
1: ನಂಜನಗೂಡು ತಾಲೂಕು ಮೊಬ್ಬಹಳ್ಳಿ ಅಂತ ಮೇಡಮ್.
0: ಹೌದಾ? ನೀವು ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
1: ಯಾವಾಗ್ಲೂ ಕೇಳ್ತಾ ಇರ್ತೀನಿ ಮೇಡಮ್. ನಾನು ನನ್ಗೆ ಇದೇ, ನಂಗೆ ಟಿವಿ ಏನು ನೋಡಲ್ಲ. ಮೈಸೂರು 100.6, ಮೈಸೂರು ಆಕಾಶವಾಣಿ 100.6 ಮೇಡಮ್.
0: ಅದೇ ನಿಮ್ಗೆ ಸಂಗಾತಿ ಅಂತ ಹೇಳ್ತೀರಾ?
1: ಹೌದು ಮೇಡಮ್, ಕೃಷಿ ರಂಗ ನನ್ನ ಫೇವರೇಟ್, ಯಾವಾಗ್ಲೂ ಕೇಳ್ತಾ ಇರ್ತೀನಿ. ಮತ್ತೆ ಚಿತ್ರಗೀತೆಗಳು ಎಲ್ಲಾನು ಕೇಳ್ತಾ ಇರ್ತೀನಿ ಮೇಡಮ್.
0: ಕೃಷಿ ರಂಗ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಅಂತ ಅಂದ್ರೆ
1: ಅದು, ಯಾಕಂದ್ರೆ ತುಂಬಾ ಇಷ್ಟ, ಕೇಳ್ತಾ ಇರ್ತೀನಿ. ಅಂದ್ರೆ ನಾವು ವ್ಯವಸಾಯ, ನಮ್ಮ ಜಮೀನ್ ಇಲ್ಲ, ಆದ್ರೆ ಕೇಳ್ತಾ ಇರ್ತೀನಿ ಮೇಡಮ್.
0: ಮಾಹಿತಿ ತಿಳ್ಕೊಬೇಕಲ್ವಾ, ಜಮೀನ್ ಇರ್ಲಿ ಬಿಡ್ಲಿ ಮಾಹಿತಿ ತಿಳ್ಕೊಬೇಕು.
1: ಹೌದು ಹೌದು ಮೇಡಮ್.
0: ಬಹಳ ಸಂತೋಷ ಸಿದ್ದರಾಜ್ ಅವರೇ, ಇದೇ ರೀತಿ ನೀವು ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಈಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ.
1: ಆಯ್ತು ಮೇಡಮ್, ಆಯ್ತು ಮೇಡಮ್, ನಮಸ್ಕಾರ ಮೇಡಮ್.
0: ಆನಂದ ಭೈರವಿ ಚಿತ್ರದ ಗೀತೆ, ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಗೀತೆಯನ್ನ ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಮೇಶ್ ನಾಯ್ಡು.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
4: ವಿಳಾಸ: ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
3: ಹಲೋ ಆಕಾಶವಾಣಿ.
5: ಹಲೋ ಮೇಡಮ್, ನಮಸ್ತೆ.
3: ಯಾರು ಮಾತಾಡ್ತಿರೋದು?
5: ನಾನು ಪಾರ್ವತಿ, ಮಂಡ್ಯ ಚೆನ್ನೈ ಬಡಾವಣೆಯಿಂದ. ಮೇಡಮ್
3: ಪಾರ್ವತಿ ಅವರೇ, ಯಾವ ಹಾಡು ಬೇಕಿತ್ತು ನಿಮ್ಗೆ?
5: ನನಗೆ ಬೆಂಕಿಯ ಬಲೆ ಫಿಲಂ ಇಂದ ನಿನ್ನ ನಗು ಹೂವಂತೆ ನಿನ್ನ ನುಡಿಯೂ ಹಾಡಂತೆ ಹಾಡ್ಬೇಕಾಗಿತ್ತು ಮೇಡಮ್.
3: ಏನು ಹಾಡಕ್ಕೆ ಬರತ್ತಾ, ಸಂಗೀತ ಏನಾದ್ರೂ ಕಲ್ತಿದ್ದೀರಾ ಪಾರ್ವತಿ ಅವರೇ?
5: ಹಾಡು ಸಂಗೀತ ಎಲ್ಲ ರೇಡಿಯೋದಿಂದ ಕೇಳಿ ಕೇಳಿ ಕಲ್ತಿರೋದು ಮೇಡಮ್ ಅಷ್ಟೇ.
3: ಅಂದ್ರೆ ಆಕಾಶವಾಣಿನೇ ನಿಮ್ಗೆ ಗುರುಗಳು ಅಂತೀರಾ?
5: ಹಾ, ಗುರುಗಳು. ಮತ್ತೆ ನಮ್ ತಾಯಿಯವರು ಅಕ್ಕಿ ರುಬ್ಬುವಾಗ ಇದೆಲ್ಲ ಕುತ್ತುವಾಗ ಮೇಡಮ್ ಹಾಡು ಹೇಳ್ಕೊಂಡ್ ಕೆಲ್ಸ ಮಾಡೋರೆಲ್ಲ, ಆವಾಗ ಇದು ಒನ್ಕೆಲ್ಲೆಲ್ಲ ಕುಟ್ತಾ ಪಾಪ ಹಾಡು ಹೇಳ್ಕೊಂಡ್ ಕೆಲ್ಸ ಮಾಡುವಾಗ ನಾವು ಅವ್ರ ಹಾಡನ್ನ ಕೇಳ್ಕೊಂಡು ಆಮೇಲೆ ರೇಡಿಯೋದಲ್ಲಿ ಬರೋ ಹಾಡು ಕೇಳ್ಕೊಂಡು ಕೆಲವೊಂದು ಹಾಡು ಹೇಳಿ ಪ್ರೈಸ್ ತಗೊಂಡಿದೀವಿ ಮೇಡಮ್.
3: ಓಹೋ, ಸರಿ ಸರಿ. ಅದೇ ನಿಮ್ ತಾಯಿ ಕುಟ್ಬೇಕಾದ್ರೆ, ರಾಗಿ ಬಿಸ್ಬೇಕಾದ್ರೆ ಎಲ್ಲ ಹಾಡು ಹೇಳ್ತಿದ್ರು ಅಂದ್ರಲ್ಲ, ನೀವು ಅದನ್ನ ಕಲ್ತ್ಕೊಂಡಿದೀರಾ?
5: ಅದನ್ನ ಕಲ್ತ್ಕೊಂಡು ಅಂದ್ರೆ ಅವರು ಫಿಲಂ ಹಾಡು ದೇವ್ರಾಡು ಫಿಲಂ ಅಲ್ಲಿ ಎಲ್ಲ ದೇವ್ರಾಡುಗಳು ಬರ್ತಿತ್ತಲ್ಲ ಮೇಡಮ್, ಅದನ್ನೆಲ್ಲ ಪಾಪ ಬೆಳಿಗ್ಗೆ 4 ಜಾವಕ್ಕೆ ಎದ್ಬಿಟ್ಟು ಎಲ್ಲ ರೆಡಿ ಮಾಡುವಾಗ ಹಾಡು ಹೇಳ್ಕೊಂಡು ಮಾಡೋರು. ನಾವಾಗ ನಿದ್ರೆ ಮಾಡ್ತಿದ್ದಲ್ಲ, ಎದ್ದು ನಾವು ಕೂತ್ಕೊಂಡು ಕೇಳ್ಕೊತಾ ಇದ್ದ ಮೇಡಮ್.
3: ಆಗ್ಲಿ ಪಾರ್ವತಿ ಅವರೇ, ಈಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ.
5: ಥ್ಯಾಂಕ್ ಯು ಮೇಡಮ್,
3: ನಮಸ್ಕಾರ. ಬೆಂಕಿಯ ಬಲೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿರುವ ಈ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಅವರದು.

0: ಪದೇ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
0: ಹಲೋ ಆಕಾಶವಾಣಿ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
2: ಮೇಡಮ್, ನಾನು ಶ್ರೀನಿವಾಸ್ ಅಂತ ಹೇಳಿ, ಮಂಡ್ಯದಿಂದ.
0: ಹಾ ಶ್ರೀನಿವಾಸ್ ಅವರೇ, ಯಾವ ಹಾಡ್ಬೇಕಿತ್ತು ನಿಮ್ಗೆ?
2: ಮೇಡಮ್, ನನಗೆ ದೇವರ ದುಡ್ಡು ಸಿನಿಮಾದಲ್ಲಿ ನಾನೇ ಎಂಬ ಭಾವ ನಾಶವಾಯಿತು, ಎಂಬ ನೀತಿ ನಿಜವಾಯಿತು. ಯಾರ ಪ್ರಸಾರ ಮೇಡಮ್?
0: ಈ ಹಾಡು ಅಂದ್ರೆ ನಿಮ್ಗೆ ತುಂಬಾ ಇಷ್ಟನಾ?
2: ಖಂಡಿತ ಮೇಡಮ್. ಮನೆಯಲ್ಲಿ ರಾಜೇಶ್ ಅವರು ತುಂಬಾ ಮನೋಜ್ಞ ಅದ್ಭುತವಾದ ಅಭಿನಯವನ್ನ ಮಾಡಿದ್ದಾರೆ. ಅವರು ಆ ಸಿನಿಮಾದಲ್ಲಿ ಅವಾಗ ಬಡತನದಲ್ಲಿ ಇದ್ದಾಗ ಹಣಕ್ಕೆ ಎಷ್ಟು ಬೆಲೆ ಅನ್ನೋದು ಅವ್ರು ತುಂಬಾ ಇದ್ ಮಾಡ್ತಾರೆ. ಅಲ್ಲಿ ಹಣ ಸಂಪಾದನೆ ಮಾಡಿದ್ಮೇಲೆ ಆರೋಗ್ಯನ ಕಳ್ಕೊತಾರ ಅವರು. ಅವಾಗ ಬದುಕೆ ಬೇಡ ಅಂತ ಅಂದ್ಬಿಟ್ಟು ಇದೊಂದು ಹಾಡನ್ನ ಎಷ್ಟು ಅದ್ಭುತವಾಗಿ ಮನೋಜ್ಞ ಅಭಿನಯ ಮಾಡಿದ್ರು ಮೇಡಮ್. ಅದ್ಭುತ ಅಭಿನಯ ನೋಡ್ತಾ ಇವನು ಕಣ್ಣೀರ ಬರುತ್ತೆ ಎಷ್ಟು. ಅವ ಮತ್ತೆ ಹಣ ಆದ್ಮೇಲೆ ಭಗವಂತನ ಒಂದು ಅವ್ರಿಗೆ ಒಂದು ನೇರ ನಿಕಟ ಒಂದು ಇದಾಗುತ್ತೆ. ಆ ಭಗವಂತನ ಒಂದು ದೇವ್ರ ಎದುರುಗಡೆ ಮಾತಾಡ್ಬೇಕಾದ್ರೆ ಒಂದು ಒಂದು ರೀತಿ ಆಸೆ ಪ್ರಧಾನವಾಗಿರುತ್ತೆ. ಅದ್ರ ಬದುಕಿನ ತಿರುಳನ್ನು ಹೇಳ್ಬೇಕಾದ್ರೆ ಎಷ್ಟು ಯುವ ಅನ್ಸುತ್ತೆ. ನಿಜಕ್ಕೂ ಸಿನಿಮಾ ತುಂಬಾ ಅದ್ಭುತವಾಗಿದೆ. ಆ ಸಿನಿಮಾ
0: ರಾಜೇಶ್ ಅವ್ರಿಗೆ
2: ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ನಮ್ಮ ರೇಡಿಯೋದಲ್ಲಿ ಇಂತಿಂತ ಹಳೆ ಹಾಡುಗಳ ಪ್ರಸಾರ ಮಾಡ್ತಾ ಇರ್ತದೆ, ಕೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ.
0: ಆಗ್ಲಿ ಶ್ರೀನಿವಾಸ್ ಅವರೇ, ಖಂಡಿತ ಪ್ರಸಾರ ಮಾಡ್ತೀವಿ. ನೀವು ಮೆಚ್ಚಿರುವಂತಹ ಗೀತೆನ ಕೇಳಿ. ನಮಸ್ಕಾರ. ದೇವರ ದುಡ್ಡು ಚಿತ್ರದ ಗೀತೆ, ಗಾಯಕರು ಪಿ ಬಿ ಶ್ರೀನಿವಾಸ್, ಹುಣಸೂರು ಕೃಷ್ಣಮೂರ್ತಿ ಅವರ ಗೀತೆಗೆ ಸ್ವರಕಲ್ಪನೆ ರಾಜನ್ ನಾಗೇಂದ್ರ ಅವರದು.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ಕಾರ್ಯಕ್ರಮ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮವಿದೆ. ನೀವು ಕರೆ ಮಾಡಿ ಕಾರ್ಯಕ್ರಮ ಕುರಿತಂತೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕರೆಗೊಂದು ಗೀತೆ ಕಾರ್ಯಕ್ರಮದ ಕಡೆಯ ಕರೆ. ಹಲೋ ಆಕಾಶವಾಣಿ.
4: ನಮಸ್ತೆ ಮೇಡಮ್, ನಾನು ಸೌಮ್ಯ, ಎಸ್ಎಂ ಲೇಔಟ್ ಮೈಸೂರಿನಿಂದ ಮಾತಾಡ್ತಾ ಇದ್ದೀನಿ.
3: ನಮಸ್ತೆ ಸೌಮ್ಯ, ಯಾವ ಹಾಡು ಬೇಕಿತ್ತು ನಿಮಗೆ?
4: ಮೇಡಮ್ ನನಗೆ ಭರ್ಜರಿ ಬೇಟೆ ಚಿತ್ರದಿಂದ ಯಾರಿಗಾಗಿ ಆಟ, ಎಸ್ ಜಾನಕಿ ಮತ್ತೆ ಇಳಿಯರಾಜ ಅವರ ಕಾಂಬಿನೇಷನ್ ಅಂದ್ರೇನೆ ಒಂದು ಮ್ಯಾಜಿಕಲ್ ಮೂಮೆಂಟ್ ನ ಕ್ರಿಯೇಟ್ ಮಾಡೋದು ಮೇಡಮ್. ಅಷ್ಟು ಚೆನ್ನಾಗಿರೋದು, ಅವರ ಒಂದು ಮಾಂತ್ರಿಕ ಒಂದು ಸ್ವರ ಸಂಯೋಜನೆ, ಇವರ ಒಂದು ಮಾನಸಿಕ ಗಾಯನ, ಎರಡೂ ಸೇರಿ ಒಂದು ಅದ್ಭುತ ಗೀತೆ ಯಾವಾಗ್ಲೂ ಕ್ರಿಯೇಟ್ ಆಗೋದು. ಹಾಗಾಗಿ ಆ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತು ಹೊಂಗಿರಣ 1 ವರ್ಷ ಪೂರೈಸಿದಕ್ಕೆ ತಮ್ಮ ತಂಡಕ್ಕೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಮೇಡಮ್.
3: ಧನ್ಯವಾದ ಸೌಮ್ಯ ಅವರೇ, ಒಂದು ಒಳ್ಳೆಯ ಗೀತೆಯನ್ನ ಕೇಳಿದಿರಿ. ಈಗ ನಿಮಗಾಗಿ ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ, ಕೇಳಿ.
4: ಧನ್ಯವಾದಗಳು.
3: ನಮಸ್ಕಾರ.
4: ನಮಸ್ಕಾರ.
3: ಭರ್ಜರಿ ಬೇಟೆ ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ಸಂಯೋಜನೆ.

0: ಇದುವರೆಗೆ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವನ್ನ ನೀಡಿದವರು ಕಿರಣ್ ಕುಮಾರಿ ಹಾಗೂ ಶಿವನಂಜಯ್ಯ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: PM ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಇಂದು ಮಧ್ಯಾಹ್ನ 1:20 ಡಾಕ್ಟರ್ ಸ್ನೇಹಶ್ರೀ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 10:00, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡೋಲಿನ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪಕ್ಕವಾದ್ಯ ಸಹಕಾರ ನೀಡಿದ್ದಾರೆ ವಯೋಲಿನ್ ಕೇಶವ ಮೋಹನ್ ಕುಮಾರ್, ಮೃದಂಗ ಕೇಶವ ದತ್ತ, ಘಟ ಎಸ್ ಮಂಜುನಾಥ್. ಕಾರ್ಯಕ್ರಮದ ಆರಂಭದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀವರಲಕ್ಷ್ಮಿ, ಶ್ರೀರಾಗ ರೂಪಕತಾಳ.

ಇನ್ನು ಮುಂದೆ ಕೇಳಿ ಮೈಸೂರು ವಾಸುದೇವಾಚಾರ್ಯರ ರಚನೆ ದೇವಾದಿದೇವ ಶ್ರೀವಾಸುದೇವ, ರಾಗ ಸುನಾದ ವಿನೋದಿನಿ, ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡೋಲಿನ್ ವಾದನವನ್ನು ಆಲಿಸಿದಿರಿ. ಇವರಿಗೆ ಪಕ್ಕವಾದ್ಯ ಸಹಕಾರ ನೀಡಿದವರು ವಯೋಲಿನ್ ಕೇಶವ ಮೋಹನ್ ಕುಮಾರ್, ಮೃದಂಗ ಕೇಶವ ದತ್ತ, ಘಟ ಎಸ್ ಮಂಜುನಾಥ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಈ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೇದನೂರಿ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:31:30.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಅವರು ಹಾಡಿರುವ ಕಾರ್ವಾ ಚಿತ್ರದ ಗೀತೆ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.
4: ನಿನ್ನ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
1: ಈಗ ಕೇಳಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಛೋಟಿ ಸಿ ಬಾತ್ ಚಿತ್ರದ ಗೀತೆಯನ್ನು.

ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಈ ಕಾರ್ಯಕ್ರಮ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮವಿದೆ. ನೀವು ಕರೆ ಮಾಡಿ ಕಾರ್ಯಕ್ರಮ ಕುರಿತಂತೆ ನಮ್ಮೊಂದಿಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252582 ಹಾಗೂ 251508 ಮೈಸೂರಿನ ಎಸ್ಟಿಡಿ ಕೋಡ್ 0821. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ದಸ್ತಕ್ ಚಿತ್ರದ್ದು. ಗಾಯಕಿ ಲತಾ ಮಂಗೇಶ್ಕರ್.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಬಾನುಲಿ ಕೃಷಿ ಬೆಳಗು.
5: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
4: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
5: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
6: ನಾನು ಡಿಟಿ ಪ್ರಕಾಶ್.
7: ನಾನು ಅನುಪಮ ಗೌತಮ್.
6: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
7: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಸಮಯ 11:30 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಶ್ರೋತೃಗಳೇ, ನಮ್ಮ ಹೊಂಗಿರಣ ಈ ವಿಶೇಷ ಕಾರ್ಯಕ್ರಮ ಒಂದು ವರ್ಷವನ್ನು ಪೂರೈಸಿದೆ ಅಂತ ಹೇಳಲಿಕ್ಕೆ ನಮಗೂ ಕೂಡ ಹೆಮ್ಮೆ ಆಗುತ್ತೆ. ನಿಮ್ಮೆಲ್ಲರ ಸಹಕಾರದಿಂದಾಗಿ ಒಂದು ವರ್ಷ ಪೂರೈಸಿಕೊಂಡು ಬಂದಿದೆ. ಸಾಕಷ್ಟು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದೆ. ಇವತ್ತು ಆ ಚೆಲ್ಲಿರುವಂತಹ ಬೆಳಕಿನ ಸವಿನೆನಪನ್ನು ಮೆಲುಕು ಹಾಕುವಂತಹ ಒಂದು ದಿನ ಅಂತ ನಾವು ಭಾವಿಸೋಣ. ನಮ್ಮೊಟ್ಟಿಗೆ ಒಂದಷ್ಟು ಜನ ಮಾತನಾಡ್ತಾರೆ, ನೀವು ಸಂದೇಶಗಳನ್ನು ಕೂಡ ಕಳಿಸಬಹುದು. ನೀವು ಮಾತನಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 251258 2 251258 9 ನಮ್ಮ STD ಕೋಡ್ ಗೊತ್ತೇ ಇದೆ, 0821. ಸಂದೇಶ ಕಳಿಸುವವರಿಗಾಗಿ 9480085

0: 8523. ಗಮನಿಸಿ, ಇವತ್ತು ಹೊಂಗಿರಣದಲ್ಲಿ ವಿಶೇಷವಾದ ವಿಷಯವಿರುವುದಿಲ್ಲ. ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ನಾವು ನೀವು ಒಟ್ಟಿಗೆ ಮಾತನಾಡುವಂತಹ ಕಾರ್ಯಕ್ರಮ. ನಾನು ಎಸ್ ಲಕ್ಷ್ಮೀನಾರಾಯಣ. ನನ್ನೊಟ್ಟಿಗಿದ್ದಾರೆ
1: ನಾನು ಲೋಕೇಶ್ವರಿ.
2: ನಾನು ಕವಿತಾ.
0: ಇನ್ನೂ ಒಂದು ಗೀತೆಯನ್ನು ಕೇಳಿ ಬರೋಣ, ನಂತರ ನಮ್ಮ ಶ್ರೋತೃಗಳೊಂದಿಗೆ ಮಾತನಾಡೋಣ.

0: ಶ್ರೋತೃಗಳೇ, ಈಗ ನಮ್ಮ ಶ್ರೋತೃಗಳು ಸಂಪರ್ಕದಲ್ಲಿ ಇದ್ದಾರೆ. ಮೊದಲ ಕರೆ ಯಾರ್ದು ನೋಡೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಿ? ಹೇಳಿ ಮಣಿ ಅವರೇ, ನಮ್ಮ ಹೊಂಗಿರಣ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ರಾ?
1: ಹೊಂಗಿರಣ ಕಾರ್ಯಕ್ರಮಕ್ಕೆ ಒಂದು ವರ್ಷ ತುಂಬಿರೋದು ತುಂಬಾ ಸಂತೋಷ ಸರ್. ಈ ಹೊಂಗಿರಣ ಅಂತ ಕಾರ್ಯಕ್ರಮ ಪ್ರತಿ ವಾರ ಸರ್ ಪ್ರತಿಯೊಂದು ವಿಷಯಗಳನ್ನ ನೀವು ನಮ್ಗೆ ತಿಳಿಸ್ತಾ ಇರೋದು ದೊಡ್ಡ ವಿಷಯನೇ ಸರ್. ಜೀವನದಲ್ಲಿ ಅಳವಡಿಸ್ಕೋಬೇಕಂತಂದ್ರೆ ಕಳೆದ ವಾರ ಮಾತ್ರ ಅದು ಮರೆಯಲಾಗರದೊಂದು ಹೊಂಗಿರಣ ಕಾರ್ಯಕ್ರಮ ಸರ್, ಜಾನಕಿ ಅಮ್ಮವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದು, ಮತ್ತೆ ಒಂದ್ಸರಿ ಮಂಡ್ಯದಲ್ಲಿ ಬೆಳ್ಳೂರ್ ಬಗ್ಗೆ. ಪ್ರತಿ ವಾರನು ಸರ್ ಹೊಂಗಿರಣವ್ರಿಗೆ ಇಂತಹ ಕಾರ್ಯಕ್ರಮ ತಿಳಿಸಿಲ್ಲ ಅಂತ ಹೇಳಕ್ ಆಗಲ್ಲ ಸರ್. ನಮ್ ಜೀವನದಲ್ಲೂ ಅಳವಡಿಸ್ಕೊಳ್ಳ ಅಂತಹ ಕಾರ್ಯಕ್ರಮ ಕೂಡ ಹೇಳಿದಿರ. ಒಂದು ಸೈಕಲ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ನಮ್ ಜೀವನದಲ್ಲಿ ಏನೇನು ನಾವು ಚಟುವಟಿಕೆಗಳನ್ನ ಮಾಡ್ತೀವಿ ಸರ್, ಅದ್ರ ಬಗ್ಗೆ ಪ್ರತಿ ವಾರನು ಹೊಂಗಿರಣ ನಮ್ ಜೀವನದಲ್ಲಿ ಹೊಂಗಿರಣ ಬಂದಂಗೆ ಈ ಕಾರ್ಯಕ್ರಮ ಕೇಳ್ತೀರಿ. ಪ್ರತಿಯೊಂದು ವಿಷಯನೂ ನಾವು ತಿಳ್ಕೋಬಹುದು ಸರ್ ಈ ಕಾರ್ಯಕ್ರಮದಿಂದ.
2: ಮಣಿಯವರೇ, ನೀವು ಎಲ್ಲ ಕಾರ್ಯಕ್ರಮ ಕೇಳಿದ್ರ ಹೊಂಗಿರಣ?
1: ಒಂದೊಂದ್ ವಾರ ಮಿಸ್ ಆಗುತ್ತೆ ಮೇಡಮ್, ಕೇಳ್ತಾ ಇರ್ತೀನಿ ಪ್ರತಿ ವಾರನು ಕೇಳ್ತಾ ಇರ್ತೀನಿ, ಒಂದೊಂದ್ ವಾರ ಮಿಸ್ ಆಗುತ್ತೆ ಮೇಡಮ್.
2: ಹೌದಾ? ಮತ್ತೆ ನೀವು
1: ತುಂಬಾ ಚೆನ್ನಾಗಿತ್ತು ಮೇಡಮ್.
2: ಹೌದಾ, ಚೆನ್ನಾಗಿತ್ತ? ಮತ್ತೆ ಇನ್ನ ಏನೆಲ್ಲ ವಿಷಯ ತಗೋಬಹುದು ಅಂತ ಅನ್ಸುತ್ತೆ ನಿಮ್ಗೆ?
1: ನೀವೇ ಹೇಳ್ತೀರಲ್ಲ ಮೇಡಮ್, ಪ್ರತಿ ವಾರನು ಒಂದೊಂದು ಅದ್ಭುತವಾದ ಕಾರ್ಯಕ್ರಮಗಳನ್ನೇ ನಡ್ಸ್ಕೊಡ್ತಾ ಇದೀರಲ್ಲ
0: ಮಣಿಯವ್ರೆ. ಈಗ ಇವಾಗ ಏನ್ ಗೊತ್ತಾ, ನಾವು ಸೈಕಲ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಲೋಕೇಶ್ವರಿಯವರು ಹೈನುಗಾರಿಕೆ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ರು. ಹೀಗೆ ನಾವು ಏನಾದ್ರೂ ಒಂದು ವಿಷಯ ತಗೋತೀವಿ, ಹಾಗೇನೆ ನಿಮಗೂ ಏನಾದರೂ ಹೊಳೆದ್ರೆ ಆಕಾಶವಾಣಿಲಿ ಈ ಥರದ ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾವಾಗ್ಲಾದ್ರು ನಿಮ್ಗೆ ಅನ್ಸಿದ್ದಿದೆಯಾ?
1: ಈಗ ಜಾನಕಿ ಅಮ್ಮವ್ರದೇ ಒಂದು ಇನ್ನೊಂದು ಅವರನ್ನ ಸಂದರ್ಶನ ಮಾಡಿರೋಂತ ಒಂದು ಕಾರ್ಯಕ್ರಮ ನಡೆಸ್ಕೊಡಿ ಮೇಡಮ್.
0: ಜಾನಕಿ ಅಮ್ಮವ್ರದ್ದು ಸಂದರ್ಶನ ಮಾಡಿದ್ದು, ಅದು ಕಾಮನ ಬಿಲ್ಲು ಕಾರ್ಯಕ್ರಮ, ಮಂಜುನಾಥ್ ಅವರು ಪ್ರಸ್ತುತಪಡಿಸಿದ್ರು. ಇರ್ಲಿ, ನಿಮ್ಗೆ ಇನ್ ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಏನಾದ್ರು ಹೊಳೆದ್ರೆ ನಮ್ಗೆ ಅದನ್ನ ತಿಳಿಸಿ, ಖಂಡಿತವಾಗ್ಲೂ ಆ ವಿಷಯಗಳ ಬಗ್ಗೆ ಕೂಡ ನಾವು ಗಮನ ಕೊಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

0: ನೀನು ಓದು. ಮೊದಲನೇದು, ಹೊಂಗಿರಣ ಕಾರ್ಯಕ್ರಮವು ಆಕಾಶವಾಣಿಯಲ್ಲಿ ಪ್ರಸಾರವಾಗಿ ಇಂದಿಗೆ ಒಂದು ವರ್ಷದ ಸಂಭ್ರಮ. ಈ ಕಾರ್ಯಕ್ರಮವು ಒಳ್ಳೊಳ್ಳೆ ವಿಷಯಗಳನ್ನು ತೆಗೆದುಕೊಂಡು ಆ ವಿಷಯದ ಬಗ್ಗೆ ಸವಿವರವಾಗಿ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಚರ್ಚಿಸಿ ಜೊತೆಗೆ ಕೇಳುಗರಾದ ನಮಗೂ ಕೂಡ ವಾಟ್ಸಪ್ ಸಂದೇಶವನ್ನು ಕಳಿಸೋದಕ್ಕೆ ಒಂದು ವಿಷಯವನ್ನು ನೀಡಿ ಅವಕಾಶವನ್ನು ಕಲ್ಪಿಸಿಕೊಡುವುದು ನಿಜಕ್ಕೂ ಸಂತಸ ತಂದುಕೊಟ್ಟಿದೆ. ಯಾವುದೇ ವಿಷಯದ ಬಗ್ಗೆ ಗೊತ್ತಿಲ್ಲದ ಅಂಶಗಳನ್ನು ಹೆಚ್ಚಾಗಿ ಮತ್ತು ಸೂಕ್ತವಾಗಿ ತಿಳಿದುಕೊಳ್ಳಲು ಈ ಕಾರ್ಯಕ್ರಮ ಸಹಾಯ ಮಾಡಿದೆ. ಜೊತೆಗೆ ನಮ್ಮ ಉದ್ಘೋಷಕರಾದ ಲಕ್ಷ್ಮೀನಾರಾಯಣ್ ಸರ್, ಕವಿತಾ ಮೇಡಮ್, ಲೋಕೇಶ್ವರಿ ಮೇಡಮ್ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರಲು ಕಾರಣ ಆಗಿದ್ದಾರೆ. ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತೇನೆ ಅಂತ ಹೇಳಿ ಶಕ್ತಿನಗರದಿಂದ ಹರ್ಷಿತಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹರ್ಷಿತಾ ಅವರೇ, ನಿಮಗೆ ಧನ್ಯವಾದಗಳು.
1: ಮುಂದಿನ ಸಂದೇಶವನ್ನು ಟೈಲರ್ ಸುರೇಶ್ ಅವರು ಹಗಿನಮಾಡು ಗ್ರಾಮದಿಂದ ಕಳಿಸಿದ್ದಾರೆ. ನನ್ನ ಅಚ್ಚುಮೆಚ್ಚಿನ ಹೊಂಗಿರಣ ಮೊದಲ ವರ್ಷ ಪೂರೈಸಿ 2 ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ಸಂತೋಷ. ಕಾರ್ಯಕ್ರಮಕ್ಕೆ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ.
0: ಮಾಧವನ್ ಚೆನ್ನೈಯಿಂದ, ಹೊಂಗಿರಣ ಕಾರ್ಯಕ್ರಮದ ವರ್ಷಕ್ಕೆ ನನ್ನ ಅಭಿನಂದನೆಗಳು, ಶುಭಾಶಯಗಳು. ಕಾರ್ಯಕ್ರಮ ಹೀಗೆ ಮೂಡಿ ಬರ್ತಾ ಇರಲಿ ಅಂತ ಹೇಳ್ತಾ ಇದ್ದಾರೆ.
1: ಈ ಸಂದೇಶವನ್ನ ಟೈಲರ್ ಸುರೇಶ್ ಅವರು ಕಾಮನಕೆರೆ ಹುಂಡಿಯಿಂದ ಕಳಿಸಿದ್ದಾರೆ. ಹೊಂಗಿರಣಕ್ಕೆ ಮೊದಲ ಹುಟ್ಟುಹಬ್ಬದ ಶುಭಾಶಯ, ಮೂವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ.
0: ಉಮಾ ರಾಮದಾಸ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿಗೆ ಹೊಂಗಿರಣ ಕಾರ್ಯಕ್ರಮದ ವಾರ್ಷಿಕ ಸಂಚಿಕೆ. ನಿಲಯದ ಎಲ್ಲ ಬಂಧುಗಳಿಗೂ ನನ್ನ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ಅನೇಕ ವಿಶೇಷ ವ್ಯಕ್ತಿಗಳ ಮೂಲಕ ತಿಳಿದಿದೆ. ಪ್ರಸ್ತುತ ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ಪ್ರಸ್ತುತಪಡಿಸಿ ಬಹಳ ಮುಖ್ಯ ಮಾಹಿತಿಯನ್ನು ನೀಡುತ್ತಿರುವಿರಿ, ಅದಕ್ಕಾಗಿ ಧನ್ಯವಾದಗಳು. ಹೀಗೆ ಎಲ್ಲ ಶ್ರೋತೃಗಳಿಗೆ ಅರಿವು ಮೂಡಿಸುವ ಮಹತ್ವವಾದ ವಿಚಾರಗಳನ್ನು ಬಿತ್ತರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಉಮಾ ರಾಮದಾಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸೋಣ.
2: ಲೋಕೇಶ್ವರಿ ಹಾಗೂ ಕವಿತಾ, ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಹಲೋ,
3: ನಮ್ಮ ಆಪ್ತ ಮಿತ್ರರಾದ ಲಕ್ಷ್ಮೀನಾರಾಯಣ ಅವರಿಗೂ, ಸಹೋದರಿಯರಾದಂತ ಕವಿತಾ ಅವರಿಗೂ, ಲೋಕೇಶ್ವರ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ನಮಸ್ಕಾರ ಸೋಮಶೇಖರ್ ಅವರು, ಹೇಳಿ. ನಮ್ಮ ಹೊಂಗಿರಣ ಕಾರ್ಯಕ್ರಮ ಕೇಳ್ತಾ ಇದ್ರ?
3: ಒಂದು ತಪ್ಪದೆ ಮಂಗಳವಾರ 11 ಗಂಟೆ ಯಾಕೆ ಕುತ್ಕೊಂಡ್ಬಿಟ್ರೆ ಅಳ್ಳಾಡ್ತಿರ್ಲಿಲ್ಲ ಸರ್. ಕೇಳ್ತಾ ಇದ್ದೀನಿ,
2: ಯಾವ್ಯಾವ ಕಾರ್ಯಕ್ರಮ ಇಷ್ಟ ಆಯ್ತು ನಿಮ್ಗೆ?
3: ತಾಳೆಗರಿಯಿಂದ ಬರೆದಂತ ಒಂದು ಶುರು ಮಾಡ್ಕೊಂಡಂತ ಕಾರ್ಯಕ್ರಮ, ಅಚ್ಚು ಮಾಡುವುದು ಹೇಗೆ, ಅದರಿಂದ ನಾವು ಪ್ರಿಂಟಿಂಗ್ ಮಾಡೋದು ಹೆಂಗೆ, ಮುದ್ರಣ ಮಾಡಿ ಹೇಗೆ ಹೊರಗಡೆ ಕಳಿಸ್ಬೇಕು ಅಂತ ಒಂದು ಸ್ಟಾರ್ಟ್ ಮಾಡುತ್ತವೆ ಹಿಡಿದು ಸೈಕಲ್ ಸವಾರಿ ನಮ್ಗೆ ಬಹಳ ಅದ್ಭುತವಾಗಿ ಬಂದಟ್ಟಾಗಿತ್ತು. ಹಾಲುಗಳನ್ನ ಉಪಯೋಗಿಸ್ಬೇಕಾದ್ರೆ ಅದ್ರಲ್ಲಿ ಎಷ್ಟು ವಿಚಾರಗಳಿದೆ ಏನು ಅನ್ನೋದನ್ನೆಲ್ಲ ಬಹಳ ಸವಿಸ್ತಾರ ತಿಳಿಸ್ಕೊಡ್ತೀವಿ. ಅವೆಲ್ಲ ನಮ್ಗೆ ಬಹಳ ಅಚ್ಚುಮೆಚ್ಚುಗೆಯಾಗಿ ಮನಸ್ಪೂರ್ವಕವಾಗಿದೆ. ನಮ್ಮ ಮನಸ್ಸನ್ನ ಅರಿತು ಎಷ್ಟೋ ಒಂದ್ ಕಡೆ ಬೇಕರಿಗಳಲ್ಲಿ ತಿಂಡಿಗಳು ತಿನ್ನಬಾರ್ದು ಅಂತಿದ್ರು, ಕೆಲವನ್ನ ತಿನ್ಬೇಕು ಅಂತ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಇದ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ರಿ. ಬೆಲ್ಲದಲ್ಲಿ ಕಪ್ಪು ಬೆಲ್ಲನ ತಿರಸ್ಕಾರ ಮಾಡಬಾರ್ದು, ಅದನ್ನ ಕ್ಲೀನ್ ಮಾಡಿ ಸಾವಯವದಿಂದ ಮಾಡುವಂತದ್ದು ಅಂತ ಎಲ್ಲವನ್ನು ತಿಳಿಸ್ಕೊಡ್ರಿ. ಆರೋಗ್ಯದ ಬಗ್ಗೆಲೂ ಅನುಕೂಲ ಬರುವಂತ ಕಾರ್ಯಕ್ರಮ ನಡ್ಸ್ಕೊಂಡಿದ್ರಿಂದ ಈ ಕಾರ್ಯಕ್ರಮ ನಿಲ್ಬಾರ್ದು, ಇನ್ನು ಬೇಕಾದ ವಿಚಾರ ನಿಮ್ಮಿಂದ ತಿಳ್ಕೊಬೇಕಾಗಿದೆ. ದಯವಿಟ್ಟು ಇದ ಮುಂದರ್ಸ್ಕೊಂಡೋಗಿ, ಹೊಂಗಿರಣ ಹೊಂಗಿರಣ ಅಲ್ಲ, ಸೂರ್ಯನ ಸೂರ್ಯನ ಕಿರಣಗಳಿಗೆ ನಾವು ಹೊಂಗಿರಣ ಅಂತೀವಿ. ಹಾಗೆ ಸೂರ್ಯ ಪ್ರಕಾಶದಂತೆ ಬೆಳಗಿಸುತ್ತಿರುವ ನಿಮ್ಮ ತ್ರಿಮೂರ್ತಿಗಳಿಗೂ ನಮ್ಮ ಸಹಸ್ರಾಂಗ ನನ್ನ ವಂದನೆಗಳು ಸರ್.
0: ಕಾರ್ಯಕ್ರಮವನ್ನ ನಿರಂತರವಾಗಿ ಕೇಳ್ತಾ ಇರೋ ನಿಮ್ಗೂ ಕೂಡ ಧನ್ಯವಾದಗಳು.
3: 3 ಜನಕ್ಕೂ ನನ್ನ ಶಿರ ಸಾಕ್ಷಾಂಗ ನಮಸ್ಕಾರಗಳು. ಇನ್ನೊಮ್ಮೆ ಹೇಳ್ತೀನಿ, ಯಾಕೆಂದ್ರೆ ಬಹಳ ಚೆನ್ನಾಗಿ ನಡ್ಸ್ಕೊತಾ ಇದ್ರಿ. ದಯವಿಟ್ಟು ನಿಲ್ಸಲಿ, ಇದು ನಮ್ಗೆ ದಾಖಲೆ ಆಗ್ಲಿ, ಹತ್ತು ವರ್ಷದ ಅಂತ ನಡೀತೀವಿ ಅಂತ ನಮ್ಮ ಆಸೆ.
2: ಈಗ ನೀವು ಇಷ್ಟು ಕಾರ್ಯಕ್ರಮ ಎಲ್ಲ ಕೇಳಿದ್ರಲ್ಲ, ಅವಾಗ ನಿಮ್ಗೂ ಏನಾದ್ರೂ ಇಂಥ ವಿಷಯದ ಬಗ್ಗೆ ಮಾಡ್ಬೇಕಾಗಿತ್ತು ಹೊಂಗಿರಣದಲ್ಲಿ ಅಂತ ಅನ್ಸುತ್ತಲ್ವಾ? ಅದನ್ನು ಕೂಡ ನೀವು ನಮಗೆ ತಿಳಿಸ್ಬಹುದು.
3: ರೈತರ ಬಗ್ಗೆ ಸ್ವಲ್ಪ ನೀವು ಗಮನ ಇಟ್ಟು, ರೈತರ ಶ್ರಮತೆ ಏನು, ಅದ್ ಯಾವ ರೀತಿ ಬೆಳಿಬಹುದು ಅವ್ರ ಅಂತವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ವಿಚಾರ ಕೇಳಿದ್ರೆ ಇನ್ನು ರೈತರುಗಳಿಗೆ ಬಹಳ ಅಭಿಮಾನ ಬರ್ತದೆ. ಹಾಗೆ ಬೆಳೆಯುವ ಒಂದು ಸಂಖ್ಯೆದಲ್ಲಿ ಇನ್ನೂ ಹೆಚ್ಚಾಗತ್ತೆ. ಈ ಮೈಸೂರು ಸಿಟಿಗಳು, ಬೆಂಗಳೂರು ಸಿಟಿಗಳು ಅಂತ ವಲಸೆ ಹೋಗುವಂತ ವಿದ್ಯಾವಂತರು ರೈತಾಪಿ ಜನರಲ್ಲಿ ತೊಡಗಿಸಿಕೊಳ್ಳಕ್ಕೆ ಅನುಕೂಲ ಆಗತ್ತೆ ಅಂತ ನಾನು ಅನಿಸಿಕೆ ಸರ್.
4: ಆಗ್ಲಿ ಸೋಮಶೇಖರ್ ಅವರೇ, ಅಂದ್ರೆ ಇದ್ರಲ್ಲಿ ನಾವ್ ಈಗಾಗ್ಲೇ
3: ಪ್ರಯತ್ನ ಪಟ್ರೆ ಆಗತ್ತೆ. ಅವರಲ್ಲಿ ರೈತ ಕೃಷಿ ಬಗ್ಗೆ ಬಹಳ ಜನ ತಿಳ್ಕೊಂಡಿದ್ದಾರೆ.
4: ಆಗ್ಲಿ
3: ಮನ್ಸಿ ಇಟ್ಕೊಂಡು ಅಂತ ಕಾರ್ಯಕ್ರಮ ಇಟ್ಕೊಂಡ್ರೆ ರೈತರುಗಳನ್ನ ಸ್ವಲ್ಪ ತಡೀಬಹುದು, ಆರಂಭದ ಬಗ್ಗೆ ಬಹಳ ಶ್ರಮ ಪಟ್ಟು ಮಾಡಬಹುದು.
4: ಆಗ್ಲಿ ಆಗ್ಲಿ, ನಿಮ್ಮ ಒಂದು ಅನಿಸಿಕೆಗಾಗಿ ಧನ್ಯವಾದ. ಈಗಾಗಲೇ ಅನೇಕ ಸಂದೇಶಗಳು ಮತ್ತೆ ನಮಗೆ ಬರ್ತಾ ಇದೆ. ಡಾಕ್ಟರ್ ಎಂ ಡಿ ಕೃಷ್ಣ ಅವರು ಶ್ರೀರಾಮ್ಪುರದಿಂದ ಹೇಳ್ತಾ ಇದ್ದಾರೆ, ಹೊಂಗಿರಣ ಕಾರ್ಯಕ್ರಮ 1 ವರ್ಷ ತುಂಬಿದ್ದು ತಿಳಿದು ಮಹದಾನಂದವಾಯಿತು. ಬಹಳಷ್ಟು

0: ಅಂದರೆ ಬಹಳ ಇಷ್ಟ, ಹಾಗಾಗಿ ಆ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ.
1: ರಾಧಾ ಹಿರಿಯಣ್ಣ ಅವರು ನಾಗಮಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೊಂಗಿರಣದ 1 ವರ್ಷದ ಹುಟ್ಟುಹಬ್ಬಕ್ಕೆ ಖುಷಿಯಾಗಿದೆ. ನನ್ನ ಕಡೆಯಿಂದ ನಿಮಗೆಲ್ಲರಿಗೂ ಅಭಿನಂದನೆಗಳು. ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾ ಇದೆ, ಹೀಗೆ ಸಾಕ್ತಾ ಇರಲಿ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ್ ಸರ್, ಲೋಕೇಶ್ವರಿ, ಕವಿತಾ ಅವರಿಗೂ ನಮಸ್ಕಾರಗಳು. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.
0: ಈ ಸಂದೇಶವನ್ನು ಕಳಿಸಿದರೆ SBM ಲೇಔಟಿಂದ ಸೌಮ್ಯ ಅವರು. ಸೂರ್ಯನ ಹೊಂಗಿರಣ ಭೂಮಿಯ ಮೇಲೆ ಬಿದ್ದು ಕತ್ತಲೆ ಹೋಗಲಾಡಿಸಿ ಬೆಳಕು ನೀಡುವಂತೆ ಹೊಂಗಿರಣ ಕಾರ್ಯಕ್ರಮ ಪ್ರಸಕ್ತ ಹಾಗೂ ದೈನಂದಿನ ವಿಚಾರಗಳ ಮೇಲೆ ಬೆಳಕು ಬೀರಿ ಕೇಳುಗರಿಗೆ ಅರಿವಿನ ಬೆಳಕನ್ನು ನೀಡುತ್ತಾ 1 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದ್ದಕ್ಕೆ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ಸೌಮ್ಯ ಅವರೇ.
1: 1 ವರ್ಷ ಪೂರೈಸಿದ ಹೊಂಗಿರಣಕ್ಕೆ ಹಾರ್ದಿಕ ಅಭಿನಂದನೆಗಳು. ನಿಮ್ಮ ಮೂವರಿಗೂ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಪ್ರತಿ ವಾರನೂ ಹೊಸ ಹೊಸ ವಿಷಯವನ್ನು ತರ್ತಾ ಶ್ರೋತೃಗಳನ್ನು ಸೆರೆ ಹಿಡಿದಿದ್ದೀರಿ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಅಂತ ಸ್ವರ್ಣಲತಾ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ.
2: ಇನ್ನೂ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ.
3: ಹಲೋ,
2: ನಮಸ್ತೆ ಹೇಳಿ, ತಮ್ಮ ಹೆಸರು?
3: ನಮಸ್ಕಾರ ಸರ್, ಮಾಧವ್ ಅಂತ, ಚೆನ್ನೈಯಿಂದ.
2: ನಮಸ್ತೆ ಹೇಳಿ ಮಾಧವನ್ ಅವರೇ, ನಮ್ಮ ಹೊಂಗಿರಣ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ರಾ?
3: ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಪ್ರತಿ ಕಾರ್ಯಕ್ರಮ ಕೇಳ್ತಾ ಇದೀವಿ. ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿತ್ತು. ಆಕಾಶವಾಣಿಯ ಎಲ್ಲಾ ಸಿಬ್ಬಂದಿಗಳಿಗೂ ನನ್ನ ಶುಭಾಶಯಗಳು. ಆಮೇಲೆ ನೀವು ಈಗ ಕೇಳ್ತಾ ಇದ್ದೀರ ಸರ್, ಹೊಸ ಆಸ್ಪೆಕ್ಟ್ಸ್ ಅಂತ, ಈ ಬ್ಯಾಂಕ್ ಹೋದ್ರೆ ಹೇಗೆ ಚಲನ್ ಬರೀಬೇಕು, ಹೇಗೆ ಚೆಕ್ ಬರೀಬೇಕು, ಇದನ್ನೆಲ್ಲ ಸ್ವಲ್ಪ ಅಂತವ್ರನ್ನೇ ಕರೆದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಟ್ರೆ. ನಮ್ಮ ರೈಲ್ವೆ ಸ್ಟೇಷನ್ ಬರ್ತಾರೆ, ಅವ್ರಿಗೆ ಫಾರ್ಮ್ ಫಿಲ್ ಅಪ್ ಮಾಡಕ್ ಬರೋದಿಲ್ಲ, ಈ ತರ ಎಲ್ಲ ಇರುತ್ತೆ. ಆದ್ರೆ ತತ್ಕಾಲಲ್ಲಿ ಎಷ್ಟು ಎಷ್ಟು ಜನಕ್ಕೆ ಪ್ರಾವಿಷನ್ ಇದೆ, ಇದನ್ನೆಲ್ಲ ತಿಳಿಸ್ಕೊಟ್ರೆ ಇನ್ನೂ ಅನುಕೂಲ ಆಗತ್ತೆ ಅಂತ ನನ್ನ ಅಭಿಪ್ರಾಯ.
2: ಬಹುಶಃ ಬ್ಯಾಂಕಿನ ಬಗ್ಗೆ ಒಬ್ರು ಮಾತಾಡಿದ್ರು, ನೀವು ಬಹುಶಃ ಕೇಳಿದ್ರು UPI ಟ್ರಾನ್ಸಾಕ್ಷನ್ ಎಲ್ಲ ಹೇಗ್ ಮಾಡುದು ಅನ್ನೋದ್ರ ಕುರಿತಾಗಿ ಅವರು ಮಾತನಾಡಿದ್ರು. ಇರಲಿ, ನಿಮ್ಮ ಉದ್ದೇಶ ಮತ್ತು ವಿಷಯ ಎಲ್ಲ ಬಹಳ ಸೂಕ್ತವಾಗಿದೆ, ಮುಂದಿನ ದಿನಗಳಲ್ಲಿ ಅವುಗಳನ್ನು ಕೂಡ ನಾವು ಒಳಪಡಿಸ್ಕೊಳ್ತೀವಿ ಅಂತ ಹೇಳ್ತಾ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹೇಳೋಣ.
0: ಈ ಸಂದೇಶವನ್ನು ಶ್ರೀಮತಿ ಗೀತಾ ರೇವಣ್ಣ ಅವರು ಟಿ ನರಸೀಪುರದಿಂದ ಕಳಿಸಿದ್ದಾರೆ. ಹೊಂಗಿರಣ ನಿಜಕ್ಕೂ ವೈವಿಧ್ಯಮಯ ಹೊನ್ನ ಕಿರಣಗಳನ್ನು ಹೊತ್ತು ತಂದ, ವಿವಿಧತೆಯಲ್ಲಿ ಏಕತೆ ಎಂದು ಸಾರುವ ಭಾವೈಕ್ಯತೆ ಪ್ರತೀಕದ ಕಾರ್ಯಕ್ರಮ ಎನಿಸಿದೆ. ಉತ್ತಮ ಕಾರ್ಯಕ್ರಮ ನೀಡಿದ ತಮಗೆಲ್ಲ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ.
1: ಹೊಂಗಿರಣ ಕಾರ್ಯಕ್ರಮಕ್ಕೆ ವರ್ಷದ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ನಮಗೆ ತುಂಬಾ ವಿಶೇಷವಾಗಿ ಥಿಯೇಟರ್ಗಳ ಬಗ್ಗೆ, ಬೇಕರಿ ಬಗ್ಗೆ, ಅಚ್ಚು ಯಂತ್ರದ ಬಗ್ಗೆ, ಪರಿಸರದ ಸ್ವಚ್ಛತೆ, ದಾದಿಯರ ಬಗ್ಗೆ, ವೈದ್ಯರ ಬಗ್ಗೆ, ಪತ್ರಿಕಾ ವರದಿಗಾರರ ಬಗ್ಗೆ, ಆಡು ಮುಟ್ಟದ ಸೊಪ್ಪಿಲ್ಲ, ಆಕಾಶವಾಣಿಯಲ್ಲಿ ಬಿತ್ತರಿಸದ ವಿಷಯವಿಲ್ಲ ಅನ್ನೋದು ನಮ್ಮ ಅನುಭವಕ್ಕೆ ಬಂತು. ಪ್ರಸ್ತುತಪಡಿಸಿದ ಮೂವರಿಗೂ ಅಭಿನಂದನೆಗಳು ಅಂತ ಗೋವಿಂದರಾಜು ಅವರು 4ನೇ ಹಂತ ವಿಜಯನಗರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರಿಗೂ ಧನ್ಯವಾದ ತಿಳಿಸೋಣ.
0: ಈ ಸಂದೇಶವನ್ನು ಕಳಿಸಿದರೆ ಪದ್ಮ ದೇವಲಿಂಗೇಗೌಡ ಅವರು, ಅಂಕುಶಾಪುರ ಬಸರಾಳು ಹೋಬಳಿ ಮಂಡ್ಯ ತಾಲೂಕಿನಿಂದ. ಹೊಂಗಿರಣ 1 ವರ್ಷ ಪೂರೈಸಿದ್ದಕ್ಕೆ ತುಂಬು ಹೃದಯದ ಶುಭಾಶಯಗಳು. ನನಗೆ ಹೊಂಗಿರಣದ ಎಲ್ಲ ಕಾರ್ಯಕ್ರಮಗಳು ಇಷ್ಟ, ಅದರಲ್ಲೂ ಸಾಕು ಪ್ರಾಣಿಗಳ ಬಗ್ಗೆ ಮೂಡಿಬಂದ ಕಾರ್ಯಕ್ರಮ ಇಷ್ಟವಾಯಿತು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದೊಂದು ವಿಶಿಷ್ಟತೆ ಇತ್ತು. ಹೀಗೆ ಮುಂದುವರೆಯಲಿ, ತುಂಬ ಧನ್ಯವಾದಗಳು ಅಂತ ಇದ್ದಾರೆ.
2: ಹಲೋ.
4: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
4: ನಾನು ಟಿ ನರಸೀಪುರದಿಂದ ಶ್ರೀಮತಿ ಗೀತಾ ರೇವಣ್ಣ.
0: ಗೀತಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ.
4: ಲೈನ್ ಸಿಕ್ಕಿತ್ತು, ತುಂಬಾ ಸಂತೋಷ ಆಗ್ತಿದೆ. ಮೊದಲು ನಿಮ್ಗೆಲ್ಲ ಅಭಿನಂದನೆಗಳಪ್ಪ.
0: ಧನ್ಯವಾದಗಳು.
4: ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು ನಿಮ್ ಪ್ರೋಗ್ರಾಮ್. ಯಾಕಂದ್ರೆ ಒಬ್ಬರದು ಅಂತ ಹೇಳಕ್ಕಾಗಲ್ಲ, ನಿಮ್ಗಿಂತ ಲಕ್ಷ್ಮೀನಾರಾಯಣ್ ಸರ್, ಅವ್ರಿಗಿಂತ ಕವಿತಾ ಅವ್ರದ್ದು, ನಿಜವಾಗ್ಲೂ ಮೂವರ್ದು ಅಂತೆಲ್ಲ ತ್ರಿಮೂರ್ತಿಗಳು, ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್. ಒಂಥರ ಪ್ರತಿದಿನ ಒಂದು ಹೊಸ ಹೊಸ ಹೊನ್ನ ಕಿರಣಗಳು ತರುತ್ತಲ್ವಾ, ಹೊನ್ನ ಕಿರಣ ಸೋಕದ್ರು ಒಂದೊಂದರ ವಿಟಮಿನ್ ಸಿಗುತ್ತಲ್ಲ,
0: ಸರಿ?
4: ಆತರ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ನೋಡಿ, ಒಂದು ವಿಚಾರ ತಿಳ್ಕೊಂಡು ಬಿಟ್ಬಿಡೋದಂತ ಅಲ್ಲ ಅಲ್ವಾ. ಯಾಕಂದ್ರೆ ನೀವು ನೋಡಿ, ಲೋಕೇಶ್ವರಿ ಅವರು ಕೃಷಿ ಕಾರ್ಯಕ್ರಮದ ಬಗ್ಗೆ ಮತ್ತೆ ಪೆಸ್ಟಿಸೈಡ್ಸ್ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ನೀವು ಮಾಡ್ಕೊ ಪ್ರೋಗ್ರಾಮ್ ಕೊಟ್ಟಿರಿ. ಮತ್ತೆ ಕೈ ತೋಟದಲ್ಲಿ ನಾವ್ ಏನೇನು ಸಣ್ಣ ಪುಟ್ಟ, ನನ್ನ ಸುಮ್ನೆ ಮನೆಗೆ ನಾವು ಮಾರಾಟಕ್ಕೆ ಇಲ್ಲ ಅಂದ್ರು, ಒಂದ್ ಸಣ್ಣ ನಮ್ ಕೈ ಖರ್ಚಿಗೆ ಇಲ್ಲ ಅಂದ್ರು, ಒಂದು ಮನೆಯಲ್ಲಿ ಒಂದು ಅಡುಗೆ ಮನೆಗೆ ಉಪಯೋಗ ಆಗುವಂತದನ್ನ ಹೆಂಗೆ ನಾವು ಬೆಳಿಬೇಕು ಅನ್ನೋದು ಆ ಸಂಪನ್ಮೂಲ ವ್ಯಕ್ತಿಗಳು ತುಂಬಾ ಚೆನ್ನಾಗಿ

0: ಹೇಳ್ಕೊಟ್ರು. ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ರು. ಮತ್ತೆ ಇವ್ರು ಕವಿತಾ ಅವ್ರದ್ದು ಮೊದಲ ಅನುಭವ
1: ಯಾವ್ದು,
0: ಶಾಲೆಗೆ ಬಿಡಬೇಕಾದ್ರೆ ನಿಜವಾಗ್ಲೂ ಅದನ್ನ ಫಸ್ಟ್ ಡೇ ನಮ್ ತಂದೆನ ನಾನು ನೆನೆಸ್ಕೊಂಡ್ ಬಿಟ್ಟೆ ಅವತ್ತು.
1: ಅದು ಮೊದಲು ಆ ಕಾರ್ಯಕ್ರಮದ ಪ್ರಾರಂಭ ಆಗಿದ್ದು, ಪ್ರಸ್ತುತ ಪಡಿಸಿದ್ದು ಎಸ್ ಲಕ್ಷ್ಮೀನಾರಾಯಣ ಅವರು.
0: ಅಂದ್ರೆ ನೀವ್ ಮೂವರು ಒಟ್ಟಿಗೆ
1: ಮಾಡ್ತಿರಲ್ಲ, ಖಂಡಿತ
0: ವಿಂಗಡಿಸೋಕೆ ಆಗ್ತಾ ಇಲ್ಲ, ಒಟ್ಟಲ್ಲಿ ಎಲ್ಲ ಒಂದೇ ಅನ್ಸ್ಬಿಡುತ್ತೆ ನನ್ಗೆ.
1: ಖಂಡಿತವಾಗ್ಲೂ ಅದು ಒಂದೇನೆ.
0: ಹೌದು, ಒಂದೇ. ಯಾಕಂದ್ರೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಅನ್ಸೋದೇ ಇಲ್ಲ ನನ್ಗೆ. ಯಾಕಂದ್ರೆ ಅಂದ್ರೆ ಮನ್ಸಿಗೆ ಆತ್ಮೀಯ ಆಗೋದು ನಮ್ಗೆ ಬೇರೆ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ಆ ಕಾರ್ಯಕ್ರಮ ನಾನು ಒಟ್ಟಾರೆಯಾಗಿ ಕೇಳಿ ಒಂಥರ ಒಟ್ಟಾರೆ ಅಭಿಪ್ರಾಯನೇ ನನ್ ಮನ್ಸಲ್ಲಿ ತಂದ್ಕೊಂಡ್ಬಿಟ್ಟಿದೀನಿ. ಹಾಗಾಗಿ ಆ ಮೊದಲನೇ ಅನುಭವ ನಿಜವಾಗ್ಲು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಮ್ ತಂದೆ ಅವ್ರು ತೀರೋಗಿ ಸುಮಾರು ಒಂದು 25-30 ವರ್ಷನೇ ಆಗಿದೆ, ಬಟ್ ಪ್ರತಿ ವಾರ ಆ ಪ್ರೋಗ್ರಾಮ್ ಬಂದಾಗ ನಮ್ ತಂದೆ ನಮ್ ಎದುರಿಗೆ ಬಂದು ನಿಂತ್ಕೊಳ್ಳೋರು. ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಿತ್ತು, ಅವಾಗ ನಾನು ಅಳ್ತಾ ಇದ್ದಿತ್ತು ಇಂಜೆಕ್ಷನ್ ಹಾಕ್ಬೇಕಾದ್ರೆ, ಅವ್ರು ಒಂಥರ ಒಂದು ಸಾಂತ್ವನ ಕೊಡೋರಲ್ವಾ. ಆ ಒಂದು ಫೀಲ್, ಆ ಇಂಪ್ಯಾಕ್ಟ್ ಈಗ್ಲೂ ನನ್ ಮನ್ಸಲ್ಲಿ ಹಾಗೆ ಬರ್ತಾ ಇತ್ತು. ತುಂಬಾ ಇಷ್ಟ ಆಗ್ತಿತ್ತು ನನ್ಗೆ ಪ್ರೋಗ್ರಾಮ್. ಆಮೇಲೆ ಇವ್ರು ಕ್ಯಾನ್ಸರ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ರಿ ನೋಡಿ.
1: ಹೌದು,
0: ಓ ನಿಜವಾಗ್ಲು ಎಷ್ಟು ಎಕ್ಸ್ಟ್ರಾ ಆರ್ಡಿನರಿ ಅಂದ್ರೆ, ಅಲ್ಲ ಒಬ್ಬೊಬ್ರ ಅನುಭವ ಒಂದೊಂದರ ಇದೆ ನೋಡಿ. ಕೆಲವರಿಗೆ ಅದು ಒಂದು ಕಹಿ ಅನುಭವ ಕೊಟ್ಟು ಅವ್ರ ಲೈಫ್ನೇ ಒಂದು ಪ್ಯಾಥೆಟಿಕ್ ಆಗಿ ಮಾಡಿದ್ರೆ, ಇನ್ನೊಬ್ರು ನೋಡಿ ಅದನ್ನ ಎಷ್ಟು ಧೈರ್ಯವಾಗಿ ಎಷ್ಟು ಜನಕ್ಕೆ ಅದು ಸ್ಫೂರ್ತಿ ಕೊಟ್ರು ಅಲ್ವಾ. ಅದು ಕೇಳ್ತಾ ಇದ್ರೆ ಹೌದು, ನಾವು ಪ್ಯಾನಿಕ್ ಆಗೋದ್ ಬೇಡ, ಒಂದು ಭರವಸೆ ಇಟ್ಕೋಬಹುದು ಲೈಫ್ ಅಲ್ಲಿ ಅನ್ನೋದೊಂದನ್ ತುಂಬಾ ಚೆನ್ನಾಗಿ ಹೇಳಿದ್ರು ಒಬ್ ಲೇಡಿ.
1: ಖಂಡಿತ ಅವರು ಆ ಪುಟ್ಟ ಮಗು ಒಂದು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ ಹೇಳಿದ್ರು.
0: ಸ್ಕೂಲ್ ಮಕ್ಕಳೆಲ್ಲ ಅವ್ರಿಗೆ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ತಂದ್ಕೊಟ್ಟಿತ್ತು. ಅವೆಲ್ಲ ಕೇಳಿದ್ರೆ ನಿಜವಾಗ್ಲು ಹಾರ್ಟ್ ಫೆಲ್ಟ್ ಅನುಭವ ಅನ್ಸುತ್ತೆ. ತುಂಬಾ ಮನ್ಸ್ಗೆ ಅಂತವೆಲ್ಲ ಈಗಿನ ಕಾಲದಲ್ಲೂ ಆತರ ಒಂದು ಮೌಲ್ಯಗಳನ್ನ ಬೆಳೆಸ್ಕೊಂಡಿದ್ದಾರೆ ಒಬ್ಬ ಟೀಚರ್ಸ್ ಅಂದ್ರೆ, ನಿಜವಾಗ್ಲು ಆಗಿನ ಕಾಲದ ಟೀಚರ್ಸ್ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ. ಯಾಕಂದ್ರೆ ಅವರು ನಮ್ಗೆ ಪಾಠಕ್ ಮುಂಚೆ ಫಸ್ಟ್ ವ್ಯಾಲ್ಯೂಸ್ ಹೇಳ್ಕೊಡ್ತಿದ್ರು ಅಲ್ವಾ.
1: ನೋಡಿ,
0: ಆ ವ್ಯಾಲ್ಯೂಸ್ ಇದ್ರೆ ನೀವು ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಯಾಕಂದ್ರೆ ಆ ವ್ಯಾಲ್ಯೂ ಇದ್ರೇನೆ ನೀವು ಲೈಫ್ ಅಲ್ಲಿ ಒಂದ್ ವ್ಯಾಲ್ಯೂ ತಗೊಳ್ಬಹುದು. ಏನೋ ಒಂಥರ ಇದ್ ಮಾಡೋದ್ ನಂಗೆ ಅದು ಬೇಜಾರಾಗೋಯ್ತು. ಒಟ್ನಲ್ಲಿ ಕಣ್ಣಲ್ಲಿ ನೀರ್ ಬಂತಿನ ಪ್ರೋಗ್ರಾಮ್ ನೆನೆಸ್ಕೊಂಡು. ಮತ್ತೆ ಇವ್ರು ಲಕ್ಷ್ಮೀನಾರಾಯಣ ಸರ್ ಅಂತೂ ಬಿಡಿ, ಅವ್ರದ್ದೆಲ್ಲ ತುಂಬಾ ಬುದ್ಧಿವಂತರಿಗೆ ಪ್ರೋಗ್ರಾಮ್, ತುಂಬಾ ಈ ಡಿಜಿಟಲ್ UPI ಬಗ್ಗೆ ಮತ್ತೆ ಡಾಕ್ಟರ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ತೆಗ್ದಿದ್ರು ಮಾಡಿದ್ರು. ಆಮೇಲೆ ಇದ್ದು ಕ್ಯಾಮ್ರಾ ಬಗ್ಗೆ ಒಂದು ಮಾಡಿದ್ರಲ್ಲ ಸರ್, ಅದು
2: ಫೋಟೋಗ್ರಫಿ.
0: ಫೋಟೋಗ್ರಫಿ ಬಗ್ಗೆ ನೋಡಿ, ಇಲ್ಲಿ ಲಕ್ಷ್ಮೀ ಟಾಕೀಸ್ ಅಲ್ಲಿ ಫಸ್ಟ್ ಟೈಮ್ ಏನೋ ಅದನ್ನ ಇನ್ಸ್ಟಾಲ್ ಮಾಡಿದ್ರು ಅಂತೆಲ್ಲ ಒಂದು ಹೇಳಿದ್ರಲ್ಲ ನೀವು.
2: ಒಂದು ಥಿಯೇಟರ್ ಬಗ್ಗೆ ಮಾಡಿದ್ವಿ, ಪ್ರೊಜೆಕ್ಟರ್ ಎಲ್ಲ ಗಾಯತ್ರಿ ಟಾಕೀಸ್ ಅವ್ರು ಮಾತಾಡಿದ್ರು.
0: ಆಗ ಮಹಾರಾಜರು ಅವರೆಲ್ಲ ಕೊಟ್ಟಿ ಅದನ್ನ ಪ್ರದರ್ಶನ ಮಾಡ್ತಿದ್ರು ಅಂತೆಲ್ಲ ತುಂಬಾ ಅವೆಲ್ಲ ಒಂಥರ ನಮ್ಗೆ ಈಗಿನ ಕಾಲದವ್ರಿಗೆ ಆ ಹಳೆ ಒಂದು ಟೆಕ್ನಾಲಜಿ ಏನು ಗೊತ್ತಿಲ್ಲ ಅವರು. ಈಗ ನೋಡಿ, ಆ ಕಾಲದಲ್ಲಿ ನಾವು ಒಂದ್ ಏನೇ ಒಂದು ಎಫೆಕ್ಟ್ ಮಾಡ್ಬೇಕಾದ್ರು, ಒಂದು ವೆಹಿಕಲ್ ನ ತೋರಿಸ್ಬೇಕಾದ್ರು ಅದು ಒರಿಜಿನಲ್ ಆಗಿ ತಂದು
2: ತೋರಿಸ್ಬೇಕಿತ್ತು.
0: ಅದೇನೋ VFX ಏನೋ ಏನೋ ಒಂದು ಹೊಸ ಹೊಸ AI ಬಗ್ಗೆ ಎಲ್ಲ ಮಾಡ್ಬಿಟ್ಟು ತೋರಿಸ್ಬಿಡ್ತಾರೆ, ಅದು ನಮ್ಗೆ ಏನ್ ಕಂಡಿಡಿಯೋ ಗೊತ್ತೇ ಆಗಲ್ಲ. ಅದು ಅಂತಾರೆ ಆ ಒರಿಜಿನಾಲಿಟಿ ಇಲ್ಲ. ಬಟ್ ಆಗಿನ ಕಾಲದಲ್ಲಿ ಅವ್ರ ಎಫರ್ಟ್ಸ್ ಹೇಗಿತ್ತು ನೋಡಿ.
2: ನೀವು ಹಳೆ ಚಿತ್ರಗಳಲ್ಲಿ ನೋಡಬಹುದು, ಸರಿಸುಮಾರು 80th century ಚಿತ್ರಗಳಲ್ಲೂ ಕೂಡ, 90th century ಕೂಡ ಸಾಮಾನ್ಯವಾಗಿ ಪ್ರಾಣಿಗಳು ಪಕ್ಷಿಗಳನ್ನ ಕೂಡ ನೈಜವಾಗಿ ತೋರಿಸ್ತಾ ಇದ್ರು ಚಿತ್ರಗಳಲ್ಲಿ. ಆದ್ರೆ ಈಗ ಅದಕ್ಕೊಂದು ಕಾನೂನು ಅಡ್ಡಿ ಇದೆ, ಹಾಗಾಗಿ ಗ್ರಾಫಿಕ್ಸ್ ಬಳಸಿ ಯೂಸ್ ಮಾಡ್ತಾರೆ ಇವಾಗ.
0: ಇಲ್ಲ, ಪ್ರಾಣಿ ಪಕ್ಷಿ ಒಂದೇ ಅಲ್ಲ ಸರ್, ನಿಸರ್ಗನೂ ಅಷ್ಟೇ, ಇವಾಗ ಒಂದು ಪ್ರಕೃತಿನೂ ಅಷ್ಟೇ. ಆಗ ಈಗ ನಾವೇ ಯೋಚನೆ ಮಾಡೋಣ, ಆಗಿನ ಮೈಸೂರು ಎಷ್ಟು ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು, ಅಗಲ ಅಗಲವಾದ ರಸ್ತೆ ಮತ್ತೆ ಗಿಡಗಳು ಇಕ್ಕೆಲದಲ್ಲಿ. ಮೈಸೂರು ಅಂದ್ರೆ ನಮ್ಗೆ ಬರೋದೇ ಅಷ್ಟೊಂದು ದೊಡ್ಡ ರೋಡು, ಒಂದು ಇಕ್ಕೆಲದಲ್ಲೂ ನಮ್ಗೆ ಒಂದು ಗಿಡ ಮರ ಮತ್ತೆ ಪಕ್ಷಿ, ಎದ್ದ ತಕ್ಷಣ ಬರೀ ಪಕ್ಷಿ ನಾದ ಕೇಳೋದು ಅಲ್ವಾ ಸರ್. ನಮ್ಮನ್ನ ಎಬ್ಬಿಸ್ತಿದ್ದೆ ಆ ಕಾಲದಲ್ಲಿ ಬರೀ ಪಕ್ಷಿ ಕಲರವನೇ ನಮ್ಮನ್ನ ಎಬ್ಬಿಸ್ತಿದ್ದು. ಈಗ ನಾವು ಅಲಾರಾಮ್ ಇಟ್ಕೊಂಡು ಎದ್ದೊಳ್ಬೇಕು, ಆಗ ನಾವೆಲ್ಲ ಅಲಾರಾಮ್ ಇಟ್ಕೊಳ್ತಿದ್ವಿ ನಾವು ಬಹಳ ಹಿಂದೆ. ಸ್ಕೂಲ್ಗೆ ಎಚ್ಚರ ಆಗ್ಬೇಕಂದ್ರೆ ಅಲ್ಲಿ ಪಕ್ಷಿಗಳು ಕೂಗಿದ್ರೆ, ಕೋಳಿ ಅದು ಇದು ಕೂಗಿದ್ರೆ ನಮ್ಗೆ ಗೊತ್ತಾಗ್ಬಿಡೋದು ಅಲ್ಲಿ, ಅದೇ ನಮ್ಗೆ ನ್ಯಾಚುರಲ್ ಅಲಾರಾಮ್. ಇದೆಲ್ಲ ಪ್ರೋಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇತ್ತು, ಈ ಮೊದಲ ಅನುಭವಗಳ ಬಗ್ಗೆ ಮತ್ತೆ ಯಾವ್ದೇ ಆಗ್ಲಿ ಒಂದು ಪ್ರಾಣಿ ಬಗ್ಗೆ ಆಗ್ಲಿ. ಆಮೇಲೆ ಒಂದು ನಾಯ್ಸ್ ಪೊಲ್ಯೂಷನ್ ಎಲ್ಲ ಮಾಡಿದ್ರಲ್ಲ ನೋಡಿ ಸರ್ ನಿಮ್ದೊಂದ್ಸಲ. ಮತ್ತೆ ಅದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಒಂದು ಹೆಣ್ಮಕ್ಳ ಬಗ್ಗೆ ಪ್ರೊಟೆಕ್ಷನ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿ ಸರ್, ನಾನು ಅದೇ ಹೇಳೋದು.
2: ಖಂಡಿತವಾಗ್ಲೂ ಇದೇ ರೀತಿ ನಿಮಗೆ ಏನ್ ವಿಷಯಗಳು ಹೊಳೆದ್ರು, ನಮ್ಗೆ ಎಷ್ಟು ವಿಷಯಗಳು ಹೊಳೆಯುತ್ತೋ ಅದನ್ನ ನಾವು ಮಾಡ್ತಾ ಇರ್ತೀವಿ ಕಾಲಕಾಲಕ್ಕೆ. ನಿಮಗೂ ಕೂಡ ಎಷ್ಟು ವಿಷಯಗಳು ಹೊಳೆಯುತ್ತೋ ಅಷ್ಟನ್ನು ಕೂಡ ನಮಗೆ ದಯವಿಟ್ಟು ಕಳಿಸ್ಕೊಡಿ, ನಾವು ಮುಂದಿನ ದಿನಗಳಲ್ಲಿ ಅದನ್ನು ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಪಾಲ್ಗೊಳ್ಳುವಿಕೆ ಕೂಡ ಅಷ್ಟೇ ನಮಗೂ ಕೂಡ ಸಂತೋಷ ತಂದಿದೆ. ಹೀಗೆ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಗೀತಾ ಅವರೇ. ನಮಸ್ತೆ
0: ಎಲ್ರಿಗೂ. ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಈ ಸಂದೇಶವನ್ನ ವೀಣಾ ಶ್ರೀಕಾಂತ್ ಅವರು ಸರಸ್ವತಿಪುರಂನಿಂದ ಕಳಿಸಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಆಕಾಶವಾಣಿಯ ಈ ವಿಶೇಷ ಕಾರ್ಯಕ್ರಮವು ಯಶಸ್ವಿಯಾಗಿ ಮತ್ತೊಂದು ವರ್ಷವನ್ನು ಪೂರೈಸುತ್ತಿರುವ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜ್ಞಾನ, ಮನರಂಜನೆ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಯ ಅನನ್ಯ ಸಂಗಮವಾಗಿರುವ ಈ ಕಾರ್ಯಕ್ರಮವು ಅನೇಕ ಶ್ರೋತೃಗಳ ಮನಸ್ಸಿನಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿದೆ. ತನ್ನ ಅರ್ಥಪೂರ್ಣ ವಿಷಯಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ನೀಡುತ್ತಾ ಜನರ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುತ್ತಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಎಲ್ಲಾ ನಿರೂಪಕರು, ತಾಂತ್ರಿಕ ಸಿಬ್ಬಂದಿ ಹಾಗೂ ಶ್ರೋತೃಮಿತ್ರರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿಯೂ ಈ ಕಾರ್ಯಕ್ರಮವು ಇನ್ನಷ್ಟು ಯಶಸ್ಸು ಮತ್ತು ಜನಪ್ರಿಯತೆಯನ್ನು ಗಳಿಸಲಿ ಎಂದು ಹಾರೈಸುತ್ತೇನೆ. ಆಕಾಶವಾಣಿಯ ಈ ಪಯಣವು ಸದಾ ಹಸಿರಾಗಿರಲಿ, ಅದರ ಧ್ವನಿಯು ಇನ್ನಷ್ಟು ಮನೆ ಮನಗಳನ್ನು ತಲುಪಲಿ ಎಂಬುದು ನಮ್ಮೆಲ್ಲರ ಆಶಯ ಅಂತ ಹೇಳ್ತಾ ಇದ್ದಾರೆ.
2: ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ.
3: ಹಲೋ, ನಮಸ್ತೆ ಸರ್. ರಾಮಕೃಷ್ಣ ಜಯಶ್ರೀ ಮಾತಾಡ್ತೇನೆ ಸರ್.
2: ನಮಸ್ತೆ ಜಯಶ್ರೀ ಅವರೇ.
3: ಒಂದು ವರ್ಷ ಪೂರೈಸಿದ್ದಕ್ಕೆ ಶುಭಾಶಯಗಳು ಸರ್.
2: ಹೇಳಿ.
1: ಧನ್ಯವಾದಗಳು. ಹೇಳಿ ಜಯಶ್ರೀ ಅವರೇ.
3: ನನಗೆ ತುಂಬಾ ಇಷ್ಟವಾಗಿದೆ. ನಾನು ತುಂಬಾ ಯೋಚನೆ ಮಾಡ್ತೀನಿ ಸರ್, ಈ ಹೊಂಗಡ ಬಂದಾಗೆಲ್ಲ ಸಿನಿಮಾ ಟಾಕೀಸ್ನವ್ರ ಬಗ್ಗೆ ಮಾತಾಡ್ಸವಲ್ಲ ಅಂತ. ಅವಾಗ ನೀವ್ ಒಂದ್ಸಲ ಮಾಡಿದ್ರಿ ಸರ್, ತುಂಬಾ ಖುಷಿ ಆಯ್ತು. ಗಾಯತ್ರಿ ಟಾಕೀಸ್ನವ್ರ ಜೊತೆ ವಿವಾದ ಹೇಳಿದ್ರಲ್ಲ ಸರ್, ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ಕಾಣಿಕಾಯಿ ಸಿನಿಮಾಗಳು ಅಂತೆಲ್ಲ ಹೇಳ್ತು, ಅದಕ್ಕೆ ನಾನು ಟೇಪ್ ಮಾಡ್ಕೊಳ್ತೀನಿ. ಸ್ವಲ್ಪ ತಪ್ಪಾಗಿತ್ತು ಸರ್, ಟೇಪ್ ಮಾಡಿ ಸರಿ ಇರ್ಲಿಲ್ಲ. ಆಮೇಲೆ ವಿಶ್ವಾಸ್ ಬಗ್ಗೆ ತಿಳಿಸಿ ಸರ್ ನೀವು, ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ನಾನು ಸುಮಾರು 30 ವರ್ಷ ಕೆಳಗೆ ತಗೊಂಡಿದ್ದು ಹೆಚ್ಚುಬಿಟ್ಟು ವಾಚ್ ಸರಿ, ಅವಾಗ ನಂಗೆ ಜ್ಞಾಪಕ ಬಂತು. ಅಯ್ಯೋ, ವಾಚ್ ಬಗ್ಗೆ ಹೇಳಿದಂತ ಎಷ್ಟು ಖುಷಿ ಆಯ್ತು ಅಂದ್ರೆ ಅವ್ರ ಸಿನಿಮಾದ್ದು ವಿಶ್ವಾಸ್ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಒಂದೇನ ಒಂದು ಮಿಸ್ ಮಾಡಿಲ್ಲ ಸರ್, ನಾನು ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಇಂಥ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ನಿಮಗೂ ಆಕಾಶವಾಣಿಯವ್ರಿಗೂ ತುಂಬಾ ಧನ್ಯವಾದ ಸರ್.
2: ಆಗೆಲ್ಲ ಥಿಯೇಟರ್ ಹೋಗ್ತಾ ಇದ್ರ ಚಿತ್ರ ನೋಡಕ್ಕೆ?
3: ಫಸ್ಟ್ ಕ್ಯೂ ನಾವೇ ನಿಂತ್ಬಿಟ್ಟೆ ಸರ್. ಶಾರದಾ ಇರ್ಬೋದು, ಗಾಯತ್ರಿ ಇರ್ಬೋದು, ಸರಸ್ವತಿ
2: ನೋಡಿ
3: ಫೇವರೇಟ್ ಇವ್ರು ಮೂರ್ ಟಾಕೀಸ್ ಸರ್ ಅದು.
2: ಹೌದು ಹೌದು, ಅವೆಲ್ಲ ಈಗ ಒಂದು ನೆನಪು ಮಾತ್ರ ಉಳ್ಕೊಂಡ್ಬಿಡ್ತೀವ.
3: ಮನೆಗೆ ಮನೆಗಡೆ ಹೋದ ಕೂಡ ನೀವು ಹೋಗಿದೆ ಸರ್, ಇವ್ರ ಮನೆಗೆ ರೇಡಿಯೋ ಕೊಡ್ತಾರಲ್ಲ ಸರ್, ಅವ್ರ ಮನೆಗೆ ಅವ್ರ ಮನೆಗೆ ಹೋಗಿದ್ದೆ. ಯಾವ್ದು ನೋಡಿ ತುಂಬಾ ಬೇಜಾರೆ ಸರ್, ಇಂದ ಅಂತ ಸಿನಿಮಾ ಹೊಂಬಿಸಿಲು ಅಂತ ಸಿನಿಮಾ ನೋಡಿದವರು ಎಷ್ಟು ಬೇಜಾರು ಅಂದ್ರೆ ಕಣ್ಣ ನೀರ್ ಬಂದಾಗಿತ್ತು ಸರ್. ಇಂತ ಕಾರ್ಯಕ್ರಮ ನೀವು ನಮ್ಗೆ ಜ್ಞಾಪಿಸ್ಕೊಟ್ಟಿದ್ದಕ್ಕೆ ವಿಷಯದ ಬಗ್ಗೆ ತುಂಬಾ ಖುಷಿ ಆಯ್ತು ಸರ್. ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಿ ಅಂತ ಕೇಳ್ಕೊತೀವಿ ಸರ್.
2: ಆಗ್ಲಿ,
1: ಧನ್ಯವಾದಗಳು ಜಯಶ್ರೀ ಅವರೇ.
3: ನಮಸ್ತೆ ಮೇಡಮ್, ಕವಿತಾ ಮೇಡಮ್ ಗೆ, ಲೋಕೇಶ್ ಮೇಡಮ್ ಗೆ, ನಿಮ್ಗೂ ಸರ್ ಧನ್ಯವಾದ ಸರ್.
1: ನಿಮ್ಗೂ ಕೂಡ ಅಭಿನಂದನೆಗಳು.
3: ನಮಸ್ತೆ ಸರ್ ಮೇಡಮ್.
1: ಕೆಆರ್ ಪೇಟೆಯಿಂದ ಹಿರಿಯಣ್ಣ ಅವರು, ಹೊಂಗಿರಣಕ್ಕೆ ಒಂದು ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಂಗಿರಣವು ವಿಶಿಷ್ಟ ರೀತಿಯಲ್ಲಿ ವಿವಿಧ ವಿಷಯಗಳನ್ನು ತರುತ್ತಿರುವುದು ಸಂತಸದ ವಿಷಯ. ಹಲವಾರು ವಿಷಯಗಳನ್ನು ತಿಳಿಯೋದಕ್ಕೆ ಸಹಾಯಕವಾಗಿದೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ. ಜೆಪಿ ನಗರದಿಂದ ರಾಧಾ ಜಯರಾಮು ಅವರು, ಹೊಂಗಿರಣ ಕಾರ್ಯಕ್ರಮಕ್ಕೆ ಒಂದು ವರ್ಷ ತುಂಬಿರುವುದು ಸಂತಸದ ಸುದ್ದಿ, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೊಂಗಿರಣ ಕಾರ್ಯಕ್ರಮ ಒಂದು ವರ್ಷ ತುಂಬುತ್ತಿರುವುದಕ್ಕೆ ಸಂತಸ ಆಗ್ತಾ ಇದೆ. ಮೊದಲ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಂಗಿರಣ ನಮ್ಮೆಲ್ಲರ ಬಾಳಿಗೆ ಹೂರಣ, ವಿವಿಧ ವಿಷಯಗಳ ರಸದೌತಣ, ಕೇಳುಗರಿಗೆಲ್ಲ ಆಶಾ ಕಿರಣ, ನಿರಂತರವಾಗಿ ಮೂಡಿಬರಲಿ ಈ ಪಯಣ ಅಂತ ಬಹಳ ಸೊಗಸಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೋತೃಗಳ ಅತ್ಯಂತ ಮೆಚ್ಚಿನ ಕಾರ್ಯಕ್ರಮವಾಗಿ ವಾರದಲ್ಲಿ 3 ದಿನ ಮೂಡಿ ಬರುತ್ತಿದ್ದ ನವಿಲುಗರಿ ಕಾರ್ಯಕ್ರಮದ ಹಿನ್ನೆಲೆ ಸಂಗೀತದೊಂದಿಗೆ ಬಾನುಲಿಯಿಂದ ಬಿತ್ತರಗೊಳ್ಳುತ್ತಿರುವ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ, ತಪ್ಪದೇ ಕೇಳಬೇಕೆನ್ನುವ ಕಾರ್ಯಕ್ರಮಗಳಲ್ಲಿ ಒಂದು. ಯಾವುದೇ ಒಂದು ವಿಷಯ ತೆಗೆದುಕೊಂಡರೂ ಅದರ ಆಳ ಅಗಲ ಎಲ್ಲವನ್ನು ಮಂಥಿಸಿ ಸೂಕ್ತ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ನೀಡಿ ನಮ್ಮ ನೆನಪುಗಳು ಮರುಕಳಿಸುವಂತೆ ಮಾಡಿರುವ ಹೊಂಗಿರಣ ತಂಡದ ತ್ರಿಮೂರ್ತಿಗಳಿಗೆ ಅಭಿನಂದನೆಗಳು. ಒಂದು ವರ್ಷದ ಮೈಲಿಗಲ್ಲು ಮುಟ್ಟಿರುವ ನಿಮ್ಮ ತಂಡ ಮುಂದೆ ನಿರಂತರವಾಗಿ ಸಾಗಲಿ ಅಂತ ಹೇಳ್ತಾ ಇದ್ದಾರೆ ಮೈಸೂರಿನ ಸರಸ್ವತಿಪುರಂನಿಂದ ಎಚ್ ಎನ್ ವಿಶ್ವನಾಥ್ ಅವರು.
2: ಹಲೋ.
4: ಹಲೋ ನಮಸ್ಕಾರ.
2: ನಮಸ್ಕಾರ ಮೇಡಮ್.
4: ನಮಸ್ಕಾರ ಸರ್.
1: ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು?
4: ಲೋಕೇಶ್ವರಿ ಅವ್ರಿಗೆ, ಹಾಗೆ ಲಕ್ಷ್ಮೀನಾರಾಯಣ್ ಸರ್ ಅವರಿಗೆ, ಮೂರ್ ಜನಕ್ಕೂ ಕಾರ್ಯಕ್ರಮ ಒಂದು ವರ್ಷ ಪೂರೈಸಿದೆ.
2: ಮೇಡಮ್ ನಿಮ್ಮ ಹೆಸರು ಹೇಳ್ಬಿಡಿ, ನಮ್ಮ ಶ್ರೋತೃಗಳು ಗೊತ್ತಾಗ್ಲಿ.
4: ವೀಣಾ ಶ್ರೀಕಾಂತ್ ಸರಸ್ವತಿಪುರಮಿಂದ.
1: ಹೇಳಿ ವೀಣಾ.
4: ಹಾ, ಅದೇ ಈ ಹೊಂಗಿರಣ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೊಂಥರ ಭರವಸೆಯ ಬೆಳಕು ಅಂತಾನೆ ನಂಗೆ ಅನ್ನಿಸ್ಬಿಟ್ಟು ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳಿ.
1: ತುಂಬಾ ತುಂಬಾ ಥ್ಯಾಂಕ್ಸ್.
4: ಹಾದಿಗೊಂದು ಸೋಪಾಲ ಅಂದ್ರೆ ಒಂದ್ ಹೆಸರಿ ಇಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಆಕಾಶವಾಣಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಕೇಳುಗರ ಅವ್ರದ್ ಒಂದ್ ನಗುವಿನ ಸೆಲೆಗೆ ಅಥವಾ ಅವ್ರದ್ ಒಂದ್ ಮನದ ಒಂದು ಕಾರ್ಮುಗಿಲು ಸರಿದು ಪ್ರತಿ ಮಂಗಳವಾರವೂ ಒಂದು ವಿವಿಧ ವಿಷಯಗಳ ಭರವಸೆಯ ಹೊಂಗಿರಣ ತುಂಬಾ ಚೆನ್ನಾಗಿ ತನ್ನ ವರ್ಷದ ಸಂತಸದಲ್ಲಿ ಸಂಭ್ರಮಿಸ್ತಾ ಇದೆ.
1: ಧನ್ಯವಾದಗಳು
4: ಹಾಗೂ ಮೈಸೂರು ಆಕಾಶವಾಣಿಗೆ ಸ್ನೇಹ ನಮಸ್ಕಾರಗಳು ಹಾಗೂ ಅಭಿನಂದನೆಗಳು. ಟು ಬಿ ವೆರಿ ಫಾರ್ಮಲ್.
1: ಮತ್ತೆ ನೀವು ಕೂಡ ಅಷ್ಟೇ ನಿರಂತರವಾಗಿ ಸಕ್ರಿಯವಾಗಿ ನಮ್ಗೆ ಸಂದೇಶವನ್ನ ಕಳಿಸಿದೀರಾ, ನಿಮ್ಮ ಅಭಿಪ್ರಾಯಗಳನ್ನ ನಮ್ ಜೊತೆ ಹಂಚಿಕೊಂಡಿದ್ದೀರಾ, ಇದಕ್ಕಾಗಿ ನಿಮ್ಗೂ ಕೂಡ ಧನ್ಯವಾದ ವೀಣಾ.
2: ಇದರೊಟ್ಟಿಗೆ ಮೇಡಮ್, ವಿಕಸಿತ ಹಾದಿಗೊಂದು ಸೋಪಾನ ಅಂತ ನೀವೇ ನೆನಪು ಮಾಡಿದ್ರಿ, ಹಾಗೇನೆ ಆ ವಿಕಸಿತ ಹಾದಿಗೊಂದು ಸೋಪಾನವಾಗುವಂತಹ ಇನ್ನಷ್ಟು ವಿಷಯಗಳು ನಿಮಗೂ ಹೊಳೆದ್ರು ಕೂಡ ನಮಗೆ ದಯಮಾಡಿ ತಿಳಿಸಿ, ಅದನ್ನು ಕೂಡ ನಾವು ಅಳವಡಿಸ್ಕೋತೀವಿ ಅಂತ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀವಿ.
4: ಖಂಡಿತ ಖಂಡಿತ ನಾನು ಬರ್ತ ಕಳಿಸ್ತೇನೆ.
2: ಆಗ್ಲಿ.
4: ಹಾಗೆ ಈ ಒಂಥರ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಒಂದ್ ನನ್ನ ಮೊದಲ ಸಂಬಳ ಅಥವಾ ನನ್ನ ಪುಟ್ಟ ಕೈ ತೋಟ ಆಗಿರ್ಬೋದು ಅಥವಾ ಈಗಷ್ಟೇ ಕ್ಯಾನ್ಸರ್ ಕುರಿತಾದ ಒಂದು ಕಾರ್ಯಕ್ರಮ ಆಗಿರ್ಬೋದು, ಎಷ್ಟೋ ವಿಚಾರಗಳು. ಈ ವೈಕುಂಠ ಏಕಾದಶಿ ಕುರಿತಾಗಿ ಮಾಡಿದಂತ ಈ ನಿಮ್ದು ಒಂದು ಟೀಮ್ ವರ್ಕ್. ಸೊ ನಾನು ನಿಮ್ ಮೂರ್ ಜನಕ್ಕೂ ನಾನು ಹೇಳ್ತಾ ಇದ್ದೀನಿ. ಸೊ ಈ ಸೈಕಲ್ ಜಾಗೃತಿಯ ಕಾರ್ಯಕ್ರಮ ಆಗಿರ್ಬೋದು, ಚಾರಣದ ಭಾಗವಾಗಿ ಎಷ್ಟೋ ವಿಚಾರಗಳು ಚರ್ಚೆ ಆದ್ವು ಈ ಕಾರ್ಯಕ್ರಮದಲ್ಲಿ. ಸಂಪನ್ಮೂಲ ವ್ಯಕ್ತಿಗಳು ಕೂಡ ಅವರ ವಿಚಾರದ ಅನಾವರಣ ಜೊತೆಗೆ ಪ್ರತಿ ವಾರವೂ ಒಂದು ವಿಶಿಷ್ಟ ವಿಷಯಗಳ ಚರ್ಚೆ ಮಾಡುವಾಗ ನಾನಂತೂ ಈ ಕಾರ್ಯಕ್ರಮದಲ್ಲಿ ಮಿಸ್ ಮಾಡ್ಕೊಳ್ಳೇಬಾರ್ದು ಅನ್ನೋ ಮನೋಭಾವದಲ್ಲಿ ಪ್ರತಿ ವಾರ ಕೂಡ ಆ ಕಾರ್ಯಕ್ರಮದಲ್ಲಿ ನಂದು ಒಂದ್ ಸಂದೇಶ ಇರ್ಬೇಕು, ನನ್ನದು ಒಂದ್ ಅನಿಸಿಕೆ ಅಲ್ಲಿ ಬರ್ಬೇಕು ಅನ್ನೋದು ಅಷ್ಟೇ ನನ್ನ ಮನಸ್ಸಲ್ಲಿ ಇರ್ತಾ ಇತ್ತು.
2: ಸಾಕಷ್ಟು
4: ತುಂಬಾ ಖುಷಿಯಾಗಿ ಕೇಳ್ತಾ ಇದ್ದೆ.
2: ಸಾಕಷ್ಟು ಜನರ ಸಂದೇಶಗಳನ್ನ ಓದ್ಲಿಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ, ಹಾಗಾಗಿ ಒಂದಷ್ಟು ಜನ ಬೇಜಾರು ಕೂಡ ಮಾಡ್ಕೊಂಡ್ರು ಪಾಪ ಆ ಟೈಮ್ಗಳಲ್ಲಿ.
4: ಅಷ್ಟೇ ನಮ್ ಅಂದ್ರೆ ನಮ್ದು ಎಷ್ಟೋ ಒಂದು ಮನದಾಳದ ಕನಸುಗಳಿಗೆ ಹೊಂಗಿರಣ ಒಂದು ಹೊಸ ಚೈತನ್ಯ ತುಂಬಿತು. ಸೊ ಬೆಳಗಿನ ಮೊದಲು ಕಿರಣ ಇರುತ್ತಲ್ಲ, ಹಾಗೆ ಪ್ರತಿ ವಾರ ಒಂದು ಹೊಸ ವಿಷಯಗಳ ಹೊನಲು ಈ ಹೊಂಗಿರಣ ಆಗಿತ್ತು. ಹೊಂಗಿರಣ ಭಾಗವೇ ನಾವು ಆಗಿದ್ವಿ ಅನ್ನೋದು ಎಷ್ಟೋ ಕಾರ್ಯಕ್ರಮಗಳು ಕೂಡ ನಾನು ನಮ್ಮನ್ನ ನಾವೇ ನಮ್ಮ ಅಲ್ಲಿ ಆ ಜಾಗದಲ್ಲಿ ಕೂತು ನಾವು ಅವ್ರ ಕ್ಯಾನ್ಸರ್ ಕಾರ್ಯಕ್ರಮ ಮಾಡಿದಂತೂ ನನ್ ನಿಜವಾಗ್ಲು ತುಂಬಾ ಹತ್ಕೊಂಡೆ ನಾನು ಆ ಕಾರ್ಯಕ್ರಮ ಕೇಳಿದ್ನೋ ಏನೋ ಗೊತ್ತಿಲ್ಲ ನನ್ಗೆ, ಅಷ್ಟು ಒಂಥರ ಹೃದಯ ತುಂಬಾ ತಟ್ಟು.
1: ಹೌದು, ನಿಜವಾಗ್ಲು
2: ಆ ವಿಷಯವೇ ಆತರ ಇದೆ, ಹಾಗಾಗಿ
4: ಅದು
2: ಆ ಭಾವನೆಗಳನ್ನ ಬರೆಸ್ಬಿಡ.
4: ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಒಂದು ವಿಚಾರಗಳ ಬಗ್ಗೆ ನೀವು ಮಾಡಿದ್ದು, ನೀವ್ ಮೂರು ಜನ ಅತ್ಯುತ್ತಮ ಕಾರ್ಯಕ್ರಮಗಳಲ್ಲಿ ಇದು ಒಂದು. ಹಾಗೆ ನಮ್ದು ಒಂದು ನೆನಪಿನ ನವಿಲುಗರಿ ಕಾರ್ಯಕ್ರಮ ಕೇಳ್ದಷ್ಟೇ ಖುಷಿ ಆಗ್ತಾ ಇದೆ ನನ್ಗಂತೂ ಈ ಕಾರ್ಯಕ್ರಮ ಹೊಂಗಿರಣ.
1: ಅಂದ್ರೆ ಯಾವುದೇ ಕಾರ್ಯಕ್ರಮ ಒಂದು ಯಶಸ್ವಿ ಆಗ್ಬೇಕು ಅಂದ್ರೆ ಅದರಲ್ಲಿ ಕೇಳುಗರ ಪಾಲು ಜಾಸ್ತಿ ಅಂತಾನೆ ನಾವು ಹೇಳಬಹುದು. ನೀವು ನಮ್ಮ ಕಾರ್ಯಕ್ರಮ ಕೇಳಿದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕ, ಆ ಕಾರ್ಯಕ್ರಮ ಸಾರ್ಥಕ ಆಗೋದೇ ಅವಾಗ.
4: ಹೌದು, ನನ್ನ ಮೊದಲ ಸಂಬಳ ಅಂತ ಕಾರ್ಯಕ್ರಮ ನೀವು ಮಾಡಿದಾಗ ನಂಗೆ ನಿಜವಾಗ್ಲೂ ನಾನು 89-90 ಹೊಟ್ಟೋಯ್ತು ನನ್ ಮನ್ಸು. ನಾನು ತಗೊಂಡಿದ್ ನನ್ ಮೊದಲ ಸಂಬಳ ಎಷ್ಟೆಲ್ಲ ಒಂದು ಓಲ್ಡ್ ಮೆಮರೀಸ್ ಇಟ್ ಜಸ್ಟ್ ಕೇಮ್ ಬ್ಯಾಕ್ ಟು ಮೈ ಒಂಥರ ಮೆಮರೀಸ್ ಅಂತ ಹೇಳ್ತಾರಲ್ಲ ಹಂಗೆ, ಅಷ್ಟು ಅಂದ್ರೆ ಒಂಥರ ತುಂಬಾ ಒಂಥರ ನೆನಪಿನ ಆಳದಲ್ಲಿ ಉಳಿಯುವಂತ ವಿಷಯಗಳಿವೆಲ್ಲ.
1: ಮತ್ತೆ ಇನ್ನು ಯಾವ್ದಾದ್ರು ವಿಷಯದ ಬಗ್ಗೆ ನಾವು ಕಾರ್ಯಕ್ರಮ ಮಾಡಬಹುದು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ನಮ್ಗೆ ಇಮೇಲ್ ಮಾಡಬಹುದು ಅಥವಾ ಪತ್ರ ಬರೆದು ತಿಳಿಸಿದ್ರೆ ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ಆ ವಿಷಯವನ್ನ ತಗೊಳ್ಳಿಸ್ಕೊಳ್ತೀವಿ.
4: ಖಂಡಿತ ಖಂಡಿತ, ವಿಲ್ ಡೆಫಿನೆಟ್ಲಿ ಲೆಟ್ ಯು ಆಲ್ ದ ತ್ರೀ ನೋ ಅಬೌಟ್ ಅಂತ.
1: ಥ್ಯಾಂಕ್ ಯು,
4: ತುಂಬಾ ಖುಷಿ ಆಯ್ತು ನಿಮ್ ಮೂರ್ ಜನ ಜೊತೆಗೂ ಮಾತಾಡಿ. ಸೊ ನಿಮ್ ಮೂರ್ ಜನಕ್ಕೂ ಅಭಿನಂದನೆಗಳು, ಹಾಗೆ
1: ನಿಮ್ಮ ಸಕ್ರಿಯ ಭಾಗವಹಿಸುವಿಕೆಗೆ ನಿಮಗೂ ಕೂಡ ಅಭಿನಂದನೆಗಳು. ನಿಮ್ಮ ಭಾಗವಹಿಸುವಿಕೆ ಹೀಗೆ ಮುಂದುವರಿಲಿ ವೀಣಾ ಅವರೇ.
4: ಖಂಡಿತ, ಅದನ್ನೇ ನಾನು ಹೇಳಿದ್ನಲ್ಲ, ಮಿಸ್ ಮಾಡ್ಕೊಳ್ಳಲಾಗದೇ ಇರೋ ಅಷ್ಟು ಒಂದು ಮನಸ್ಥಿತಿ ನಾನು ಇದ್ದೀನಿ ಇವಾಗ. ನೋ ಐ ಬೇಕು, ನಮ್ ಮಂಗಳವಾರ ಅಂದ್ರೆ ಹೊಂಗಿರೋಣ ಬೇಕೇ ಬೇಕು ಅನ್ನೋ ಅಷ್ಟು ಒಂಥರ ಹಂಗೆ ಪ್ರೋಗ್ರಾಮ್ ಲಿಸ್ಟ್ ಸಾರ್ಟ್ ಔಟ್ ಆಗ್ಬಿಡತ್ತಲ್ಲ ದಿವಸದ್ದು, ಹಂಗೆ 11 ಗಂಟೆ ಹೊಂಗಿರಲ್ಲ, ಟೇಲರ್ ಮೇಡ್ ಅಂತಲ್ಲ ಹಂಗೆ.
1: ಬಹಳ ಸಂತೋಷ, ತುಂಬಾ ಧನ್ಯವಾದ.
4: ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ.
1: ನಮಸ್ಕಾರ. ಒಂದು ವರ್ಷ ಪೂರೈಸಿದ ಹೊಂಗಿರಣ ತಂಡದವರಿಗೆ ವಂದನೆಗಳು. ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿಬಂತು. ನಮಗೆ ಗೊತ್ತಿಲ್ಲದೇ ಇರುವ ಎಷ್ಟೋ ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ವಿಷಯವನ್ನು ಕುರಿತು ಸಂದೇಶವನ್ನು ಕಳಿಸೋದಕ್ಕೂ ನೀವು ಅವಕಾಶ ಮಾಡಿಕೊಟ್ರಿ ಅಂತ ಹೇಳಿ ಮೈಸೂರಿನ ಕಾಮನಕೆರೆಯಿಂದ ರೂಪಾ ಶಿವಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರು ಆಕಾಶವಾಣಿ ಹೊಂಗಿರಣ ಒಂದು ವರ್ಷ ಪೂರೈಸಿದ್ದಕ್ಕೆ ಹೃತ್ಪೂರ್ವಕ ಶುಭಾಶಯಗಳು. ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ. ಮೂವರ ನಿರೂಪಣೆ ತುಂಬ ಚೆನ್ನಾಗಿದೆ. ಹೊಸ ವಿಷಯಗಳು ಮೂಡಿ ಬರಲಿ ಅಂತ ಹೇಳ್ತಾ ಇದ್ದಾರೆ ಸುಮತಿ ನಾಗರಾಜ್ ಅವರು. ಹೊಂಗಿರಣ ಕಾರ್ಯಕ್ರಮ ಈ ಹಿಂದೆ ಪ್ರಸಾರ ಆಗುತ್ತಿದ್ದ ನವಿಲುಗರಿ ಕಾರ್ಯಕ್ರಮವನ್ನು ನೆನಪಿಸುತ್ತೆ. ಎಲೆ ಮರೆ ಕಾಯಿಯ ಹಾಗೆ ಸೇವಾ ಕೈಂಕರ್ಯದಲ್ಲಿ ಮಾಡುತ್ತಿರುವ ಅಜ್ಞಾತ ವ್ಯಕ್ತಿಗಳ ಸಮಾಜ ಸೇವೆಯನ್ನು ಗುರುತಿಸಿ ಮಾತನಾಡಿಸುವ ಪ್ರೋತ್ಸಾಹ ನೀಡುತ್ತಿರುವ ಆಕಾಶವಾಣಿಯ ಹೊಂಗಿರಣ ತಂಡದ ಎಲ್ಲ ಆಕಾಶವಾಣಿ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಂತೆ ನಿಮ್ಮ ಖಾಯಂ ಕೇಳುಗ ಮತ್ತು ಹಾಡುಗಾರ ನಂಜುಂಡಸ್ವಾಮಿ ಸಂತೆಬಾಚನಹಳ್ಳಿ KR ಪೇಟೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ.
2: ಇನ್ನು ಲೋಕೇಶ್ವರಿ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ.
5: ಹಲೋ, ನಮಸ್ತೆ ಸರ್. ನಾನು ಕಲಾಪ್ರಸಾದ್ ಬೆಮ್ಮೆಲ್ನಗರದಿಂದ ಮಾತಾಡ್ತಾ ಇದ್ದೀನಿ.
2: ಹೇಳಿ ಮೇಡಮ್.
5: ಹೊಂಗಿರಣ ಕಾರ್ಯಕ್ರಮ ಈಗ ಒಂದು ವರ್ಷ ಮುಗಿದಿರೋದಕ್ಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸರ್.
1: ಧನ್ಯವಾದಗಳು.
5: ಬಿಜಿ ಕವಿತಾ ಅವ್ರಿಗೆ, ಲೋಕೇಶ್ವರಿ ಅವ್ರಿಗೆ, ಲಕ್ಷ್ಮೀನಾರಾಯಣ ಸರ್ ಅವ್ರಿಗೆ ನಿಮ್ಮ ಶ್ರಮಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್.
2: ಯಾವ ಕಾರ್ಯಕ್ರಮ?
5: ನಾನು ಡೇ 1 ಇಂದ ಈ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಸ್ಫೂರ್ತಿದಾಯಕ ಮತ್ತೆ ಮಾರ್ಗದರ್ಶಿ ಅಂತಾನೆ ಹೇಳ್ಬೇಕು. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯ ಒಂದು ಸಾಧನೆಗೆ ಪೂರಕವಾಗಿರುವಂತಹ ಅವರೇ ಸೃಷ್ಟಿಸಿಕೊಂಡು ತಮ್ಮ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಆರಿಸಿಕೊಂಡ ದಾರಿಗಳಿದೆಯಲ್ಲ, ವಿವಿಧ ರೀತಿಯ ದಾರಿಗಳು, ಅದೆಲ್ಲ ನಮ್ಗೆ ನಿಮ್ಮ ಆಕಾಶವಾಣಿಯ ಹೊಂಗಿರಣದ ವಿಕಸಿತ ಹಾದಿಗೊಂದು ಸೋಪಾನ ಅಂತಿರಲ್ಲ ಹಾಗೆ ಅವರ ದಾರಿಗೆ ಅದು ಮೆಟ್ಟಲಾಗಿದೆ ಅಂತ ಹೇಳ್ಬೋದು. ನಾನು ಹೂಬತ್ತಿ ಮಾಡಿ ಜೀವನ ಕಟ್ಟಿಕೊಂಡಂತಹ ಮಹಿಳೆಯರ ಮಾತುಗಳನ್ನ ಕೇಳಿದೀನಿ. ಟೈಲರಿಂಗ್ ಮಾಡಿ ಬದುಕಿನ ರಥ ಎಳೆಯುವಂತಹ ಮಹಿಳೆಯರ ಬಗ್ಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಅದನ್ನ ನಡೆಸಿಕೊಟ್ಟಾಗ ಕಣ್ಣಲ್ಲೇ ನೀರ್ ಬರೋ ಹಾಗಿತ್ತು ಸರ್. ನಿತ್ಯ ಜೀವನದ ಹೊಟ್ಟೆಪಾಡಿಗಾಗಿ ತಮ್ಮ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಯಾರಿಗೂ ನಾವು ಇದಾಗ್ಬಾರದು ಅಂತ ಸಾಧಿಸಿ ತೋರಿಸಿದಂತಹ ಎಷ್ಟೋ ಜನ ಸಾಧಕರನ್ನ ನೀವು ನಮ್ಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ಯುವ ಸಮುದಾಯವು ಕೂಡ ತಮ್ಮ ಸ್ವಂತ ಕಚೇರಿಯನ್ನ ನಡೆಸ್ಕೊಂಡು 4-6 ಜನಕ್ಕೆ ಉದ್ಯೋಗ ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನು ಕೂಡ ನೀವು ನಮ್ ಜೊತೆ ಆಕಾಶವಾಣಿಯ ಮೂಲಕ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಎಷ್ಟು ಸ್ಫೂರ್ತಿ ತರತ್ತೆ ಅಂದ್ರೆ ಏನೂ ಕೈಲಾಗದೆ ಇರೋರು ಕೂಡ ಬದುಕನ್ನ ನಾವು ನಡೆಸ್ಬೇಕು ಅನ್ನೋ ಒಂದು ಛಲದಿಂದ ಅವರದೇ ಆದ ಒಂದು ಉದ್ಯೋಗನ ಮಾಡಿಕೊಂಡು ಜೀವನ ಕಟ್ಕೊಳ್ತಾರಲ್ಲ, ಅದು ಅದಕ್ಕಿಂತ ಇನ್ನೇನ್ ಬೇಕು. ನಾನು ಈ ಹೊಂಗಿರಣದಲ್ಲಿ ಬರುವಂತಹ ಅಷ್ಟು ಸುಮಾರು ಕಾರ್ಯಕ್ರಮಗಳನ್ನು ಕೇಳಿದ್ದೀನಿ, ಪಟ್ಟಿನೇ ಇದೆ ನನ್ನ ಹತ್ರ. ನೀವು ಕೈತೋಟದಿರ್ಬೋದು, ಏಕಾದಶಿ ವೈಕುಂಠ ಏಕಾದಶಿ ಪಾರಾಯಣದ ಬಗ್ಗೆ ಒಂದು ಮಾಡಿದ್ರಿ ಉಪವಾಸದ, ಅದ್ರಲ್ಲಿ ನಾನು ಕೂಡ ಮಾತಾಡಿದ್ದೆ. ಅದು ಎಷ್ಟು ಸಂಸ್ಕಾರ ಅನ್ನೋದು ಕಟ್ಕೊಡುತ್ತೆ. ಬರೀ ಆಕಾಶವಾಣಿ ಮನರಂಜನೆಗೆ ಮಾತ್ರ ಅಲ್ಲ, ಜ್ಞಾನ ಮಾತ್ರ ಅಲ್ಲ, ಒಂದು ಸಂಸ್ಕಾರ ಮನೆಯಿಂದ ಹೇಗೆ ಸಂಸ್ಕಾರ ಕಲ್ಸ್ಬೇಕು ಅಥವಾ ಮಕ್ಕಳು ಹೇಗೆ ನೋಡಿ ದೊಡ್ಡವ್ರನ್ನ ನೋಡಿ ಕಲ್ತ್ಕೊಳ್ತಾರೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಭಾರಿ ಚೆನ್ನಾಗಿತ್ತು. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಕೈತೋಟದ ಬಗ್ಗೆ ಇರ್ಬೋದು, ಆಮೇಲೆ ಮಳೆ ನಕ್ಷತ್ರಗಳ ಬಗ್ಗೆ ಒಂದ್ಸಲ ಮಾಡಿದ್ರಿ, ಆಮೇಲೆ ಗಾಯತ್ರಿ ಥಿಯೇಟರ್ ಓನರ್ ಮಾತಾಡಿದ್ರು, ಅದೆಲ್ಲ ಎಷ್ಟು ಕ್ಯಾನ್ಸರ್ ಬಗ್ಗೆ ಇವಾಗ ಹೇಳಿದ್ರಲ್ಲ ಗೀತಾ ರವಣ್ಣ ಅವ್ರು, ಹಾಗೆ ನಾವು ತುಂಬಾ ಬರ್ಕೊಂಡಿದೀನಿ. ದಾದಿಯರ ದಿನ ಮಾತಾಡ್ಸಿದ್ರಿ, ಗೋವಿಂದಾಚಾರ್ಯವ್ರು ಕೂಡ ಮಾತಾಡಿದ್ರು. ಎಷ್ಟು ಒಳ್ಳೆ ಕಾರ್ಯಕ್ರಮ ಇದು. ಬದುಕಿಗೆ ನಿಜವಾಗ್ಲೂ ಸಂಪನ್ಮೂಲ ವ್ಯಕ್ತಿಗಳೇ ಆಗಿರ್ಬೋದು, ಸಾಮಾನ್ಯ ವ್ಯಕ್ತಿಗಳೇ ಆಗಿರ್ಬೋದು, ಎಲ್ಲರನ್ನೂ ಕೂಡ ನೀವು ಮಾತಾಡಿಸಿ ಅವರಲ್ಲಿರುವಂತಹ ಒಂದು ಏನು ದಿ ಶಕ್ತಿ ಇದೆ, ಆ ಶಕ್ತಿ ನಮಗೂ ಕೂಡ ಪರಿಚಯ ಆಗ್ತಾ ಇದೆ. ಜೀವನದಲ್ಲಿ ಎಷ್ಟು ಅಡೆತಡೆಗಳನ್ನ ದಾಟಿ ಸಾಧಿಸಿ ಮುಂದೆ ಬಂದಂತಹ ಸಾಮಾನ್ಯ ಬದುಕಿನ ಬಡವರ ಬದುಕಿನ ನೋಟ ಕೂಡ ನಮಗ್ ಸಿಕ್ಕಿದೆ. ನಾವ್ ಎಷ್ಟೋ ಸಮಾಧಾನ ಮಾಡ್ಕೋತೀವಿ, ಓಹ್ ಇವ್ರಿಗಿಂತ ನಾವ್ ಪರವಾಗಿಲ್ಲ ಅಂತ. ಆದ್ರೆ ಅವ್ರು ನಮ್ಗೆ ಆದರ್ಶ ಆಗ್ತಾರೆ, ನಮಗೆ ಮಾದರಿ ಆಗ್ತಾರೆ. ಇಂಥ ಒಳ್ಳೆ ಕಾರ್ಯಕ್ರಮ ನಡ್ಸ್ಕೊಡ್ತಾ ಇದ್ದೀರಾ, ಮತ್ತೆ ಒಂದೇ ವಿಷಯ ಅಲ್ಲ, ಇದ್ರಲ್ಲಿ ವಿಶೇಷ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಅದು ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಪ್ರತಿಯೊಂದು ವಿಷಯಗಳ ಮೇಲೆ ವಿಜ್ಞಾನದ ಬಗ್ಗೆ, ಸಂಶೋಧನೆಯ ಬಗ್ಗೆ, ಎಲ್ಲದ್ರ ಬಗ್ಗೆಯೂ ಕೂಡ ಬೆಳಕು ಚೆಲ್ತಾ ಇದೆ. ಬರೀ ನಾವು ಮನರಂಜನೆಗಾಗಿ ರೇಡಿಯೋ ಕೇಳ್ತಾ ಇಲ್ಲ ಸರ್, ಖಂಡಿತ ಎಲ್ಲಾ ವಿಷಯಗಳು ನಮ್ಗೆ ಬೇಕು. ಬದುಕಿನ ಜೀವನವನ್ನು ನಾವು ಉತ್ತಮವಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಈ ಆಕಾಶವಾಣಿ ಕಾರ್ಯಕ್ರಮಗಳು ಎಲ್ಲವೂ ನಮಗೆ ಸ್ಫೂರ್ತಿನೇ. ಅದರಲ್ಲೂ ಈ ಹೊಂಗಿರಣ ಅಂತೂ ಇನ್ನಷ್ಟು ದಿನ ಹಾಗೆ ಮುಂದುವರ್ಕೊಂಡು ಹೋಗ್ಲಿ. ಎಲ್ರಿಗೂ ಶುಭಾಶಯಗಳು, ಅಭಿನಂದನೆಗಳು ಸರ್.
2: ಆಕಾಶವಾಣಿಯ ಉದ್ದೇಶವೇ ಅದು.

0: ಮಾಹಿತಿ ಶಿಕ್ಷಣ ಮನೋರಂಜನೆ ನೀಡುವುದು. ಮನೋರಂಜನೆ ಅಷ್ಟೇ ಅಲ್ಲ, ಮಾಹಿತಿ ಜೊತೆಗೆ ಶಿಕ್ಷಣ ಕೂಡ ಪಡ್ಕೋಬಹುದು. ಹಾಗಾಗಿ ನಾವು
1: ಸಂಸ್ಕಾರ ಸಿಗ್ತಾ ಇದೆ ಸರ್, ಅದು ತುಂಬಾ ಖುಷಿ ಆಗುತ್ತೆ.
0: ಆಗ್ಲಿ ಕಲಾಪ್ರಸಾದ್ ಅವರೇ, ನೀವು ಕೂಡ ನಿಮಗೆ ಹೊಳೆದಂತಹ ವಿಷಯಗಳನ್ನು ನಮಗೆ ತಿಳಿಸಿಕೊಡಿ, ಅದನ್ನು ಕೂಡ ಕಾರ್ಯಕ್ರಮಗಳಲ್ಲಿ ಅಳವಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ.
1: ಒಂದು ಸಲ ಹೊಂಗಿರಣಕ್ಕೆ ತೆಗೆದುಕೊಳ್ಳಿ ಸರ್, ತುಂಬಾ ಹಿರಿಯರಿದ್ದಾರೆ, ಅವರ ಜೀವನ, ಅವ್ರು ಹೇಗೆ ಮಕ್ಕಳ ಜೊತೆ ಇರ್ಬೋದು, ಮೊಮ್ಮಕ್ಕಳ ಜೊತೆ ಇರ್ಬೋದು, ಅಥವಾ ಸಮಾಜ ಮುಖಿಯಾಗಿ ಅವ್ರು ಯಾವ ರೀತಿ ಇರ್ತಾರೆ, ಅದನ್ನು ಹಂಚುದು.
2: ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂತ ಅನ್ಸತ್ತೆ, 60 ಅರಳು ಮರಳಲ್ಲ ಮರಳಿ
1: ಅರಳು ಮರಳು, ಹೌದು, ಅದಕ್ಕೆ ನಾನು ಮೆಸೇಜ್ ಕಳಿಸಿದ್ದೆ. ಹೌದು ಹೌದು.
0: ಆಗ್ಲಿ, ಇನ್ನು ಮುಂದೆ ಕೂಡ ಏನಾದ್ರೂ ವಿಷಯಗಳು ನಿಮಗೂ ಕೂಡ ಹೊಳೆದ್ರೆ ಹೊಂಗಿರಣದಲ್ಲಿ ಅಳವಡಿಸಿಕೋಬಹುದಾದಂತ ವಿಷಯಗಳನ್ನ ನಮಗೆ ದಯವಿಟ್ಟು ತಿಳಿಸಿ, ನಾವು ಕೂಡ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ.
2: ಹಾಗೆ ಕಲಾಪ್ರಸಾದ್ ಅವರೇ, ನೀವು ನಿಮ್ಮ ಪಾಲ್ಗೊಳ್ಳುವಿಕೆ ಹೀಗೆ ನಿರಂತರವಾಗಿರ್ಲಿ ನಮ್ಮ ಕಾರ್ಯಕ್ರಮಕ್ಕೆ.
1: ಆಯ್ತಾಯ್ತು ಮೇಡಮ್,
2: ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು.
1: ಧನ್ಯವಾದಗಳು. 3 ಜನಕ್ಕೂ ಮತ್ತೊಮ್ಮೆ ಅಭಿನಂದನೆಗಳು.
2: ನಮಸ್ಕಾರ. ಹಿರಿಯಣ್ಣ ನಾಗಮಂಗಲದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪತ್ರಿಕೋದ್ಯಮ, ಸೈಕಲ್ ಬಗ್ಗೆ, ಕಸದಿಂದ ರಸ ಹಾಗೂ ಇನ್ನಿತರ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ಈ ಕಾರ್ಯಕ್ರಮದಲ್ಲಿ ನನ್ನ ಪತ್ನಿ ರಾಧಾ ಅವರು ಭಾಗವಹಿಸ್ತಾನೇ ಇದ್ರು ಸಂದೇಶಗಳ ಮೂಲಕ. ಶಂಕರಾಚಾರ್ಯ ಅವರ ಬಗೆಗಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. 1 ಬೇಗ ಬಂತು ಅಂತ ಅನಿಸುತ್ತೆ, ಆದರೆ 52 ವಾರ ಕಾರ್ಯಕ್ರಮ ನಿರೂಪಿಸಿ ವಿಚಾರಗಳನ್ನು ಹುಡುಕಿ ನಮಗಾಗಿ ನಡೆಸಿಕೊಟ್ಟಂತಹ ನಿಮಗೆಲ್ಲರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ನನ್ನ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ.
3: ನಿರ್ಮಲಾ ಮಹಾದೇವ್ ರಾಮಕೃಷ್ಣ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. 1 ಅಭಿನಂದನೆಗಳು. ವೈಕುಂಠ ಏಕಾದಶಿ, ಸಾಕುಪ್ರಾಣಿಗಳು, ಕ್ಯಾನ್ಸರ್ ಗೆದ್ದವರು, ಬೈಸಿಕಲ್, ಇನ್ನೂ ಬೇಕಾದಷ್ಟು ವಿಷಯಗಳು ನೀವು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದ್ದೀರಿ, ಅದಕ್ಕೋಸ್ಕರ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.
2: ನಂಜನಗೂಡು ತಾಲೂಕು ಕಳಲೆ ಗ್ರಾಮದಿಂದ ಆಶಾರಾಣಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. 1 ಪೂರೈಸಿದ ಹೊಂಗಿರಣಕ್ಕೆ ನನ್ನ ಅಭಿನಂದನೆಗಳು. ನಿಮ್ಮ ಎಲ್ಲ ವಿಷಯವಂತೂ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ಮಾಹಿತಿಗಾಗಿ ತುಂಬ ಧನ್ಯವಾದಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಅಂತ ಅವರು ಆಶಿಸ್ತಾ ಇದ್ದಾರೆ.
0: ಲೋಕೇಶ್ವರಿ ಹಾಗೂ ಕವಿತಾ ಅವರೇ, ನಮ್ಮೊಟ್ಟಿಗೆ ಇನ್ನೊಂದು ಸಂಪರ್ಕ ದೊರೆತಿದೆ, ಯಾರು ಅಂತ ಮಾತಾಡ್ಸೋಣ. ಹಲೋ
4: ಸರ್, ನಮಸ್ಕಾರ.
0: ನಮಸ್ಕಾರ, ಹೇಳಿ, ತಮ್ಮ ಹೆಸರು?
4: ಸರ್, ನಾನು ಕಂಡೂರು ವಿ ಗೋವಿಂದಾಚಾರಿ ಕುವೆಂಪುರವರನ್ನ ಸರ್.
0: ನಮಸ್ಕಾರ ಸರ್, ಹೇಳಿ ಸರ್.
4: ಮೊಟ್ಟ ಮೊದಲಾಗಿ ಮಂಗಳವಾರ, ಮಂಗಳವಾರ ಅಂತಂದ್ರೆ ವಾರದ 2 ದಿನ ಅಂದ್ರೆ ಪ್ರಾರಂಭ ದಿನ ಎಂದಿರುದು ಎಲ್ಲವೂ ಮಂಗಳಮಯವಾಗಿರ್ಲಿ ಅಂತ ಅರ್ಥನೆ, ಶುಭವಾಗಲಿ ಅಂತ. ಸೊ ನಿಮ್ಮ ಮೊದಲನೇ ದಿನ ಗೇಮ್ಸ್ ಹೋಗಿ ನಗಿಸ್ಬಿಟ್ಟು ಮುಂದಿನ ದಿನಗಳಿಂದ ನೆಕ್ಸ್ಟ್ ಮಂಗಳವಾರವರೆಗೂ ಎಲ್ಲವೂ ಮಂಗಳಕರವಾಗಿರ್ಲಿ ಅಂತ. ಇದು ವ್ಯಕ್ತಿಗತವಾಗಿ, ಕುಟುಂಬಗತವಾಗಿ, ಅಥವಾ ಸಮಾಜವಾಗಿ, ಅಥವಾ ದೇಶವಾಗಿ, ಅಥವಾ ವಿಶ್ವವಾಗಿ ಎಲ್ಲವನ್ನು ಒಳಗೊಂಡಂತ ವಿಷಯ ಹೊಂಗಿರಣ ಸರ್. ಸರ್, ಒಂದು ಬೆಳಕು ಅರಿತಂದ್ರೆ ಕೆಲವು ವಸ್ತುಗಳು ನಮಗ್ ಕಾಣ್ತವೆ, ಕೆಲವು ವಸ್ತುಗಳನ್ನ ನಾವು ಕಂಡಿಲ್ಲ ಅಂತ ಕೇಳ್ತೀವಿ, ಕೆಲವು ವಸ್ತುಗಳನ್ನ ನೋಡಿದ್ರ ಅಂತ ಕೇಳ್ತೀವಿ. ಆದ್ರೆ ಹೊಂಗಿರಣದ ವಿಷಯಗಳು ನೋಡ್ತೀವಿ, ಕಾಣ್ತೀವಿ, ನಮ್ಮ ಒಳಗೋಗುತ್ತೆ, ಹೃದಯವನ್ನು ತಟ್ಟುತ್ತೆ, ನಮ್ಮ ಮೆದುಳನ್ನು ಆವರಿಸುತ್ತೆ, ಹಾಗೆ ಅಳವಡಿಕೆಗೂ ಕಾರಣ ಆಗುತ್ತೆ ಸರ್. ಎಷ್ಟ್ ಯಾಕಂದ್ರೆ ಇಲ್ಲಿ ಕೇಳಿ ಮರ್ಬೋದಲ್ಲ, ಕೇಳಿ ತಿಳ್ಕೊಳ್ಳೋದಲ್ಲ, ಅಳವಡಿಕೆಗೂ ಕಾರಣ ಆಗುತ್ತೆ. ಯಾಕೆ ಅಂತೇಳಿ, ಈಗ ನಮ್ಗೆ ಅನೇಕದಂತ ಅನುಮಾನಗಳಿತ್ತು, ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿರ್ಲಿಲ್ಲ. ಆದ್ರೆ 52 ವಾರದಲ್ಲಿ 52 ವೈವಿಧ್ಯಮಯ ವಿಷಯಗಳು ಬೌದ್ಧಿಕವಾಗಿರ್ತವೆ, ವೈಜ್ಞಾನಿಕವಾಗಿರ್ತವೆ, ಅಳವಡಿಕೆ ಇರ್ತವೆ. ಆಮೇಲೆ ನಮ್ಮ ಕಣ್ಣು ಕಾಣದೇ ಇರೋಂತ ವಿಷಯಗಳು ಈಗೂ ಉಂಟಾ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಈಗ ಬೀದಿಯಲ್ಲಿ ನಾಯಿ ಸಾಕುವಂತ, ಬೀದಿಯಲ್ಲಿ ತಿರುಗಾಡುವಂತ ನಾಯಿಗಳನ್ನ ಹೆಂಗೆ ರಕ್ಷಣೆ ಮಾಡೋದು? ಅವು ತೀರ್ಕೊಂಡಾಗ ಅಥವಾ ಗಾಯ ಆದಾಗ, ಅಪಘಾತವಾದಾಗ ಅದಕ್ಕೆ ರಕ್ಷಣೆ ಮಾಡೋ ಯಾರು? ಅಂದ್ರೆ ನಾವೇನ್ಬಿಡ್ತೀವಿ, ಅಯ್ಯೋ ಗೊತ್ತಿಲ್ಲಪ್ಪ ಅದು ಅನಾಥ ನಾಯಿ ಅಂದ್ಬಿಡ್ತೀವಿ. ಅದು ಅನಾಥ ಇಲ್ವೇ ಇಲ್ಲ, ಅದಕ್ಕೂ ಒಬ್ರು ಪೋಷಕರು ಇದ್ದಾರೆ. ಆ ಪೋಷಕರು ಇದ್ದಾರೆ ಅಂತ ತಿಳಿಸಿದ್ ಯಾರು? ನಮ್ಮ ಪೋಷಕ ಮಹಾ ಜ್ಞಾನಿ ಮೈಸೂರು ಆಕಾಶವಾಣಿ. ಅದನ್ನ ತಿಳಿಸೋದು ಯಾರು? ನಮ್ಮ ತ್ರಿಮೂರ್ತಿಗಳಾದಂತ ಲಕ್ಷ್ಮೀನಾರಾಯಣ ಅವರು, ಶ್ರೀಮತಿ ಲೋಕೇಶ್ವರಿಯವರು ಮತ್ತು ಬಿಜೆ ಕವಿತಾ ಅವರು, ಒಬ್ಬೊಬ್ರು ಒಂದೊಂದು ವಿಶಿಷ್ಟ, ಅವರವರು ಆಯ್ಕೆಯನ್ನ ತಿಳ್ಕೊಂಡು ಅವರವ್ರು ಪ್ರಶ್ನೆ ಪಡ್ತಾರೆ. ಒಬ್ರು ಮುಂದಾಗ್ತಿರ್ತಾರೆ, ಹಿಂದೆ ಅವರಿಂದ ಇನ್ನಿಬ್ರು ಇರ್ತಾರೆ, ಹಿಂದೆ ಹಾಗೆ ಲಕ್ಷ್ಮೀನಾರಾಯಣ ಅವ್ರು ತಂದು ಬಂದಾಗ ತಾವು ಮುಂದೆ ಇರ್ತೀರಿ, ಇನ್ನಿಬ್ರು ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಒಟ್ಟಾರೆ ಹೊಂಗಿರಣವನ್ನ ಸದಾ ಒಂದಿನಂತೆ ಇರುವಂತ ಕಿರಣವನ್ನಾಗಿ ಮಾಡುವಂತ ಒಂದು ಶ್ರೇಯಸ್ಸು, ವಿಪರೀತ ಅಭಿನಂದನ ಕೆಲಸಗಳನ್ನ ಮಾಡಿರೋದು ನಿಮ್ ಮೂವರು.
2: ಧನ್ಯವಾದಗಳು.
4: ಎಂತ ಕಾರ್ಯಕ್ರಮ ಹೊಂಗಿರಣ ಅಂತಂದ್ರೆ, ಹೊಂಗಿರಣ ಕಾರ್ಯಕ್ರಮವನ್ನ ನಾನು ಪ್ರತಿ ವಾರ ಆ ಶೀರ್ಷಿಕೆ ಏನು ಮಾತಾಡ್ದವ್ರು ಯಾರು ಏನ್ ವಿಷಯ ಮಾತಾಡ್ದ. ಈಗ ಫಾರ್ ಎಕ್ಸಾಂಪಲ್ ನಿವೃತ್ತಿ ವರವೋ ಶಾಪೋ ಜಾಗೃತಿ. ಇನ್ನು ನನ್ನ ವೈಯಕ್ತಿಕ ಹೇಳಿದ್ರೆ ನನಗೂ ಒಂದು ಅವಕಾಶ ಕೊಟ್ಟರೆ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆದಂದು ಲಕ್ಷ್ಮೀನಾರಾಯಣ ಅವರು ಎಷ್ಟು ಅವರು ತಮ್ಮ ವಿಶೇಷವಾದಂತ ಜ್ಞಾನವನ್ನ ನಮಗ್ ತಿಳಿಸಿ ನೋಡಿ ಆಚಾರ್ಯ ನಿಮ್ಗೂ ಈ ದಿನ ಬಂದಿದೆ ಇದನ್ನ ನೀವು ಹೊಂಗಿರದಲ್ಲಿ ಮಾತಾಡಿ ಅಂತ ಹೇಳಿ ನಮ್ಗ ಒಂದು ನಾಲ್ಕೈದು ಜನಕ್ಕೆ ಅವಕಾಶ ಕೊಟ್ಟು ವಿದ್ಯಾರ್ಥಿಯಿಂದ ಹಿಡಿದು ರಿಟೈರ್ಡ್ ಪ್ರಿನ್ಸಿಪಲ್ ಅವ್ರಿಗೆ ಅವ್ರು ಮಾತಾಡ್ತರು.
0: ನೋಡಿ ಕೇಳುಗರಾಗಿ ಕೇಳುವರಾಗಿ ಪಾಲ್ಗೊಂಡಂತ ನೀವು ಸಂಪನ್ಮೂಲ ವ್ಯಕ್ತಿಗಳಾಗಿ ಬದಲಾದ್ರಿ
4: ಸರ್. ಹಂಗಾಗಿ ಅದಕ್ಕೆ ಸರ್ ಆಕಾಶವಾಣಿ ನಮ್ಮನ್ನ ಜೊತೆ ಜೊತೆಲಿ ಕರ್ಕೊಂಡು ಹೋಗುತ್ತ ಸರ್.
0: ಹೌದು,
4: ಹಂಗಾಗಿ ನಾವೇನ್ ಅನ್ಕೋತೀವಿ ಸರ್ ಅದಕ್ಕೆ ಅದು ಮನಸ್ಸಿನ ಆಡಿಯೋ ಇದು. ನಮ್ಮ ಮನಸ್ಸಿಗೆ ಒಂದು ಒಂದು ಒಂದು ಧ್ವನಿ ಇದೆ. ಆ ಧ್ವನಿ ನೀವು ಹೊರಗೆ ಬರ್ತೀವಿ ನೋಡ್ತೀವಿ ಕನಸು ನನಸಾಗಲ್ಲ ಅಂತೀವಿ. ಆದ್ರೆ ನಮ್ಮ ಒಳಗೆ ಇರುವಂತ ಕನಸನ್ನ ಹೊರ ತೆಗೆದು ನನಸು ಮಾಡುವಂತ ಏಕೈಕ ಒಂದು ನಮ್ಮ ಸಂಗಾತಿ ಅಥವಾ ನಮ್ಮ ಒಂದು ಭವಿಷ್ಯದ ಏನಾದ್ರು ಒಂದು ಧ್ವನಿ ಇತ್ತು ಅಂತಂದ್ರೆ ಆ ಧ್ವನಿ ಮುಂದಕ್ಕೆ ಅದಕ್ಕಿಂತ ವಿಚಿತ್ರ ಅದಕ್ಕಿಂತ ವಿಶೇಷವಾದದ್ದು ನಮ್ಮ ಮೈಸೂರು ಆಕಾಶವಾಣಿ. ಸೊ ಅಂದ್ರೆ ಆಕಾಶವಾಣಿ ಇಂಥ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ಕೆಲಸ ಮಾಡುತ್ತೆ. ಎಂತೆಂತ ವಿಶೇಷ ರಾಮನವೋತ್ಸವ ಆಯ್ತು, ಅದಾದ್ಮೇಲೆ ಕ್ಯಾನ್ಸರ್ ಜಾಗೃತಿ ಆಯ್ತು, ಆಮೇಲೆ ಹಾಲು ಮತ್ತು ಹಾಲು ಉತ್ಪನ್ನ ಆಯ್ತು, ಅದಾದ್ಮೇಲೆ ಮೇಡಮ್ ಅವರು ಬೆಲ್ಲದ ರಾಸಾಯನಿಕ ಮುಕ್ತ ಬೆಳೆಗಳು ಬೆಳೆದು ಹೆಂಗೆ ಇದ್ದದ್ದು ಬೆಲ್ಲದ ಬಗ್ಗೆ ಮಾತಾಡಿದ್ರು, ಒಂದೈನ ಸೈಕಲ್ ಬಗ್ಗೆ ಮಾತಾಡುದು, ಟ್ರೆಕ್ಕಿಂಗ್ ಬಗ್ಗೆ ಮಾತಾಡುದು. ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ನಾಲ್ಕು ಐದು ಜನ ಸಂಪನ್ಮೂಲ ವ್ಯಕ್ತಿಗಳು ಬಂದ್ರೆ 52x4 ಎಷ್ಟಾಯ್ತು ಸರ್? 150 ಜನ ಹೋಯ್ತಲ್ಲ
3: ಸರ್.
4: ಈ ಹೊಂಗಿರಣ ಎಲ್ಲ ಕಡೆಯನ್ನು ಪಸರಿಸ್ಕೊತಾ ಇದೆ, ಇದು ಎಲ್ಲವನ್ನು ಪಸರಿಸ್ತಾ ಇದೆ, ಇದಕ್ಕೆ ದಿಕ್ಕಿಲ್ಲ, ಅಷ್ಟ ದಿಕ್ಕುಗಳನ್ನು ಪಸರಿಸಿದೆ. ಸೊ ಹಂಗಾಗಿ ನನ್ನ ರೀತಿಯಲ್ಲಿ ಹೇಳ್ಬೇಕಾದ್ರೆ ನನ್ನ ಮಟ್ಟದ ಯೋಗ್ಯತೆ ತಕ್ಕಂತೆ ಅಥವಾ ನನ್ನ ತಿಳುವಳಿಕೆ ತಕ್ಕಬಿಟ್ಟಾದ್ರೆ ಮುಂಗಿರಣ ಇದು ಮನಸ್ಸಿನ ವ್ಯಕ್ತಿತ್ವದ ಪರಿಣಾಮ ಮೇಲೆ ಬದುಕಿ ಮೇಲೆ ಒಳ್ಳೆಯ ಪರಿಣಾಮವನ್ನ ಪ್ರೇರಣೆಯನ್ನ ಪ್ರಭಾವವನ್ನ ಬೀರಲಿ ಎರಡನೇ ಮಾತಿಲ್ಲ ಸರ್.
3: ಹಾಗೆ ಗೋವಿಂದಾಚಾರ್ ಅವರೇ ನಿಮ್ಮ ಸಂದೇಶಗಳು ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು, ನಮ್ಮ ಕಾರ್ಯಕ್ರಮಕ್ಕೆ ಸುದೀರ್ಘವಾದ ಸಂದೇಶಗಳು ಬರ್ತಾ ಇತ್ತು.
2: ಹೌದು,
0: ನಾವು ಓದಕ್ ಸಮಯ ಇಲ್ಲ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ವಿ ಸಂಕ್ಷಿಪ್ತವಾಗಿ ಕಳಿಸಿ ಅಂತ ಕೂಡ.
4: ಸಹಿಸ್ಕೊಂಡು ಎಲ್ಲ ದೊಡ್ಡದಾದ್ರು ಎಷ್ಟು ಹೇಳಿದ್ರು ಇವ್ರು ದೊಡ್ಡದೇ ಚಿಕ್ಕ ಮಾಡ್ತಾರೆ ನೀವು ಬಯಸ್ಕೊಂಡು ಗೊತ್ತ ಕೇಳ್ಕೊಂಡಿದೀವಿ, ನಮಗೆ ಚಿಕ್ಕ ಮಾಡೋದ್ ಗೊತ್ತಿಲ್ಲ. ಆದ್ರೆ ಚಿಕ್ಕದ ನೀವು ಚಿಕ್ಕದ್ದೇ ದೊಡ್ಡದಾಗಿ ಯೋಚನೆ ಮಾಡಿ ಮಾತಾಡಿದಿರಿ. ನಿಮ್ಮ ಲಘು ಈ ಒಂಗಿರಣ ಈ ಮೂರು ದಿನದ ತ್ರಿಮೂರ್ತಿಗಳ ಲಘು ಆ ಒಂಗಿರಣದ ಒಂದು ಶಕ್ತಿ ಅಂದ್ರೆ ತಪ್ಪಾಗ್ಲಾದು. ನಿಮಗೆ
3: ಈ ಸಂದೇಶವನ್ನ ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್ ಅವರು ಕಳಿಸಿದ್ದಾರೆ. ಒಂದು ವರ್ಷ ಪೂರೈಸಿ ಎಲ್ಲರ ಮನಸ್ಸನ್ನು ತನ್ನತ್ತ ಸೆಳೆಯುತ್ತಿರುವ ಹೊಂಗಿರಣ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಎಸ್ ನಾಗಮಣಿ ಜೆಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿಯ ಹೊಂಗಿರಣ ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು, ಅದನ್ನು ನಡೆಸಿಕೊಡ್ತಾ ಇರೋ ನಿಮ್ಮ ಮೂವರಿಗೂ ಅಭಿನಂದನೆಗಳು. ಹೊಂಗಿರಣದಿಂದ ಸಾಕಷ್ಟು ವಿಷಯಗಳು ತಿಳಿಸಿದೆ, ಇದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಇದ್ದಾರೆ. ಒಂದು ವರ್ಷ ಪೂರೈಸಿದ ಹೊಂಗಿರಣ ಕಾರ್ಯಕ್ರಮಕ್ಕೆ ನನ್ನ ಅಭಿನಂದನೆಗಳು. ಹೊಂಗಿರಣ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬಂತು. ಪ್ಲಾಸ್ಟಿಕ್ಕು, ಸೈಕಲ್, ಫೋಟೋ, ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನ ನಾವು ಕೇಳ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್ ಅವರು.
0: ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ,
5: ನಮಸ್ತೆ,
0: ಹೇಳಿ, ತಮ್ಮ ಹೆಸರು? ನೀಲ್ಕಂಠ ನಗರ ಅಂದ್ರೆ ನಂಜನಗೂಡ.
5: ನಂಜನಗೂಡ ಸರ್, ನೀಲ್ಕಂಠ ನಗರ ನೇನ್ಕಣ್ಣಿ. ನಾವು ಚಾಮರಾಜನಗರ ಪಕ್ಕ ರಾಮ ಸಮುದ್ರ ಸರ್, ಇಲ್ಲೇ ಒಂದು 30 ಇಲ್ಲೇ ತಟ್ಲಾಬಿಟ್ಟಿದ್ವಿ ಸರ್. ನಂಜುಂಡಪ್ಪ ಚೆನ್ನಾಗಿದ್ದಾನೆ ಸರ್ ಇಲ್ಲೇ ನಮ್ಮ
3: ನಂಜನಗೂಡ. ನಂಜುಂಡೇಶ್ವರ ನಿಮ್ಮನ್ ಬಿಡ್ತಾ ಇಲ್ಲ.
5: ಬಿಡ್ತಾ ಇಲ್ಲ ಸರ್, ಚೆನ್ನಾಗಿಟ್ಕೊಂಡು ನಾವು ದಿವಸ ಒಂದ ನಂಜುಂಡಪ್ಪನ ಬಗ್ಗೆ ಒಂದು ಹಾಡು ಹೇಳ್ಸಕ್ಕ ನಾವು ಬೆಳಗ್ಗೆ ಪ್ರಯತ್ನ ಮಾಡಿದ್ವಿ ಸಮಯ ಸಿಕ್ಕಿಲ್ಲ.
3: ಆಗ್ಲಿ, ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಹಾಗೆ ನೀವು ಹೊಂಗಿರಣ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ವೆಂಕಟೇಶ್ ಅವರೇ?
5: ಸ್ವಾಮಿ, ಹೊಂಗಿರಣ ಅಂದ್ರೆ ಎಂತೆಂತವ್ರನ್ನ ಮಾತಾಡ್ತಿದ್ರು ಸ್ವಾಮಿ, ಅದೇ ಸಾಕು ಸ್ವಾಮಿ. ನಮ್ ಮಾತಾಡ್ತ ಅವ್ರನ್ನ ನಮ್ಗ್ ಸಿಕ್ನಿಲ್ಲ ಅಂತಲ್ಲ, ಈಗ ನೋಡಿ ಎರಡ್ ಮೂರ್ ಜನ ಮಾತಾಡ್ರಲ್ಲ, ನಮ್ಗ ಆ ಪುಣ್ಯ ಪಡ್ಕೊಂಬಂದೀವಿ ಸ್ವಾಮಿ ನಾವು ನಿಜವ್ಳು. ಆ ಹುಡುಗ ಉಜ್ಜರ್ದಂತ ಮಾತಾಡ್ತಿದ್ರಲ್ಲ ನೀವು, ಆಕಾಶವಾಣಿ ಒಳ್ಳೇದಾಗ್ಲಿ ನಿಮ್ಗೆ, ನಿಮ್ಗೆ ನೂರಾರು ವರ್ಷ ಆಯುಸ ಆರೋಗ್ಯ, ನೂರಾನ ಬಲ ಕೊಡ್ಲಿ ಅಂತ ನಂಜುಂಡಪ್ಪನ ನಿಮ್ ಪರವಾಗಿ ಕೇಳ್ಕೊಂಡಿ ಮೇಡಮ್ ಅವರ, ನಿಮ್ ಪರವಾಗಿ ಒಳ್ಳೇದಾಗ್ಲಿ ಮೇಡಮ್ ಅವರ.
2: ಆಗ್ಲಿ, ಬಹಳ ಧನ್ಯವಾದಗಳು ವೆಂಕಟೇಶ್ ಅವರೇ, ಧನ್ಯವಾದಗಳು. ನಿಮ್ಮ ಉತ್ಸಾಹ ಹೀಗೆ
5: ಇನ್ನೂ ಎತ್ತರಕ್ಕೆ, ಇನ್ನು 20 ವರ್ಷ ನಡೀಲಿ ಹೊಂಗೇಣ್ಣ ಅಂತ ನಾನು ನಿಮ್ಮ ಭಗವಂತ ದೇವ್ರ ಪರವಾಗಿ ಕೇಳ್ಕೊತೀನಿ ಮೇಡಮ್ ಅವರ. ನಿಮ್ಮ ಇದೇ ಇದ್ ನಿಲ್ಸ್ಬೇಡಿ ಮೇಡಮ್ ಅವರ,
2: ನಾವು ಕೂಡ ಕೇಳ್ಕೊಳ್ತೀವಿ. ನಾ ನಂಜುಂಡೇಶ್ವರ ವೆಂಕಟೇಶ್ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ.
5: ಇಲ್ಲ ಎಂತೆಂತವ್ರ ಅವ್ರ ನಾವು ಹೇಳಕ್ಕಾಗ್ದಿದ್ರು ಅವ್ರಿಗೆ, ಅವರು ನಿಮ್ಗೆ ಐಡಿಯಾ ಕೊಡ್ತಾರೆ. ನೀವು ಮುಂದೆ ಇಸ್ಕೊಂಡು ಹೋಗಿ ಬುದ್ಧಿ ಒಳ್ಳೇದಾಗ್ಲಿ ಮೇಡಮ್ ಅವರ.
2: ನಮಸ್ಕಾರ.

0: ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಹೇಳಿ, ತಮ್ಮ ಹೆಸರು?
1: ಶ್ರೀಗಂಧಸಭಾ ತಾಲೂಕು ಸೋಸ್ಲೆಯಿಂದ ಮಾಧವ ಶೆಟ್ಟರ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ
0: ಸ್ವಾಗತ.
2: ತಮಗೂ ಸ್ವಾಗತ.
1: ಒಂಗೇನ ಕಾರ್ಯಕ್ರಮ ಸೂಪರ್ ಆಗಿ ಬಂತು. ಮಸಾಲ ಕಾಯಿ ಅವರು, ತುರ್ತು ವಾಹನ ಡ್ರೈವರ್ಗಳದ್ದು, ನಮ್ಮ ತೋಟಗಾರಿಕೆ ಇಲಾಖೆದು, ನಮ್ಮ ನರ್ಸಮ್ಮನವ್ರದ್ದು, ದಾದಿಯವ್ರದ್ದು, ಎಲ್ಲಾ ಕಾರ್ಯಕ್ರಮ ಇವನ್ನ ಹೇಳಕ್ ಹೋದ್ರೆ ಟೈಮ್ ಇಲ್ಲ.
2: ಧನ್ಯವಾದಗಳು.
1: ಕಾರ್ಯಕ್ರಮ ಸೂಪರ್ ಬಂತು ಗುರುಗಳೇ. ಅದರಿಂದ ಈ ಕಾರ್ಯಕ್ರಮ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಗುರುಗಳೇ.
0: ಈಗ ಮಹೇಶ್ ಶೆಟ್ಟಿ ಅವರು, ನಿಮ್ಗೆ ಎಷ್ಟು ವಯಸ್ಸು ಈಗ?
1: ನನಗೆ 78 ವರ್ಷ ಸರ್.
0: ನೋಡಿ, ನಿಮ್ಮ 78 ವರ್ಷದಲ್ಲಿ ನಮ್ಮ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ತಿರಲ್ಲ, ಅದಕ್ಕಿಂತ ದೊಡ್ಡ ವಿಷಯ ಇನ್ನೇನು ಇಲ್ಲ.
1: ನಾ ಮಾಡಿದವರು ನನ್ಗ ಬೇಜಾರಾಗುತ್ತ ಸರ್. ನನ್ಗ ಈಗ ಎಲ್ಲ ಅಂತಾರ, ಏನ್ ಯಾವಾಗ್ಲೂ ಆಕಾಶವಾಣಿ ದಂಡಲೇ ಇದೆಯಲ್ಲ ಅಂತಾರ ಜನ. ಹೌದಪ್ಪ, ನನ್ಗ ಅದ್ ಬಿಟ್ರೆ ಹಿಂಗ್ ಗತಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ.
0: ಆಕಾಶವಾಣಿ ದಂಡಲಿ ಇಲ್ಲ, ದೂರದಲ್ಲೇ ಇದ್ದೀರಿ, ಆದ್ರೆ ಸಂಪರ್ಕದಿಂದಾಗ ಹತ್ತಿರದಲ್ಲಿದ್ದೀರಿ ಅಲ್ವಾ?
2: ನಿಮ್ಮ
0: ಉತ್ಸಾಹ ಹೀಗೆ ಇರ್ಲಿ, ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಸಂತೋಷ ಪಡ್ತಾ ಇರಿ. ನಿಮ್ ಸಂತೋಷನೇ ನಮ್ ಸಂತೋಷ ಕೂಡ.
2: ಆದ್ರೂ ಒಂದೇ ಒಂದು ಡೌಟ್, ಅದ್ ಹೆಂಗೆ ಪ್ರತಿ ಕಾರ್ಯಕ್ರಮಕ್ಕೂ ಮೊದಲನೇ ಕರೆ ನಿಮ್ಗೆ ಸಿಗತ್ತೆ ಅಂತ, ಆದ್ರೆ ಇವತ್ ಸಿಕ್ಕಿಲ್ವಲ್ಲ ಅಂತ. ಇವತ್ ಸಿಕ್ಕಿಲ್ಲ ಅವರು ಏನು ಅಂತ ಸೀಕ್ರೆಟ್ ಬಿಟ್ಕೊಡ್ತಾರೆ.
0: ಮಾದೇಶ್ ಶೆಟ್ಟಿ ಅವ್ರದ್ದು ದೊಡ್ಡ ಮನ್ಸು, ಹಂಗಾಗಿ ಎಲ್ಲನೂ ನಮ್ಮ ಮೇಲೆ ಹಾಕ್ಬಿಟ್ರು ಅವರು. ಆಗ್ಲಿ ಮಾದೇಶ್ ಶೆಟ್ಟಿ ಅವರೇ, ನಿಮ್ಮ ಉತ್ಸಾಹ ಹೀಗೆ ಇರ್ಲಿ. ಆಗ್ಲಿ, ನಿಮ್ಮ ಉತ್ಸಾಹ ಹೀಗೆ ಇರ್ಲಿ, ಪ್ರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ,
2: ಅಭಿಮಾನ ಹೀಗೆ ಇರ್ಲಿ.
0: ಆಕಾಶವಾಣಿ ಆಗ್ಲಿ ಆಗ್ಲಿ. ನಮಸ್ಕಾರ.
2: ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.
0: ಹಲೋ
2: ಹಲೋ, ಆಕಾಶವಾಣಿ.
0: ಹಲೋ, ನಮಸ್ತೆ, ಹೇಳಿ, ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ.
2: ಶೈಲಜಾ. ಎಲ್ಲಿಂದ? ಹೇಳಿ ಶೈಲಜಾ ಅವ್ರೆ, ನಿಮ್ಮ ಅಭಿಪ್ರಾಯ. ಶೈಲಜಾ ಅವ್ರೆ, ನಿಮ್ಮ ಮಾತುಗಳು ಸರಿಯಾಗಿ ಕೇಳಿಸ್ತಾ ಇಲ್ಲ.
0: ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ನಿಂತ್ಕೋತೀರಾ? ಹೇಳಿ.
2: ಇಲ್ಲ, ನಿಮ್ಮ ಮಾತು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಕೇಳ್ತಾ ಇಲ್ಲ. ಮಾತಾಡಿ ನೋಡೋಣ.
3: ಈಗ ಇದು ಒಂಗಿರೆಳದ ವರ್ಷದ ಶುಭಾಶಯಗಳು.
2: ಧನ್ಯವಾದಗಳು ಶೈಲಜಾ ಅವ್ರೆ.
3: ನಿಮ್ಗೂ ಮೂವರ್ಗೂ ಶುಭಾಶಯಗಳು. ಲಕ್ಷ್ಮೀನಾರಾಯಣ ಅವ್ರಿಗೆ, ನಿಮ್ಗೂ ಎಲ್ಲಾರ್ಗು.
0: ನಮಸ್ತೆ
3: ಮೇಡಮ್, ನಿಮ್ ಹತ್ರ ಮಾತಾಡಿ ನಾನು.
2: ಹೌದು ಹೌದು, ನಮ್ಮೆಲ್ಲ ಕಾರ್ಯಕ್ರಮ ಕೇಳಿದ್ರ ಶೈಲಜಾ ಅವ್ರೆ?
3: ಕೇಳ್ತಾ ಇರ್ತೀವಿ ಮೇಡಮ್.
2: ಹೊಂಗಿರಣ ಕಾರ್ಯಕ್ರಮ ಕೇಳ್ತಾ ಇದ್ರ, ಏನ್ ಅನ್ನಿಸ್ತು ನಿಮ್ಗೆ?
3: ತುಂಬಾ ಖುಷಿ ಆಗುತ್ತೆ. ಒಂದೊಂದು ವಾರನು ಒಂದೊಂದು ಇದ್ರ ಜೊತೆ ಕೇಳುದು ತುಂಬಾ ಖುಷಿ ಆಯ್ತು. ಹೇಳ್ದಂಗಿದ್ರು ಅಡುಗೆದ್ದು, ಆಮೇಲೆ ಇದ್ರದ್ದು ಎಲ್ಲಾದ್ರು ಕೇಳ್ದ ಕಾದಂದು ಎಲ್ಲಾ. ಒಂದೊಂದು ವಾರ ಒಂದೊಂದು ಪ್ರೋಗ್ರಾಮ್ ತಗೊಂಡ್ಬಂದು ಕೊಟ್ಟಿ, ಅದನ್ನೆಲ್ಲ ಕೇಳಿ ನಮ್ದು ತಿಳ್ಕೊಳ್ದೇ ವಿಷಯ ಎಲ್ಲ ತಿಳ್ಕೊಂಡು, ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಆಕಾಶವಾಣಿನೇ ನಮ್ಗೆ ಇದು.
2: ಆಕಾಶವಾಣಿ ಒಂದು ಮಾರ್ಗದರ್ಶಿ ನಿಮ್ಗೆ.
3: ಮಾರ್ಗದರ್ಶಿನಿ ಎಲ್ಲ ನಮ್ಗೆ ಅದೇನೆ ಸಂಸ್ಕೃತ ಎಲ್ಲ ನಾವು ಕಲ್ತಿದ್ರು, ತಂದೆ ತಾಯಿಗಳು ಕಲ್ಸ್ಕೊಟ್ಟಿದ್ರು. ನಾವು ಅದೇ ಹೇಳ್ತಾರಲ್ಲ, ಮುಂದಿಂದು ನಾವ್ ನೋಡ್ಕೋಬೇಕು ಅಂತ. ಹಂಗೆ ಆಕಾಶವಾಣಿಲಿ ಎಲ್ಲ ನೋಡಿದಕ್ಕೆ ಮಾಡ್ತೀವಿ.
0: ಎಲ್ಲಾರ್ಗೂ
2: ಶುಭಾಶಯಗಳು
0: ಮೇಡಮ್. ಹಲೋ ಹಲೋ, ನಮಸ್ತೆ, ಹೇಳಿ, ತಮ್ಮ ಹೆಸರು?
4: ಹಲೋ ಸರ್, ನಮಸ್ತೆ,
0: ಹೇಳಿ, ನಿಮ್ಮ ಹೆಸರು?
4: ನಿಮ್ ಲಕ್ಷ್ಮೀನಾರಾಯಣ ಅವ್ರಿಗೂ, ಲೋಕೇಶ್ವರಿ ಮೇಡಮ್ ಅವ್ರಿಗೂ, ಆಮೇಲೆ ಕವಿತಾ ಮೇಡಮ್ ಅವ್ರಿಗೂ ಧನ್ಯವಾದಗಳು.
2: ನಮಸ್ಕಾರ.
4: ನಾನು ಮಂಡ್ಯದಿಂದ ಪಾರ್ವತಿ ಮಾತಾಡ್ತೀರಾ ಸರ್?
2: ಓಹೋ, ಪಾರ್ವತಿ ಅವರೇ ಹೇಳಿ.
4: ಇದು ಒಂಗಿರಣ ಕಾರ್ಯಕ್ರಮ ನಿಜವಾಗ್ಲೂ ಒಂದ್ ವರ್ಷ ತುಂಬಿದ್ದು ಧನ್ಯವಾದ ತಿಳಿಸಿ ಹಾಗೂ ಸೂಪರ್ ಆಗಿ ಬರ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಲ್ಲ ವಾರ ವಾರನು ಒಂದೊಂದು ವಿಷಯನ ತಗೊಂಡು ನಮ್ ಜೊತೆಯಲ್ಲಿ ನೀವು SMS ಕಳಿಸ್ಬೋದು ಅಂತಾನು ನಮ್ಗೊಂದು ಅವಕಾಶನು ಮಾಡಿಕೊಟ್ರಿ. ನಿಜವಾಗ್ಲೂ ನಮ್ ಜೊತೆಯಲ್ಲಿ ನೀವೆಲ್ಲಾರು ಇದ್ದೀರಿ ಅಂತ ಹೇಳದೆ ನಮ್ಗೊಂದು ವಿಶೇಷ ಅನ್ನಿಸ್ತದೆ.
0: ಅದಕ್ಕಿಂತ ಹೆಚ್ಚಾಗಿ ನೀವುಗಳೆಲ್ಲ ನಮ್ಮೊಟ್ಟಿಗೆ ಇದ್ದೀರಿ ಅನ್ನೋದು ನಮಗ್ ಸಂತೋಷ.
4: ಹೌದು ಸರ್, ಎಲ್ಲಿ ನಾವು ಒಂದು ಸಂಸ್ಥೆ ಜೊತೆಯಲ್ಲಿ ಇದ್ದೀವಿ ಅನ್ನಕ್ಕಿಂತ ಒಂದು ಕುಟುಂಬದವ್ರ ಜೊತೆ ಇದ್ದೀವಿ ಅಂತ ಅನ್ನಿಸೋ ಅಷ್ಟು ಭಾವನೆಯಿಂದ ಬರ್ತದೆ ಸರ್.
2: ನಿಮ್ಮ ಪ್ರೀತಿಗೆ ಧನ್ಯವಾದಗಳು.
4: ಹೌದು, ಆಮೇಲೆ ನಮ್ಗೆ ಮನೇಲಿ ಯಾರು ಇಲ್ಲ ಅನ್ನೋ ಫೀಲಿಂಗ್ ಸಹ ಇರೋದಿಲ್ಲ ಸರ್, ಇರೋದಿಲ್ಲ. ನಾವು ನಮ್ಮ ಜೊತೆಯವ್ರ ಜೊತೆಯಲ್ಲಿ ಸೇರ್ಕೊಂಡು ಒಳ್ಳೊಳ್ಳೆ ಪ್ರೋಗ್ರಾಮ್ ನ ಕೇಳ್ತಿದ್ದೀವಿ. ನಾವು ಖುಷಿ ಖುಷಿಯಾಗಿ ಹೇಗೆ ಇರ್ಬೇಕು ಅನ್ನೋದು ತಿಳಿಸ್ಕೊಟ್ಟಿದೆ ನಮ್ಮ ಮೈಸೂರು ಆಕಾಶವಾಣಿ. ಈ ಅದ್ರಲ್ಲಿ ಒಂಗಿರಣದಲ್ಲಿ ಸುಮಾರು ಮಳೆದು ಬಗ್ಗೆ ಬಂತು, ಮತ್ತೆ ಸೈಕಲ್ ಸವಾರಿ ಸೈಕಲ್ ಬಗ್ಗೆ ಬಂತು ಸರ್. ಸೈಕಲ್ ಸವಾರಿ ಅಂದ್ರೆ ಜಾಂಪಂಡ್ ಅವ್ರು ನೆನಪಾಗ್ತಾರೆ, ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದ್ರು. ಆಮೇಲೆ ಈ ದಾದಿಯರ್ ಬಗ್ಗೆ ನಡ್ಸ್ಕೊಟ್ರಿ, ಆಮೇಲೆ ಆ ಪಾಪ ಮಸಣಕಾಯ ಅಮ್ಮನ್ ಬಗ್ಗೆ ಮಾತಾಡ್ಸಿದ್ರಿ. ಅದೆಲ್ಲ ಅದೆಲ್ಲ ನಿಜವಾಗ್ಲು ಒಂದು ಬುಕ್ಸ್ ಅಲ್ಲಿ ಬರ್ದಿಟ್ಟಿದೀನಿ ಮೇಡಮ್. ಯಾವತ್ತಾದ್ರೆ ಟೈಮ್ ಇದ್ದಾಗ ಅದೆಲ್ಲ ನನ್ಗೆ ಒಂದು ಒಂದು ಇದು ಓದ್ಕೊಂಡು ಮತ್ತೆ ಆ ಟೈಮ್ನ ನಾವು ಎಂಜಾಯ್ ಮಾಡ್ಬೋದು. ಮತ್ತೆ ಅವ್ರದ್ದು ಜೀವನದಲ್ಲಿ ಈ ತರ ನಡೆದಿದೆಲ್ಲ, ನಾವು ಬರೀ ಏನು ಏನು ನಮ್ದೇನಿರಲ್ಲ, ಬರೀ ನಮ್ದೊಂದು ಮನೆ ಕೆಲ್ಸ ಬಿಟ್ರೆ ಇನ್ನೇನಿರಲ್ಲ, ಇವ್ರು ಈ ತರ ಮಾಡ್ತಾರಲ್ಲ, ನಾವು ಅವ್ರ ಜೊತೆಲಿ ಇದ್ದೀವಲ್ಲದೇ ನಮ್ಗೊಂದು ಹೆಮ್ಮೆ ಮೇಡಮ್. ಅದ್ರಿಂದ ಈ ಕಾರ್ಯಕ್ರಮ ಒಂಗಿರಣನ ಕಾರ್ಯಕ್ರಮನ ದಯವಿಟ್ಟು ಮುಂದಕ್ಕೆ ತಗೊಂಡೋಗ್ತೀರಿ. ಆದಷ್ಟು ನಮ್ಮ ಅಕ್ಕಪಕ್ಕ ಇರೋ ವಿಷಯಗಳನ್ನೇ ನೀವು ನಮ್ಗೆ ವಾರ ವಾರ ತಗೊಬಂದು ನಮ್ಗೆ ತೋರಿಸ್ತಾ ಮತ್ತೆ ಅದ್ರ ಬಗ್ಗೆ ತಿಳಿಸ್ತಿದ್ದೀರಿ.
2: ನಿಮಗೂ ಹೊಳದ್ರೆ ತಿಳಿಸಿ ನಮ್ಗೆ.
4: ಖಂಡಿತ ಮೇಡಮ್, ಈಗ ತಿಳಿಸ್ತೀನಿ. ಇದು ಆಷಾಢ ಮಾಸ ಆಗಿರೋದ್ರಿಂದ ನಾಡದೇವತೆ ಚಾಮುಂಡೇಶ್ವರಿ ಬಗ್ಗೆ ಒಂದು ಒಂಗಿರಣ ಮಾಡಿ ಮೇಡಮ್. ಮಾಡಿರ್ಬೋದೇನ ಗೊತ್ತಿಲ್ಲ, ಮರ್ತ್ಕೊಂಡಿದೀನಿ ಸ್ವಲ್ಪ. ಅದ್ರ ಬಗ್ಗೆ ಒಂದು ಮಾಡಿ, ಆಮೇಲೆ ನಮ್ಮ ವೀರ ಯೋಧರ ಬಗ್ಗೆ, ಯೋಧರಿದ್ದಾರಲ್ಲ ಮೇಡಮ್ ದೇಶದ, ಅವ್ರ ಬಗ್ಗೆ ತುಂಬಾ ವಿಷಯಗಳು ನಮ್ಗೆ ಬೇಕು ಮೇಡಮ್. ನಮ್ಗೆ ನಮ್ ಮುಂದಿನ ಪೀಳಿಗೆಗೆ ನಮ್ ಮಕ್ಳಿಗೆ ಅವ್ರದ್ದು ವೀರ ಶೌರ್ಯನೆಲ್ಲ ಕರೆದು ಮಾತನಾಡಿಸುವಂತ ಕೆಲ್ಸನ ಮಾಡ್ಬೇಕು ಮೇಡಮ್ ಮೈಸೂರು ಆಕಾಶವಾಣಿ.
5: ಅದೇ ಈಗ ಇವ್ರು ಸೋಮಶೇಖರ್ ಅವರು ಕೃಷಿ ಕೇಳಿದ್ರು, ನೀವೀಗ ಸೈನಿಕರ ಬಗ್ಗೆ ಕೇಳ್ತಿದ್ದೀರಾ. ಜೈ ಜವಾನ್ ಜೈ ಕಿಸಾನ್ ಅಂತ ಕಾರ್ಯಕ್ರಮ ಮಾಡ್ತೀವಿ.
4: ಖಂಡಿತ, ಹೌದು, ರೈತರು ಯೋಧರು ಇದ್ರೆ ಅಲ್ವಾ ಮೇಡಮ್ ಸಾಧ್ಯ. ಖಂಡಿತ ಮಾಡಿ ಮೇಡಮ್. ಈಗ ಈ ಪ್ರೋಗ್ರಾಮ್ ಉತ್ತುಂಗಕ್ಕೇರಿ ನಮ್ಗೆಲ್ಲ ನೀವೆಲ್ಲ ಶುಭವಾಗ್ಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ನಮ್ಗೆ ನಿಮ್ ಕಡೆಯಿಂದ ಸ್ವೀಟ್ ಸಿಗ್ಲಿ, ಇನ್ನೂ ಒಂದು 10-20 ವರ್ಷ ಹೀಗೆ ಓಡ್ತಾ ಇರ್ಲಿ ಪ್ರೋಗ್ರಾಮ್.
5: ಧನ್ಯವಾದಗಳು.
0: ನಮಸ್ಕಾರ.
5: ಧನ್ಯವಾದಗಳು ಪಾರ್ವತಿ.
4: ನಮಸ್ತೆ, ನಮಸ್ತೆ.
6: ನೆನಪು ಸಾವಿರ ನೆನಪು ಮೊದ ಮೊದಲ್ ಕಲಿತ.
5: ಈ ಸಂದೇಶವನ್ನ ರವಿ ಕಾಳಯ್ಯ ಅವರು ಗೋಕುಲಂನಿಂದ ಕಳಿಸಿದ್ದಾರೆ. ನಮಸ್ತೆ ಆಕಾಶವಾಣಿ, ಹೊಂಗಿರಣ ವರ್ಷಾಚರಣೆ ಸಂತಸದಲ್ಲಿ ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಇದು ಈ ಕಾರ್ಯಕ್ರಮದ ಕಡೆಯ ಸಂದೇಶವಾಗಿದೆ. ಶ್ರೋತೃಗಳೇ, ನಮ್ಮ ಈ ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತೆ. ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಸಂದೇಶಗಳು ಹೀಗೆ ನಮಗೆ ನಿರಂತರವಾಗಿ ಹರಿದು ಬರಲಿ ಅನ್ನೋದೇ ನಮ್ಮ ಆಶಯ. ಇಷ್ಟು ದಿನ ನೀವು ನಮ್ಮೊಟ್ಟಿಗಿದ್ರಿ, ಇನ್ನು ಮುಂದೆ ಕೂಡ ನೀವು ನಮ್ಮ ಜೊತೆಗಿರಬೇಕು ಅನ್ನೋದೇ ಈ ಕಾರ್ಯಕ್ರಮದ ಒಂದು ಉದ್ದೇಶ ಹಾಗೂ ಆಶಯ.
0: ಒಂದು ಕರೆ ಇದೆ. ಹಲೋ,
7: ನಮಸ್ತೆ ಗುರುಗಳೇ. ಲಕ್ಷ್ಮಣ ಸರ್ ಮತ್ತೆ ಲೋಕೇಶ್ವರಿ ಮೇಡಮ್, ಇನ್ನೊಬ್ರು ಮೇಡಮ್
0: ಕವಿತಾ.
5: ಕವಿತಾ,
7: ಒಂದು ವರ್ಷದ
0: ನಿಮ್ಮ ಹೆಸರು ಹೇಳ್ಬಿಡಿ. ನಿಮ್ಮ ಹೆಸರು?
7: ಪುಟ್ಸ್ವಾಮಿ ಅಂತ ಸ್ವಾಮಿ, ಮಂಡ್ಯ ತಾಲೂಕ್ ಬಸರಾಳ ಹೋಬಳಿ ಮುತ್ತೆಗೆರೆ ಗ್ರಾಮದ.
0: ಹೇಳಿ ಪುಟ್ಸ್ವಾಮಿ ಅವರೇ.
5: ಪುಟ್ಸ್ವಾಮಿ ಅವರಿಗೆ ಸ್ವಾಗತ.
0: ಪರಿಸರ ಪ್ರೇಮಿ ಪುಟ್ಸ್ವಾಮಿ, ಹೇಳಿ.
7: ಹಾಗಾಗಿ ನಾನು ಬಹಳ ದಿನದಿಂದ ಕೇಳ್ತಾ ಇದ್ದೆ, ಆದ್ರೆ ಫೋನ್ ಮಾಡಕ್ಕೂ ಆಗಿರ್ಲಿಲ್ಲ, ಲೈನ್ ಸಿಕ್ತಿರ್ಲಿಲ್ಲ ನಮ್ಗೆ. ನಾನು ಮಾತಾಡ್ತಿರ್ತೀನಿ, ಅದು ಸಿಕ್ತಿರ್ಲಿಲ್ಲ. ಆದ್ರೂ ಭಗವಂತ ಒಳ್ಳೇದ್ ಮಾಡ್ರಿ, ಒಳ್ಳೊಳ್ಳೆ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಟ್ರಿ. ನಾನು ಒಂದ್ ಕಾಲದಲ್ಲಿ ನಾನು 31 ವರ್ಷ ಸೈಕಲ್ ಅಂತವನು, ಈಗ ಚಪ್ಪನ್ ಮನೇಲಿ ಇದ್ದೀನಿ, ನಾನು ಎಲ್ಲೂ ಹೋಗುದಿಲ್ಲ.
0: ಆಗ್ಲಿ ಆಗ್ಲಿ, ನಮ್ ಕಾರ್ಯಕ್ರಮ ಕೇಳ್ತಾ ಸಂತೋಷವಾಗಿ ಆನಂದದಿಂದಿರಿ. ಸಮಯ ಆಗ್ತಾ ಇದೆ, ಹಾಗಾಗಿ
7: ಸ್ವಾಸ್ಲಿ ಗ್ರಾಮದ ಮಾದೇಶ್ ಶೆಟ್ರು ಮಾತಾಡೋರು, 78 ವರ್ಷ ಅಂತ.
0: ಹೌದು, ನಂದು. ಆಗ್ಲಿ ಆಗ್ಲಿ ಆಗ್ಲಿ, ನಮಸ್ಕಾರ.
2: ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡ್ಲಿ ದೇವ್ರು.
0: ಶ್ರೋತೃಗಳೇ, ಇದುವರೆಗೆ ಸಾಕಷ್ಟು ಜನ ನಮ್ಮೊಟ್ಟಿಗೆ ಕರೆ ಮಾಡಿ ಹೊಂಗಿರಣ ಕಾರ್ಯಕ್ರಮ ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕರೆ ಮಾಡುವುದರ ಮೂಲಕ ಸಂದೇಶದ ಮೂಲಕ ಹಂಚಿಕೊಂಡಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.
5: ಶ್ರೋತೃಗಳೇ, ನಿಮಗೆಲ್ಲ ಮತ್ತೊಮ್ಮೆ ಧನ್ಯವಾದ. ನಿಮ್ಮ ಈ ಪ್ರೋತ್ಸಾಹ ಹೀಗೆ ನಿರಂತರವಾಗಿರಲಿ ಅನ್ನೋದು ನಮ್ಮ ಆಶಯ.
2: ನಿಮ್ಮ ಪಾಲ್ಗೊಳ್ಳುವಿಕೆನೆ ನಮಗೆ ಪ್ರೋತ್ಸಾಹ. ದಯವಿಟ್ಟು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.
0: ಎಲ್ರಿಗೂ ನಮಸ್ಕಾರ.
5: ನಮಸ್ಕಾರ.
2: ನಮಸ್ತೆ.
0: ಇದುವರೆಗೆ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಕೇಳಿದಿರಿ. ತಾಂತ್ರಿಕ ನೆರವು ಟಾಮ್ ಜೋಸೆಫ್ ಹಾಗೂ ಎಂಎನ್ ಮುರಳೀಧರ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ, ಆರ್ ಲೋಕೇಶ್ವರಿ ಹಾಗೂ ಬಿಜಿ ಕವಿತಾ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 12 ಗಂಟೆಯಾಗಲಿದೆ. ಇನ್ನು ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ಯುಮರೇಷನ್ ಅರ್ಜಿ ವಿತರಣೆ ಪೂರ್ಣಗೊಳಿಸಲಾಗಿದ್ದು ಎಸ್ಐಆರ್ ಗಣಕೀಕರಣ ಪ್ರಕ್ರಿಯೆಯಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಹಾವೇರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳು, ಸಲಹೆಗಳು ಹಾಗೂ ಸೂಚನೆಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯೋಗದ ನಿಯಮಾವಳಿಗಳಿಗೆ ಅನುಸಾರವಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಕರ್ನಾಟಕ ಸರ್ಕಾರ ಅಧೀನದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಎಂಎಸ್ಐಎಲ್ನ ವಿವಿಧ ಹಂತಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮೂಲಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಅಭ್ಯರ್ಥಿಗಳ ನೇಮಕಾತಿ ಪತ್ರಗಳನ್ನು ಶೀಘ್ರದಲ್ಲಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದ ಹಿನ್ನೆಲೆ ಡೆಂಗಿ ಸಾಂಕ್ರಾಮಿಕ ಹರಡುವಿಕೆ ತಡೆಗಟ್ಟಲು ರಾಷ್ಟೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಶರಣಬಸಪ್ಪ ಕ್ಯಾತನಾಳ್ ತಿಳಿಸಿದ್ದಾರೆ. ಜಿಲ್ಲೆಯ ಸುಮಾರು 2015 ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೊಳ್ಳೆ ಮುಕ್ತ ಶಾಲಾ ಆವರಣ ಪ್ರಮಾಣವಚನ ಬೋಧಿಸಿ ನೆರೆಹೊರೆಯಲ್ಲಿ ಜಾಗೃತಿ ಮೂಡಿಸಲು ಪ್ರೇರೇಪಿಸಲಾಗಿದೆ ಎಂದರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟಸಾಲು ಅರಣ್ಯದ ನವಲೋಟಿ ಸಮೀಪ ಪತ್ತೆಯಾಗಿದ್ದ ಆದಿ ಮಾನವರ ವಾಸಸ್ಥಳ ಸೂಕ್ಷ್ಮ ಶಿಲಾ ಆಯುಧಗಳು 11,000 ವರ್ಷಗಳ ಹಳಮೆ ಹೊಂದಿರುವುದು ವೈಜ್ಞಾನಿಕ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ಮೂಲಕ ಸಾಬೀತಾಗಿದೆ. ಇಲ್ಲಿನ ದೇವದಾರಿ ಗುಹೆಗಳಲ್ಲಿ ಪತ್ತೆಯಾದ ಸಣ್ಣ ಶಿಲಾ ಆಯುಧಗಳ ಕುರಿತು ಜಂಟಿ ಕ್ಷೇತ್ರ ಕಾರ್ಯ ಕೈಗೊಂಡ

0: ಪ್ರಾಗೈತಿಹಾಸಿಕ ತಜ್ಞ ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಆ ಗವಿ ಇರೋದು ದೇವದಾರಿ ಗುಡ್ಡ ಕಾಲುಗಳಲ್ಲಿ, ನವಲೂತಿ ಗುಡ್ಡ ಅಥವಾ ದೇವದಾರಿ ಗುಡ್ಡ ಮತ್ತೆ ರಸೀದು ಪರಡಿ ಅಂತ ಮೂರ್ನಾಲ್ಕು ಹೆಸರಿನಿಂದ ಕರೀತಾರೆ. ಮತ್ತು ನಾವು ಹೋದಾಗ ನನಗೆ ಮೊಟ್ಟ ಮೊದಲಿಗೆ ಹೆಜ್ಜೆ ಇಟ್ಟು ಕೂಡಲೇ ಕಂಡದ್ದೇನಪ್ಪ ಅಂದ್ರೆ ಅತಿ ಸೂಕ್ಷ್ಮ ಶಿಲಾ ಉಪಕರಣಗಳು. ಆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಮಾಡಿದಾಗ ನಮಗೆ ನೂರಾರು ಸಂಖ್ಯೆಯಲ್ಲಿ ಸೂಕ್ಷ್ಮ ಶಿಲಾ ಉಪಕರಣಗಳು ಸಿಕ್ಕಿದ್ವು. ಆ ಶಿಲಾ ಉಪಕರಣಗಳ ಜೊತೆ ಪ್ರಾಣಿಗಳ ಎಲುಬು, ಆದಿಮಾನವನ ಎಲುಬಿನ ತುಂಡುಗಳು ಇವೆಲ್ಲ ಆರಿಸಿಕೊಂಡು ಬಂದಿದ್ವಿ. ಆ ಒಂದು ಎಲುಬುಗಳನ್ನ ನಾವು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಇದೆ ಅಹಮದಾಬಾದ್ ನಲ್ಲಿ, ಅಲ್ಲಿಗೆ ನಾವು ಈ ಎಲುಬುಗಳನ್ನು ಕಳಿಸಿಕೊಟ್ಟು ಒಂದು 8-10 ತಿಂಗಳಾದ ನಂತರ ನಮಗೆ ಇತ್ತೀಚೆಗೆ ಇವು ಸುಮಾರು 11,000 ವರ್ಷಗಳ ಹಿಂದೆ ತಯಾರಿಸಿದಂತ ಶಿಲಾ ಉಪಕರಣಗಳು ಅಂತ ಖಚಿತವಾಗಿ ತಿಳಿದುಬಂತು.
0: ಮಂಡ್ಯ ಜಿಲ್ಲೆಯಲ್ಲಿ ಜನನ ಮತ್ತು ಮರಣಗಳ ನೋಂದಣಿಯನ್ನು ನಿಗದಿತ 21 ದಿನಗಳ ಒಳಗೆ ಕಡ್ಡಾಯವಾಗಿ ಮಾಡಬೇಕು. ವಿಳಂಬ ನೋಂದಣಿಯನ್ನು ತಡೆಯಲು ಹಾಗೂ ಸಕಾಲದಲ್ಲಿ ಪ್ರಮಾಣ ಪತ್ರ ನೀಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೋಲಾರ ನಗರಾಭಿವೃದ್ದಿ ಪ್ರಾಧಿಕಾರದ ವತಿಯಿಂದ ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ರೈತರ ಜಮೀನು ಪಡೆಯುವ ಸಂಬಂಧ ರೈತರ ಅಭಿಪ್ರಾಯ ಸಂಗ್ರಹಿಸಲು ಇನ್ನೂ 2 ತಿಂಗಳ ಕಾಲಾವಕಾಶ ನೀಡಲಾಗುವುದು, ಬಳಿಕ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೆರೆಹಳ್ಳಿ ಗ್ರಾಮದ ಟೋಲ್ಗೇಟ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹುಲಗಿ ಗ್ರಾಮದ ಇಬ್ಬರು ಮೃತಪಟ್ಟಿದ್ದಾರೆ. ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಬೊಲೆರೋ ವಾಹನದಲ್ಲಿದ್ದ 80 ವರ್ಷ ವಯಸ್ಸಿನ ಖಾದರ್ ಖಾನ್ ಹಾಗೂ 75 ವರ್ಷ ವಯಸ್ಸಿನ ಖೈರುಂಬಿ ಮೃತಪಟ್ಟಿದ್ದಾರೆ. 6 ಜನರು ಗಾಯಗೊಂಡಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾಡೋಜ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಸುಗಮ ಸಂಗೀತ, ಜಾನಪದ ಹಾಡುಗಾರಿಕೆ, ನಾಟಕ ಪ್ರದರ್ಶನ, ಚಿತ್ರಕಲಾ ಪ್ರದರ್ಶನ ಸೇರಿದಂತೆ 5 ದಿನಗಳ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಇಂದು ಸಂಜೆ 5:30ಕ್ಕೆ ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಹಾಗೂ ಸೂರ್ಯಶಿಕಾರಿ ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಬಾರಿಯ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಗಸ್ಟ್ 1ರಂದು ಪುಣೆಯಲ್ಲಿ ಆಯೋಜಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುತ್ತಾರೆ. ಮಂಡ್ಯದ ಜಾನಪದ ಜನ್ನೆಯರ ತಂಡದವರು
4: ಜಾನಪದ ಜನ್ನೆಯರು ಮಂಡ್ಯ ಇವರು ಪ್ರಸ್ತುತಿಪಡಿಸುತ್ತಿರುವ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ. ರಚನೆ ಪ್ರೊಫೆಸರ್ ಶ್ರೀಲತಾ, ನಿವೃತ್ತ ಪ್ರಾಧ್ಯಾಪಕರು. ಪರಿಕಲ್ಪನೆ ಡಾಕ್ಟರ್ ಛಾಯಾ ಆರ್ಪಿ. ವಿನ್ಯಾಸ ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ. ಜಾನಪದ ಹಾಡುಗಾರರು ಡಾಕ್ಟರ್ ಕೆಂಪಮ್ಮ ಕಾರ್ಕಳ್ಳಿ, ಶ್ರೀಮತಿ ಮಾನಸ ಎಸಿ. ಸಂಭಾಷಣೆ ಹಾಗೂ ಸಮೂಹ ಗಾಯನ ಡಾಕ್ಟರ್ ಮಂಗಳಾ ಎಸ್ಎಸ್ಸಿ, ಡಾಕ್ಟರ್ ಸುಜಾತಾ ಅಕ್ಕಿ, ಪ್ರೊಫೆಸರ್ ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ ಎನ್ಎಸ್, ಡಾಕ್ಟರ್ ರಮ್ಯಾ ಎನ್, ಡಾಕ್ಟರ್ ತೇಜಸ್ವಿನಿ ಟಿವಿ, ಡಾಕ್ಟರ್ ಅನಸೂಯ ಹೊಂಬಾಳೆ. ಜನ್ನೆಯರ ಚಿತ್ತ ಜಾನಪದ ದತ್ತ.

0: ಓಹೋ, ಏನು ಚಾಯ ಕೆಂಪಮ್ಮ, ಜೋರಾಗಿ ಪದಗಳು ಬಿಡ್ತಾ ಇದ್ದೀರಿ. ಸರಸಮ್ಮನ್ನು ಬೇರೆ ಕರಿತಾ ಇದ್ದೀರಲ್ಲವ್ವ?
1: ಓ ಬನ್ನಿ ಬನ್ನಿ, ಎಲ್ಲ ಜನ್ಯರು ಇವತ್ತು ನಮ್ಮ ಮನೆಗೆ ಒಟ್ಟಿಗೆ ಬಂದ್ರಲ್ಲ, ಲತಕ್ಕ, ಉಷಕ್ಕ, ಸುಜಾತಕ್ಕ, ಮಂಗಳಕ್ಕ, ಅನಸೂಯಕ್ಕ, ಕೆಂಪಕ್ಕ, ರಮ್ಯಾ, ದೇವಿಕಾ, ತೇಜು, ಮಾನಸ, ಶಿಲ್ಪ, ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯ್ತು ಕಣ್ರವ್ವ. ಮಾತ್ಕಾರ ಮಲ್ಲಕ್ಕನ ಮನೇಲಿ ಬ್ಯಾಸ್ಕೆಲ್ಲ ಹಸ್ರಾಯ್ತು ಅಂದಂಗಾಯ್ತು. ಬನ್ನಿ ಬನ್ನಿ.
0: ಮಾತ್ಕಾತಿ ಮಾತ್ಕಾತಿ ನಿನ್ ಮನೆ ಬೈತಾದೆ ಅಂದ್ರೆ ಕುಂತ್ ಬೇಯ್ಲಿ ನಿಂತ್ ಬೇಯ್ಲಿ, ಮಾತೊಂದಿದ್ರೆ ಮರತಾಳೆ ಲೊಟ್ಟುಂತೀನಿ ಅಂದ್ಲಂತೆ ಅಂತೆವಳು ನೀನು. ಇನ್ನು ಇಷ್ಟ್ ಜನ ಸೇರಿದ್ರೆ ಕೇಳ್ಬೇಕೆ ಬಿಡು. ಅಕ್ಕ ಲತಕ್ಕ, ಅದೇನು ಕೈಲಿ ಪತ್ರಿಕೆ ಹಂಗದೆ?
2: ಏನಿಲ್ಲ ಕಣವ, ಲಗ್ನ ಪತ್ರಿಕೆ ಕಣ. ನನ್ನ ತಂಗಿಯ ಮಗಳ ಮದುವೆ ನಿಶ್ಚಯ ಆಗದೆ.
1: ಓ ಹಂಗಾರೆ ಮದ್ವೆ ಓಡಾಟ ಜೋರ್ವನ್ನು?
2: ಅಯ್ಯೋ, ಯಾವ ಓಡಾಟವೂ ಇಲ್ಲ. ಈಗಿನ ಮದ್ವೆನಾ ಚಪ್ರಿಲ್ಲ, ಶಾಸ್ತ್ರಿಲ್ಲ, ಸಂಪ್ರದಾಯವಿಲ್ಲ, ಶೋಭಾನೆ ಅಂತೂ ಮೊದಲೇ ಇಲ್ಲ. ಎಲ್ಲ ಕ್ಯಾಸೆಟ್ ಹಾಡುಗಳು, ಕಾಸೊಂದು ಕೊಟ್ರೆ ಎಲ್ಲ ಶಾಸ್ತ್ರನು ಅವರೇ ಮಾಡ್ತಾರಂತೆ. ಮದುವೆ ಮನೆ ಬಾಗಿಲಲ್ಲಿ ನಿಂತು ಕರೆಯೋಕ್ಕೂ ಜನ ಸಿಗ್ತಾರೆ, ನಮ್ದೇನೂ ಇಲ್ಲ. ಮದುವೆ ಅಂದ್ರೆ ಎಷ್ಟೊಂದು ಶಾಸ್ತ್ರ ಇರ್ತಿದ್ದೋ, ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಅರ್ಥ ಇರ್ತದೆ ಗೊತ್ತೇ.
1: ಮದ್ವೆಯಲ್ಲಿ ಅದೆಷ್ಟೋ ಶೋಭಾನೆ ಹಾಡುಗಳವೆ, ಕುಟ್ಟುವಾಗ, ಬೀಸುವಾಗ, ಹಸೆ ಇಕ್ಕುವಾಗ, ತಂಬಿಕ್ಕುವಾಗ, ಒಂದೊಂದ್ ಶಾಸ್ತ್ರಕ್ಕೂ ಶೋಭಾನೆ ಪದಗಳವೆ ಕನಕ. ಮದ್ವೆ ಉದ್ದೇಶನೇ ಎಷ್ಟೊಂದ್ ದೈವಿಕ ಅಂತ ಭಕ್ತಿ ಮೂಡಿಸ್ತವೆ.
0: ಹಂಗೆಯ ಜನಪದ ಅಗದಷ್ಟು ಆಳ, ಬಗ್ದಷ್ಟು ಭಾಗ್ಯ ಕಂಡ್ರವ್ವ.
3: ಹಂಗೆ ಕಂಡ್ರಕ್ಕ, ಪದ್ಯ, ಕಾವ್ಯ, ಕತೆ, ಗಾದೆ, ಒಗಟು, ಒಡಪು, ಲಾವಣಿ, ಗೀಗಿ ಪದ, ವಸಿ ಇದಾವೇನಕ್ಕ? ಮೂಗಂಡ್ಗ ಅವೆ. ಯಾರ್ ಮಾಡುದ್ರವ್ವ ಈ ಸೋಬಾನೆ ಪದಗೋಳ?
4: ಸೋಬಾನೆ ಅನ್ನೋದು ಯಾರು ಮಾಡಿದರವ್ವ? ಯಾರು ಮಾಡಿದರವ್ವ? ಸೂರ್ಯನ ತಂಗಿ ಧರಣವ್ವ, ಸೂರ್ಯನ ತಂಗಿ ಧರಣವ್ವ ಆಡಿದಾಡು ಲೋಕಾಕು ಚೆಲ್ಲಾಲು ಅರುದಾವೇ.
0: ಮದ್ವೆ ಅಂದ್ರೆ ಸುಮ್ನೆ ಐತೆ, ಅರ್ಶನ ಕುಟ್ಟಿ ಆಸೆ ಇಕ್ಕಿ ನೆಂಟ್ರಿಷ್ಟ್ರಿಗೆಲ್ಲ ಅಟ್ಟಿಕ್ಕಿ ಬಟ್ಟಿಕ್ಕದ್ರಲ್ವೇ ಮದ್ವೆ. ಮದ್ವೆಗೆ ಊರಿನ ಹಿರಿಕರೆಲ್ಲ ಬಂದು ವಿಳ್ಳೆ ತಿದ್ದಬೇಕು. ಅತ್ತೆ ಮಾವ ಒಡಹುಟ್ಟು ದೊಡ್ಡವ್ವ ಚಿಕ್ಕವ್ವ ಸೋದರತ್ತೆ ಸೋದ್ರು ಮಾವ ಯಾರಿಲ್ದಿದ್ರು ನಡೆಯಂಗಿಲ್ಲ ಕಡಕ.

0: ಕಾಣವೇ.
1: ಕುದುರೆನ ತಂದಿವ್ನಿ ಜೀನಾವ ಬಿಗಿದಿವ್ನಿ, ಬರ್ಬೇಕು ತಂಗಿ ಮದುವೆಗೆ ಅಂತ ಒಡುಟ್ಟಿದ್ದವಳನ್ನ ಕರಿಬೇಕು. ಒಡುಟ್ಟಿನ ಗಡಿಗೆ ಹಿಡಿಯಿದೆ, ಸೋದ್ರು ಮಾವ ಕಂಕಣ ಕಟ್ತೆ, ಮದ್ವೆ ನಡೆದದೆ. ಅಕ್ಕಿ ಕುಟ್ಟೊತ್ತಿಗೆ ಅಕ್ಕನ ಮಗ ಬರಬೇಕು, ಭತ್ತ ಕುಟ್ಟೊತ್ತಿಗೆ ಅತ್ತಿಗೆ ನಿಂತಿರ್ಬೇಕು. ಎಲ್ಲ ಸೇರಿದ್ರೆ ತಾನೆ ಮದ್ವೆ ಬೋ ಚೆಂದಾಗಿರೋದು.
2: ಗಂಧಾರು ಸಾಣ ಸೈತೋ ಪಾಂಡವಾರ ಕಾಂದ ಮಜ್ಜಣಕ್ಕೆ ಹೋಯ್ತೋ.
3: ಅಕ್ಕೋ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಹೆಸರು ಹೇಳೋ ಒಡಪು ಎಷ್ಟು ವೈನಾಗವೆ ಗೊತ್ತೇನಕ್ಕೋ. ಕೈ ಮುಗಿತೇನ ದೀಪ ಹಚ್ಚಿ ಹೆಸರು ಹೇಳ್ತೇನ ಒಡಪಚ್ಚಿ ಅಂತ ಗಂಡನ ಹೆಸರು ಹೆಂಡತಿ, ಹೆಂಡತಿ ಹೆಸರು ಗಂಡ ಹೇಳೋದು ಎಷ್ಟು ಚಂದ ಅಲ್ವೇನಕ್ಕೋ.
4: ಆನೆ ಮೇಲೆ ಅಂಬಾರಿ, ನನ್ನ ಹೆಂಡತಿ ಬಂಗಾರಿ, ಗುಲಾಬಿ ಕೆಂಪು ಮಲ್ಲಿಗೆ ಸಂಪು, ನನ್ನ ಹೆಂಡತಿ ಗೌರಿ ನನಗಿಂತ ಬಲು ಕೆಂಪು.
5: ಅದಕ್ಕೆ ಅಲ್ವೇರವ್ವ, ಹಿರಿಕರೆಲ್ಲ ಸೇರಿ ನೋಡಿ ಮಾಡಿ ಗಂಡು ಹೆಣ್ಣು ಸೇರ್ಸೋಕೆ ಏಳು ಜೊತೆ ಎಕಡ ಸೌದೊಯ್ತಿದ್ವಂತೆ. ಸುಮ್ಮನೆ ಹೇಳ್ತಿದ್ರೆ ಮದ್ವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ.
6: ಇವತ್ತಿನ ಮದ್ವೆಗಳು ಯಾರು ಬೇಡ ಎತ್ತು ಬೇಡ, ಅವಸರದಲ್ಲೇ ನಿಶ್ಚಯ ಆಗಿ ಅವಸರದಲ್ಲೇ ಮುಗಿಸಿ ಆತುರದಲ್ಲೇ ಬೇರೆನೂ ಆಗೋಯ್ತಾರೆ.
5: ಹೆಣ್ಣನ್ ಚಂದ ನೋಡಿ ಮಣ್ಣನ್ ತಾಲಿ ಕಟ್ಟಿ.

ಹುಟ್ಟಿದ ಮನೆಗೆ ಕೀರ್ತಿ ತಂದು ಮೆಟ್ಟಿದ ಮನೆಗೆ ಬೆಳಕಾಗೋಳು ಹೆಣ್ಣು. ತಾನು ಹೆತ್ತ ಮಕ್ಕಳಿಗೆ ಸಂಸ್ಕಾರ ನೀಡಿ ಜೀವನ ಮೌಲ್ಯಗಳನ್ನ ಬಾಲ್ಯದೊಟ್ಟಿಗೆ ಹೇಳ್ತಾ ತಾಯಿ ಬೆಳೆಸ್ತಿದ್ಲು.

0: ಎಲ್ಲ
1: ಜನಪದರ ಪಾಡೆಲ್ಲ ಹಾಡಾಗಿ ಒಮ್ಮವೆ. ಅವರ ದೈವ ಭಕ್ತಿ, ಸರಳ ಜೀವನ, ತ್ಯಾಗ, ಹಂಬಲ, ಸುಖ ದುಃಖ, ಆಸರಿಕೆ ಬೇಸರಿಕೆ, ಹವಾಮಾನ, ಜಿಗುಪ್ಸೆ, ಉತ್ಸಾಹ ಎಲ್ಲನೂ ಜನಪದ ಗೀತೆಗಳಲ್ಲೇ ಹಾಡವ್ರೆ.
2: ನಮ್ ಜನಪದರು ಮಣ್ಣಿನ ಮಕ್ಕಳಾಗಿದ್ರು. ಅವ್ರ ಬದುಕು ಆರಂಭ ಆಯ್ತಿದ್ದೇ ಒಕ್ಕಲ್ತನದಿಂದ. ಬೇಸಾಯ ಅವ್ರಿಗೇನು ಸುಖದ ಸುಪ್ಪತ್ತಿಗೆ ಆಗಿರ್ಲಿಲ್ಲ. ಆದ್ರೂ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಿದ್ರು. ಒಕ್ಕಲುತನಕ್ಕೆ ಎಗ್ಲು ಕೊಡೋ ಬಸವ ರೈತನ ಮನೆ ಮಗನೇ ಆಗಿರ್ತಿದ್ದ.
3: ಎತ್ತು ಎನ್ನಬಹುದೇ.

0: ಸ್ಥಾನ.
1: ಬಸವಣ್ಣನ್ಗೆ ಜಗತ್ನಾಗೆ ಮೊದಲನೇ ಸ್ಥಾನ. ಅವನು ಶಿವನ್ಗೂ ಏಳು ದಿನ ದೊಡ್ಡವನು. ಬೆಳಸನ್ನ ಉಲ್ಸ್ ಮಾಡೋ ತಿಪ್ಪೇನೂ ಶ್ರೇಷ್ಠ ನಮ್ಮ ಜನಪದರಿಗೆ. ಅದಕ್ಕೆ ಅದು ತಿಪ್ಪೇಸ್ವಾಮಿ. ಬಸವನ್ ಸಗಣಿ ಪ್ರಸಾದಕ್ಕಿಂತ ಹೆಚ್ಚು ಕಣಕ್ಕ.
0: ಕಸವಾ ವಡ

0: ಜನಪದರ ಬದುಕಿನಲ್ಲಿ ಮಳೆರಾಯ ಬಹಳ ಮುಖ್ಯ ಆಗ್ತಾನೆ. ನಾವು ಚಿಕ್ಕವರಿದ್ದಾಗ ಮಳೆ ಬರದೇ ಇದ್ರೆ ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹಾಡ್ಕೊಂಡು ಮನ್ ಮನೆಗೆ ಹೋಯ್ತಿದ್ದು.
1: ಮಳೆ ತರೋನು ಇವರಿಗೆ ದೇವೇಂದ್ರ ರಾಯ ಆದ್ರೆ ಗುಡುಗು ಸಿಡ್ಲು ಮಿಂಚು ಗಾಳಿ ಇವೆಲ್ಲ ದೇವೇಂದ್ರ ರಾಯನ ಅಣ್ತಂದಿರು ಅನ್ನೋ ಕಲ್ಪನೆನೆ ಎಷ್ಟು ಚೆನ್ನಾಗದೆ ಅಲ್ವಾ.
2: ಗಾಳೆಪ್ಪ ಧೂಳೆಪ್ಪ ಸಿಡ್ಲೆಪ್ಪ ಮಿಂಚಪ್ಪ ಇವ್ರ್ ನಾಲ್ಕು ಮಂದಿ ಅಣ್ತಂದಿರು.

ಮಳೆ ರಾಯ ಭೂಮಿಗೆ ಬರ್ದಿದ್ರೆ ಅವನು ಕೋಪ ಬಂದಿದೆ ಅಂತ ಕಾಡಿ ಬೇಡಿ ಅವರನ್ನ ಕರಿತಿದ್ರು. ಮಳೆ ರಾಯನ ಸಮಾಧಾನ ಪಡಿಸಲು ಅಕ್ಕೈನ ಕಳಿಸ್ತಿದ್ರು.

0: ಭೂಮಿ ಇವರಿಗೆ ತಾಯಿಯಾದ್ರೆ ಮಳೆ ತರೋ ದೇವ್ರೇ ತಂದೆ, ಬಸವಣ್ಣ ಹೊಡ ಹುಟ್ಟಿದಣ್ಣ, ಗುಬ್ಬಿ ಪಕ್ಷಿ ಮಕ್ಕಳು, ಹೀಗೆ ಜನಪದರು ಪ್ರಕೃತಿಯ ಒಂದು ಭಾಗವಾಗಿ ಮಣ್ಣಿನ ಮಕ್ಕಳಾಗಿ ತಮ್ಮನ್ನ ಕಂಡ್ಕೊಂಡಿದ್ರು. ಕೃಷಿ ಕೆಲಸಗಳೇ ಅವ್ರಿಗೆ ಹಬ್ಬ. ರೈತರು ಹೊಲ ಉಳೋದಿಕ್ ಮುಂಚೆ ಹೊನ್ನೇರ್ ಕಟ್ಟಿ ಪೂಜೆ ಮಾಡ್ತಿದ್ರು.
1: ಉಗಾದಿ ಆ ಹಬ್ಬಕ್ಕೆ ಹೊಸ ಓರಿಗಳ ಓಡಿ ರೈತ ನಿನ್ನಾರಂಭ ಶುರುವಾಯ್ತು.
2: ರೈತ ನಿನ್ನ ಶುರುವ ಸುವಣ್ಣ ಕಾಯಿ ಒಡೆದು ಕೈಯ ಮುಗಿದಾನೋ, ಕಾಯಿ ಒಡೆದು ಕೈಯ ಮುಗಿದಾನೋ.
1: ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರೋ ಕೋಲು ಬಂಗಾರ.

0: ಬಿತ್ತನೆ ಪೂಜೆ, ಹೆಚ್ಚು ಮಾಡೋದು, ಊರ್ಪಡಿ ಕೊಡೋದು, ಮುನಿ ಮಾಡೋದು, ಮಕ್ಕೆ ಹಬ್ಬ, ಬಸವನ ಹಬ್ಬ, ಕಾರ ಹಬ್ಬ, ಹಸ್ರಬ್ಬ, ಸಸ್ಮಾರಿ ಹಬ್ಬ, ಕಣ, ರಾಶಿ ಪೂಜೆ, ಮೆದೆ, ಕಳರೆಚ್ಚು, ಒಸ್ಮೀಸ್ಲು, ಬೊಮ್ಮಪ್ಪನ ಪೂಜೆ, ಬಂಗಿ ಪೂಜೆ, ತಿಪ್ಪೆ ದೇವರ ಪೂಜೆ, ಕುಂತಿ ಪೂಜೆ, ತಿಂಗಳ ಮಾವನ ಪೂಜೆ, ಸಂಕ್ರಾಂತಿ, ಇವೆಲ್ಲ ನಮ್ಮ ಜನಪದರ ಬದುಕಿನ ಹಬ್ಬಗಳು. ಒಂದೊಂದು ಹಬ್ಬವು ಅವರ ಬದುಕಿನಲ್ಲಿ ಹೇಳುವಂಥದ್ದೇ ಆಗಿದ್ವು. ಆಗ ಈಗಿನಂತೆ ಆಡಂಬರದ ಪೂಜೆ ಆಚರಣೆ ಯಾವ ಇರಲಿಲ್ಲ ಕಣ್ರವ.
1: ಒಂದ್ ಕೊಂತಿ ಪೂಜೆ ಒಂದ್ನೆಲ್ಲ.

0: ಕಡಿಮೆ ಬೆಳಿಲಿ ಹೆಚ್ಚಿಗೆ ಬೆಳಿಲಿ ಎಲ್ಲ ಕೆಲ್ಸಕ್ಕಿಂತ ವ್ಯವಸಾಯವೇ ಮೇಲು ಅನ್ನೋದು ನಮ್ಮ ಅಪ್ಪಂದಿರ ಕಾಲದ ಮಾತಾಗಿತ್ತು. ಆರ್ ಪಡಿ ಬೆಳೆದ್ರು ಆರಂಭಕ್ಕೆ ಸಮ ಇಲ್ಲ ಅಂತಿದ್ರು. ಒಕ್ಕಲು ಮಗಂಗೆ ಬಡತನ ಉಂಟೆ, ಗರ್ಕೆ ಪತ್ರೆ ಒಣಗೋದುಂಟೆ ಅಂತಿದ್ರು ವ್ಯವಸಾಯಗಾರರು. ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕೋ ಅದನ್ನ ಎಚ್ಚರಿಕೆಯಿಂದ ಮಾಡೋರು, ಇಲ್ದಿದ್ರೆ ಬೇಸಾಯ ಕೈ ಹತ್ತೋದಿಲ್ಲ ಅಂತ ಅನುಭವದ ಮಾತು ಹೇಳೋರು. ಕಾದೋನ್ ಕುರಿ ನೋಡು, ಗೇದೋನ್ ಹೊಲ ನೋಡು ಅನ್ನೋ ಹಾಗೆ ಬದುಕಿದ್ರು. ಇಲ್ದಿದ್ರೆ ಊರ್ ಸುತ್ತ ಹೊಲ ಮನಿ, ಗುಳ್ಕಾಯಿ ಗಾತ್ರದ ಮೆದೆ ಹಾಕ್ತಂಗೆ ಅಂತ ನಮ್ಮ ಹಿರಿಯರು ಅಂತಿದ್ರು. ಅನುಭವವೇ ಜೀವನಕ್ಕೆ ಆಧಾರ ಅಂತ ಕಣ್ಕೊಂಡಿದ್ರು ಬುಡಕ.
1: ಯಾವ ಪುಸ್ತಕದೊಳಗೂ ಇಲ್ಲದೆ ಇರೋದು ಜೀವನಾನುಭವ, ಯಾವ ಶಾಲೆಯಲ್ಲೂ ಹೇಳ್ಕೊಡದೆ ಇರೋ ಪಾಠ ನಮ್ ಗಾದೆ ಒಳಗವೇ. ನಮ್ಮವ್ವ ಅಜ್ಜಿ ಮಾತ್ಕೊಂದ ಅರ್ಥ ಗಾದೆ ಹೇಳೋರು, ಕೇಳಕ್ಕೊಂದ್ ಚಂದ. ಅರಮನೆ ಮುಂದಿರ್ಬೇಡ, ಕುದುರೆ ಹಿಂದಿರ್ಬೇಡ ಅಂತ. ಕೊಟ್ಲಾರದೊಳಗೆ ಕೂಳಿಲ್ಲ, ಬೀಸ್ಲಾರದೊಳಗೆ ಹಿಟ್ಟಿಲ್ಲ ಅಂತಿದ್ರು ಅಲ್ವೇ. ಬಡಾಯ್ಕೊಂದ್ ಕಡಾಯ ತಂದ, ಕಡಾಯ್ದವನು ಲಡಾಯ ಮಾಡಿದಾಗ ಅದನ್ನೇ ತಕ್ಕೋ ಗಡ ಮಡಗ್ದ ಅಂತ. ಆಡು ಮಾರಿ ಈಡ್ ಕಟ್ಟಿ ನೀರ್ ಕೊಚ್ಕೊಂಡು ಬಂದಾಗ ಆಡುಪೋಯ ಈಡುಪೋಯ ಅಂತ. ಹೀಗೆ ಇಂಥ ಮಾತುಗಳನ್ನ ಕೇಳ್ತಾ ಕೇಳ್ತಾ ಚಿಕ್ಕಂದ್ಲಿಂದಲೇ ಎಷ್ಟೋ ತಿಳುವಳಿಕೆ ಬರೋದು.
2: ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಆಟ ಆಡ್ತಿದ್ವಿ, ಆಟದ ಜೊತೆಯಲ್ಲಿ ತಿಳುವಳಿಕೆನೂ ಹೆಚ್ಚೋದು. ಬುಗ್ರಿ ಕೋಲಿ ಬಿಟ್ರೆ ಯಾವ ಆಟಕ್ಕೂ 5 ಪೈಸೆನೂ ಕೊಡಂಗಿಲ್ಲ. 3 ಇಂಚಿಂದ ಒಂದು ಕೋಲು, 6 ಇಂಚಿಂದ ಒಂದು ಕೋಲು ಇದ್ರೆ ಅದೇ ಬ್ಯಾಟು ಬಾಲು ಚಿನ್ನಿದಾಂಡು. ನಾವು ಹೆಣ್ಮಕ್ಳು ಬಳೆ ಚೂರು, ಕುಂಟಾಬಿಲ್ಲೆಗೊಂದು ಬಕರೆ ಪಚ್ಚಿ, ಚೌಕಾಬಾರಕ್ಕೆ 4 ಹುಣಸೆ ಬೀಜ, ಅಣೆಕಲ್ಗೆ 5 ಕಲ್ಲು ಇದ್ರೆ ಆಯಿತು. ನಮ್ಮ ಆಟಗಳು ಅಷ್ಟೇ, ಖರ್ಚೇ ಇಲ್ದವು. ಆಟ ಆಡಿದ ಮೇಲೆ ಸೋತವ್ರ ಕೈ ಕಾಯಿಸ್ತಾ ಇದ್ವಲ್ಲ, ಅದು ಮಜಾ. ನಾವು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೋ.
1: ನಮ್ಮಜ್ಜಿ ಇದ್ರು ಚೌಕಾಬಾರ ಕೂತ್ರೆ ಕುರ್ತೇಟು, ಕಣ್ಣಲ್ಲೇ ಯಾವ ಕಾ ಎಲ್ಲಿಗೆ ಬರ್ತದೆ, ಯಾವ ಕಾ ಹೊಡಿಬೋದು ಲೆಕ್ಕ ಹಾಕೋರು. 2 6 1 12 4 1 6 ಕೊಯ್ತು, 1 6 12 ಬಾಕಿ, 4 ಬಾಕಿ ಅಂತ ಆಡೋರು.

ಮನೆ ಕುಂತ್ರೆ ಎಷ್ಟಳ್ಳು ಇವಿವೇ ಮನೆಗೆ ಗೊತ್ತವೆ, ಇಷ್ಟೇ ಕರ ಈತವೆ ಅಂತ ಲೆಕ್ಕ ಹಾಕಿ ಮೂರು ಸುತ್ತ ಬರೋ ಹೊತ್ತಿಗೆ ಆಟನೇ ಮುಗಿಸ್ಬಿಡೋಳು ಅಂತೇ ಲೆಕ್ಕಾಚಾರ. ನಮಗೆ ಆಳೆ ಮೇಲೆ ಬರ್ಕೊಂಡು ಮಾಡಿದ್ರು ಅವಳಷ್ಟು ಬೇಗ ಲೆಕ್ಕ ಬರ್ತಿರ್ಲಿಲ್ಲ. ಹುಲಿ ಕುರಿ ಆಟ, ಲಗೋರಿ, ಮರ್ಕೋತಿ ಒಂದೊಂದಲ್ಲ ನಾವು ಆಡ್ತಿದ್ದ ಆಟಗಳು. ಎಷ್ಟು ಬಗೆ ಆಟಗಳು ನಿಮಗೆ ಗೊತ್ತೇ?

0: ಅವ್ರಿಗೆ ಮೊಬೈಲು ಕ್ಯಾಲ್ಕುಲೇಟರ್ ಕೊಟ್ಟರು ಲೆಕ್ಕ ಹಾಕೋಕೆ ಬರೋದಿಲ್ಲ, ಅವರು ಬಿರಳಲ್ಲೇ ಲೆಕ್ಕ ಹಾಕ್ತಿದ್ರು. ಇದ್ರ ಜೊತೆಗೆ ಎಷ್ಟೋ ಶಿಶುಪ್ರಾಸಗಳೇ ಆಟ ಆಗಿಬಿಟ್ಟಿದ್ವು. ಅಚ್ಚಚ್ಚೋ ಬೆಲದಚ್ಚೋ, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು, ಯಾವ ಗುಂಪು ಕಾಗೆ ಗುಂಪು, ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಮಡಕೆ ಕಪ್ಪು, ಯಾವ ಮಡಕೆ ಸಾರಿನ ಮಡಕೆ, ಯಾವ ಸಾರು ಬೇಳೆ ಸಾರು, ಯಾವ ಬೇಳೆ ತಿನ್ನೋ ಬೇಳೆ, ಯಾವ ತಿನ್ನು ಎಟು ತಿನ್ನು.
1: ಅದಕ್ಕಿಂತ ಇದೆಷ್ಟು ಚಂದಾಗದೆ ಕೇಳು, ಮಾವ ಮಾವ ಮಲ್ಲಾರೆ, ಮಾವನ ಕೈಗೆ ಕಲ್ಲಾರೆ, ಕಲ್ಲಾರಮ್ಮನ ಕಟ್ಟೆಲಿ ಕಾಯಿ ಸೊಪ್ಪು ಕುಯ್ತಿದ್ದಿ, ಗುಂಚಕ್ಕಿ ಗುರ್ರಂತು ನಂಜಿಮ ಡಮ್ ಅಂತು, ಎತ್ಕಳೆ ಮೊಗವ ಸುತ್ಕಳೆ ಚಾಪೆಯ, ಅಂತ್ರಳ್ಳಿಗೆ ಹೋಗೋಣ ಅಂತ್ರ ಕಟ್ಸೋಣ, ಸುದ್ದಿ ಮನೆಗೆ ಹೋಗೋಣ ಸುದ್ದಿ ತಿಳ್ಸೋಣ. ಎಷ್ಟು ಚೆನ್ನಾಗದೆ ನೋಡು.
2: ಒಂಟೊಡಿಯೋದು ಒಂದು ಕಲೆ ಕಂಡ್ರಕ್ಕ, ತಲೆ ಏನಿಂದ ಹಿಡಿದು ಪುರಾಣದ ವ್ಯಕ್ತಿಗಳ ಗಂಟ ಒಗಟು ಕಟ್ಟೋದ್ರಲ್ಲಿ ನಮ್ ಜನಪದರು ನಿಪುಣರು. ಒಡ್ಸೋದು ಬುದ್ಧಿ ಕಸರತ್ತು.
3: ಒಂದೇ ಎರಡೆ, ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ.
4: ಅದಿರ್ಲಿ ಕೇಳ್ರಿ, ಇಲ್ಲಿ ನಾಟಿ ಮದ್ದು ನಾಡಿಗೆ ಒಳ್ಳೇದು ಅಂತ ಹಿಂದೆ ಅಜ್ಜಿ ಮದ್ದು ಅಂತ ಮಾಡೋರು. ಅಜೀರ್ಣ ಆದ್ರೆ ಹೊಟ್ಟೆ ಉಬ್ಬರಿಸಿದ್ರೆ ಜೀರಿಗೆ ಕಷಾಯ ಕುಡಿಸೋರು, ಬಿದ್ದು ಏಟ್ ಮಾಡ್ಕೊಂಡ್ರೆ ಮುಟ್ಟಿದ್ರೆ ಮುನಿ ಸೊಪ್ಪು ತಂದು ರಸ ಹಿಂಡಿ ಹಚ್ಚೋರು. ತಟಕ್ಕನಿ ನಿಂತೋಗದ ಕಂಡ್ರವ,
5: ಅರ್ಶನ ಹಾಕಿದ್ರು ರಕ್ತ ನಿಂತೋಯ್ತಿತ್ತು. ಅಲರ್ಜಿಗಂದೆ ಆದ್ರೆ ದೊಡ್ಡಪತ್ರೆ ಹಚ್ತಿದ್ರು, ಕೆಮ್ಮಂದ್ರೆ ತುಳಸಿ ದೊಡ್ಡಪತ್ರೆ ಕಷಾಯ ಕುಡಿಸ್ತಿದ್ರು. ತುಂಬೆ ರಸನು ಒಳ್ಳೇದೇ, ಬಾಯಿ ಉಣ್ಗೆ ಬಾಯಿ ಬಸ್ಲೆ ಸೊಪ್ಪು, ಅಮ್ಮ ಆದ್ರೆ ಬೇವು ಸೊಪ್ಪು ಅರ್ಶನ, ಹೀಗೆ ಎಷ್ಟೋ ಮದ್ಗಳಿದ್ದು.
0: ಜನಪದ್ರು ಆಹಾರದ ಬೆಳೆಗಳನ್ನ ಬೆಳೀತಾ ಇದ್ರು, ಅಷ್ಟೇ ಅಲ್ಲ ಅವನ್ ಜೋಪಾನವಾಗಿ ವರ್ಷಾನ್ಗಟ್ಲೆ ಸಂಗ್ರಹಿಸಿಡ್ತಾ ಇದ್ರು. ಮಣ್ಣಿನ ಮಡಿಕೆಯಲ್ಲಿ ಅಲ್ಲದೆ ಸಗಣಿಯಿಂದ ಸಾರಿಸಿದ ಬಿದಿರಿನ ತೊಂಬೆಯಲ್ಲಿ ಕೆಡದ ಹಾಗೆ ಇಡ್ತಾ ಇದ್ರು. ಮಣ್ಣಿನ ಮಣೆ, ಕಲ್ಲಿನ ಮರು, ಮರದ ಸೌಟು, ಮರದ ಮನಿಕೆ, ಹೀಗೆ ಪ್ರಕೃತಿ ಜೊತೆಗೆ ಬದುಕ್ತಾ ಇದ್ರು.
6: ಇಷ್ಟೆಲ್ಲ ಉಷಕ, ಮನೆ ನಿಜವಾದ ಸ್ವರ್ಗ. ಗೃಹಿಣಿಯೇ ಮನೆಯ ಆಧಾರ ಸ್ತಂಭವಾಗಿದ್ಲು. ಜನಪದದಲ್ಲಿ ಅವಳಿಗೆ ಗೃಹ ವಿಜ್ಞಾನವನ್ನ ಕುಟುಂಬವೇ ಕೊಡುಗೆಯಾಗಿ ಕೊಟ್ಟಿದೆ. ಅಲ್ಲಿ ಕಲೆ, ಆಹಾರ ಸಿದ್ಧತೆ, ಮಕ್ಕಳ ಪಾಲನೆ ಪೋಷಣೆ, ಆರೋಗ್ಯ ರಕ್ಷಣೆ, ಸಂಬಂಧಗಳು ಇವೆಲ್ಲದರ ತಿಳುವಳಿಕೆ ಕೊಡ್ತಿತ್ತು.
4: ಇವು ತಾಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಮರಿ ಮಕ್ಕಳಿಗೆ, ಹೀಗೆ ಈ ಗೃಹ ವಿಜ್ಞಾನದ ಪಾಠಗಳು ಜನಪದದಲ್ಲಿ ಅರಿದು ಬರ್ತವೆ. ಆಧುನಿಕ ವಿಜ್ಞಾನದ ಮಿತಿಯನ್ನು ಮೀರಿ ಈ ಜನಪದ ಕೌಟುಂಬಿಕ ವಿಜ್ಞಾನ ವ್ಯಾಪಕವಾಗಿದೆ. ಎಲ್ಲ ಜ್ಞಾನ ವಿಜ್ಞಾನಕ್ಕೆ ತಾಯಿ ಬೇರೆ ನಮ್ಮ ಜನಪದ.
7: ಕುಟುಂಬದಲ್ಲಿ ಮಗುನ ಸಾಕಿ ಬೆಳೆಸಿ ಸಂಸ್ಕಾರ ಹೇಳ್ಕೊಡ್ತಿದ್ದವಳೆ ಹೆಣ್ಣು. ಅನುಕರಣೆಯಿಂದ ಸಂಪ್ರದಾಯ ಆಚರಣೆ ಹೇಳ್ಕೊಡ್ತಾ ಭಾಷೆ, ಸಂಸ್ಕೃತಿ, ಸಾಮಾಜಿಕ ಶಿಕ್ಷಣ ಎಲ್ಲಾನು ಗಾದೆ, ಕತೆ, ಗೀತೆ, ಒಡಪು, ಶಿಶುಪ್ರಾಸಗಳ ಮೂಲಕ ಮಕ್ಕಳಿಗೆ ಜೀವನ ಪಾಠ ಕಲಿಸ್ತಿದ್ಲು. ಹಂಗಾಗಿ ಜನಪದರ ಲೋಕದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನ ಐತೆ.
5: ಅದಕ್ಕೆ ಅಲ್ವಾ ಅಕ್ಕ, ಮನೆಗೊಂದು ಹೆಣ್ಣಿರ್ಬೇಕು ಅಂತಿದ್ದು. ಮನೆ ತುಂಬಾ ಗುರುಮಕ್ಕಳಿದ್ರು, ಮನೆ ಒಬ್ಳು ಹೆಣ್ಮಗ್ಳು ಹುಟ್ಟಿದ್ರೆ ಮಾಲಿನ ಬಳ್ಳಿ ಹಂಗೆ ಬಳಗ ಹೆಚ್ಚು ಅಂತ ಸುಮ್ನೆ ಹೇಳ್ತಿದ್ರೆ ನಮ್ಮ ಹಿರಿಯರು.

0: ನಮ್ಮ ಜನಪದ ಕಲೆ ಸಾಹಿತ್ಯ ಅಕ್ಷಯಪಾತ್ರ ಇದ್ದಂಗೆ. ಇಂಥ ಜನಪದವನ್ನು ಜನ್ಯರಾದ ನಾವು ಉಳಿಸಿ ಬೆಳೆಸಿ ಬಳಸಿ ಎಲ್ಲರಿಗೂ ಅದರ ವಿಚಾರಧಾರೆಯನ್ನ ಹಂಚಿ ಜನಪದದ ಹಿರಿಮೆ ತಿಳಿಸಿ ಕಲೆಗಳನ್ನು ಉಳಿಸಬೇಕು, ಅದರ ಮಹತ್ವ ಇಂದಿನವರೆಗೂ ಸಾರಬೇಕು ಅಂತ ಹೊರಟಿದ್ದೀವಿ. ಜನಪದ ಸಂಸ್ಕೃತಿಯನ್ನ ತಲೆಮಾರಿನಿಂದ ತಲೆಮಾರಿಗೆ ತರುವುದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ದೊಡ್ಡದು. ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಾವೆಲ್ಲ ಸೇರಿ ಜಾನಪದ ಜನ್ಯರು ಎಂಬ ಸಂಸ್ಥೆ ಕಟ್ಟಿ ಸೇರಿರೋದು.
1: ಒಟ್ಟಾರೆ ಜಾನಪದವನ್ನ ಸಮಕಾಲೀನಗೊಳಿಸ್ತಾನೆ, ಯುವ ಮನಸ್ಸುಗಳಿಗೆ ಕಲಿಸ್ತಾ ಸಮಾನ ಹಾಗೂ ಸ್ವಸ್ಥ ಸಮಾಜವನ್ನ ಕಟ್ಟುವ ಘನ ಉದ್ದೇಶ ನಮ್ಮ ಜಾನಪದ ಜನ್ಯರು ಸಂಸ್ಥೆಯ ಮೂಲ ಧ್ಯೇಯವಾಗಿದೆ ಕಣ್ರಕ್ಕ.

0: ಇದುವರೆಗೂ ಮಂಡ್ಯದ ಜಾನಪದ ಜನ್ನೆಯರ ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದದತ್ತ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 12:30.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:15:15.
3: Mysore Sandal.
4: ನೋಡು ಇದೆ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ ಕೈಗೆ ಬ್ಯಾಂಡೇಜು?
6: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳನ್ನು ಕೇಳುವಿರಿ. 12:45 ಮಂಡ್ಯದ ಸದ್ದಾಂ ತಗ್ಗಹಳ್ಳಿ ಅವರಿಂದ ಸಣ್ಣ ಕಥೆ ಅವಳೆಂದರೆ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಂಗಳೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀದೇವಿ ಪಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ಪ್ರದೀಪ್ ಡಿಎಂ ಹಾವಂಜೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಡಾಕ್ಟರ್ ಸ್ನೇಹಶ್ರೀ ಅವರಿಂದ ಭಾವಗೀತೆಗಳು. 1:30 ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಹತಿ ಎಸ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪದಲ್ಲಿ ಪ್ರಸಂಗ ಸತ್ಯವಾನ್ ಸಾವಿತ್ರಿ. ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜಲು ನಾಯ್ಡು. 5:00 ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಮಕ್ಕಳಲ್ಲಿ ಮೂಳೆ ಆರೋಗ್ಯ ಹಾಗೂ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂಡ್ ಆರ್ಥೋಸ್ಕೋಪಿಕ್ ಸರ್ಜನ್ ಹಾಗೂ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ ಶ್ರೇಯಸ್ ಆಳ್ವ. ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ ಕುವೆಂಪು ನಗರ ಮೈಸೂರು. ಈ ಸಂಜೆ 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪಕುಲ ಸಚಿವರಾದ ಎಂವಿ ನಂದೀಶ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಆಲಿಸುವಿರಿ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಈ ಸಂಜೆ 6:10 ಸಾಧಕರ ಸೋಪಾನ. ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ ನಾವು ನಮ್ಮೂರು. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ. ಈ ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ರಾತ್ರಿ 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:30 ರಂಗಗೀತೆಗಳು. ಆರ್ ಪರಮಶಿವನ್ ಅವರಿಂದ ಸದಾರಮೆ ನಾಟಕದ ಹಾಡುಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೇದನೂರಿ ಕೃಷ್ಣಮೂರ್ತಿಯವರ ಹಾಡುಗಾರಿಕೆಯನ್ನು ಆಲಿಸುವಿರಿ. 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರಾವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಗೋಟೂರಿ ಅವರ ರಚನೆಯನ್ನು ಕೇಳೋಣ. ಹಾಡಿದ್ದಾರೆ ಮಂಜುಳಾ ಗುರುರಾಜ್.

0: ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಲಿದೆ 12:45. ಈಗ ಮಂಡ್ಯದ ಸದ್ದಾಂ ತಗ್ಗಹಳ್ಳಿ ಅವರಿಂದ ಸಣ್ಣ ಕಥೆ ಅವಳೆಂದರೆ.
1: ಸೂರ್ಯನು ತನ್ನ ಮನೆಯೆಡೆಗೆ ಸಾಗುತ್ತಿದ್ದ. ಇಳಿ ಸಂಜೆ ಆವರಿಸಿತು. ಗುಡಿಸಲಿನ ಕೋಣೆಯಿಂದ ಕನ್ನಡ ಗೀತೆಯ ಗೊಣಗು. ತಂಪಾದ ಗಾಳಿ ಕಿಟಕಿಯ ಮೂಲಕ ಗುಡಿಸಿನೊಳಗೆ ಅಪ್ಪಣೆಯಿಲ್ಲದೆ ಪ್ರವೇಶಿಸುತ್ತಿತ್ತು. ಅಲ್ಲೇ ಗೋಡೆಗೆ ನೇತು ಹಾಕಿದ್ದ ಕಂದೀಲು ಎಣ್ಣೆ ಖಾಲಿಯಾಗಿದ್ದರೂ ಹಲ್ಲು ಕೀರುತ್ತಾ ಬೆಳಕ ಚೆಲ್ಲುತ್ತಿತ್ತು. ಒಲೆ ಹಚ್ಚಿದರೆ ಸಾಕು, ಹೊಗೆಯಿಂದ ಗುಡಿಸಲು ತುಂಬಿ ಹೋಗಿ ಹಿಮಾಲಯ ಪರ್ವತದಂತೆ ಕಾಣುತ್ತಿತ್ತು. ಗಂಡನಿಲ್ಲದ ಬದುಕಿನ ಯಾತ್ರೆ ಹೇಗಿರಬಹುದೆಂದು ಯೋಚಿಸಿದರೆ ಅದು ಯೋಚನೆಗೆ ನಿಲುಕದ್ದು. ತನ್ನ ಬಾಲ್ಯದಲ್ಲಿ ಹೆಚ್ಚು ಕಷ್ಟಗಳನ್ನು ಅನುಭವಿಸಿ ಮುಳ್ಳಿನ ಹಾದಿಯಲ್ಲಿ ನಡೆದ ಸಮೀನಮ್ಮ ಇಬ್ಬರು ಗಂಡು ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿ ಸಲುಹಿ ಮದುವೆ ಮಾಡಿದ್ದಳು. ಆದರೆ ಅವರು ಸಮೀನಮ್ಮಳನ್ನು ಪೋಷಿಸಲು ನಿರಾಕರಿಸಿ ಮನೆ ಬಿಟ್ಟು ಪಟ್ಟಣ ಸೇರಿಕೊಂಡ್ರು. ಸಮೀನಮ್ಮಳ ಸುಖ ದುಃಖಗಳಲ್ಲಿ ಭಾಗಿಯಾಗಲು ಯಾರಾದರೂ ಬೇಕಲ್ಲವೇ? ಅದರಂತೆ ಹೆಣ್ಣು ಮಗುವನ್ನು ಸಾಕಬೇಕೆಂಬ ಮಹಾದಾಸೆ ಅವಳದ್ದು. ಸಮೀನಮ್ಮ ಜವಾಬ್ದಾರಿ ಹೊತ್ತ ರೈಲುಗಾಡಿ ಇದ್ದ ಹಾಗೆ. ಎಷ್ಟೇ ಕಷ್ಟಗಳ ತೂಕ ಹೇರಿದ್ದರೂ ಜೀವನವೆಂಬ ಹಳಿಯ ಮೇಲೆ ಒಂದೇ ಸಮನೆ ಸಾಗುತ್ತಿದ್ದಳು. ಬಿಟ್ಟು ಹೋದ ಮಕ್ಕಳನ್ನು ನೆನೆದು ಹಣ್ಣಾದಳು. ಪಕ್ಕದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಶಹನಾಳ ಬಳಿ 3 ತಿಂಗಳ ಹೆಣ್ಣು ಮಗುವನ್ನು ದತ್ತು ಪಡೆಯಲು ತೀರ್ಮಾನಿಸಿದಳು. ಶಹನಾ ಸಮೀನಮ್ಮಳ ಕಿರಿಯ ಸಹೋದರಿ. ಅವಳಿಗೂ 3 ಹೆಣ್ಣು ಮಕ್ಕಳು. ಸಾಕಲು ಬಹಳ ಕಷ್ಟವಾಗಿತ್ತು. ಒಂದೊತ್ತಿಗೆ ತಿಂದರೆ ಮತ್ತೊಂದೊತ್ತಿಗೆ ಗಂಜಿಯೇ ಗತಿ ಎನ್ನುವ ಪರಿಸ್ಥಿತಿ ಅವಳದ್ದು. ನನ್ನ ಮಗು ಕೊಟ್ರೇನೋ, ಅಕ್ಕನ ಮನೆಗೆ ತಾನೇ ಕೊಡ್ತಿದ್ದೇನೆ, ಅವಳು ನನಗಿಂತ ಚೆನ್ನಾಗಿ ನೋಡ್ಕೊಳ್ತಾಳೆ ಎಂದು ತನ್ನ ಗಂಡನಿಗೆ ಹೇಳಿದಳು. ತದನಂತರ ತುಸು ಕಣ್ಣ ಬಾಷ್ಪವನ್ನೊರೆಸಿ ಸಮೀನಮ್ಮಳ ಮಡಿಲಿಗೆ ಹಾಕಿದಳು. ವರ್ಷಗಳು ಕಳೆದಂತೆ ಮಗು ಬೆಳೆದು 13 ವರ್ಷ ವಯಸ್ಸಿನವಳಾದಳು. ಹದಿಹರೆಯ ಜಗದ ಸೌಂದರ್ಯವನ್ನೆಲ್ಲ ತನ್ನಲ್ಲೇ ಇಟ್ಟುಕೊಂಡಿದ್ದಳು. ಜರಿಯ ಹಾಗೆ ಜಡೆ, ಮೂಗುತಿಯ ಜರೂರಿ ಇಲ್ಲದ ಮೂಗು ಹೊಂದಿದ್ದ ಅಸ್ಮಾ, ಮುಳ್ಳಿನ ನಡುವೆ ಗುಲಾಬಿ ಹೇಗೆ ಕಂಗೊಳಿಸುತ್ತದೆಯೋ ಅಂತಹ ಕಷ್ಟಗಳ ನಡುವೆಯೂ ಸಮೀನಮ್ಮ ಅಸ್ಮಳನ್ನು ಸಾಕಿದ್ದಳು. ಅದೊಂದು ದಿನ ಸಂಧ್ಯಾಕಾಲ, ಸುತ್ತೆಲ್ಲ ನಿಶಬ್ದತೆ. ಮನೆಯ ಅಂಗಳದ ಬೀದಿಯ ದೀಪದಡಿ ಕುಳಿತು ಅಸ್ಮಾ ಓದುತ್ತಿದ್ದಳು. ಭವಿಷ್ಯದಲ್ಲಿ ಏನಾದರೂ ಸಾಧಿಸಲೇಬೇಕೆಂಬ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಓದಿನ ಜೊತೆಗೆ ತನ್ನ ಗುರಿಯ ಹೆಜ್ಜೆಯನ್ನು ಇಡುತ್ತಿದ್ದಳು. ಗುಡಿಸಿನ ಒಳಗಿನಿಂದ 2 ಬಾರಿ ಸಮೀನಮ್ಮ ಅಸ್ಮಾ ಅಸ್ಮಾ ಎಂದು ಎತ್ತರದ ದನಿಯಲ್ಲಿ ಕರೆದಳು. ಉತ್ತರಿಸಿದ ಅಸ್ಮಾ ಬಂದೇರಮ್ಮ ಎಂದು ಅಲ್ಲೇ ಕುಳಿತು ತನ್ನ ಪಾಠ ಪ್ರವಚನವನ್ನು ಮುಂದುವರಿಸಿದಳು. ಸರಿಸುಮಾರು 1 ತಾಸಿನ ನಂತರ ಮತ್ತೊಮ್ಮೆ ಒಳಗಿನಿಂದ ಅಸ್ಮಾ ಎಂದು ದನಿ ಗಡಗಿತು. ಆದರೆ ಯಾವುದೇ ಪ್ರತ್ಯುತ್ತರ ಬರಲೇ ಇಲ್ಲ. ಪ್ರತಿಕ್ರಿಯೆ ಬರದ ಕಾರಣ ಕೋಪದಿಂದ ಎದ್ದು ಬಾಗಿಲ ಹತ್ತಿರ ಬಂದು ನೋಡಿದಳು. ಆದರೆ ಅಂಗಳದಲ್ಲಿ ಅಸ್ಮಾ ಇರಲೇ ಇಲ್ಲ. ಗಾಬರಿಗೊಂಡ ಸಮೀನಮ್ಮ ಅಸ್ಮಾ ಅಸ್ಮಾ ಎಂದು ಕೂಗುತ್ತಾ ಪಾದ ಎಳೆದಳು. ಮನೆಯಿಂದ ಸ್ವಲ್ಪ ದೂರವೇ ಸ್ಮಶಾನವಿತ್ತು. ಅದರ ಕಾಂಪೌಂಡ್ ಮೇಲಿಂದ ಯಾರೋ 4-5 ಜನ ಓಡಿ ಹೋದ ಹಾಗೆ. ಅದನ್ನು ಕಂಡ ಸಮೀನಮ್ಮ ಕಾಲು ಕೀಳಲು ಆರಂಭಿಸಿದಳು. ಜೋರಾಗಿ ಓಡಿದ ಪರಿಣಾಮ ಹಳ್ಳ ದಿಣ್ಣೆಯಿಂದ ಕೂಡಿದ ರಸ್ತೆಯಲ್ಲಿ ರಪ್ಪನೆ ಬಿದ್ದಳು. ಕೈಕಾಲಿಗೆಲ್ಲ ರಸ್ತೆ ಮೇಲಿದ್ದ ರಕ್ತ ಅಂಟಿಕೊಂಡಿತು. ತನ್ನ ಕತ್ತನ್ನು ಎತ್ತಿ ಮುಂದೆ ರಸ್ತೆಯನ್ನು ನೋಡಿದಾಗ ದಾರಿಯುದ್ದಕ್ಕೂ ರಕ್ತ ಚೆಲ್ಲಿದ್ದನ್ನು ಗಮನಿಸಿದಳು. ಕಂಡೊಡನೆ ಗಾಬರಿಗೊಂಡು ಜೋರಾಗಿ ಕಿರುಚುತ್ತಾ ಅಳುತ್ತಾ ಮುಂದೆ ಸಾಗಿದಳು. ಮಗಳು ಎಲ್ಲಿದ್ದಾಳೆಂದು ಕೊರಗು, ಒಂಟಿತನ, ರಾತ್ರಿಯ ವೇಳೆ ಬೇರೆ, ಏನಾಯಿತು ಎಂಬ ಯೋಚನೆ ತಲೆಯಲ್ಲಿ ಕಾಡತೊಡಗಿದವು. ಮುಂದೆ ಸಾಗುತ್ತಿದ್ದಂತೆ ಅಲ್ಲೇ ಇದ್ದ ಒಳಚರಂಡಿಯಿಂದ ಏನೋ ಒಂಥರ ಶಬ್ದ ಕೇಳಿಬಂತು. ಥಟ್ಟನೆ ಒಂದು ಕ್ಷಣ ಜೀವ ಹಾರಿಹೋದಂತಾಯಿತು. ಹೀರಿದ ಉಸಿರನ್ನು ಮತ್ತೆ ಹೊರಗಡೆ ಬಿಡದೆ ಗೋಡೆಯ ಹಾಗೆ ನಿಂತೆ ಬಿಟ್ಟಳು ಸಮೀನಮ್ಮ. ತಲೆಯಲ್ಲಿ ಇದ್ದ 100 ಯೋಚನೆಗಳು ಹೃದಯದ ಬಡಿತ ಜೋರಾಗಲು ಕಾರಣವಾದವು. ಅಷ್ಟರಲ್ಲೇ ದೂರದಿಂದ ದ್ವಿಚಕ್ರ ವಾಹನ ಬರೆಯುವುದಾಗಿ ಕಂಡಳು. ಸಮುದ್ರದ ಅಲೆಗಳ ರೀತಿ ಮುಖದ ಮೇಲೆ ಬೆವರು ಹರಿಯುತ್ತಿತ್ತು. ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ದೂರದ ಸ್ಕೂಟರ್ ರಪ್ಪನೆ ಹತ್ತಿರವಾಯಿತು. ಸ್ಕೂಟರ್ನಲ್ಲಿ ತನ್ನ ತಮ್ಮ ಮತ್ತು ಮಗಳು ಅಸ್ಮಳನ್ನು ಕಂಡಳು. ಕಂಡ ಕೂಡಲೇ ಹೋದ ಪ್ರಾಣ ಮತ್ತೆ ಬಂದಂತಾಯಿತು. ಕೋಪದಿಂದ ಕೈಯೆತ್ತಿ ಹೊಡೆಯಲು ಹೋದಾಕೆ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ನಾನು ಎಷ್ಟು ಗಾಬರಿಯಾಗಿದ್ದೆ? ಎಷ್ಟು ಕಿರುಚಾಡಿದ ಗೊತ್ತಾ ನಿನಗೆ? ಎನ್ನುವಷ್ಟರಲ್ಲಿ ತಮ್ಮ ಅಶ್ರಫ್ ಸಮೀನಮ್ಮಳ ಕೈ ಹಿಡಿದು, ಹೇ ತಡಿ, ಹೊಡೆಯಬೇಡ ಅವಳಿಗೆ. ಅವಳು ಅಂಗಳದಲ್ಲಿ ಓದುತ್ತಾ ಕೂತಿದ್ಲಂತೆ. ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಮಕ್ಕಳ ಜೊತೆ ಆಟ ಆಡೋಣ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ಲು. ಸ್ವಲ್ಪ ಸಮಯದೊರೆಗೆ ಆಟ ಆಡಿಕೊಂಡು ನನ್ನ ಮನೆಗೆ ಹೋಗ್ತೀನಿ ಅಂದ್ಲು. ನಾನು ನಮ್ಮ ಮನೆಯಲ್ಲಿಯೇ ಇರು ಎಂದು ಒತ್ತಾಯಿಸಿದೆ. ಆದರೆ ಹಠ ಮಾಡಿದ್ಲು. ರಾತ್ರಿ ಬೇರೆ ಆಯಿತು, ಅದಕ್ಕೆ ನಾನೇ ಬಿಟ್ಟು ಬರೋಣ ಎಂದು ಬಂದೆ. ಹೀಗೆ ಹೇಳುತ್ತಾ ಅಶ್ರಫ್ ತನ್ನ ಬೈಕಿನಿಂದ ಅಸ್ಮಾಳನ್ನು ಇಳಿಸಿ ತನ್ನ ಮನೆಯೆಡೆಗೆ ಹೊರಟನು. ರಾತ್ರಿ ನಡೆದ ಘಟನೆ ಸಮೀನಮ್ಮಳ ಹೃದಯದಲ್ಲಿ ಆಳವಾದ ಗುರುತು ಸೃಷ್ಟಿಸಿತು. ಅಸ್ಮಾ ತನ್ನ ಕಣ್ಣೆದುರಲ್ಲೇ ಇರಬೇಕೆಂಬ ಆಸೆ, ಅವಳ ಕನಸುಗಳಿಗೆ ರೆಕ್ಕೆ ಕಟ್ಟಬೇಕೆಂಬ ಮಾತೃಮನ ಒಂದಕ್ಕೊಂದು ಹೋರಾಡತೊಡಗಿದವು. ವರುಷಗಳು ಕಳೆದವು. ಅಸ್ಮಾ ಓದಿನಲ್ಲಿ ಹೆಚ್ಚು ಆಸಕ್ತಿ ತೋರತೊಡಗಿದಳು. ಶಾಲೆಯ ಶಿಕ್ಷಕರೆಲ್ಲರೂ ಅವಳ ಬುದ್ಧಿವಂತಿಕೆಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಶಾಲೆಯಲ್ಲಿ ಏರ್ಪಡಿಸುವ ಪ್ರತಿಯೊಂದು ಸ್ಪರ್ಧೆಯಲ್ಲೂ ಮುಂಚೂಣಿಯಲ್ಲಿರುತ್ತಿದ್ದಳು. ದಿನ ಕಳೆದಂತೆ ಒಂದು ದಿನ ಶಾಲೆಯ ಮುಖ್ಯೋಪಾಧ್ಯಾಯರು ಸಮೀನಮ್ಮಳನ್ನು ಶಾಲೆಗೆ ಕರೆಸಿಕೊಂಡರು. ಅಮ್ಮ, ನಿಮ್ಮ ಮಗಳು ತುಂಬ ಪ್ರತಿಭಾವಂತಳು. 10ನೇ ತರಗತಿಯನ್ನು ಸರಿಯಾಗಿ ಓದಿಸ್ಬಿಟ್ರೆ ಮುಂದೆ ದೊಡ್ಡ ಸ್ಥಾನಕ್ಕೆ ಇರ್ತಾಳೆ ಅಂದರು. ಸಮೀನಮ್ಮ ಈ ಮಾತಿಗೆ ಖುಷಿಪಟ್ಟಳು. ಆದರೆ ಕ್ಷಣಕಾಲ ಮೌನವಾದಳು. 10ನೇ ತರಗತಿ ಎಂದರೆ ಆ ಕಾಲಕ್ಕೆ ಅದು ಈಗಿನ ಪದವಿಗೆ ಸಮವಾಗುತ್ತಿತ್ತು. ಆಸೆ ನನಗೂ ಇದೆ, ಆದರೆ ನನ್ನ ಮನೆಯ ಸ್ಥಿತಿ, ಹಣಕಾಸಿನ ಪರಿಸ್ಥಿತಿ ಹೇಗೆ ಮಿಸ್ಟ್ರೇ ಅಂದಳು. ಸಮೀನಮ್ಮನ ಮಾತಿಗೆ ಮುಖ್ಯೋಪಾಧ್ಯಾಯರು ತುಸು ನಕ್ಕರು. ಹಣಕ್ಕಿಂತ ದೊಡ್ಡದು ಪ್ರತಿಭೆ ಕಣಮ್ಮ, ಅವಳನ್ನು ಓದಿಸಿ ಉಳಿದ ದಾರಿಯನ್ನು ನಾವು ಹುಡುಕೋಣ ಎಂದು ಭರವಸೆ ನುಡಿದರು. ಕೆಲಸ ಇರದ ದಿನಗಳಲ್ಲಿ ಸಮೀನಮ್ಮ ಹೊಟ್ಟೆಗೆ ಕಲ್ಲನ್ನು ಕಟ್ಟುತ್ತಿದ್ದಳು. ಆದರೆ ಮಗಳಿಗೆ ಒಂದು ಹೊತ್ತು ಖಾಲಿ ಹೊಟ್ಟೆಯಿಂದಿರಿಸಲು ಸಹಿಸುತ್ತಿರಲಿಲ್ಲ. ಒಂದು ದಿನ ಸಂಜೆ ಕೆಲಸ ಮುಗಿಸಿ ಬಂದ ಸಮೀನಮ್ಮ ಮನೆಯ ಬಾಗಿಲ ಹತ್ತಿರ ತಲೆಸುತ್ತಿ ಕುಸಿದು ಬಿದ್ದಳು. ಅದ ಕಂಡ ಅಸ್ಮ ಗಾಬರಿಗೊಂಡು ನೆರೆಹೊರೆಯವರನ್ನು ಕರೆದಳು. ಅದರಲ್ಲಿದ್ದ ವೈದ್ಯರೊಬ್ಬರು ಪರೀಕ್ಷಿಸಿ ಹೇಳಿದರು, ಇವರು ಸರಿಯಾಗಿ ಊಟ ಮಾಡದ ಕಾರಣ ನಿಶಕ್ತರಾಗಿದ್ದಾರೆ, ಅದರಿಂದಲೇ ತಲೆಸುತ್ತು ಸುಸ್ತಾಗುವುದು ಎಂದರು. ಇದನ್ನು ಕೇಳಿದ ಕ್ಷಣ ಅಸ್ಮಳ ಹೃದಯ ಮಿಂಚಿನಂತೆ ಬಡಿಯಿತು. ಮೆದುದನಿಯಲ್ಲಿ ಸಮೀನಮ್ಮ, ನೀರು ಎಂದು ಕೇಳಿದಳು. ಅಸ್ಮ ತಕ್ಷಣ ನೀರು ತಂದು ಕುಡಿಸಿ ಸ್ವಲ್ಪ ಗದರಿದಳು. ನೀನು ಯಾಕೆ ಊಟ ಮಾಡೋದಿಲ್ಲ? ಈ ರೀತಿ ತೊಂದರೆಯಾದರೆ ನನಗೂ ಭಯವಾಗ್ತದೆ ಎನ್ನುತ್ತಾ ಪ್ರೀತಿಯಿಂದ ಅಪ್ಪಿ ಸಂತೈಸಿದಳು. ನನ್ನ ಓದಿಗಾಗಿ ನನ್ನ ತಾಯಿ ಹಸುವಿನಿಂದ ಇರಬೇಕಾ ಎಂದು ಅವಳ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಹುಟ್ಟಿತು. ಮರುದಿನದಿಂದ ಶಾಲೆ ಮುಗಿದ ನಂತರ ಅಸ್ಮ ಮನೆ ಕೆಲಸ ಮಾಡಲು ಹೊರಟಳು. ಯಾರೋ 10 ರೂಪಾಯಿಗಳು ಕೊಟ್ಟರೆ ಮತ್ತಾರೋ ಊಟದ, ಹೀಗೆ ಸಂಪಾದಿಸಿ ಅಮ್ಮನಿಗೆ ಸಹಾಯಹಸ್ತವಾದಳು. ಒಂದು ದಿನ ಸಮೀನಮ್ಮ ಅಸ್ಮಳ ಹತ್ತಿರ ಬಂದು, ಮಗಳೇ, ನಿನ್ನ ಕೈಯಿಂದ ದುಡಿಸಿ ನಾನು ಬದುಕಬೇಕಾ? ಬೇಡ, ನೀನು ಕೆಲಸಕ್ಕೆ ಹೊರಗಡೆ ಹೋಗಲೇಬೇಡ ಹೇಳುತ್ತಾ ಅಪ್ಪಿಕೊಂಡ್ಳು. ಅಸ್ಮ ಪ್ರತ್ಯುತ್ತರವಾಗಿ, ನೀನು ನನಗಾಗಿ ಜೀವನವೆಲ್ಲ ದುಡಿದಿದ್ದೀಯಲ್ಲಮ್ಮ, ನಾನು ಮಾಡಿದ್ದು ಅದರ ಮುಂದೆ ಏನೇನೂ ಅಲ್ಲ ಎಂದ್ಲು. ಆ ಕ್ಷಣದಲ್ಲಿ ಅವರಿಬ್ಬರ ಬಂಧ ಇನ್ನಷ್ಟು ಗಟ್ಟಿಯಾಯಿತು. ಕೆಲ ದಿನಗಳ ನಂತರ 10ನೇ ತರಗತಿಯ ಫಲಿತಾಂಶ ಪ್ರಕಟವಾಯಿತು. ಇಡೀ ತಾಲೂಕಿಗೆ ಅಸ್ಮ ಮೊದಲ ಸ್ಥಾನ ಪಡೆದಿದ್ದಳು. ಓದಿನಲ್ಲಿ ಶ್ರದ್ಧೆ, ಶ್ರಮ, ಆಸಕ್ತಿ, ಬಡತನ ಇವೆಲ್ಲವೂ ಸಾಧನೆಗೆ ಕಾರಣವಾಯಿತು. ಶಾಲೆಯ ಆವರಣ ಕಂಗೊಳಿಸಿತು. ಶಿಕ್ಷಕರೆಲ್ಲರೂ ಆಶೀರ್ವದಿಸಿ ಅಭಿನಂದಿಸಿದರು. ಆದರೆ ಸಮೀನಮ್ಮ ದೇವರ ಮೊರೆ ಹೋಗಿ ಮೌನವಾಗಿ ನಿಂತಳು. ನನ್ನ ಮಗಳ ಕನಸುಗಳನ್ನು ಮುರಿಯದಂತೆ ಕಾಪಾಡು ದೇವರೇ, ನನಗೆ ಎಷ್ಟು ಕಷ್ಟ ಬೇಕಾದರೂ ಕೊಡು, ಆದರೆ ಅವಳ ಭವಿಷ್ಯ ಬೆಳಗಲಿ, ಬೆಳಕಾಗಲಿ, ಹೀಗೆ ಅವಳ ಸಂತಸ ಮುಂದುವರಿಯಲಿ, ಮುಂದೆ ದೊಡ್ಡ ಯಶಸ್ಸು ಕಾಣಲಿ ಎಂದು ಮನದಲ್ಲಿ ಪಿಸುಗುಟ್ಟಳು. ಅಸ್ಮ ಓದಿನಲ್ಲಿ ಒಂದೊಂದು ಮೆಟ್ಟಿಲು ಏರುತ್ತಿದ್ದಳು. ಆದರೆ ಊರಿನ ಕೆಲವರ ಕಣ್ಣಲ್ಲಿ ಅಸೂಯೆ ಕಿಡಿ ಹೊತ್ತಿಕೊಳ್ಳುತ್ತಿತ್ತು. ಸ್ವಂತ ಮಕ್ಕಳೇ ನೋಡಿಕೊಳ್ಳದ ಹೆಂಗಸು ಇವಳು, ಯಾರದ್ದೋ ಮಗುವನ್ನು ಓದಿಸಿ ಏನು ಸಾಧನೆ ಮಾಡಲು ಹೊರಟಿದ್ದಳಾಕೆ?

ಹೆಣ್ಣು ಮಗನು ಎಷ್ಟು ಓದಿಸಿದ್ರೇನು, ಹೊಲೆ ಹಚ್ಚಲೇಬೇಕಲ್ವೇ. ಕೂಲಿ ಮಾಡಿ ತಂದ ದುಡ್ಡೆಲ್ಲ ಓದಿಗೆ ಅಂತ ಸುರಿತಿದ್ದಾಳೆ, ಕೊನೆಗೆ ಸಿಗುವುದು ಚಿಪ್ಪೆ ಎನ್ನುವ ಮಾತುಗಳು ಬೀದಿಯ ಮೂಲೆ ಮೂಲೆಗಳಲ್ಲಿ ಕೇಳುಬರುತ್ತಿದ್ದವು. ಹೀಯಾಳಿಕೆ, ತೆಗಳಿಕೆ ಪದೇ ಪದೇ ಸಮೀ ನಮ್ಮಳ ಹೃದಯವನ್ನು ಕಲುಕುತ್ತಿದ್ದವು. ಒಂದು ದಿನ ಅಸ್ಮ ತಾಯಿಯ ಕಣ್ಣಲ್ಲಿ ಅವಿತಿದ್ದ ನೋವನ್ನು ಗಮನಿಸಿ, ಅಮ್ಮ ಬೇಜಾರಾಗಬೇಡ, ಜನ ಏನೇ ಮಾತಾಡಲಿ, ಒಂದು ದಿನ ನಾನು ಆ ಸಾಧನೆ ಮಾಡೋ ಮೂಲಕ ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ನೀಡ್ತೇನೆ ಎಂದು ಎತ್ತರ ಧ್ವನಿಯಲ್ಲಿ ಹೇಳಿದಳು. ಹೌದು ಮಗಳೇ, ಮರದಲ್ಲಿರುವ ಹಣ್ಣು ಕೆಳಗೆ ಬೀಳೋ ತನಕ ಮರಕ್ಕೆ ಕಲ್ಲೆಟ್ಟು ತಪ್ಪಿದ್ದಲ್ಲ. ನೀನು ನಿನ್ನ ಗುರಿಯೆಡೆಗೆ ಗಮನಹರಿಸು. ನಿನ್ನ ಸಾಧನೆ ನಮ್ಮಿಬ್ಬರ ಬದುಕಿಗೆ ಮತ್ತು ಈ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ತಲೆ ಸವರಿದಳು. ಒಂದು ದಿನ ಅಸ್ಮಾಳಿಗೆ ಕಾಲೇಜು ಪ್ರವೇಶ ಶುಲ್ಕ ಕಟ್ಟುವ ಸೂಚನೆ ಬಂದಿತ್ತು. ನಿಗದಿತ ದಿನಾಂಕದೊಳಗೆ ಹಣ ಕಟ್ಟದಿದ್ದರೆ ಪ್ರವೇಶ ರದ್ದಾಗುವುದೆಂದು ತಿಳಿಸಲಾಗಿತ್ತು. ಆ ಕಾಗದವನ್ನು ಕೈಯಲ್ಲಿ ಹಿಡಿದ ಸಮೀನಮ್ಮಳ ಕಣ್ಣು ತುಂಬಿ ಸಮುದ್ರವಾಯಿತು. ಮನೆಯ ಮೂಲೆ ಮೂಲೆ ಹುಡುಕಿದರೂ ಒಂದು ರೂಪಾಯಿಯೂ ಸಿಗಲಿಲ್ಲ. ಆ ರಾತ್ರಿ ಗುಡಿಸಲಿನ ಹೊರಗೆ ಕುಳಿತು ಆಕಾಶದೆಡೆ ನೋಡುತ್ತಾ, ದೇವರೇ, ಇಷ್ಟು ದೂರ ಕರೆದುಕೊಂಡು ಬಂದಿದೀಯಾ, ಈಗ ನನ್ನ ಮಗಳ ಕನಸನ್ನು ಮುರಿಯಬೇಡ, ನೀನೇ ಒಳ್ಳೆಯ ದಾರಿ ರೂಪಿಸು ಎಂದು ಕಣ್ಣೀರಿಟ್ಟಳು. ಮಾರನೇ ದಿನ ಬೆಳಗ್ಗೆ ಎದ್ದ ಕೂಡಲೇ ತನ್ನ ಬಳಿ ಉಳಿದಿದ್ದ ಏಕೈಕ ಆಸ್ತಿಯಾದ ಬೆಳ್ಳಿಯ ಕಾಲುಂಗರವನ್ನು ಗಿರವಿಯಿಡಲು ನಿರ್ಧರಿಸಿದಳು. ಅದು ತನ್ನ ಮದುವೆ ಸಮಯದಲ್ಲಿ ತಾಯಿ ನೀಡಿದ್ದ ಉಡುಗೊರೆಯಾಗಿತ್ತು. ಶುಲ್ಕವನ್ನು ಪಾವತಿ ಮಾಡಿದ ಕ್ಷಣ ಅವಳ ಮುಖದಲ್ಲಿ ಕಾಣಿಸಿಕೊಂಡ ನಗು ಎಷ್ಟೋ ವರ್ಷಗಳಿಂದ ಮೊಗ್ಗಾಗಿದ್ದ ಹೂವು ಅರಳಿದಂತಾಯಿತು. ಸಂಜೆ ಆವರಿಸಿತು. ಅಸ್ಮ ಮನೆಗೆ ಬಂದು, ಅಮ್ಮ, ನಿನ್ನ ಮದುವೆಯಲ್ಲಿ ಅಜ್ಜಿ ನೀಡಿದ ಉಡುಗೊರೆಯನ್ನು ನನ್ನ ಕಾಲೇಜಿನ ಶುಲ್ಕಕ್ಕೆ ಗಿರ್ವಿಟ್ಟೆಯಾ ಎನ್ನುತ್ತಲೇ ಆಶ್ಚರ್ಯದಿಂದ ಕಣ್ಣು ಹಣೆಗೆ ತಾಕಿದವು. ಸಮೀನಮ್ಮ ಅಸ್ಮಳ ಹತ್ತಿರ ಬಂದು, ಮಗಳೇ, ಆಭರಣಗಳನ್ನು ಮತ್ತೆ ಕೊಳ್ಳಬಹುದು, ಆದರೆ ಕಳೆದು ಹೋದ ಸಮಯ ವಿದ್ಯೆಯನ್ನು ಯಾರೂ ಹಿಂದಿರುಗಿಸಲಾರರು. ನನ್ನ ಆಭರಣ ನೀನೆ, ನಿನ್ನ ಶಿಕ್ಷಣ ನನ್ನ ಬದುಕಿನ ಸಂಪತ್ತು, ನಿನ್ನ ಏಳಿಗೆಯೇ ನನ್ನ ಗುರಿ ಎಂದು ಆಶೀರ್ವದಿಸಿದಳು. ಈ ಮಾತುಗಳು ಅಸ್ಮಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಅವಳಲ್ಲಿರುವ ಓದಿನ ಛಲ ದ್ವಿಗುಣವಾಯಿತು. ದಿನ ಕಳೆದಂತೆ ಅಸ್ಮ ಅಂತಿಮ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ಉತ್ತೀರ್ಣಳಾದಳು. ಇಡೀ ಊರಿಗೆ ಸಂತಸಪಟ್ಟಿತು. ಶಿಕ್ಷಕರು ಆಶೀರ್ವದಿಸಿದರು. ಆದರೆ ಸಂತಸ ಹೆಚ್ಚು ದಿನ ಉಳಿಯಲಿಲ್ಲ. ಒಂದು ದಿನ ಸಮೀನಮ್ಮ ತನ್ನ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದ ವೇಳೆ ರಸ್ತೆ ದಾಟುವಾಗ ವೇಗವಾಗಿ ಬಂದ ಲಾರಿ ಡಿಕ್ಕಿ ಹೊಡೆಯಿತು. ತಲೆಗೆ ಮತ್ತು ಕಾಲಿಗೆ ಗಂಭೀರ ಗಾಯಗಳಾದವು ಮತ್ತು ಪ್ರಜ್ಞಾಹೀನಳಾದಳು. ವಿಷಯ ತಿಳಿದ ಅಸ್ಮ ಗಾಬರಿಗೊಂಡು ಓಡೋಡಿ ಆಸ್ಪತ್ರೆಗೆ ತಲುಪಿದಳು. ವೈದ್ಯರು ಚಿಕಿತ್ಸೆ ದೊಡ್ಡ ಮೊತ್ತದ ಹಣ ಬೇಕೆಂದು ಹೇಳಿದರು. ಆ ಕ್ಷಣದಲ್ಲಿ ಅಸ್ಮ ತಾಯಿಗಾದ ಅಪಘಾತವನ್ನು ಕಂಡು ಮೂಕಸ್ತಬ್ಧಳಾದಳು. ಆ ಕ್ಷಣದಲ್ಲಿ ಅವಳಿಗೆ ಲೋಕವೇ ಕತ್ತಲಾದಂತೆ ಅನಿಸಿತು. ಸುತ್ತೆಲ್ಲ ನಿಶಬ್ದತೆ ಇದ್ದರೂ ಅಸ್ಮಳ ಹೃದಯದಲ್ಲಿ ಒಂದೇ ಸಮನೆ ಚೀರಾಟ ಕೂಗಾಟವಾಗುತ್ತಿತ್ತು. ಒಮ್ಮೆ ತನ್ನ ಓದಿಗಾಗಿ ತನ್ನ ಆಭರಣಗಳನ್ನೇ ಗಿರಿವಿಟ್ಟಿದ್ದ ತಾಯಿ, ಆದರೆ ಈಗ ಅವಳ ಜೀವ ಉಳಿಸಲು ತನ್ನ ಬಳಿ ಏನೂ ಇರಲಿಲ್ಲ. ಅಸಹಾಯಕಳಾಗಿದ್ದಳು. ಮಾವನಾದ ಅಶ್ರಫ್ ಆಗ ಊರಲ್ಲಿ ಇರಲಿಲ್ಲ. ಅವರ ಮನೆಗೆ ಹೋಗಿ ಸಹಾಯ ಕೇಳಲು ಮನಸ್ಸು ಕೂಡ ಹೆಜ್ಜೆ ಹಾಕಲಿಲ್ಲ. ಆದರೆ ತಕ್ಷಣ ನೆನಪಾಗಿದ್ದು ತನ್ನ ಶಾಲೆಯ ಪರಿಸರ, ಶಿಕ್ಷಕರ ಬಳಿ ನಡೆದದ್ದನ್ನು ವಿವರಿಸಿದಳು. ಅಸ್ಮಳ ಪ್ರತಿಭೆ ಮತ್ತು ಪರಿಸ್ಥಿತಿಯನ್ನು ತಿಳಿದಿದ್ದ ಶಿಕ್ಷಕರು ಕೂಡಲೇ ಸಹಾಯಕ್ಕೆ ಮುಂದಾದರು. ಒಂದೇ ದಿನದಲ್ಲಿ ಅಗತ್ಯ ಹಣ ಸಂಗ್ರಹವಾಯಿತು. ಚಿಕಿತ್ಸೆ ಫಲಕಾರಿಯಾಯಿತು. ಕೆಲವು ದಿನಗಳ ನಂತರ ಸಮೀನಮ್ಮ ಕಣ್ಣು ತೆರೆದಳು. ಎದುರು ಕೂತು ಕಣ್ಣೀರಿಡುತ್ತಿದ್ದ ಅಸ್ಮಳನ್ನು ಕಂಡು, ಹತ್ತಿರವಾ ಎಂದು ತಬ್ಬಿಕೊಂಡಳು. ನೀನಿದ್ದರೆ ನನಗೆ ಇನ್ನೇನು ಬೇಕು ಮಗಳೇ, ನಾನು ಹುಷಾರಾಗಿದ್ದೇನೆ ಎಂದ ಕೂಡಲೇ ಅಸ್ಮ ತಾಯಿಯ ಕೈ ಹಿಡಿದು, ಅಮ್ಮ, ನೀನು ನನಗೆ ತಾಯಿ ಅಷ್ಟೇ ಅಲ್ಲ, ನನ್ನ ಬದುಕಿನ ದೇವತೆ. ನೀ ಕಂಡ ಕನಸು ನಾ ಎಂದಿಗೂ ಮರೆಯುವುದಿಲ್ಲ. ಅದನ್ನು ನನಸು ಮಾಡಲು ನಾನು ಜೀವನ ಪೂರ್ತಿ ಹೋರಾಡ್ತೇನೆ ಎಂದು ಆಸ್ಪತ್ರೆ ಹಾಸಿಗೆ ಬಳಿ ಅಸ್ಮ ತನ್ನ ಜೀವನದ ದೊಡ್ಡ ನಿರ್ಧಾರ ಮಾಡಿಕೊಂಡ್ಳು. ಆ ದಿನದ ನಂತರ ಅಸ್ಮ ಓದಿನ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನು ನಡೆಸಿದಳು. ಅವಳ ಪ್ರತಿಯೊಂದು ಹೆಜ್ಜೆಯ ಗುರುತಿಗೂ ಮತ್ತು ಯಶಸ್ಸಿನ ಹಿಂದೆ ಒಂದೇ ಮುಖ ಕಾಣುತ್ತಿತ್ತು. ಅದು ಸಮೀನಮ್ಮ. ವರ್ಷಗಳ ಪರಿಶ್ರಮ, ತ್ಯಾಗ ಮತ್ತು ಶ್ರದ್ಧೆಯ ಫಲವಾಗಿ ಅಸ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿ ಸರ್ಕಾರಿ ಅಧಿಕಾರಿಯಾಗಿ ನೇಮಕಗೊಂಡಳು. ನೇಮಕಾತಿ ಪತ್ರ ಕೈಗೆ ಬಂದ ಕ್ಷಣ ಮೊದಲು ನೆನಪಾದಿದ್ದು ಸಮೀನಮ್ಮ. ನೇರವಾಗಿ ಊರಿಗೆ ಬಂದು ಆ ಪತ್ರವನ್ನು ಸಮೀನಮ್ಮಳ ಕೈಗೆ ಇಟ್ಟು, ಅಮ್ಮ, ಇದು ನನ್ನ ಗೆಲುವಲ್ಲ, ನಿನ್ನ ತ್ಯಾಗದ ಗೆಲುವು ಎಂದು ಹೇಳಿದಳು. ಆ ದಿನ ಊರಿನ ಜನರೆಲ್ಲ ಸೇರಿ ಅಸ್ಮಳನ್ನು ಸನ್ಮಾನಿಸಿದರು.

ಒಂದು ಕಾಲದಲ್ಲಿ ಹೆಣ್ಣುಮಗುವನ್ನು ಇಷ್ಟು ಓದಿಸಿ ಏನು ಪ್ರಯೋಜನ ಎಂದು ಟೀಕಿಸಿದ್ದವರೇ ಇಂದು ಸಮೀ ನಮ್ಮಳ ಮುಂದೆ ತಲೆಬಾಗಿದ್ದರು. ಮಾಸಗಳು ಕಳೆದಂತೆ ಅಸ್ಮಾ ತನ್ನ ಸಂಬಳದಿಂದ ಹೊಸ ಮನೆಯನ್ನು ಕಟ್ಟಿಸಿದಳು. ಮನೆಯ ಮುಂಭಾಗದ ಫಲಕದಲ್ಲಿ ಸಮೀನಮ್ಮನ ನಿವಾಸ, ಅದರ ಕೆಳಗೆ ಮತ್ತೊಂದು ಸಾಲು, ರಕ್ತ ಸಂಬಂಧಕ್ಕಿಂತ ಪ್ರೀತಿಯ ಸಂಬಂಧವೇ ಶ್ರೇಷ್ಠ. ಒಮ್ಮೆ ಕತ್ತಲಿನಿಂದ ತುಂಬಿದ್ದ ಆ ಗುಡಿಸಲಿನ ಜಾಗದಲ್ಲಿ ಇಂದು ಬೆಳಕಿನಿಂದ ತುಂಬಿದ ಮನೆ ನಿಂತಿತು. ಅವಳೆಂದರೆ ಕೇವಲ ತಾಯಿಯಲ್ಲ, ಅವಳೆಂದರೆ ಕೇವಲ ಮಗಳಲ್ಲ.

ಇದುವರೆಗೆ ಮಂಡ್ಯದ ಸದ್ದಾಂ ತಗ್ಗಹಳ್ಳಿ ಅವರಿಂದ ಸಣ್ಣ ಕಥೆ ಅವಳೆಂದರೆ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ.

0: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿರುವವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.
1: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನೀಡಲಿದ್ದಾರೆ ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ನಮಸ್ಕಾರ
1: ಮೇಡಮ್. ಮೊದಲನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರಿ, ಏನು ಅಂತೇಳಿ?
2: ಕೇಳುಗರಿಗೆ ನಮಸ್ಕಾರ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ 2020 ಸಾಲಿನಲ್ಲಿ ಘೋಷಿಸಿದಂತಹ ಮೀನುಗಾರಿಕಾ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಘೋಷಿಸಿದಂತಹ ಒಂದು ಯೋಜನೆ. ಇದು 5 ವರ್ಷಗಳ ಕಾಲ, ಅಂದರೆ 2020-21 ಸಾಲಿನಿಂದ 2025-26 ಸಾಲಿನ ತನಕ ಘೋಷಿಸಿದಂತಹ ಯೋಜನೆಯಾಗಿದ್ದು, ಇದು 1 ವರ್ಷ ಮುಂದುವರಿಸಿರುತ್ತಾರೆ. 2026-27 ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
1: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳು ಏನು ಅಂತ ಹೇಳಿ?
2: ನಮ್ದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರ, ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು, ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದು ಹಾಗೂ ಕೃಷಿ GDPಗೆ ಹಾಗೂ ರಫ್ತಿಗೆ ಮೀನುಗಾರಿಕೆಯ ಕೊಡುಗೆಯನ್ನು ಹೆಚ್ಚಿಸುವುದು.
1: ಮೇಡಮ್, ಈಗ PMMSY ಈ ಯೋಜನೆ, ಈ ಒಂದು ನಿಗದಿಪಡಿಸಲಾದಂತಹ ಮೀನು ಉತ್ಪಾದನಾ ಗುರಿಗಳು ಎಷ್ಟು ಅಂತೇಳಿ?
2: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನು ಉತ್ಪಾದನೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನ ಆಗುವ ಮೊದಲು 150,000 ಮೆಟ್ರಿಕ್ ಟನ್ ಇತ್ತು. ಈವಾಗ ಪ್ರಸ್ತುತ ಅದು 2,00,000 ಮೆಟ್ರಿಕ್ ಟನ್ನು ತಲುಪಿದೆ.
1: ಪ್ರಮುಖವಾಗಿ ನಮ್ಮ ಕರಾವಳಿ ಪ್ರದೇಶಗಳು, ಅದರಲ್ಲೂ ಕೂಡ ಈ ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ಕೊಡುವಂಥದ್ದು. ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಧನ ಸಹಾಯದ ಹಂಚಿಕೆಗಳು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಹೇಗಿರ್ತದೆ ಅಂತೇಳಿ?
2: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ 2 ತರದ ಯೋಜನೆಗಳಿವೆ. ಒಂದು ಕೇಂದ್ರ ವಲಯ ಯೋಜನೆ, ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆ.

0: ಕೇಂದ್ರ ವಲಯ ಯೋಜನೆ ಅಂತ ಹೇಳಿದರೆ ಅಂದರೆ 100% ಕೇಂದ್ರ ಸರ್ಕಾರದ ಸಹಾಯಧನ ಇರುತ್ತದೆ. ಇದನ್ನು ಮುಖ್ಯವಾಗಿ ನಾವು ಬಂದರುಗಳ ಅಭಿವೃದ್ಧಿಗೆಲ್ಲ ಯೋಜನೆ ಇದರಲ್ಲಿ ನಾವು ನಮ್ಮ ರಾಜ್ಯಗಳಿಗೆ ಅನುಮೋದನೆಯಾಗ್ತದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳು ಎರಡು ಥರದ ಯೋಜನೆ ಇರ್ತದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಫಲಾನುಭವಿಗೆ ನೀಡುವ ಸಹಾಯಧನದಲ್ಲಿ 60% ಕೇಂದ್ರ ಸರ್ಕಾರ ನೀಡುತ್ತದೆ, 40% ರಾಜ್ಯ ಸರ್ಕಾರ ನೀಡುತ್ತದೆ, ಮತ್ತು ಉಳಿದ ಮೊತ್ತವನ್ನು ಫಲಾನುಭವಿಯು ಪಾವತಿಸಬೇಕಾಗಿರುತ್ತದೆ. ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳಲ್ಲಿ ಸಹ ಅದೇ ರೀತಿ 60% ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು 40% ರಾಜ್ಯ ಸರ್ಕಾರವನ್ನು ನೀಡುತ್ತದೆ.
1: ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆ ಹೇಗೆ ಸಹಾಯ ಮಾಡ್ತದೆ ಅಂತೇಳಿ.
0: ಈಗ ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಹೇಳಿದ್ರೆ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯಧನವನ್ನು ಪಡೆದು ತುಂಬ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಒಂದು ಮುಖ್ಯ ಘಟಕ ಇದರಲ್ಲಿ ಅನುಷ್ಠಾನವಾಗಿರುವುದು. ಇದರಿಂದಾಗಿ ನಮ್ಮ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆಯ ಸಂಪತ್ತನ್ನು, ಈಗ ಏನು ಮಾಮೂಲಿ ನಾವು ಪರ್ಸಿನ್ ಬೋಟು ಅಥವಾ ಟ್ರಾಲ್ ಬೋಟಲ್ಲಿ ಮೀನು ಹಿಡಿತಾ ಇದ್ದೇವೆ ಅದನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆ ಸಂಪತ್ತನ್ನು ಸಹ ಹಿಡಿದು ತಂದು ಇದರಿಂದಾಗಿ ರಫ್ತು ಮಾಡಿ ಇದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಂಡಿದ್ದಾರೆ ಮೀನುಗಾರರು.
1: ಮೇಡಮ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದುವರೆಗಿನ ಸಾಧನೆಗಳೇನು, ಜೊತೆಗೆ ಯಾವೆಲ್ಲ ಮೀನುಗಾರರ ಕುಟುಂಬಗಳಿರ್ಬೋದು ಅಥವಾ ಮೀನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿ ಇಟ್ಕೊಂಡಂಥವರಿಗೆ ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂಥ ಸಾಧನಗಳಿರ್ಬೋದು ಇದನ್ನು ನೀಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಥವಾ ಅವರಿಗೆ ಏನಾದರೂ ಪ್ರೋತ್ಸಾಹಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂಥದ್ದು ಈ ಥರ ಏನಾದರೂ ಆಗಿದೆ ಅಂತೇಳಿ.
0: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನು ಸಂರಕ್ಷಣೆ ಅಥವಾ ಜೋಪಾನ ಮಾಡಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದರೆ ಮೀನು ತುಂಬ ಬೇಗ ಕೆಡುವಂಥ ಆಹಾರ, ಇದನ್ನು ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನು ಜೋಪಾಸಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಉತ್ಪಾದನೆ ಮಾಡಲಿಕ್ಕೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನು ನೀಡಿದ್ದೇವೆ. ಮತ್ತೆ ಮೀನನ್ನ ಹಿಡಿದು ತಂದ ರಫ್ತು ಮಾಡಬಹುದಾದಂಥ ಮೀನುಗಳನ್ನ ಎಲ್ಲ ಶೇಖರಣೆ ಮಾಡಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜ್ ಅನ್ನು ಸಹ ಈ ಯೋಜನೆಯ ಅಡಿಯಲ್ಲಿ ನೀಡಿದ್ದೇವೆ. ಅಂದರೆ ಆ ಘಟಕಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನು, ಅಂದರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರಿಗೆ ನಾವು ಹಳೆಯ ಅವರ ಬೋಟನ್ನ ಬದಲಿಗೆ, ಅಂದರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ ಅದರ ಬದಲಿಗೆ FRP ಬೋಟ್ ಅಥವಾ ನಾವು ಯೂಶುವಲಿ ಸಾಂಪ್ರದಾಯಿಕ MO ಬೋಟ್ ಅಂತೀವಿ ಅದನ್ನ ಖರೀದಿ ಮಾಡಲಿಕ್ಕೆ ಹಾಗೂ ಬಲೆ ಖರೀದಿ ಮಾಡಲಿಕ್ಕೆ ಸುಮಾರು 150 ದೋಣಿಗಳಿಗೆ ಸಹಾಯಧನ ನೀಡಿದ್ದೇವೆ. ವಾಹನಗಳ ಮೂಲಕ ಅಥವಾ ಶೈತ್ಯೀಕರಿಸಿದ ವಾಹನಗಳ ಮೂಲಕ ಸಾಗಾಟ ಮಾಡಬೇಕಾಗ್ತದೆ. ಇದಕ್ಕೂ ಸಹ ಇನ್ಸುಲೇಟೆಡ್ ವೆಹಿಕಲ್ ಅಂಡ್ ರೆಫ್ರಿಜರೇಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನು ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನು ರೀಟೇಲ್ ಔಟ್ಲೆಟ್ ಅಂತೀವಿ ಅದಕ್ಕೂ ಸಹಾಯಧನವನ್ನು ನೀಡಿದ್ದೇವೆ.
1: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ, ವಿಶೇಷವಾಗಿ ಮೀನು ಮಾರಾಟಗಾರರು ಮತ್ತು ಕರಾವಳಿ ಮಹಿಳೆಯರು, ಇವರಿಗೆ ಯಾವ ರೀತಿಯಾಗಿ ಇದು ಉತ್ತೇಜನವನ್ನು ನೀಡಿದೆ ಅಂತೇಳಿ.
0: ಮಹಿಳೆಯರಿಗೆ ಎಲ್ಲರಿಗೂ ಅದರ ಹೆಚ್ಚಿನ ಲಾಭ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದು ಮಹಿಳೆಯರು ಉಳಿತಾಯ ಮತ್ತು ಪರಿಹಾರ ಅಂತ ಯೋಜನೆ ಇದೆ. ನಾವು ಜೂನ್ ಮತ್ತು ಜುಲೈ ತಿಂಗಳನ್ನು ಮೀನುಗಾರಿಕೆ ನಿಷೇಧಿತ ಅವಧಿ ಎಂದು ಘೋಷಿಸಿರುತ್ತೇವೆ. ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೋಸ್ಕರ ಉಳಿತಾಯ ಮತ್ತು ಪರಿಹಾರ ಅಂತ ಹೇಳುವ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಈ ಯೋಜನೆಯಲ್ಲಿ ಅವರು ಸೆಪ್ಟೆಂಬರಿನಿಂದ ಮೇ ತನಕ ಮೀನುಗಾರಿಕಾ ಋತುವಿನಲ್ಲಿ 1,500 ಅವರು ಉಳಿತಾಯ ಮಾಡಿ ಇಲಾಖೆಗೆ ಜಮೆ ಮಾಡಬೇಕು. ಇದಕ್ಕೆ ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1,500 ಮತ್ತು ರಾಜ್ಯ ಸರ್ಕಾರದಿಂದ 1,500, ಒಟ್ಟು 3,000 ಸಹಾಯಧನವನ್ನು ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರರ ಸುರಕ್ಷತೆಗಾಗಿ, ಸಮುದ್ರದಲ್ಲಿರುವ ಮೀನುಗಾರರ ಹಾಗೂ ಮೀನುಗಾರಿಕಾ ದೋಣಿಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ಇಸ್ರೋ ಸಂಸ್ಥೆಯ ಸ್ಯಾಟಲೈಟ್ ಆಧಾರಿತ ಟ್ರಾನ್ಸ್ಪೋಂಡರ್ ಅನ್ನು ಪರಿಚಯಿಸಿರುತ್ತದೆ. ಇದು ಎಲ್ಲಾ ದೋಣಿಗಳಿಗೂ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ. ಇದನ್ನ ಇಲಾಖೆಯು ಸಂಪೂರ್ಣ ಉಚಿತವಾಗಿ ಮೀನುಗಾರರಿಗೆ ನೀಡುತ್ತಾ ಇರುತ್ತದೆ. ಇದನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 1380 ದೋಣಿಗಳಿಗೆ ಅಳವಡಿಸಲಾಗಿರುತ್ತದೆ. ಇದರಿಂದಾಗಿ ಮೀನುಗಾರರು ಸಮುದ್ರದಲ್ಲಿ ಇರುವಾಗ ಏನೇ ಅವಘಡ ಸಂಭವಿಸಿದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ, ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನಲ್ಲಿ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ವಾರ್ತೆಗಳ ವಿವರ: ದೇಶಾದ್ಯಂತ ಭವಿಷ್ಯದಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಎಲ್ಲಾ ಪಾಲುದಾರರು ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇತ್ತೀಚಿನ ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಯುವಜನತೆಯ ಹಿತಾಸಕ್ತಿ ಕಾಯಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ್ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ನೀಟ್ ಅಕ್ರಮದ ಮಾಹಿತಿ ತಿಳಿಯುತ್ತಿದ್ದಂತೆ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ ಎಂದು ಪ್ರಧಾನಿ ತಿಳಿಸಿರುವುದಾಗಿ ಹೇಳಿದರು. ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದ್ದು 13 ಮಂದಿ ಪ್ರಸ್ತುತ ಜೈಲಿನಲ್ಲಿದ್ದಾರೆ. ದೋಷಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತು ನೀಡಿರುವ ಪ್ರಧಾನಿಯವರು, ಭವಿಷ್ಯದಲ್ಲಿ ಇಂತಹ ಅಕ್ರಮಗಳು ಮರುಕಳಿಸದಂತೆ ಬಿಗಿ ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿವಿಧ ದೇಶಗಳೊಂದಿಗೆ ಭಾರತ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ, ಪ್ರತಿಯೊಂದು ಒಪ್ಪಂದದಲ್ಲೂ ದೇಶದ ರೈತರ ಕಲ್ಯಾಣ ಹಾಗೂ ರಾಷ್ಟ್ರಹಿತಕ್ಕೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಧೇಯಕಗಳ ಅಂಗೀಕಾರಕ್ಕೆ ಎನ್ಡಿಎ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿಯವರು ತಿಳಿಸಿರುವುದಾಗಿ ಮಾಹಿತಿ ನೀಡಿದ ಸಚಿವ ಕಿರಣ್ ರಿಜಿಜು, ರಾಷ್ಟ್ರಹಿತ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ವಿಪಕ್ಷಗಳು ಕಲಾಪಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಭಾರತದಲ್ಲಿ ಸುದೀರ್ಘಾವಧಿಗೆ ಜನರಿಂದ ಆಯ್ಕೆಯಾದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತಂತೆ ಹಲವು ಪ್ರಕರಣ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2 ಗಂಟೆವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷ ನಾಯಕರು ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗಲಾರಂಭಿಸಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಸದನ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಸಭಾಧ್ಯಕ್ಷರು ಕೋರಿದ ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆ ಮೊದಲಿಗೆ 12 ಗಂಟೆವರೆಗೆ ಸದನವನ್ನು ಮುಂದೂಡಲಾಯಿತು. ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಪೀಠಾಸೀನ ಅಧಿಕಾರಿ ಸಂಧ್ಯಾರೆ ಅಪರಾಹ್ನ 2 ಗಂಟೆವರೆಗೆ

0: ಪರಿಶೀಲನೆ ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಗೆ ಇಬ್ಬರು ಸದಸ್ಯರನ್ನು ನೇಮಕ ಮಾಡುವ ಸಂಬಂಧ ಕೇಂದ್ರ ಸಚಿವ ಡಾ ಎನ್ ಮುರುಗನ್ ಮಂಡಿಸಿದ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿತು. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಡುತ್ತಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ ನಾಲ್ವರು ಭಾರತೀಯರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂದು ಸಮನ್ಸ್ ಜಾರಿ ಮಾಡಿತು. ಸಚಿವಾಲಯಕ್ಕೆ ಅವರನ್ನು ಕರೆಸಿಕೊಂಡ ಭಾರತ ಸರ್ಕಾರ ಈ ದಾಳಿಯ ಕುರಿತು ತೀವ್ರ ಕಳವಳ ಹಾಗೂ ಖಂಡನೆಯನ್ನು ವ್ಯಕ್ತಪಡಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದು ಅಂತಾರಾಷ್ಟೀಯ ನೌಕಾಯಾನ ಮತ್ತು ವಾಣಿಜ್ಯ ಕ್ಷೇತ್ರದ ಭದ್ರತೆ, ಸುರಕ್ಷತೆ ಹಾಗೂ ಸ್ಥಿರತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಎಂದು ಸಚಿವಾಲಯ ಆಕ್ಷೇಪಿಸಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸುವುದು ಹಾಗೂ ಅಮಾಯಕ ನಾಗರಿಕರ ಸಾವು ನೋವಿಗೆ ಕಾರಣವಾಗುವುದು ಯಾವುದೇ ಕಾರಣಕ್ಕೂ ಸ್ವೀಕಾರಾರ್ಹವಲ್ಲ. ಈ ಕುರಿತು ಭಾರತ ಹೊಂದಿರುವ ತೀವ್ರ ಕಳವಳವನ್ನು ತಮ್ಮ ಉನ್ನತಾಧಿಕಾರಿಗಳಿಗೆ ತಕ್ಷಣ ತಲುಪಿಸಬೇಕು ಎಂದು ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಬೆಂಗಳೂರು ವಲಯ ಘಟಕವು ನಗರದ 8 ಸ್ಥಳಗಳಲ್ಲಿ ಇಂದು ದಿಢೀರ್ ಶೋಧ ಕಾರ್ಯ ನಡೆಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ ಇಡಿ ತನಿಖಾ ವರದಿ ದಾಖಲಿಸಿಕೊಂಡಿತ್ತು. ಬೆಂಗಳೂರು ಮೂಲದ ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳು ಐಸಿಸ್ ಸಂಘಟನೆಗೆ ಯುವಕರನ್ನು ತಳ್ಳುವ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಸದ್ಯ ಪ್ರಕರಣದ ಕುರಿತು ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕ್ಯಾನ್ಸರ್ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆ ಹಾಗೂ ಚಿಕಿತ್ಸೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಐಸಿಎಂಆರ್ ಇಂದು 3 ಪ್ರಮುಖ ದೇಶೀಯ ಜೈವಿಕ ವೈದ್ಯಕೀಯ ತಂತ್ರಜ್ಞಾನಗಳ ಪರವಾನಗಿಯನ್ನು ದೇಶದ ಅಗ್ರಗಣ್ಯ ಔಷಧ ಹಾಗೂ ಲಸಿಕಾ ತಯಾರಿಕಾ ಸಂಸ್ಥೆಗಳಿಗೆ ಹಸ್ತಾಂತರಿಸಿದೆ. ಈ ತಂತ್ರಜ್ಞಾನ ವರ್ಗಾವಣೆ ಮುಂದಿನ ಪೀಳಿಗೆಯ ಔಷಧಗಳು ಮತ್ತು ಲಸಿಕೆಗಳ ದೇಶೀಯ ಅಭಿವೃದ್ದಿಗೆ ಬಲ ನೀಡಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನವದೆಹಲಿ ಪ್ರದೇಶದಲ್ಲಿ ನಿನ್ನೆ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ 118 ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ವಿಶೇಷ ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರ ಹುದ್ದೆಯ ಹಿರಿಯ ಅಧಿಕಾರಿಗಳು ಸೇರಿದ್ದಾರೆ ಎಂದು ದೆಹಲಿ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಘರ್ಷಣೆಯ ವೇಳೆ ಸುಮಾರು 60 ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಇದುವರೆಗೆ 70 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಅವರ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇತರ ಅನ್ವಯವಾಗುವ ಕಾನೂನುಗಳ ಅಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಂಚೆ ಮತಪತ್ರ ವ್ಯವಸ್ಥೆಯನ್ನು ಇನ್ನಷ್ಟು ಸಮಗ್ರ, ಸುರಕ್ಷಿತ ಹಾಗೂ ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ರೂಪಿಸುವ ಕುರಿತು ಚರ್ಚಿಸಲು ಚುನಾವಣಾ ಆಯೋಗವು ಇಂದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಭಾರತದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ ಐಐಐಡಿಇಎಂ ಹಾಗೂ ಇಂಟರ್ನ್ಯಾಷನಲ್ ಐಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. ಪಶ್ಚಿಮ ಬಂಗಾಳದ ಎಲ್ಲ 24 ಚುನಾವಣಾ ಜಿಲ್ಲೆಗಳ ಚುನಾವಣಾಧಿಕಾರಿಗಳು, ಭಾರತ ಹಾಗೂ ವಿವಿಧ ದೇಶಗಳ ಚುನಾವಣಾ ನಿರ್ವಾಹಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಚುನಾವಣಾ ಪರಿಣಿತರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆತಿದೆ. ಇದೇ 26 ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತದ ಪರ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹೂಡಾ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಟೂರ್ನಿಯ ಆರಂಭದಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆಯಾಗಿದ್ದು ಇಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ 32 ಸುತ್ತಿನ ಪಂದ್ಯದಲ್ಲಿ ಹೆಚ್ಎಸ್ ಪ್ರಣಯ್ ಹಾಗೂ ಮಹಿಳಾ ಸಿಂಗಲ್ಸ್ನ 32 ಸುತ್ತಿನ ಪಂದ್ಯದಲ್ಲಿ ದೇವಿಕಾ

0: ಇತಿಹಾದ್ ಪರಾಭವಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಭಾರತದ ತಾರಾ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಪಿವಿ ಸಿಂಧು ತಮ್ಮ ವಿಭಾಗಗಳಲ್ಲಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೋನ್ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. 1:20. ಈಗ ಭಾವಗೀತೆಗಳ ಕಾರ್ಯಕ್ರಮ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸ್ನೇಹಶ್ರೀ ಅವರಿಂದ ಕೆಲವು ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ವಿಸಿ ಐರ್ಸಂಗ್ ಅವರ ರಚನೆ, ಬಾಳಿನಲ್ಲಿ ಗೋಳು ನೂರು, ಅಳುತಿರಲು ಕೇಳ್ವರಾರು.

ಇದುವರೆಗೆ ಡಾಕ್ಟರ್ ಸ್ನೇಹಶ್ರೀ ಅವರಿಂದ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:30. ಈಗ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480858523 ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಅಮರ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಂಗಡಿಗರೊಂದಿಗೆ ಸಂಜಿತ್ ಹೆಗಡೆ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಕವಿರಾಜ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಇನ್ನು ಮುಂದೆ ಕೇಳಿ, ರಾಜಾ ಕೆಂಪು ರೋಜಾ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಎಂಎನ್ ವ್ಯಾಸರಾವ್ ಅವರ ಗೀತ ರಚನೆಗೆ ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್. ಈ ಗೀತೆಯನ್ನು ಕೋರಿದ್ದಾರೆ ಶಕ್ತಿನಗರದಿಂದ ಹರ್ಷಿತಾ.

0: ಕೇಳುಗರೆ, ಮೃತ ವ್ಯಕ್ತಿಯ ಕುರಿತು ಇದೊಂದು ಪ್ರಕಟಣೆ. ದಿನಾಂಕ 3/7/2026 ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ಅಪರಿಚಿತ ಗಂಡಸಿನ ಶವವೊಂದು ದೊರೆತಿದ್ದು, ವಾರಸುದಾರರು ಯಾರೂ ಪತ್ತೆಯಾಗಿರುವುದರಿಲ್ಲ. ಈತನ ಚಹರೆ ಹೀಗಿದೆ. ಈತನು ಸುಮಾರು 65-70 ವರ್ಷ ವಯಸ್ಸಿನವರಾಗಿದ್ದು, ಎತ್ತರ 5.6 ಅಡಿ, ಸಾಧಾರಣ ಮೈಕಟ್ಟು, ಬಿಳಿಯ ಬಣ್ಣದ ಬನಿಯನ್, ಬಿಳಿ ಲಾಡಿ ಚಡ್ಡಿ, ಕೆಂಪು ಅಂಡರ್ವೇರ್ ಹಾಗೂ ಕೆಂಪು ಬಣ್ಣದ 2 ಉಡುದಾರಗಳನ್ನು ಧರಿಸಿರುತ್ತಾರೆ. ಈ ವ್ಯಕ್ತಿಯ ಮಾಹಿತಿ ಯಾರಿಗಾದರೂ ದೊರೆತಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಿದೆ. ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಫ್ಯಾಟಿ ಲಿವರ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ರಾಮಕೃಷ್ಣ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸೀತಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ ಜಾನಕಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಮೈಸೂರಿನ ಗಾಯತ್ರಿಪುರಂನ ಮೊಹಮ್ಮದ್ ನದೀಮ್ ಅವರಿಗಾಗಿ ಗಾಳಿ ಮಾತು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ

ಕಾರ್ಯಕ್ರಮದ ಕಡೆಯದಾಗಿ ಭಾವಾಭಾಮಯದ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಸೋನು ನಿಗಮ್, ಹಾಗೂ ಚಿತ್ರ ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಯಾರ್ಯಾರು ಕಳಿಸಿದ್ರು ಅಂತ ನೋಡುವಂಥ ಸಮಯ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಮುಳ್ಳೂರು ಪ್ರಕಾಶ್ ಮತ್ತು ಮನೆಯವರು ಕನಕದಾಸನಗರ ಮೈಸೂರಿನಿಂದ, ಮಾಧವನ್ ಚೆನ್ನೈನಿಂದ, ಸಿದ್ದರಾಮನ ಹುಂಡಿಯಿಂದ, ಮಂಜುಳಾ ನಾಗಾರ್ಜುನ ಸೂರ್ಯನಾರಾಯಣ, ಹಾಗೆ ಕಾಮನಕೆರೆ ಹುಂಡಿಯಿಂದ ಟೈಲರ್ ಶಿವಣ್ಣ, ರೂಪಾ ಪ್ರಭುದೇವ್, ಪೂರ್ವಿಕಾ ಹೇಮರಾಜು, ಜಗದೀಶ್ವರಿ, ಅಕ್ಷತಾ ಸಾವಿತ್ರಮ್ಮ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ರು. ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ, ಎಸ್ ವಿ ಪಿ ನಗರ ಮೈಸೂರಿನಿಂದ ಸುಜಾತ, ಹಾಗೆ ಬೋರೇಗೌಡ ಶಶಿಕಲಾ, ನಿವೇದಿತಾ ನಗರ ಮೈಸೂರಿನಿಂದ ಶ್ರೀನಿವಾಸ್ ಜಿ ಪಿ, ಗೊಬ್ಬರಗಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ, ಬೆಲವತ್ತ ಗ್ರಾಮದ ಲೋಕೇಶಾಚಾರ್, ನಂದಿನಿ ಕಾವ್ಯ, ಅಂಜಲಿ ಹರ್ಷಿತಾಚಾರ್ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ರು. ಹಾಗೆ ಪಂಪೌಸ್ ಹೊಸಳ್ಳಿಯಿಂದ ಹವ್ಯಾನ್ ಕೃಷ್ಣ, ತ್ರಿಷಿಕಾ ಬಾಲಕೃಷ್ಣ ಮತ್ತು ಮನೆಯವರು, ರಾಮಕೃಷ್ಣನಗರದಿಂದ ದಿವಾಕರ್, ಮಾದೇಶ ಯದುವೇರ್ ಮೈಸೂರಿನಿಂದ, ಹಾಗೆ ಇವರು ಯಾರೋ ಸಂದೇಶವನ್ನು ಫೋಟೋ ರೂಪದಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಹಾಗೆ ಹನುಮನಾಳು ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ರು. ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ ಶರಣ್ಯ, ಲಿಖಿತ ಹಾಗೂ ಯೋಗೇಶ್ ಗೌಡ, ಯೋಗಾನಂದ ರಂಪೂರೆ, ವಿಜಯ್, ವಿನಯ್, ರಜತ್, ಯುಧಿಷ್ಠಿರ್ ನಜರ್ಬಾದ್ ಮೈಸೂರಿನಿಂದ, ಸಿಟಿ ಚಂದ್ರಶೇಖರ್, ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ, ಪುಟ್ಟರಾಜಪ್ಪ ರಾಮಕೃಷ್ಣನಗರ ಮೈಸೂರಿನಿಂದ, ಹಾಗೆ ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್ ಅರವಿಂದ್, ಶ್ರೇಯಸ್ ವಿಶ್ವನಾಥ್, ಹರ್ಷಿಕಾ ಮೈತ್ರಿ, ಜಯಶ್ರೀ ರಾಗಶ್ರೀ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ರು. ಹಾಗೆ ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ, ರಾಜಮ್ಮ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಹಾಗೆ ಎಂ ಆರ್ ಶ್ರೀಕಂಠನ್ ಮಂಡ್ಯದಿಂದ, ನಂದಾದೀಪ, ರಂಜಿತಾ, ದರ್ಶಿನಿ, ಸರಸ್ವತಮ್ಮ, ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ.

ಹಾಗೆ ಪವನ್ ದೇವ್, ವಿಸ್ಮಯ್ ದೇವ್, ಇಂದು, ಅಮೃತ, ಆನಂದ್, ನಿರ್ಮಲಾ ಮಹದೇವರ ರಾಮಕೃಷ್ಣ ನಗರದಿಂದ, ಜೆ ಪಿ ನಗರದಿಂದ ಜ್ಯೋತಿಲಕ್ಷ್ಮಿ, ಅಶೋಕಪುರಂ ಮೈಸೂರಿನಿಂದ ನಿರ್ಮಲಾ ಭಾರತಿ, ಮಾಲತಿ ಶಿವಸ್ವಾಮಿ, ವಿಕ್ಕಿ ಪುಟ್ಟಿ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಮಹದೇವ ಶೆಟ್ಟಿ ರಂಗನಾಥಪುರ ಗುಂಡ್ಲುಪೇಟೆ ತಾಲೂಕು ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮನೋಜ್ ಅನ್ನೋರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಕೆ ಆರ್ ನಗರದಿಂದ. ನೇತ್ರಾವತಿ ನಟರಾಜ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಇದುವರೆಗೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೆ ಈ ಕಾರ್ಯಕ್ರಮವನ್ನು ನಾಳೆ 1:30 ಪ್ರಸಾರ ಮಾಡುತ್ತೇವೆ. ಅಲ್ಲಿ ತನಕ ನಾಳೆ ಬೇಗ ಬೇಗ ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ ಎಲ್ಲರಿಗೂ ಧನ್ಯವಾದಗಳು. ಆಕಾಶವಾಣಿ ಮೈಸೂರು FM 100.6.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಕೋಗಿಲೇ ಓ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
3: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
2: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
3: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
2: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
3: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
2: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
3: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
2: ಮೇಲ್ ಕೂಡ ಮಾಡಬಹುದೇನೋ?
3: ಓ ಖಂಡಿತ, replyair@mysore.gmail.com.
2: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?
4: ಯೋಗವಾಣಿ
5: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:00
6: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
4: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
5: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.

0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ ಅನುಸರಿಸಿ
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ, ನಂತರ 2 ಗಂಟೆ 15 ನಿಮಿಷಕ್ಕೆ ಹಿಂದಿಯಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಅವರು ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆಯೊಳಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವವರ ಪಟ್ಟಿ ಅಂತಿಮವಾಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವರಿಷ್ಠರು ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಅನುಮೋದನೆ ನೀಡಿದ ತಕ್ಷಣವೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕಿರಿಯ ನಾಯಕರಿಗೆ ಪ್ರಾತಿನಿಧ್ಯ ನೀಡುವುದು ಸೇರಿದಂತೆ ಪಕ್ಷದ ನಾಯಕತ್ವವು ಬಹು ಅಂಶಗಳನ್ನು ಪರಿಗಣಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಕೆಲವು ಮಾನದಂಡಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ, ಅದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋದು, ನೀವು ಹೊಸ ನಾಯಕತ್ವವನ್ನ ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ದೆ. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ.
0: ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ, ಪ್ಲೇಸ್ಮೆಂಟ್ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ ಬಿ ರಾಂಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಎ ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಗೂಗಲ್ ಮತ್ತು ಹಲವಾರು ಕಂಪನಿಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಆ ಒಡಂಬಡಿಕೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಎಐ ಕಂಟೆಂಟ್ನಲ್ಲಿ ಎಕ್ಸ್ಪೋಸ್ ಕೊಡಬೇಕು ಅನ್ನೋದು, ಮತ್ತು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಐನ ಕಲಿಯುವಿಕೆ ಬಹಳ ಅಗತ್ಯ. ಎಐ ಕಲಿತರೆ ಮಾತ್ರ ಇವತ್ತು ಅವನಿಗೆ ಉದ್ಯೋಗ ದೊರಕಕ್ಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಪ್ರಪಂಚದಲ್ಲಿ ವಿದ್ಯಾರ್ಥಿ ಇಂಜಿನಿಯರ್ಸ್ಗಳಿಗೆ ಒಂದು ಪರಿಸ್ಥಿತಿಗೆ ರೀಚ್ ಆಗ್ತಿದ್ದಾರೆ. ಆ ಕಾರಣಕ್ಕಾಗಿ ಎಐನಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಗೂಗಲ್ ಒಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ.
0: ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ 2026-27 ಸಾಲಿಗೆ ಅರ್ಜಿ ಆಹ್ವಾನಿಸಿರುವ ಕುರಿತು ಕರಪತ್ರವನ್ನು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದ ಬಡವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ. ಎಲ್ಲಾ ವರ್ಗದ ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. 2025-26 ಸಾಲಿನಲ್ಲಿ ನೂತನವಾಗಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯನ್ನು ಮಂಡಳಿಯ ವತಿಯಿಂದ ಆರಂಭಿಸಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಹಸು ಸಾಕಾಣಿಕೆಯಂತಹ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡಲಾಗಿದೆ. ಬ್ರಾಹ್ಮಣ ಸಮುದಾಯದಲ್ಲಿ ಹಿಂದುಳಿದವರು ಈ ಸಾಲ ಯೋಜನೆಯ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಸಂಬಂಧ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು, ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಪ್ರಕರಣ ಇದಾಗಿದೆ. ಎನ್ಐಎ ದಾಖಲಿಸಿದ ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್, ಜಿಎಫ್ಎಂ ಟ್ರಸ್ಟ್ ಮೂಲಕ ಹಣ ವರ್ಗಾವಣೆಯಾಗಿರುವ ವಿಚಾರ ಎನ್ಐಎ ತನಿಖೆ ವೇಳೆ ಬಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರಲು ಹಣ ಬಳಸಲಾಗಿದೆ ಎಂಬುದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಕೆಲ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳ ನಿವಾಸಗಳ ಮೇಲೆ ದಾಳಿ ನಡೆಸಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಮೈಸೂರು ರಾಜಮನೆತನ ನೀಡಿದ ಅಮೂಲ್ಯ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಜಕ್ಕೂರು ಸರ್ಕಾರಿ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲನ್ನು ರಿಯಲ್ ಎಸ್ಟೇಟ್ ಲಾಬಿಯಿಂದ ರಕ್ಷಿಸಲು ಬಿಜೆಪಿ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಕುರಿತಂತೆ ಸತ್ಯ ಗೆದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಿಜಿಸಿಎ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ 2026 2031 5 ವರ್ಷಗಳ ಪರವಾನಗಿಯನ್ನು ನವೀಕರಿಸಿದೆ. ಸುಮಾರು 3 ವರ್ಷಗಳ ಬಳಿಕ ಮತ್ತೆ ಹಾರಾಟ ತರಬೇತಿ ಆರಂಭವಾಗಲಿದೆ. ರಾಜ್ಯದ ಪ್ರತಿಯೊಂದು ಇಂಚು ಸಾರ್ವಜನಿಕ ಭೂಮಿಯನ್ನು ಕಾಪಾಡಲಾಗುವುದು ಎಂದು ಆರ್ ಅಶೋಕ ಹೇಳಿದ್ದಾರೆ. ಇದು ಕೇವಲ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಗೆಲುವಲ್ಲ, ಇದು ಸಾರ್ವಜನಿಕ ಆಸ್ತಿಯ ಹಾಗೂ ಕನ್ನಡಿಗರ ಗೆಲುವು ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲಿಸಿದರು. ಜಿಲ್ಲೆಯ ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿ ಮತ್ತು ಪ್ರಕ್ರಿಯೆಗಳ ಪ್ರಗತಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಬೇಕು, ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಜಲಾಶಯಗಳಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ, ಕಳೆದ 4 ದಿನಗಳಲ್ಲಿ ಮಳೆ ಚುರುಕುಗೊಂಡು ಜಲಾಶಯಗಳಿಗೆ 24 TMCಯಷ್ಟು ನೀರು ಹರಿದು ಬಂದಿದೆ. ಪ್ರಮುಖ 14 ಜಲಾಶಯಗಳಲ್ಲಿ %43 ನೀರು ಸಂಗ್ರಹವಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಲ್ಲಿ ಅತಿ ಹೆಚ್ಚು %79 ಭರ್ತಿಯಾಗಿದೆ. ಕೊಡಗಿನ ಹಾರಂಗಿ ಹಾಗೂ ಚಿತ್ರದುರ್ಗದ ವಾಣಿ ವಿಲಾಸ ಜಲಾಶಯಗಳಲ್ಲಿ %78 ನೀರು ಸಂಗ್ರಹವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ 22,864 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು %23 ಮಾತ್ರ ಭರ್ತಿಯಾಗಿದೆ. ಹೊಸಪೇಟೆ ಸಮೀಪದ ತುಂಗಭದ್ರಾ ಜಲಾಶಯ %24 ಮಾತ್ರ ತುಂಬಿದ್ದು ಸದ್ಯ %25.8 TMC ನೀರು ಸಂಗ್ರಹವಿದೆ. ಮಂಡ್ಯ ಜಿಲ್ಲೆ KRS ಜಲಾಶಯದಲ್ಲಿ %35 ನೀರು ಸಂಗ್ರಹವಿದೆ. ಹೇಮಾವತಿ ಜಲಾಶಯದಲ್ಲಿ %61 ನೀರಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಜಲಾಶಯದಲ್ಲಿ %61, ಮೈಸೂರಿನ ಕಬಿನಿಯಲ್ಲಿ %66 ನೀರು ಸಂಗ್ರಹವಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವ

0: ದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. 2:40:15 ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಕಸ್ಮಿಕ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಂಬವರೇ, ಎಲ್ಲ ಬನ್ನಿ ನಂಬವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಇನ್ನು ಮುಂದೆ ಕೇಳಿ ಶೃಂಗಾರ ಕಾವ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನಿರ್ದೇಶಿಸಿದ್ದಾರೆ ಹಂಸ.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇದೊಂದು ಪ್ರಕಟಣೆ. ದಿನಾಂಕ 21/6/2026 ಚಾಮುಂಡಿ ಬೆಟ್ಟದ ಟೆಂಪೋ ಟ್ರಾವೆಲ್ ಪಾರ್ಕಿಂಗ್ ಏರಿಯಾದಲ್ಲಿ ಒಬ್ಬ ಗಂಡಸು ಸುಮಾರು 45-50 ವರ್ಷದವರು ಕೊಳೆತ ಸ್ಥಿತಿಯಲ್ಲಿ ಮೃತಪಟ್ಟಿದ್ದು, ಸ್ಥಳದಲ್ಲಿ ಮೃತರ ವಾರಸುದಾರರು ಯಾರೂ ಪತ್ತೆಯಾಗಿರುವುದಿಲ್ಲ. ಇವರ ಚಹರೆ ಹೀಗಿದೆ. ಈತ ಸುಮಾರು 5.6 ಅಡಿ ಎತ್ತರವಿದ್ದಾರೆ. ಮೃತದೇಹವು ಕೊಳೆತ ಸ್ಥಿತಿಯಲ್ಲಿ ಇದ್ದುದರಿಂದ ಮೇಲ್ನೋಟಕ್ಕೆ ಯಾವುದೇ ಚಹರೆ ಗುರುತು ಕಂಡುಬಂದಿರುವುದಿಲ್ಲ. ಮೃತನ ಮೈ ಮೇಲೆ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಬಣ್ಣದ ಒಂದು ಟವೆಲ್, ಬಿಳಿ ಬಣ್ಣದ ಒಂದು ಪಂಚೆ ಧರಿಸಿರುತ್ತಾರೆ. ಈ ಚಹರೆಯುಳ್ಳ ಮೃತ ಅಪರಿಚಿತ ಗಂಡಸಿನ ಬಗ್ಗೆ ಮಾಹಿತಿ ತಿಳಿದುಬಂದಲ್ಲಿ ಕೃಷ್ಣರಾಜ ಪೊಲೀಸ್ ಠಾಣಾ ನಂಬರ್ 08212241 8319 ಇದನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶ್ರೀಗಂಧ ಚಿತ್ರದ ಗೀತೆ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಗೀತೆಗೆ ಸಾಹಿತ್ಯ ಹಾಗೂ ಸ್ವರಕಲ್ಪನೆ ಹಂಸಲೇಖಾ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.
1: ನಾವು ನಮ್ಮೂರು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 3:45. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಹತಿ ಎಸ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಮುತ್ತಯ್ಯ ಭಾಗವತರ ರಚನೆ ನೀದು ಮಹಿಮಾ, ರಾಗ ಹಂಸಾನಂದಿ, ಆದಿತಾಳ.

ಕಾರ್ಯಕ್ರಮದ ಕಡೆಯದಾಗಿ ಊತುಕಾಡು ವೆಂಕಟ ಸುಬ್ಬಯ್ಯರ್ ಅವರು ರಚಿಸಿರುವ ತಿಲ್ಲಾನ, ರಾಗ ಸಿಂಧು ಭೈರವಿ, ಆದಿತಾಳ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 3:30. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

0: ತಪ್ಪದೇ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
2: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಅಪೋಲೋ BGS ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ಮಕ್ಕಳಲ್ಲಿ ಮೂಳೆ ಆರೋಗ್ಯ ಹಾಗೂ ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್, ಈ ಕುರಿತು ಮಾತನಾಡುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂಡ್ ಆರ್ಥ್ರೋಸ್ಕೋಪಿಕ್ ಸರ್ಜನ್ ಹಾಗೂ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ ಶ್ರೇಯಸ್ ಆಳ್ವಾ. ಪ್ರಸ್ತುತಿ ಕೀರ್ತನಾ ವಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 4 ಗಂಟೆ. ಈಗ ಕಥಾಕಾಲಕ್ಷೇಪ, ಪ್ರಸಂಗ ಸತ್ಯವಾನ್ ಸಾವಿತ್ರಿ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಶುಕ್ಲಾಂಭರಧರಂ ವಿಷ್ಣುಹಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಸ್ತ್ರಯಾಭಿಪೂತ ಸರ್ವಂ ಯತೇ ವರ್ಯವೀರವಧನ್ವಯಾನಾಂ ಆದ್ಯಶ್ಚನ ಗುಣೇರುಗುಳಾಭಿ ಶ್ರೀರಾಮತ್ವದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾ ಭಾತೃಭಿಭಕ್ತಿಯಾದಿ ಗುಣಾನ್

ಕೀರ್ತನಾರಂಭ ಕಾಲದಲ್ಲಿ ಲೋಕದಲ್ಲಿ ಅನೇಕ ಜನಗಳು ಯಾಗ ಯಜ್ಞಾದಿಗಳನ್ನು ಮಾಡಿ ದೇವತಾ ಕೈಂಕರ್ಯಗಳನ್ನು ಮಾಡಿ ಪುನೀತರಾಗುತ್ತಾರೆ. ನಿಜವಾದರೂ ಹೆಣ್ಣು ಮಕ್ಕಳು ತಮ್ಮ ಪತಿಯನ್ನೇ ದೇವರು ಎಂದು ಭಾವಿಸಿ ಅವರ ಸೇವೆಯನ್ನು ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಹುದು. ಅವರಿಗೆ ಪತಿವ್ರತೆಯರು ಎಂದು ಕರೆಯುವುದುಂಟು. ಆದರ್ಶಮಣೀಯರಾಗಿರ್ತಕ್ಕಂಥ ಅವರಲ್ಲಿ ಅಗ್ರಗಣ್ಯಳು ಎನಿಸಿರತಕ್ಕಂಥ ಸಾವಿತ್ರಿ ದೇವಿ ಯಮನೊಡನೆ ಹೋರಾಡಿ ತನ್ನ ಪತಿಯ ಪ್ರಾಣವನ್ನು ತಂದಂಥ ಅವಳು. ಅವಳ ಕಥೆಯನ್ನು ಕೇಳುವುದು ಹೇಳುವುದೇ ಒಂದು ಮೇಲ್ಮೆತರ ಎಂದ ಮೇಲೆ ಈ ದಿನ ಆ ಸಾವಿತ್ರಿ ದೇವಿಯ ಚರಿತ್ರೆಯನ್ನ ನಾವು ಹೇಳಿ ಕೇಳಿ ಆ ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ. ಮೆರವ

ಸಾಲ್ವ ದೇಶಾಧಿಪತಿಯಾಗಿರ್ತಕ್ಕಂಥ ದ್ಯುಮತ್ಸೇನ ಮಹಾರಾಜ ಮಕ್ಕಳಿಲ್ಲದೆ ಬಹುಕಾಲ ಅನೇಕ ವ್ರತನೇಮಗಳನ್ನೆಲ್ಲವನ್ನು ಮಾಡಿ ಒಂದು ಗಂಡು ಮಗುವನ್ನು ಪಡೆದನಂತೆ. ಆ ಮಗುವಿಗೆ ಸತ್ಯವಂತ ಎಂದು ನಾಮಕರಣ ಮಾಡಿದ್ದಾರೆ. ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟಾಗ ಬಾಲಕರೊಡನೆ ಆಟವನ್ನಾಡುತ್ತ ಸತ್ಯವಂತ ಆಟವಾಡುವ ಸಮಯದಲ್ಲಿ ಮರಳಿನಲ್ಲಿ ಚಿತ್ರ ವಿಚಿತ್ರವಾದ ಅಶ್ವಗಳ ಭಾವಚಿತ್ರಗಳನ್ನು ರಚನೆ ಮಾಡುತ್ತಿದ್ದನಾದ್ದರಿಂದ ಚಿತ್ರಾಶ್ವ ಎಂತಲೂ ಹೆಸರಾಗಿದೆಯಂತೆ. ಅವತರಿಸಿರುವ ಈ ಬಾಲಕ ಸಕಲ ವಿದ್ಯಾ ಪಾರಂಗತನಾದ ಪ್ರಾಪ್ತ ವಯಸ್ಕನಾದ ಒಬ್ಬನೇ ಮಗನಾದ ಕಾರಣ ತಂದೆ ತಾಯಿಗಳಿಗೆ ಅಪಾರವಾದ ಪ್ರೇಮ. ಸಕಲ

ಪಾರಂಗತನಾದ ಮಗ ಬಂದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಅಪ್ಪ ನಾನು ಯಾತ್ರೆಯನ್ನು ಮತ್ತು ದೇಶ ಸಂಚಾರವನ್ನು ಮಾಡಿ ಬರಬೇಕಾದ್ದರಿಂದ ನನಗೆ ಆಶೀರ್ವಾದವನ್ನು ಮಾಡಿ. ವಯಸ್ಸಾದ ತಂದೆ ಮಗನ ತಲೆಯನ್ನು ಸವರಿ ಹೇಳ್ತಾನೆ, ಕಂದ ನೀನಿಲ್ಲದೆ ನಾವು ಬಹುಕಾಲ ಬಾಳುವುದು ಕಷ್ಟವಾಗುತ್ತಾದ್ದರಿಂದ ಬೇಗ ಬಂದು ಬಿಡೋ. ಹಾಗೆ ಆಗ್ಲಪ್ಪ, ತಂದೆ ತಾಯಿಗಳ ಅನುಮತಿಯನ್ನು ಪಡೆದು ಸತ್ಯವಂತನು ಯಾತ್ರೆಗೋಸ್ಕರವಾಗಿ ಹೊರಟಿದ್ದಾನೆ. ಅಕ್ಕಪಕ್ಕದ ರಾಜರೆಲ್ಲರೂ ಒಂದಾಗಿ ಸೇರಿದರು. ಸತ್ಯವಂತನಿಲ್ಲದ ರಾಜ್ಯವಾದ್ದರಿಂದ ಇದು ನಮಗೆ ಸೇರುತ್ತೆ ಎಂಬುದಾಗಿ ಒಂದು ದಿನ ರಾತ್ರಿ ಎಲ್ಲರೂ ಏಕಕಾಲದಲ್ಲಿ ನಾಡಿನ ಬೇರೆ ದಂಡೆತ್ತಿ ಬಂದರು. ಸೇನಾಧಿಪತಿ ಬಂದು ಹೇಳಿದ, ಮಹಾರಾಜ ಯುದ್ಧ. ರಾಜ ಖಡ್ಗವನ್ನು ಕರದೊಳಗೆ ಹಿಡಿದ, ಮುದುಕನೆಂದರಿತು ಬಂದಿರುವ ಮೂರ್ಖರ ಎದೆಯನ್ನು ಸೀಳಿಬಿಡ್ತೇನೆ, ಸಿದ್ಧವಾಗಲಿ ಸೈನ್ಯ ಅಂದ. ಅಷ್ಟರೊಳಗಾಗಿ ಶತ್ರುಪಕ್ಷದವರು ನಾಡಿನೊಳಗಡೆ ಪ್ರವೇಶ ಮಾಡಿ ಅರಮನೆ ಒಳಗಡೆಗೆ ನುಗ್ಗಿ ಆ ಮಹಾರಾಜ ಹಿಡಿದಿರುವ ಖಡ್ಗವನ್ನ ಹಿಂದಿನಿಂದ ತಮ್ಮ ಖಡ್ಗದಿಂದ ಢಮ್ಮನೆ ಹೊಡೆದರು. ಖಡ್ಗ ಬಿದ್ದೋಯ್ತು. ಹಿಡೀರಿ ಇವರನ್ನ. ಯುವಮತ್ಸೇನ ಮಹಾರಾಜನನ್ನು ಮಹಾರಾಣಿ ಇಬ್ಬರನ್ನು ಕೈಗಳಿಗೆ ಕೋಳಗಳನ್ನು ಹಾಕಿ ಸೆರೆಮನೆಗೆ ಹಾಕಿದ್ದಾರೆ. ಮಾರನೇ ದಿವಸ ಒಡ್ಡೋಲಗದಲ್ಲಿ ಶತ್ರು ಪಕ್ಷದ ರಾಜ ಕುಳಿತ ಇವರಿಬ್ಬರನ್ನು ಎಳತಂದರು. ಎಳತಂದರೆ ಶತ್ರು ಪಕ್ಷದವನು ಹೇಳಿದ, ಯಾರಲ್ಲಿ ಈ ವೃದ್ಧರಿಬ್ಬರನ್ನು ಕರ್ಕೊಂಡು ಕಾಳಿಗೆ ಬಿಟ್ಟುಬಿಡಿ. ಅಲ್ಲೊಬ್ಬ ಇದ್ದ, ಅವನಂದ, ಸ್ವಾಮಿ ಕಾಡಿಗೆ ಹೋದ ಈ ಮುದುಕರು ಮಗನಿಗಾಗಿ ಕಾದಿದ್ದು ಸತ್ಯವಂತನು ಬಂದಾಗ ಸೈನ್ಯವನ್ನು ಸೇರಿಸಿ ಮತ್ತೆ ದಂಡೆತ್ತಿ ನಾಡಿಗೆ ಬಂದರೆ ಯುದ್ಧಕ್ಕೆ ಏನು ಮಾಡ್ತೀರಾ? ಹಾಗಾದ್ರೆ ಏನು ಮಾಡೋದು? ಒಬ್ಬ ಅಂದ, ಒಂದು ಕೆಲಸ ಮಾಡಿ, ಅವರನ್ನು ಕೊಲೆ ಮಾಡೋದು ಬೇಡ, ಇವರಿಬ್ಬರು ಕಣ್ಣು ತೆಗೆದು ಕಾಡಿನಲ್ಲಿ ಬಿಟ್ಟು ಬಿಡೋಣ, ಯಾವುದಾದ್ರೂ ಕಾಡು ಪ್ರಾಣಿಗಳು ತಿಂದುಬಿಡ್ಲಿ. ಮಹಾರಾಜ ಹೆಂಡತಿಯ ಮುಖವನ್ನೇ ನೋಡಿ ಹೇಳ್ತಾನೆ, ದೇವಿ ಅರಸನಾಗಿದ್ದ ನಾನು ಈಗ ಒಬ್ಬನ ಎದುರಿನಲ್ಲಿ ಅಪರಾಧಿಯಂತೆ ನಿಂತಿದ್ದೇನೆ. ಎಲ್ಲ ಶಿವನ ಚಿತ್ತ. ಎಳತಂದರು ಕಾಡಿನಲ್ಲಿ ಈ ರಾಜರಾಣಿಯರಿಬ್ಬರನ್ನು ಮರಕ್ಕೆ ಕಟ್ಟು ಹಾಕಿದರು. ಅವರ ಎದುರಿನಲ್ಲೇ ಬೆಂಕಿಯ ಕೆಂಡದಲ್ಲಿ ಕಬ್ಬಿಣದ ಸಲಾಕೆಗಳನ್ನು ಕೆಂಪಿಗೆ ಕಾಯಿಸುತ್ತಿದ್ದಾರಂತೆ. ಕಣ್ಣು ತೆಗೆಯುವ ನೆಪದಕ್ಕೆ ಮಹಾರಾಜ ಹೆಂಡತಿಯ ಮುಖವನ್ನೇ ನೋಡಿದ. ಹೆಂಡತಿ ಗಂಡನ ಮುಖವನ್ನೇ ನೋಡುತ್ತಿದ್ದರೆ ಗಂಡ ಕೇಳಿದ, ಯಾಕಾಗಿ ನೋಡ್ತಾ ಇದ್ದೀಯಾ? ಏನು ಇಲ್ಲ ಕಣ್ರಿ, ನಿಮ್ಮ ಮುಖವನ್ನು ನೋಡಿದರೆ ಸತ್ಯವಂತನನ್ನು ನೋಡದಂಗಾಗುತ್ತಾದ್ರಿಂದ ನೋಡ್ತಾ ಇದ್ದೀನಿ. ಮಹಾರಾಜ ಪಕ್ಕದಲ್ಲಿ ತಿರುಗಿ ಆ ಸೇವಕರಿಗೆ ಹೇಳಿದ, ಅಯ್ಯ ನಾನು ಕ್ಷತ್ರಿಯ ಕಣಪ್ಪ, ಏಲಾಗಿ ರಾಜ ನನ್ನ ಕಣ್ಣೆದುರಿಗೆ ನನ್ನ ಹೆಂಡತಿಯ ಕಣ್ಣನ್ನು ತೆಗಿಬಿಡ್ರಪ್ಪ, ನನ್ನ ಕಣ್ಣನ್ನು ತೆಗೆದು ಬಿಡ್ರು. ಆಗ ಆ ಮಹಾರಾಣಿ ಹೇಳ್ತಾಳೆ, ಅಣ್ಣ ಹಾಗೆ ಮಾಡಬೇಡ್ರಿ, ಅಣ್ಣ ಹಾಗೆ ಮಾಡಬೇಡಿ, ಒಡಹುಟ್ಟಿದವಳು ಎಂದು ಭಾವಿಸಿ ಅಥವಾ ನಿಮ್ಮ ಹಿರಿಯ ಅಕ್ಕ ಎಂದಾದರೂ ತಿಳಿಯಿರಿ. ನನ್ನ ಮಾಂಗಲ್ಯ ಒಂದು ಬಿಟ್ಟು ನನ್ನಲ್ಲಿ ಉಳಿದಿರುವ ಈ ಒಡವೆಗಳನ್ನೆಲ್ಲ ಸ್ವೀಕರಿಸಿ ನನ್ನ ಕಣ್ಣೆದುರಿಗೆ ನನ್ನ ಗಂಡನ ಕಣ್ಣನ್ ತೆಗಿಬೇಡಿ, ನಾನ್ ನೋಡ್ಲಾರನಪ್ಪ, ನಾನ್ ನೋಡ್ಲ. ಅವನೊಬ್ಬ ಅಂದ, ನೀವಿಬ್ರು ಯಾಕೆ ಕಳಿತೀರಾ, ನಿಮ್ಮಿಬ್ರು ಕಣ್ಣು ಒಟ್ಟಿಗೆ ತೆಗೆದು ಬಿಡ್ತೇವೆ. ಆ ಕಾಸಿದ ಸಲಾಕೆಗಳನ್ನ ಇಬ್ಬರ ಕಣ್ಣಿಗೂ ಚರ್ರನೆ ನಾಡಿದರಂತೆ, ಹಾ ಅಂತ ಬಿದ್ದರು. ಪ್ರಜ್ಞಾಶೂನ್ಯರಾದ ಇವರಿಬ್ಬರನ್ನು ಬಿಟ್ಟು ಹೊರಟು ಹೋದರು. ಚೇತರಿಸಿಕೊಂಡಾಗ ಒಬ್ಬರೊಬ್ಬರು ತಡವಾಡುತ್ತಿದ್ದರೆ ಮಹಾರಾಜ ಮಹಾರಾಣಿ ಕೈ ಹಿಡಿದು ಹೇಳ್ತಾನೆ, ದೇವಿ ನಿನಗೆ ನೋವಾಗ್ಲಿಲ್ವೇ? ಆಯಮ್ಮ ಹೇಳ್ತಾಳೆ, ನನ್ನ ನೋವಾಗಿರ್ಲಿ, ನಿಮಗೆ ನೋವಾಗ್ಲಿಲ್ಲ, ನಡಿ ದೇವಿ ಹೋಗೋಣ ನಡಿ, ಇದು ಆ ಪರಮಾತ್ಮ ನಮಗೆ ಕೊಟ್ಟಿರುವ ಶಿಕ್ಷೆ, ನಡಿ ಎಂದು ಕೈಯನ್ನು ಹಿಡಿದು ಕುರುಡರಿಬ್ಬರು ಕಾಡಿನಲ್ಲಿ ಬರುತ್ತಾ ಆ ಮಹಾರಾಜ ಹೇಳ್ತಾನೆ, ಏತಕ್ಕೆ ನನ್ನ ಕೈ ಹಿಡಿದೆಯೇ ನೀನು? ನಿನಗೆ ಬಂದ ಭಾಗ್ಯವೇನಾಯಿತೆ? ಮಹಾರಾಣಿ ಯಾವ ಸೌಖ್ಯವನ್ನು

ಸತ್ಯ ಅಂತ. ಯಾತ್ರೆಯಲ್ಲಿ ಎಲ್ಲಿಯೋ ಒಂದು ಕ್ಷೇತ್ರದಲ್ಲಿ ಮರದಡಿಯಲ್ಲಿ ಮಲಗಿದ್ದ ಸತ್ಯವಂತನಿಗೆ ದುಸ್ವಪ್ನವಾಯಿತಂತೆ. ತನ್ನ ತಂದೆ ತಾಯಿಗಳು ಕೆಂಪು ವಸ್ತ್ರಗಳನ್ನು ಧರಿಸಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದಂತೆ. ಇಲ್ಲ ಇಲ್ಲ ಇಲ್ಲ, ನಾನಿನ್ನಿರಲು ಸಾಧ್ಯವಿಲ್ಲ ಎಂದು ಎದ್ದ. ಕುದುರೆಯನ್ನೇರಿ ದಡ ದಡ ದಡ ದಡ ದಡನೆ ನಗರಿಗೆ ಬರುತ್ತಾ ಇದ್ದಾನೆ. ಕೋಟೆ ಬಾಗಿಲ ಹತ್ತಿರ ಒಂದು ನಾಲ್ಕೈದು ಜನ ಬ್ರಾಹ್ಮಣೋತ್ತಮರು ಕಾದಿದ್ದರು. ಕಾದಿದ್ದವರು ಸತ್ಯವಂತ. ಸತ್ಯವಂತ ನೋಡಿದ, ಗುರುಗಳೇ, ರಾಜಪುರೋಹಿತರೇ, ಏನು ನಿಮ್ಮ ಅವಸ್ಥೆ? ಅಪ್ಪ, ನೀನು ನಾಡು ಬಿಟ್ಟು ಹೋದ ಮೇಲೆ ಪರಕೀಯರ ಕೈ ಸೇರಿತು ನಮ್ಮ ನಾಡು. ಆ ಶತ್ರು ಪಕ್ಷದವರು ನಿಮ್ಮ ತಂದೆ ತಾಯಿಗಳನ್ನು ಕಾಡಿಗೋಡಿಸಿ ನಮಗೆ ಗತಿ ತಂದರು. ಕಂದ, ನಿನಗೆ ತಾಯಿ ತಂದೆಗಳನ್ನು ನೋಡಬೇಕೆಂಬ ಆಸೆ ಇರುವುದಾದರೆ ಬೇಗ ಹೋಗು ಕಂದ, ನಿಮ್ಮ ತಂದೆ ತಾಯಿಗಳನ್ನು ಹುಡುಕಿಕೊಂಡು ಹೋಗು. ಸತ್ಯವಂತ ಓಡಿ ಬರ್ತಿದ್ದಾನೆ. ಅಮ್ಮ, ಅಪ್ಪ, ಅಮ್ಮ, ಈ ಹಳ್ಳದಲ್ಲಿ, ಕೊಳ್ಳದಲ್ಲಿ, ಎತ್ತರದಲ್ಲಿ ಏನು ತಿಳಿಯದೆ ಓಡಾಡುತ್ತ ಕಾಡಿನಲ್ಲಿ ಬರುತ್ತಿದ್ದ ಈ ತಂದೆ ತಾಯಿಗಳು ಅಲ್ಲೊಂದು ತಗ್ಗು ಪ್ರದೇಶ ಜಾರಿದರು. ಇಬ್ಬರು ಢಮ್ಮನೆ ಉರುಳಾಡಿ ಒಂದು ಹಳ್ಳದಲ್ಲಿ ಬಿದ್ದರು. ಅಲ್ಲೇ ಕೂತಿರುವ ತಂದೆ ತಾಯಿಗಳಂತಾರೆ, ಇನ್ನ ನಾವಿಲ್ಲೇ ಪ್ರಾಣ ಬಿಟ್ಬಿಡೋಣ ದೇವಿ, ನಮ್ಮ ಮಗನಂತೂ ನೋಡೋ ಅವಕಾಶ ಇಲ್ಲ. ನಾರಾಯಣ ನಾರಾಯಣ ಅಂತಿದ್ದ. ಅಮ್ಮ ಅನ್ನೋ ಶಬ್ದ ಕೇಳಿಸ್ತು. ಈ ತಾಯಿ ಅಂತಾಳೆ, ಸತ್ಯವಂತ, ಸತ್ಯವಂತ. ಇಲ್ಲ ಕಣೆ, ನಿನಗೆಲ್ಲ ಭ್ರಾಂತಿ. ಇಲ್ಲ ಕಣ್ರಿ, ಕೇಳಿ ಅಂದರೆ ಮತ್ತೊಂದು ಸಲ ಸತ್ಯವಂತ ಪಾಂದ. ಈ ನಿಶಕ್ತರಾಗಿ ಅನ್ನ ನೀರುಗಳಿಲ್ಲದೆ ಬಳಲುತ್ತಿರುವ ಈ ಮುದುಕರು, ಹೌದು ಹೌದು, ಧ್ಯೂಮತ್ಸೇನ ಹೇಳ್ತಾನೆ, ನನ್ನ ಮಗ ಸತ್ಯವಂತ, ಸತ್ಯವಂತ ಅಂದರೆ. ಸತ್ಯವಂತ ಓಡೋಡಿ ಬಂದು ಆ ಹಳ್ಳದಲ್ಲಿ ಬಿದ್ದಿರುವ ತಂದೆ ತಾಯಿಗಳನ್ನು ಕಂಡಿದ್ದೇನೆ ಅಪ್ಪ ಅಮ್ಮ ಅಂತ ಧಮ್ಮನೆ ತುಮಿಕಿದರು. ಅವರಿಬ್ಬರ ಪಾದವನ್ನು ತಪ್ಪಿ ಈ ಮಗ ಗಳಗಳನೆ ಅಳಲಾರಂಭಿಸಿದ. ತಾಯಿ ತಲೆಯನ್ನು ಸವರಿ ಮುತ್ತಿಟ್ಟು, ಮಗನೇ, ಕಂದ ಮಗನೇ ಅನ್ನುವಾಗ ತಲೆ ಎತ್ತಿ ತಂದೆಯ ತಾಯಿಯ ಮುಖವನ್ನು ಕಂಡ. ಕಣ್ಣೆಲ್ಲಿರುವುದನ್ನು ಕಂಡು ಕುರುಡರಾಗಿರುವುದನ್ನು ನೋಡಿ ಯಾರು

ಕ್ಷೇತ್ರದಲ್ಲಿ ತನ್ನ ಎಲ್ಲ ವಿಧವಾದ ಪ್ರಯತ್ನವನ್ನು ಮಾಡಿ ಒಂದು ಸಣ್ಣ ಆಶ್ರಮವನ್ನು ನಿರ್ಮಾಣ ಮಾಡಿ ತಂದೆ ತಾಯಿಗಳನ್ನಲ್ಲಿ ಕೂರಿಸಿ ಹೇಳುತ್ತಾನೆ, ನಿಮ್ಮ ಸೇವೆಯೇ ನನಗೆ ಸಕಲ ಸೌಭಾಗ್ಯ, ನಿಮ್ಮ ಸೇವೆಯಿಂದಲೇ ನಾನು ಎಲ್ಲ ಆನಂದವನ್ನು ಕಾಡುತ್ತೇನೆ. ಅಮ್ಮ, ನಿಮ್ಮ ಕಣ್ಣು ತೆಗೆದವರ ಮೇಲೆ ರೋಷ ಬಂದಿದ್ದೇ ವಿನಃ ರಾಜ್ಯವನ್ನು ಪಡೆಯಬೇಕೆಂಬ ಆಶೆ ನನಗಿಲ್ಲ. ಇದು ನಿಮ್ಮ ಸೇವೆಯೇ ನನಗೆ ಸಾಕು ಎಂಬುದಾಗಿ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಾ ಸತ್ಯವಂತನು ಕಾಲವನ್ನು ಕಳೆಯುತ್ತಿದ್ದಾನೆ. ಈ ಕಡೆ ಮದ್ರದೇಶಾಧಿಪತಿಯಾಗಿರುವ ಅಶ್ವಪತಿ ಮಾಳವಿ ಎಂಬತಕ್ಕಂತಹ ಹೆಂಡತಿಯಿಂದೊಡಗೂಡಿ ಮಕ್ಕಳಿಲ್ಲದೆ ಬಹುಕಾಲ ಪರಿತಪಿಸಿ ಸಾವಿತ್ರಿ ದೇವಿಯನ್ನು ಕುರಿತು ವ್ರತನೇಮಗಳನ್ನು ಮಾಡುತ್ತಿದ್ದಾನಂತೆ.

0: ಈ ಗಂಡ ಹೆಂಡರಿಬ್ಬರೂ ಸಹ ಪ್ರತಿದಿನ 10,000 ಹೋಮಗಳನ್ನು ಮಾಡ್ತಾ ಇದ್ದಾರೆ ಸಾವಿತ್ರಿ ದೇವಿಯನ್ನು ಕುರಿತು. ಮಕ್ಕಳಿಲ್ಲ ಅನ್ನುವುದಕ್ಕಾಗಿ 18 ವರ್ಷಗಳ ಕಾಲ ಸತತವಾಗಿ ತಾವು ಸೇವೆಯನ್ನು ಮಾಡಿದಾಗ ಜಗಜ್ಜನನಿ ಸಾವಿತ್ರಿ ದೇವಿಯು ಪ್ರತ್ಯಕ್ಷಳಾಗಿದ್ದಾಳೆ, ಆಶೀರ್ವಾದ ಮಾಡಿದಳಂತೆ. ನಿಮ್ಮ ಸೇವೆಗೆ ನಾನು ಸಂತುಷ್ಟಳಾಗಿದ್ದೇನೆ, ಇದು ಸಂತಾನ ಭಾಗ್ಯ ನಿಮಗಿದೆ ಎಂದು ಆಶೀರ್ವಾದ ಮಾಡಿದರು. ಆ ತಾಯಿಯ ಅನುಗ್ರಹ ವಿಶೇಷದಿಂದ ಒಂದು ಹೆಣ್ಣು ಮಗುವಾಯಿತಂತೆ. ಜಗಜ್ಜನನಿಯ ಅನುಗ್ರಹದಿಂದ ಹುಟ್ಟಿದವಳಾದ್ದರಿಂದಲೇ ಆ ಮಗುವಿಗೆ ಸಾವಿತ್ರಿ ಅಂತ ನಾಮಕರಣ ಮಾಡಿದರು. ಬಾಲಲೀಲೆಯಲ್ಲಿ ಕಾಲವ ಕಳೆಯೇ ತಾಯಿ, ಆ ತಾಯಿ ಒಬ್ಬಳೇ ಮಗಳಾದ್ದರಿಂದ ತಂದೆ ತಾಯಿಗಳ ಪಾಲನೆಯಲ್ಲಿ ಬಹುಲೀಲೆಯಿಂದ ಕಾಲವನ್ನು ಕಳೆಯುತ್ತಿದ್ದಾಳೆ. ವಿದ್ಯಾಭ್ಯಾಸವನ್ನು ಮಾಡುವಾಗ ಗುರುಗಳಾದವರು ಸಂತೋಷ ಪಡುವಂತೆ ತಾನು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾಳೆ. ಬರುತ್ತ ಬರುತ್ತಾ ಪ್ರಾಪ್ತ ವಯಸ್ಕಳಾದಳಂತೆ. ಆ ಪ್ರಾಪ್ತ ವಯಸ್ಕಳಾಗಿರ್ತಕ್ಕಂಥ ಈ ತಾಯಿಗೆ ಮದುವೆ ಮಾಡಬೇಕು ಎಂಬತಕ್ಕಂಥ ಚಿಂತೆ ತಂದೆ ತಾಯಿಗಳಿಗೆ ಪ್ರಾಪ್ತವಾಗಿದೆ. ಹೆಣ್ಣೆತ್ತವರಿಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಮದುವೆ ಮಾಡಬೇಕು ಎಂಬತಕ್ಕಂಥ ಚಿಂತೆ ಆವರಿಸುವುದು ಸಹಜ. ಮಹಾರಾಜ ಯೋಚನೆ ಮಾಡಿದ, ನನ್ನ ಮಗಳನ್ನು ವಿವಾಹ ಮಾಡಿಕೊಳ್ಳುವ ಯೋಗ ಯಾರಿಗಿದೆಯೋ, ಎಲ್ಲಿ ಎಲ್ಲರಾಜರ ಭಾವಚಿತ್ರ ತಗೊಂಬನ್ನಿ. ರಾಜಾಧಿರಾಜರ ಭಾವಚಿತ್ರವನ್ನು ತಂದರು, ಈ ತಾಯಿಗೆ ತೋರಿಸ್ತಾ ಇದ್ದಾರಂತೆ. ನೋಡಮ್ಮ, ಈತ ಅಂಗದೇಶದವನು, ಪಕ್ಕದಲ್ಲಿಟ್ಲು. ಈತ ಕಳಿಂಗ ದೇಶದವನು, ಅದನ್ನು ಪಕ್ಕದಲ್ಲಿಟ್ಲು. ಆ ಭಾವಚಿತ್ರ ತಂದ ಪುರೋಹಿತರು ಕೇಳಿದ್ರೆ, ಯಾಕಮ್ಮ ಎಲ್ಲ ಪಕ್ಕದಲ್ಲಿ ಇಡ್ತಾ ಇದ್ದೀಯಾ? ಯಾಕೋ ಮನಸ್ಸಿಗೆ ಬರಲಿಲ್ಲ ಗುರುಗಳೇ. ಕಾರಣ ಏನಮ್ಮ?
1: ಅಂಗದೇಶದವನಿವನು ಮನದ ಅನಂಗನನ್ನು ಗೆಲ್ಲದವನು, ಕಳಿಂಗ ದೇಶದವನಿವನು ಕಳಂಕ ಗುಣ ಸಂಪನ್ನನು, ಕಾಶಿ ದೇಶದ ರಸನು ಕ್ಲೇಶ ಗುಣಗಳು ಉಳ್ಳವನು.
0: ಆ ಪುರೋಹಿತರಂದ್ರು, ಒಬ್ಬೊಬ್ರಿಗೂ ಒಂದೊಂದು ಹೆಸರಿಡುತ್ತಿದ್ರೆ ಇನ್ ಎಲ್ಲಿಂದ ಕರ್ಕೊಂಬರೋದು? ಒಳ್ಳೆ ಗ್ರಾಚಾರಕ್ಕೆ ಬಂತಲ್ರಿ ನಾವು, ಏನ್ರಿ ಮಾಡೋದು? ಎಲ್ಲ ರಾಜರ ಭಾವಚಿತ್ರವು ಮುಗಿದೋಯ್ತು. ಆಗ ಮಹಾರಾಜ ಹೇಳಿದ, ಒಂದು ಕಾರ್ಯ ಮಾಡಿ. ಏನು? ನನ್ನ ಮಗಳನ್ನ ರಥದಲ್ಲಿ ಕೂರಿಸಿಕೊಂಡಿದ್ದೆ, ನೀವೆಲ್ಲ ದೇಶಗಳನ್ನು ಸುತ್ತಾಡಿ, ನನ್ನ ಮಗಳಾದ ಸಾವಿತ್ರಿ ಯಾರನ್ನು ಕಂಡು ಮೆಚ್ಚಿ ಮದುವೆಯಾಗ್ತೀನಿ ಅಂತ ಹೇಳ್ತಾಳೋ ಆತನಿಗೆ ನನ್ನ ರಾಜ್ಯವನ್ನು ಕೊಟ್ಟು ಮದುವೆ ಮಾಡಿಬಿಡ್ತೇನೆ. ರಥವನೇರಿದರಂತೆ ಬಹುಜನರು, ಚಿತ್ರಕಾರರು, ಪಂಡಿತರು, ಜ್ಯೋತಿಷ್ಕರು, ವೀರ ಯೋಧರು, ಅನೇಕ ಜನ ಸೇನಾನಿಗಳು ಹೊರಟಿದ್ದಾರೆ, ದೇಶ ದೇಶಗಳನ್ನೆಲ್ಲ ಸುತ್ತಾಡಿದ್ದಾರೆ. ಈ ದೇಶಗಳ

ಎಲ್ಲ ಸುತ್ತಾಡಿದ ಮೇಲೆ ಈ ತಾಯಿ ಸಾವಿತ್ರಿ ಹೇಳಿದ್ಲು, ಕಾಡಿನ ಕಡೆಗೆ ತಿರುಗಿಸಿ ರಥವನ್ನ. ಅಲ್ಲೊಬ್ಬ ಹೆದರ್ಕೊಳ್ಳೋನಿದ್ದ, ಆತ ಅಂದ, ಇದೇನು ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲಪ್ಪ, ಇದನ್ನ ಕಾಡಿನ ಕಡೆಗೆ ಹೋಗೋಣ ಅಂತಿದ್ದಾಳಲ್ರಿ, ಏನ್ ಕಾಡು ಜನಗಳನ್ನ ಮದುವೆ ಆಗ್ತಾಳ ಈಕೆ. ಇನ್ನೊಬ್ಬರಂದ್ರೆ ಯಾಕಯ್ಯ ಭಯ ಪಡ್ತೀಯ? ಏ ನನಗೆ ಭಯ ಏನು ಇಲ್ಲ, ಅಲ್ಲಿ ಹುಲಿ ಕರಡಿ ಇರ್ತಾವಲ್ಲ, ಏನ್ ಮಾಡೋದು, ಸಿಪಾಯಿಗಳಿಲ್ವಾ, ನೋಡೋಣ ನಡೀರಿ. ಬರ್ತಾ ಇದೆಯಂತೆ ರಥ, ಸಂಧ್ಯಾಕಾಲದ ಸಮಯ. ಬರುತ್ತ ಬರುತ್ತಾ ಈ ರಥ ಸತ್ಯವಂತನು ನಿರ್ಮಾಣ ಮಾಡಿರತಕ್ಕಂಥ ಆಶ್ರಮದ ಎಡೆಗೆ ಬಂದಿದೆ. ಆ ಸತ್ಯವಂತ ವೃದ್ಧರಾದ ಮಾತಾಪಿತೃಗಳನ್ನು ಕೂರಿಸಿಕೊಂಡು ಅವರ ಪಾದ ಸೇವೆಯನ್ನು ಮಾಡುತ್ತಾ ಇದ್ದಾನೆ. ಅನವರತಯನಗಿದು ಕರುಣಿಸಿದ

ನನಗೆ ಪರಮಾತ್ಮನೇ ಕರುಣಿಸಿದ ಭಾಗ್ಯ ಎಂದು ತಾಯಿ ತಂದೆಗಳ ಪಾದ ಸೇವೆಯನ್ನು ಮಾಡುತ್ತಿದ್ದರೆ ದೂರದಿಂದ ನೋಡಿದಳಂತೆ ಸಾವಿತ್ರಿ. ಪಕ್ಕದಲ್ಲಿರುವ ಚಿತ್ರಕಾರರನ್ನು ಕರೆದರು, ಬನ್ನಿ ಇಲ್ಲಿ ಬರೀರಿ ಆತನ ಭಾವಚಿತ್ರವನ್ನ. ಆತ ಅಂದ, ಅಮ್ಮ ಇದು ಕಾರ್ಡ್ನ, ಯಾರಾದರಾಗಿರಲಿ ಬರೀರಿ ಭಾವಚಿತ್ರವನ್ನು. ಸರಿ ತಾಯಿ, ಭಾವಚಿತ್ರವನ್ನು ಬರೆದರು. ನಡೆಯಿರಿ. ಎಲ್ಲರೂ ಹಿಂತಿರುಗಿದರಂತೆ ಮಹಾರಾಜ ಕೇಳಿದ, ಪುರೋಹಿತರೇ, ಸೇನಾಧಿಪತಿಗಳೇ, ನನ್ನ ಮಗಳು ಯಾವ ರಾಜಕುಮಾರನನ್ನ ಮೆಚ್ಚಿದ್ಲು? ಇವ್ರಿಗೆ ಮಾತನಾಡೋದಕ್ ಭಯ. ಹೌದು, ಮೆಚ್ಚಿದ್ಲು, ಆದ್ರೆ ಅದು ನೀವೇ ಹೇಳ್ರಿ ಪುರೋಹಿತರೇ. ಅವರಂದ್ರು, ಸ್ವಾಮಿ, ನಿಮ್ಮ ಮಗಳು ಯಾವ ರಾಜಕುಮಾರನನ್ನು ಮೆಚ್ಚಲಿಲ್ಲ, ಕಾಡಿನಲ್ಲಿ ಆಶ್ರಮದಲ್ಲಿ ಯಾರೋ ಇದ್ದಾತ ಒಬ್ಬ ಆತನನ್ನು ಮೆಚ್ಚಿದ್ದಾಳೆ ನೋಡಿ. ಆ ಭಾವಚಿತ್ರವನ್ನು ನೋಡಿ ಅಶ್ವಪತಿ ಹೇಳ್ತಾನೆ, ಯಾರಾದ್ರೇನು, ನನ್ನ ಮಗಳು ಯಾರನ್ನು ವಿವಾಹವಾಗ್ತೀರಿ ಎಂಬುದಾಗಿ ಸಂಕಲ್ಪ ಮಾಡ್ತಾಳೋ ಅವರು ಯಾರಾದರೂ ಸರಿಯೇ, ಆತನಿಗೆ ನನ್ನ ರಾಜ್ಯ ಎಲ್ಲ ಕೊಟ್ಟು ಬಿಡ್ತೇನೆ ಆಗಬಹುದು. ಆದರೆ ಈತ ಯಾರು ಎಂದು ವಿಚಾರಿಸಿದ್ರ? ಇನ್ನೊಬ್ಬರಂದ್ರು, ವಿಚಾರಿಸಬೇಕು ಅನ್ನೋದ್ರೊಳಗಾಗಿ ಸ್ವಲ್ಪ ತೊಂದರೆಯಾಯಿತು ಸ್ವಾಮಿ. ಕಾರಣ, ನೀವು ಈತನನ್ನ ಅಳಿಯನನ್ನಾಗಿ ಸ್ವೀಕರಿಸುತ್ತೀರೋ ಇಲ್ಲವೋ ಎಂಬುದಾಗಿ ಮನಸ್ಸಿನಲ್ಲಿ ಭಯವಿತ್ತು. ಹಾಗಾದ್ರೆ ಈತ ಯಾರಿರಬಹುದು ಅನ್ನುತ್ತಿರುವ ಸಮಯಕ್ಕೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರರಾಗಿರತಕ್ಕಂಥ ನಾರದರು, ಹೇ ಶ್ರೀಧರ, ಮಾಧವ, ಗೋವಿಂದ, ನೀನಲ್ಲದೆ ನನ್ನನ್ನು ಕಾಪಾಡುವರು ಯಾರು ಎಂಬುದಾಗಿ ದೇವರ ಧ್ಯಾನ ಮಾಡುತ್ತಾ ಬರುತ್ತಿದ್ದಾರೆ.

0: ನಾರದರ ಆಗಮನವಾದ ಕೂಡಲೇ ಅಶ್ವಪತಿ ಮಹಾರಾಜ ಎದ್ದು ಕೈಗಳನ್ನು ಜೋಡಿಸಿ ನಮಸ್ಕಾರವನ್ನು ಮಾಡಿದರಂತೆ. ದೂರದಲ್ಲೇ ಇದ್ದಂತಹ ಸಾವಿತ್ರಿ ಓಡಿ ಬಂದಿದ್ದೆ, ಪೂಜ್ಯರಿಗೆ ನಮೋ ನಮಃ. ಇದು ವಂದನೆ. ನಾರದರೇನು ಮಾಡಿದರು? ದೀರ್ಘ ಸುಮಂಗಲೀ ಭವ. ಅಶ್ವಪತಿ, ಏನು ವಿಶೇಷ? ನನ್ನ ಮಗಳ ವಿವಾಹದ ವಿಚಾರವಾಗಿ, ವರನ ವಿಚಾರವಾಗಿ ಮಾತನಾಡುತ್ತಿದ್ದೇವೆ. ಹೌದಾ? ಎಲ್ಲಿ? ಯಾರು ವರ? ಗುರುಗಳೇ, ನೋಡಿ, ಈತನನ್ನು ಮೆಚ್ಚಿದ್ದಾಳೆ ನನ್ನ ಮಗಳ ಸಾವಿತ್ರಿ ಎಂದು ಭಾವಚಿತ್ರ ಕೊಟ್ಟರಂತೆ. ಆ ಭಾವಚಿತ್ರವನ್ನು ನೋಡಿದ ಕೂಡಲೇ ನಾರದರು, ನಾರಾಯಣ ನಾರಾಯಣ. ಅಮ್ಮ ಸಾವಿತ್ರಿ, ನನ್ನ ಮಾತನ್ನು ಕೇಳು. ನೀನು ಈತನನ್ನು ಮರೆತು ಮತ್ತಾರನ್ನಾದರೂ ವಿವಾಹವಾಗಲು ಸಿದ್ಧರಾಗಮ್ಮ. ಏಕೆ ಗುರುಗಳೇ? ಅಮ್ಮ, ಈತ ಅಲ್ಪಾಯುಷ್ಯವಂತ. ಇನ್ನು ಕೇವಲ ಒಂದು ವರ್ಷದೊಳಗಾಗಿ ಈತನಿಗೆ ಮರಣವು ಸನ್ನಿಹಿತವಾಗುವಂತಿದೆಯಾದ್ದರಿಂದ ನನ್ನ ಮಾತನ್ನು ಕೇಳು, ಮರೆತು ಬಿಡು. ಹಾಗಂದ್ರೆ ಈ ಸಾವಿತ್ರಿ ದೇವಿ ಹೇಳ್ತಾಳೆ, ಗುರುಗಳೇ, ಮನವೊಬ್ಬರಿಗಿಂತೂ ತನು ಒಬ್ಬರಿಗೀಯುವ ಆ ಹೇಯ ಕಾರ್ಯವನ್ನು ಮಾಡುವಳು ನಾನಲ್ಲ, ಅವನೇ ನನ್ನ ಪತಿ, ಅವನೇ ನನ್ನ ಸರ್ವಸ್ವ. ಅವನಲ್ಲದೆ ಅನ್ಯರನ್ನ ಕುರಿತು ನಾನು ಯೋಚನೆ ಮಾಡುವಂತೆಯೇ ಇಲ್ಲ. ಅಮ್ಮ, ಅವನಿಗೆ ಅಲ್ಪಾಯುಷು. ತಂದೆ ಹೇಳಿದ, ಅಮ್ಮ ಗುರುಗಳು ಹೇಳಿದ ಮಾತನ್ನು ಕೇಳಮ್ಮ, ಅಲ್ಪಾಯುಷವಂತನಾಗಿರ್ತಕ್ಕಂಥ ಅವನನ್ನು ವಿವಾಹ ಮಾಡಿಕೊಂಡು ನೀನು ಬಾಳುವುದು ಕಷ್ಟವಾದೀತು. ಆಗ ಈಕೆ ಹೇಳುತ್ತಾಳೆ, ಅಪ್ಪ, ಗುರುಗಳು ಆತನನ್ನು ಅಲ್ಪಾಯುಷು ಅಂತ ಹೇಳಿದ್ರಲ್ಲ, ಮಾತು ನಂಬೋದು ಹೇಗೆ? ನಾರದರಂದರು, ನಾರಾಯಣ ನಾರಾಯಣ ನಾರಾಯಣ. ಏನಮ್ಮ ಮಾತು ನಂಬೋದು ಹೇಗೆ ಎಂದರೆ, ನಾರದನ ಬಾಯಿನಲ್ಲಿ ಸುಳ್ಳು ಬರುವುದೆಂದ್ರೆ ಅರ್ಥವೇನು? ನಾರದನ ವಾಣಿ ಬ್ರಹ್ಮವಾಣಿ ಎಂದು ಭಾವಿಸಮ್ಮ. ಹಾಗಾದರೆ ಗುರುಗಳೇ, ನಿಮ್ಮ ಮಾತು ಅಷ್ಟೇ ಸತ್ಯವಾಗಿರುವುದಾದರೆ, ನಾನು ಮೊದಲು ಬಂದು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿದಾಗ ನೀವೇನಂತ ಆಶೀರ್ವಾದ ಮಾಡಿದ್ರಿ? ಏನಂತ ಮಾಡಿದ್ರಮ್ಮ? ದೀರ್ಘ ಸುಮಂಗಲಿ ಭವ ಅಂದ್ರಲ್ಲ, ಬಹುಕಾಲ ಮುತ್ತೈದಿಯಾಗಿ ಬಾಳು ಎಂದ್ರಲ್ಲ, ಹಾಗಾದ್ರೆ ಆ ಮಾತು ಸುಳ್ಳೆ?
1: ನಾರದರಂದ್ರು, ನಾರಾಯಣ ನಾರಾಯಣ ನಾರಾಯಣ. ಇದೇನಮ್ಮ ಒಳ್ಳೆ ಗ್ರಹಚಾರ ಬಂತಲ್ಲ, ನೀನ್ ಯಾಕಮ್ಮ ಬಂದು ನಮಸ್ಕಾರ ಮಾಡಿದೆ? ಗುರುಗಳೇ, ನೀವ್ಯಾಕೆ ಆಶೀರ್ವಾದ ಮಾಡಿದ್ರಿ? ಅದು ನಿಜವೇ, ಮಾಡಬಾರ್ದಾಗಿತ್ತು. ಮಾಡಿದ್ರು ಆ ಆಶೀರ್ವಾದ ಮಾಡಬಾರ್ದಾಗಿತ್ತು. ಏನಮ್ಮ ಹೀಗೆ ಮಾಡಿದೆಯಲ್ಲ? ಹೇ ಪರಮಾತ್ಮ, ಎಲ್ಲ ನಿನ್ನ ಸಂಕಲ್ಪವಪ್ಪ. ಅಯ್ಯ ಅಶ್ವಪತಿ ಮಹಾರಾಜ, ನನ್ನ ಮಾತನ್ನು ಕೇಳು. ನಿನ್ನ ಮಗಳು ಈ ಸತ್ಯವಂತನನ್ನು ವಿವಾಹವಾಗಬೇಕು ಎಂದು ಸಂಕಲ್ಪ ಮಾಡಿದ್ದಾಳಲ್ವೇ, ಅಂದ ಮೇಲೆ ಸತ್ಯವಂತನಿಗೆ ಈಕೆಯನ್ನು ಕೊಟ್ಟು ವಿವಾಹವನ್ನು ಮಾಡು. ಅಶ್ವಪತಿ ಹೇಳಿದ, ಗುರುಗಳೇ, ನೀನೇ ಹೇಳಿದ್ರಿ ಆತನನ್ನು ಅಲ್ಪಾಯುಷವಂತ ಎಂದು. ಆಗಿರಬಹುದು, ಆದರೆ ಜಗಜ್ಜನನೀಯ ಆಗಿರತಕ್ಕಂತಹ ಸಾವಿತ್ರಿ ಅನುಗ್ರಹದಿಂದ ಅವತರಿಸಿರುವ ಈ ಸಾವಿತ್ರಿಯು ತನ್ನ ಪತಿಯ ಪ್ರಾಣವನ್ನ ಉಳಿಸಿಕೊಳ್ಳಬಲ್ಲಳು ಎಂಬುದಾಗಿ ನನ್ನ ಅಂತರಾತ್ಮ ಹೇಳುತ್ತಿದೆ. ಅದಕ್ಕೊಂದು ಉಪಾಯವಿದೆ, ಆ ಮಾರ್ಗವನ್ನು ಅನುಸರಿಸಿದರೆ ಎಲ್ಲವೂ ಆಗುತ್ತಾದ್ದರಿಂದ ಈ ಸಾವಿತ್ರಿಯು ಬಯಸಿದಂತೆ ಆ ದ್ಯುಮತ್ಸೇನ ಮಹಾರಾಜನ ಮಗನಾಗಿರ್ತಕ್ಕಂಥ ಸತ್ಯವಂತನಿಗೆ ಈಕೆಯನ್ನು ಕೊಟ್ಟು ವಿವಾಹ ಮಾಡು. ಹಾಗಂದ ಕೂಡಲೇ ಈ ಮಾತಿಗೋಸ್ಕರವಾಗಿ ಒಪ್ಪಿ ಅಶ್ವಪತಿ ಮಹಾರಾಜ ತನ್ನ ಸಕಲ ಸೇನಾ ಪರಿವಾರ ಸಮೇತನಾಗಿ ಕಾಡಿನಲ್ಲಿ ವಾಸ ಮಾಡಿಕೊಂಡಿರತಕ್ಕಂಥ ದ್ಯುಮತ್ಸೇನ ಮಹಾರಾಜನ ಆಶ್ರಮಕ್ಕೆ ಬಂದಿದ್ದಾನೆ. ಆಶ್ರಮಕ್ಕೆ ಬಂದು ಆ ಮಹಾರಾಜನನ್ನು ಕಂಡಿದ್ದಾನೆ. ಮಹಾರಾಜ ಮತ್ತು ಮಹಾರಾಣಿಯರು ಕಣ್ಣಿಲ್ಲದವರು, ಅವರನ್ನ ಮಾತಿನಿಂದಲೇ ಸತ್ಕರಿಸಿ ದಯಮಾಡಿಸಿ ಕುಳಿತುಕೊಳ್ಳಿ ಎಂಬುದಾಗಿ ಕೂರಿಸಿದ್ದರೆ ಎಲ್ಲರೂ ಸಹ ಆಶ್ರಮದಲ್ಲಿ ಉಪಸ್ಥಿತರಾಗಿದ್ದಾರೆ. ಬಳಿಕ ದ್ಯುಮತ್ಸೇನ ಮಹಾರಾಜ ಅಶ್ವಪತಿಯವರನ್ನು ವಿಚಾರಿಸಿದರಂತೆ ತಾವೆಷ್ಟು ದೂರ ಬಂದ ಕಾರಣವೇನು. ಆಗ ಆತ ಕರಗಳನ್ನು ಮುಗಿದು, ಅಯ್ಯ ಅರಸ, ನನ್ನ ಮಗಳಾಗಿರುವ ಸಾವಿತ್ರಿಯನ್ನ ನಿಮ್ಮ ಸೊಸೆಯಾಗಿ ಸ್ವೀಕರಿಸಿ ನಿಮ್ಮ ಮಗನಾದ ಸತ್ಯವಂತನಿಗೆ ಸಹಧರ್ಮಿಣಿಯಾಗಿ ಬಾಳುವ ಯೋಗವನ್ನ ತಾವು ಕಲ್ಪಿಸಿಕೊಡಬೇಕು. ದ್ಯುಮತ್ಸೇನ ಮಹಾರಾಜ ಆನಂದದಿಂದ ಹೇಳುತ್ತಿದ್ದಾನೆ, ಏನೆಂದ್ರಿ, ನನ್ನ ಮಗನಿಗೆ ವಿವಾಹ, ಅಯ್ಯೋ, ನೋಡುವ ಕಣ್ಣೊಂದಿಲ್ಲದೆ ಹೋಯಿತಲ್ಲ. ಆದರೂ ಸಹ ನನ್ನ ಮಗನಿಗೆ ಅರಸ ಕುವರಿಯನ್ನು ವಿವಾಹವಾಗುವ ಯೋಗ ಬಂದಿದೆ ಎಂದರೆ ಬಹಳ ಸಂತೋಷ. ವಿವಾಹಕ್ಕಾಗಿ ಎಲ್ಲವನ್ನು ಏರ್ಪಡಿಸಿದ್ದಾರಂತೆ. ಬಹಳ ಆನಂದದಿಂದ ಮದುವೆ ನಡೆಯುತ್ತಿದೆ, ನೋಡುವುದಕ್ಕೆ ಆನಂದವಾಗಿದೆಯಂತೆ. ಎಲ್ಲೆಲ್ಲಿ ನೋಡಿದರೂ ಆನಂದ.

ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಎಲ್ಲರೂ ಸಂತೋಷದಿಂದ ಕೂಡಿ ವಿವಾಹವನ್ನು ಮಾಡಿ ತಂದೆ ತಾಯಿಗಳು ಹೋಗುವಾಗ ಅಳಿಯನಿಗೆ ಹೇಳಿದರಂತಯ್ಯ, ನನ್ನ ರಾಜ್ಯವೆಲ್ಲ ನಿನ್ನದೇ ಆಗುತ್ತಾದ್ರಿಂದ ಬಂದು ರಾಜ್ಯವನ್ನು ಸ್ವೀಕರಿಸು. ಸತ್ಯವಂತ ಹೇಳಿದ, ನಮ್ಮ ತಂದೆ ತಾಯಿಗಳು ಎಲ್ಲಿರ್ತಾರೋ ಅದೇ ನನಗೆ ಸಾಮ್ರಾಜ್ಯ, ಅವರ ಸೇವೆಯೇ ನನಗೆ ಸೌಭಾಗ್ಯ. ಸಾವಿತ್ರಿ ನೀನೇನ್ ಹೇಳ್ತೀಯಮ್ಮ? ಸಾವಿತ್ರಿ ಹೇಳಿದಳಂತೆ, ಪತಿಗಿದ್ದೆಡೆಯ ಸತಿಗೆ ಸ್ವರ್ಗ, ಪತಿಯಾಡಿದ ವಚನವೇ ಸತಿಗೆ ವೇದ ವಚನ. ಅಪ್ಪ, ನಿನ್ನ ಎಲ್ಲ ರಾಜ

ಭೋಗ ಭಾಗ್ಯವನ್ನು ತೆಗೆದುಕೊಂಡು ಹೋಗು, ನಾನವರ ಸೇವೆಯಲ್ಲೇ ಕಾಲವನ್ನು ಕಳೆಯುತ್ತೇನೆ. ಹಾಗಂದಾಗ ಮಹಾರಾಜ ವಿಧಿಯಿಲ್ಲದೆ ತಾನು ಹೊರಟನಂತೆ. ನಾರದ ಮಹರ್ಷಿಗಳು ಬಂದರು, ಅಮ್ಮ ಎಚ್ಚರಿಕೆ, ಇಂದಿನಿಂದ ಒಂದು ವರ್ಷ ಮಾತ್ರ ಉಳಿದಿದೆ ನಿನ್ನ ಪತಿಯ ಆಯುಷ್ಯವು, ಆ ಸಂದರ್ಭದಲ್ಲಿ ನೀನು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿ. ಇಂದಿನಿಂದಲೇ ಜಗಜ್ಜನನೆಯಾಗಿರ್ತಕ್ಕಂಥ ಅಂಬೆಯನ್ನ ನಂಬಿ ಬಿಡದೆ ಪೂಜೆಯನ್ನು ಮಾಡು ತಾಯಿ, ನನ್ನ ಮಾತನ್ನು ಕೇಳು

ಆ ಜಗಜ್ಜನನೆಯನ್ನ ಆರಾಧನೆಯನ್ನು ಮಾಡಿ ಸರ್ವದಾ ಕಾಪಾಡು ಎಂದು ಎಡೆಬಿಡದೆ ದೇವಿಯ ಸ್ತೋತ್ರವನ್ನು ಮಾಡುತ್ತಾಯಿ. ನಾರದರ ಉಪದೇಶವನ್ನು ಪಡೆದಿರತಕ್ಕಂಥ ಸಾವಿತ್ರಿ, ಅನುದಿನದಲ್ಲಿಯೂ ನೀನೇ ಗತಿ ಎಂಬುದಾಗಿ ದೇವರ ಸೇವೆಯನ್ನು ಮಾಡಲು ಪ್ರಾರಂಭಿಸಿದಳಂತೆ.

ಮಾತೆಯ ಸೇವೆಯನ್ನು ಮಾಡುತ್ತಲಿ ಅಮ್ಮ ಸಲಹು ತಾಯಿ ಎಂದು ದೇವಿಯಲಿ. ಪ್ರತಿ ದಿವಸದಲ್ಲಿಯೂ ಕೂಡ ಉಷಕ್ಕಾಲದಲ್ಲಿ ಎದ್ದು ನದಿಯ ಸ್ನಾನವನ್ನು ಮುಗಿಸಿ ಪತಿಯ ಪಾದಕ್ಕೆ ನಮಸ್ಕರಿಸಿ ಅತ್ತೆ ಮಾವಂದರ ಸೇವೆಯಲ್ಲಿ ಕಾಲವನ್ನು ಕಳೆಯುತ್ತಾ ತನ್ನ ಪೂಜಾ ಮಂದಿರದಲ್ಲಿ ಸಾವಿತ್ರಿ ದೇವಿ ಆರಾಧನೆಯನ್ನು ಮಾಡುತ್ತಿದ್ದಾಳೆ. ಆಶ್ರಮದ ಎದುರುಗಡೆ ಇರಬಹುದಾದ ಒಂದು ಮರದ ಮೇಲೆ ಗೆರೆಯನ್ನೆಳೆಯುತ್ತಿದ್ದಾಳಂತೆ. ದಿನವೊಂದು ವಾರವೊಂದು ಮಾಸವೊಂದು, ಒಂದು ದಿನವಾಯಿತು, ಒಂದು ವಾರವಾಯಿತು, ಒಂದು ತಿಂಗಳಾಯಿತು ಅಂತ ಹೀಗೆ ಕಾಲವನ್ನು ಕಳೆಯುತ್ತಿದ್ದಾಳೆ. ಆ ಸಮಯ ಬರುತ್ತಿದೆಯಂತೆ. ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಕಾಲ ಕಳೆಯಿತ ಕಳೆಯಿತ. ಗುರುಗಳು ಹೇಳಿದಂತ ಆ ವರ್ಷ ಸಮಾಪ್ತಿಯಾಗುವ ಕಾಲ ಬರುತ್ತಿದ್ದರೆ ಈಕೆ ಪ್ರತಿ ದಿವಸ ಮಾಡಬಹುದಾದ ವ್ರತವನ್ನು ಕಂಡು ಅವರತ್ತೆ ಹೇಳ್ತಾಳೆ, ಯಾಕಮ್ಮ ಸಾವಿತ್ರಿ, ರಾಜಕುಮಾರಿಯಾದ ನೀನು ಅನ್ನ ಆಹಾರಗಳನ್ನು ಬಿಟ್ಟು ಹೀಗೆ ವ್ರತ ಮಾಡ್ತಾ ಇದೀಯಲ್ಲಮ್ಮ. ಸಾವಿತ್ರಿ ಹೇಳಿದ್ಲು, ಅಮ್ಮ ಅತ್ತೆಮ್ಮ, ನಾನು ನನ್ನ ಮನಸ್ಸಿಗೆ ಮೆಚ್ಚಿದ ಪತಿ ನನಗೆ ದೊರೆತರೆ ನಿನ್ನನ್ನು ಈ ರೀತಿಯಾಗಿ ಪೂಜೆ ಮಾಡ್ತೇನೆ ಎಂಬುದಾಗಿ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೆ, ಪ್ರಮಾಣ ಮಾಡಿದ್ದೆ. ನನ್ನ ಮನಸ್ಸಿಗೆ ಮೆಚ್ಚಿದಂತ ಪತಿಯು ಅತ್ತೆ ಮಾವಂದರು ಸಿಕ್ಕಿದ್ದಾರಾದ್ದರಿಂದಲೇ ನಾನು ಈ ಸೇವೆಯನ್ನು ಮಾಡುತ್ತಿದ್ದೇನೆ. ಅತ್ತೆಮ್ಮನವರೇ, ಇನ್ನೊಂದು ವಿಚಾರ ಏನು, ನಾನು ಇವತ್ತಿನಿಂದ ಒಂದು ಮೂರು ದಿವಸಗಳ ಕಾಲ ಅನ್ನ ಆಹಾರಗಳನ್ನು ತೊರೆದು ಸತತವಾಗಿ ನಾನು ಸೇವೆಯನ್ನು ಮಾಡಬೇಕು. ದಯಮಾಡಿ ನನಗೆ ಅವಕಾಶವನ್ನು ಕೊಡಿ. ಅತ್ತೆ ಹೇಳಿದ್ಲಮ್ಮ, ನಿನಗಭ್ಯಂತರವಿಲ್ಲ ಅಂದ್ರೆ ನಂದೇನಿಲ್ಲ ತಾಯಿ, ರಾಜಕುಮಾರಿಯಾದ ನೀನು ಅನ್ನ ಆಹಾರಗಳನ್ನು ತೊರೆದಿದ್ದೀಯಲ್ಲ, ಚಿಂತೆ ಇಲ್ಲ ಅತ್ತೆಮ್ಮನವರೇ, ಇದು ವ್ರತವನ್ನು ಮಾಡುತ್ತಿದ್ದೇನೆ ಎಂಬುದಾಗಿ ಬಂದು ಓಂ ಜಗಜ್ಜನನಿ ಹೇ ಮಾತಾ ಅಂತ ಕೂತಳಂತೆ. ಕಳೆದು ದಿನ ಒಂದು ಎರಡು ಮತ್ತೆರಡು ದಿನಗಳ ಕಳೆಯಿತು, ಆ ದಿನ ಪ್ರಾಪ್ತವಾಯಿತು ಸಾವಿತ್ರಿ ಎದುರು ನೋಡುತ್ತಿದ್ದ ದಿನ.

ಅಂದು ಸತ್ಯವಂತ ಹೇಳಿದ, ಸಾವಿತ್ರಿ ಆಶ್ರಮದಲ್ಲಿ ಕಷ್ಟಗಳ ಕೊರತೆ ಕಾಣುತ್ತಿದೆ, ಒಣಸೌದೆ ಕಾಡುತ್ತಿಲ್ಲ, ನಾನು ಕಾಡಿಗೆ ಹೋಗಿ ತರ್ತೇನೆ ಅಂತ ಕೊಡಲಿಯನ್ನು ಮತ್ತು ಹಗ್ಗವನ ಕೈಯಲ್ಲಿ ಹಿಡಿದು ಹೊರಟ. ಹೆಂಡತಿ ಹತ್ರ ಬಂದ್ಲು, ಸ್ವಾಮಿ ದೇವರೇ, ಏನು ದೇವಿ, ಇಷ್ಟು ದಿನವಾಯಿತು ನಾನು ಈ ಪ್ರದೇಶವನ್ನೇ ನೋಡಿಲ್ವಾದ್ರಿಂದ ದಯಮಾಡಿ ನನ್ನನ್ನು ಕರ್ಕೊಂಡು ಹೋಗ್ರಿ. ಸತ್ಯವಂತ ಅಂದ, ಏನ್ ಮಾತಾಡ್ತಾ ಇದೀಯ ನೀನು, ಯಾರಾದ್ರೂ ಋಷಿಗಳು ನೋಡಿದ್ರೆ ಏನಂದಾರು, ಇನ್ನು ಮದುವೆಯಾಗಿ ಒಂದು ವರ್ಷವಾಗ್ಲಿಕ್ಕಿಲ್ಲ, ಆಗ್ಲೇ ಹೆಂಡತಿನ ಕರ್ಕೊಂಡು ಎಲ್ಲಿ ಓಡಾಡ್ತಾನೆ ನೋಡಿ, ಎಷ್ಟು ಸುತ್ತಾಡ್ತಾನೇನಲ್ವೇ. ಓಡಿ ಬಂದು ಸಾವಿತ್ರಿ ಅತ್ತೆ ಕಾಲು ಹಿಡಿದ್ಲು, ಅತ್ತೆಮ್ಮನವ್ರೆ ನನ್ನನ್ನ ನಮ್ಮ ಯಜಮಾನರು ಕರ್ಕೊಂಡು ಹೋಗೋಲ್ಲ ಅಂತಾರೆ, ನಾನು ಈ ಪ್ರದೇಶವನ್ನು ನೋಡಬೇಕು ಅಂತ ಆಸೆ. ತಾಯಂದ್ಲು, ಸತ್ಯವಂತ ಏನಮ್ಮ ಕರ್ಕೊಂಡು ಹೋಗಪ್ಪ, ಬಂದ ಮೊದಲುಗೊಂಡು ಇದು ಪರ್ಯಂತರವೂ ಹೊರಗೆ ಒಂದು ಹೆಜ್ಜೆಗೆ ನಿಟ್ಟವಳಲ್ಲ ಸಾವಿತ್ರಿ, ಏನು ಪುಣ್ಯ ಮಾಡಿದ್ವೋ ಇಂತ ಸೊಸೆ ಸಿಕ್ಕಿದ್ದಾಳೆ, ಕರ್ಕೊಂಡು ಹೋಗೋ. ಕರ್ಕೊಂಡು ಹೋಗೋ ಅಂದ್ರೆ ಸತ್ಯವಂತ ಹೇಳಿದ, ಬಾ ಬಾ ಎನ್ನುವಾಗ ಸಾವಿತ್ರಿ ಸಂಗಡ ಬರ್ತಾ, ಅದ ನೋಡು ಅಲ್ಲಿ ಕಾಣುತ್ತಿದೆಯಲ್ಲ ಆ ಪರ್ವತ, ಅದರ ಮೇಲೊಬ್ಬ ಮುನಿಗಳು ಕುಳಿತಿದ್ದಾರೆ, ಅವರು ಮಹಾನುಭಾವರು. ಈ ಮರದಲ್ಲಿ ನೋಡು ಎಷ್ಟು ಚಂದವಾದ ಹಣ್ಣು ಬಿಟ್ಟಿದೆ, ಈ ಗಿಡದಲ್ಲಿ ಹೂವನ್ನು ನೋಡಿದೀಯಾ ಅಂದರೆ ಸತ್ಯವಂತ ವನದ ಸೌಂದರ್ಯವನ್ನು ತೋರುತ್ತಿದ್ದರೆ ಸಾವಿತ್ರಿ ಅದನ್ನು ಯಾವುದನ್ನೂ ನೋಡುತ್ತಿಲ್ಲ, ಗಂಡನನ್ನೇ ನೋಡುತ್ತಿದ್ದಾಳಂತೆ. ಒಂದು ಒಣಮರ ಸಿಕ್ಕಿತು, ಸಾವಿತ್ರಿ ನೀ ಸ್ವಲ್ಪ ಹೊತ್ತಿಲ್ಲಿ ಕೂತಿರು, ನಾನು ಈಗಲೇ ಈ ಮರವನ್ನು ಕಡಿದು ನಮ್ಮ ಆಶ್ರಮಕ್ಕೆ ಬೇಕಾದಷ್ಟು ಕಾಷ್ಟವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಕೈಯಲ್ಲಿ ಕೊಡಲಿಯನ್ನು ಹಿಡಿದು ಹರಹರ ಮಹಾದೇವಂತ ಒಂದು ಪೆಟ್ಟನ್ನು ಕೊಟ್ಟ. ಇಲ್ಲಿ ಯಮನಗರದಲ್ಲಿ ಯಮರಾಜ ಕೇಳಿದರಂತೆ, ಚಿತ್ರಾಪುತ್ರರೇ ಇನ್ನಾರು ಬರಬೇಕಾಗಿದೆ. ಅವರು ಹೇಳಿದರು, ಸ್ವಾಮಿ ಈಗ ಬರಬೇಕಾಗಿರುವುದು ಹ್ಯೂಮತ್ಸೇನ ಮಹಾರಾಜನ ಮಗನಾಗಿರ್ತಕ್ಕಂಥ ಸತ್ಯವಂತ ಅಥವಾ ಚಿತ್ರಾಶ್ವ. ಯಮಧರ್ಮ ಹೇಳಿದ, ಹಾಗಾದರೆ ಅವನು ಸತ್ಯವಂತನು ಮಾತಾಪಿತೃಗಳ ಭಕ್ತನೂ ಆಗಿರುವುದರಿಂದ ಅವನನ್ನು ಕರೆತರಲು ನಾನೇ ಹೋಗ್ತೇನೆ ಎಂದ. ಎದ್ದ ಕೂಡಲೇ ನಾರದರು ನಾರಾಯಣ ಅಂತ ಬಂದರು. ಬಂದು ಹೇಳಿದರಂತೆ, ಯಮರಾಜ ನೀನು ಯಾರ ಪ್ರಾಣವನ್ನು ತರಲು ಹೋಗ್ತಿರುವೆಯೋ ಆ ಪ್ರಾಣ ತರಲು ನಿನ್ನಿಂದ ಆಗುವುದಿಲ್ಲವಾದ್ದರಿಂದ ಬೇರೆಯವರನ್ನ ಯಾರನ್ನಾದರೂ ನೋಡು. ಯಮನಂದ, ಏನ್ ಮಾತಾಡ್ತೀರಾ ಗುರುಗಳೇ, ಯಮರಾಜ್ಯನಿಗೆ ಅಸಾಧ್ಯವಾದದ್ದಾವುದೂ ಇಲ್ಲ. ಯಮರಾಜ ಮನವನ್ನು ಮಾಡಿದರೆಂದರೆ ಆರು ಉಳಿಯುವಂತಿಲ್ಲ. ಅಯ್ಯ ಹಾಗಲ್ಲ, ಈ ಒಂದು ಕಾರ್ಯ ಮಾತ್ರ ನಿನ್ನಿಂದಾಗದು. ಅಂದರೆ ಯಮ ಕೇಳಿದ ನಾರದರೇ, ಅಂದರೆ ಅವನು ಅವನ ಪ್ರಾಣವನ್ನು ಉಳಿಸಿಕೊಳ್ಳಬಲ್ಲನೆ? ಅದಕ್ಕೆ ನಾರದರು ಹೇಳಿದರು, ಇಲ್ಲ ಇಲ್ಲ, ಅವಳು ಅವನ ಪ್ರಾಣವನ್ನು ಉಳಿಸಿಕೊಳ್ಳಬಲ್ಲಳು, ನೋಡಿಯೇ ಬಿಡುತ್ತೇನೆ ಎಂಬುದಾಗಿ ತನ್ನ ವಾಹನವನ್ನೇರಿದನಂತೆ. ಏರಿ ಹೊರಟರೆ ಗಡಗಡ

ನೇರವಾಗಿ ಯಮರಾಜರು ಬರುತ್ತಿರುವ ಸಂದರ್ಭ, ಕೊಡಲಿಯನ್ನು ಪಿಡಿದು ಕಾಷ್ಟವನ್ನು ಕಡಿಯುತ್ತಿರುವ ಈ ಸತ್ಯವಂತನಿಗೆ ಕೈಗಳು ಅದರಲಾರಂಭಿಸಿದೆಯಂತೆ. ಕಣ್ಣು ಕತ್ತಲೆ ಕಟ್ಟಿದೆ. ನಿಲ್ಲಲಾಗದೆ ಗಡಗಡನೆ ತತ್ತರಿಸುತ್ತಾ, ಸಾವಿತ್ರಿ ಸಾವಿತ್ರಿ, ಇಂದೇಕೋ ನನಗೇನೋ, ನನ್ನ ನಿಲ್ಲಲಿಕ್ಕಾಗುತ್ತಿಲ್ಲ ಸಾವಿತ್ರಿ ಎಂಬುದಾಗಿ ಹಾಗೆ ಸೊರಗಿ ಕೆಳಗೆ ಬಿದ್ದನಂತೆ. ಸಾವಿತ್ರಿ ಓಡಿ ಬಂದು ಗಂಡನ ತಲೆಯನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು, ಅಂಬಾ ಜಗಜ್ಜನನಿ, ಇದೇನು ತಾಯಿ, ನಾನು ಇದುವರೆಗೂ ನಿನ್ನನ್ನು ಮಾಡಿದ ಸೇವೆಯ ಫಲ ಇದೇನಾ? ಕಾಪಾಡು ತಾಯಿ, ನನ್ನನ್ನ ಕಾಪಾಡು ಅನ್ನುತ್ತಿರುವುದರೊಳಗಾಗಿ ಯಮರಾಜ ಬಂದಿದ್ದೇ ಪ್ರತ್ಯಕ್ಷನಾಗಿ ಥಟ್ಟನೆ ನಿಂತ. ಛಾಯಾರೂಪಿಯಾಗಿ ನಿಂತಿದ್ದ, ಛಾಯಾರೂಪಿಯಾಗಿ ನಿಂತಿರತಕ್ಕಂಥ ಯಮರಾಜನನ್ನು ಕಂಡ ಕೂಡಲೇ ಈ ತಾಯಿ ಕೇಳಿದ್ಲಂತೆ, ಯಾರು ಯಾರು ನೀವು? ಯಮನಕ್ಕ. ಆರ ಕಂಡಿಗೂ ಗೋಚರನಾಗದೆ ಲೋಕದಲ್ಲಿ

ಅದ್ಭುತವಾದ ಮಹಿಮಾ ಪೂರಿತನೆಂದು ಪ್ರಖ್ಯಾತನಾದ ಈ ಯಮನನ್ನು ಕಂಡು ಹಿಡಿದವಳು ಈ ತಾಯಿ ಮಹಾನುಭಾವಳು. ನಾನಿಲ್ಲಿ ಹೀಗಿರಬಾರದು ಎಂದು ಥಟ್ಟನೆ ಪ್ರತ್ಯಕ್ಷನಾದ. ತಾಯೇ, ನಾನೇ ಯಮಧರ್ಮ. ಯಮಧರ್ಮ ಎಂದ ಕೂಡಲೇ ಸಾವಿತ್ರಿ ದೇವಿ ಕೇಳಿದ್ಲಂತೆ, ಯಮಧರ್ಮ ಯಮ ಧರ್ಮ ಎರಡು ಹೆಸರಾಯಿತು. ಯಮರಾಜನೇ, ನೀನಿಲ್ಲಿ ಬಂದಿರುವ ಕಾರಣವೇನು? ಕಾರಣವೆಂದರೇನಮ್ಮ? ನಿನ್ನ ಪತಿಯಾಗಿರತಕ್ಕಂಥ ಈ ಚಿತ್ರಾಶ್ವನ ಆಯುಷ್ ಮುಗಿದಿದೆಯಾದ್ದರಿಂದ ಅವನ ಪ್ರಾಣವನ್ನು ಕೊಂಡೊಯ್ಯಲು ಬಂದಿದ್ದೇನೆ. ಎಲ್ಲಿ, ಆತನ ತಲೆಯನ್ನು ಸ್ವಲ್ಪ ಕೆಳಗಿಡು, ಅದು ನೋಡು ಎಂದರೆ ಆಕೆ ತಿರುಗಿ ಪಕ್ಕದಲ್ಲಿ ಸರಿಯುವುದರೊಳಗಾಗಿ ತಲೆಜಾರಿ ಕೆಳಗೆ ಬಿದ್ದಿದೆ. ಪಾಶವನ್ನೆರಚಿದ ಎರದರಂತೆ ಸತ್ಯವಂತನ ಪ್ರಾಣವನ್ನು ತೆಗೆದುಕೊಂಡು ಹೊರಡಲನುವಾದ. ಇದನ್ನು ಕಂಡ ಕೂಡಲೇ ಈ ತಾಯಿ ಎದ್ದು ಕೈಗಳನ್ನು ಜೋಡಿಸಿದ್ಲು. ಅಂಬಾ, ಇದೋ ಕೊಂಡು ಹೋಗುತ್ತಿದ್ದಾನೆ ನನ್ನ ಪತಿಯ ಪ್ರಾಣವನ್ನ. ಇದು ನಾನು ಆತನನ್ನು ಹಿಂಬಾಲಿಸಬೇಕು. ನಾನು ಹಿಂತಿರುಗು ಬರುವ ಪರ್ಯಂತರವೂ ಸಹ ಯಾವ ಚ್ಯುತಿಯೂ ನನ್ನ ಪತಿಯ ದೇಹಕ್ಕೆ ಆಗದಂತೆ ಸಂರಕ್ಷಣೆ ಮಾಡುವ ಭಾರ ನಿನ್ನದು ಎಂಬುದಾಗಿ ದೇವಿಯ ಸ್ತೋತ್ರವನ್ನು ಮಾಡಿ ನಮೋ ನಾರಾಯಣ ಹರ ಹರ ಮಹಾದೇವ ಅಂತ ಹೊರಟುಬಿಟ್ಟಂತೆ. ಹೋಗುತ್ತಿದ್ದರೆ ಯಮರಾಜ ಹಿಂತಿರುಗಿ ನೋಡಿದ. ಯಾರದು? ನಾನು. ಸಾವಿತ್ರಿ, ಎಲ್ಲಿಗೆ ಬರ್ತಾ ಇದ್ದೀಯಮ್ಮ? ಸ್ವಾಮಿ, ತಾವೆಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ನನ್ನ ಲೋಕಕ್ಕೆ. ಸ್ವಾಮಿ, ನಾನು ನನ್ನ ಲೋಕಕ್ಕೆ. ನೀನ್ ನಿನ್ನ ಲೋಕಕ್ಕೆ? ಯಾವುದು ನಿನ್ನ ಲೋಕ? ನನ್ನ ಪತಿ ಎಲ್ಲಿರ್ತಾನೋ ಅದೇ ನನ್ನ ಲೋಕ. ಮತ್ತೆ ನೀನು ಎಲ್ಲಿಗೆ ಬರ್ತಾ ಇದ್ದೀಯಾ? ಅಯ್ಯ, ನಿನಗೊಂದು ಮಾತನ್ನು ಹೇಳಬೇಕಾಗಿದೆ. ದೊಡ್ಡವರು ಹೇಳ್ತಾರೆ, ಏಳು ಹೆಜ್ಜೆಗಳು ಯಾರೊಂದಿಗೆ ನಡೆದು ಹೋಗ್ತೇವೋ ಅವರು ಸ್ನೇಹಿತರಾಗ್ತಾರೆ ಎಂದು. ನಾನು ನನ್ನ ಗಂಡನು ಎಲ್ಲಿ ಹೋಗಿರ್ತಾನೋ ಅಲ್ಲಿ ಹೋಗಬೇಕಾದ್ದು ನನ್ನ ಧರ್ಮ. ಧರ್ಮ ಎಂದರೆ ಜ್ಞಾನ. ಈ ತಪಸ್ಸು, ಯಾಗ, ಯಜ್ಞ ಇತ್ಯಾದಿಗಳೆಲ್ಲ ಮಾಡುವುದು ಜ್ಞಾನವನ್ನು ಪಡೆಯಲಿಕ್ಕೋಸ್ಕರವಾಗಿ. ಆ ಜ್ಞಾನದಿಂದ ಅವರು ಪುಣ್ಯಲೋಕವನ್ನು ಪಡೆಯಬೇಕು. ನನ್ನ ಪತಿ ಸೇವೆಯಿಂದ ನಾನು ಆ ಪುಣ್ಯಲೋಕವನ್ನು ಪಡೆಯಬೇಕಾದ್ದರಿಂದಲೇ ನನ್ನ ಪತಿಯ ಸಂಗಡ ಹೊರಟಿದ್ದೇನೆ. ಯಮರಾಜ ಕೇಳಿದ, ಆಹಾ, ಎಂತಹ ಮಾತನಾಡುತ್ತಿದ್ದೀಯ ತಾಯಿ? ನಿನ್ನ ಮಾತನ್ನ ನಾನು ಕೇಳಿ ಸಂತೋಷಪಟ್ಟಿದ್ದೇನೆ. ನಿನ್ನ ಪತಿ ಇದ್ದಾನಲ್ಲ ಸತ್ಯವಂತ, ಅವನ ಪ್ರಾಣವನ್ನು ಬಿಟ್ಟು ಇನ್ನೇನಾದರೂ ಒಂದು ವರ ಕೇಳು. ಆಲೋಚನೆಯನ್ನು ಮಾಡಿದ್ಲು. ಏನು ವರವನ್ನು ಕೇಳಲಿ? ಅಯ್ಯ, ನೀನಾಗಿ ವರವನ್ನು ಕೊಡುವುದಾದ್ರೆ ನಾನು ಬೇಡ ಎನ್ನುವುದಿಲ್ಲ. ನನ್ನ ಮಾವನಿಗೆ ಕಣ್ಣಿಲ್ಲವಾದ್ದರಿಂದ ಆತನು ಕಣ್ಣಿಂದ ಜಗತ್ತನ್ನು ನೋಡುವಂತಹ ವರವನ್ನು ದಯಪಾಲಿಸು. ತಥಾಸ್ತು. ಮುಂದೆ ಸಾಗಿದನಂತೆ, ಪಾಪ ಇನ್ನು ಬರಲಾರಳು ಅಂತ ತಿರುಗಿ ನೋಡಿದ್ರೆ ಅಲ್ಲೇ ಇದ್ದಾಳೆ. ಅಮ್ಮ, ಎಲ್ಲಿಗೆ ಬರ್ತಾ ಇದೀಯಾ? ಅಯ್ಯ, ನೀನು ನನ್ನ ಪತಿಯ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾ ಎಲ್ಲಿಗೆ ಬರ್ತಾ ಇದ್ದೀಯಾ ಎಂದರೆ ನಾನೇನು ಹೇಳಲಿ? ನಾನು ನಿನ್ನ ಸಂಗಡ ಬರೋದೆ ಸಾಧ್ಯವಿಲ್ಲ ಸಾವಿತ್ರಿ, ಸಾಧ್ಯವಿಲ್ಲ. ಸುಮ್ಮನೆ ಪೋ, ನನ್ನ ಮಾತನ್ನು ಕೇಳು. ಹಿಂತಿಗೆ ಬರಲು ಸಾಧ್ಯವಿಲ್ಲವಾದ್ದರಿಂದ ಪೋ.

ಹಿಂತಿರುಗಿ ಬರಲಾಗದು. ಸಾವಿತ್ರಿ ದೇವಿ ಹೇಳಿದ್ಲು, ಹಿಂತಿರುಗಿ ಬರಲಾರದು ಎಂದರೆ ಏನು? ಗಂಡನನ್ನು ಬಿಟ್ಟು ಹೆಂಡತಿ ಬಾಳುವುದು ನ್ಯಾಯವೇ? ಅಯ್ಯ, ಯಮ ಎಂದರೆ ನಿಯಮ ಎಂದು ಹೆಸರು. ನಿಯಮಬದ್ಧನಾಗಿ ನೀನು ಧರ್ಮಿಷ್ಠರಿಗೆ ಧರ್ಮಾತ್ಮನಾಗಿ ಇರುವುದರಿಂದಲೇ ನಿನ್ನನ್ನು ಯಮಧರ್ಮ ಎಂದು ಕರೆಯುತ್ತಿದ್ದಾರೆ. ಅಂದ ಮೇಲೆ ಈ ಧರ್ಮವನ್ನು ನೀನು ಸಾರದೇ ಇರತಕ್ಕಂತಹದ್ದು ನ್ಯಾಯವಲ್ಲ. ಹಾಗಂದ ಕೂಡಲೇ ಯಮಧರ್ಮ ಹೇಳಿದ, ಸಾವಿತ್ರಿ ಈಗ ನಾನೊಂದು ಮಾತು ಹೇಳುತ್ತಿದ್ದೇನೆ ಕೇಳು. ನಿನ್ನ ಈ ಮಾತನ್ನು ಕೇಳಿ ಸಂತೋಷಪಟ್ಟಿದ್ದೇನಾದ್ರಿಂದ ಮತ್ತೆ ಯಾವುದಾದ್ರೂ ಒಂದು ವರವನ್ನು ಕೇಳು. ಹಾಗೆ ನೀನು ವರವನ್ನೇ ಕೊಡುವುದಾದರೆ ಕಳೆದು ಹೋಗಿರುವ ರಾಜ್ಯಗಳನ್ನೆಲ್ಲ ನಮ್ಮ ಮಾವನಿಗೆ ಲಭ್ಯವಾಗುವಂತೆ ದಯಪಾಲಿಸು. ತಥಾಸ್ತು. ಮುಂದೆ ಸಾಗಿದರಂತೆ, ಮುಂದೆ ಸಾಗಿ ಹೇಳುತ್ತಿದ್ದಾರೆ, ಪಾಪ ಪಾಪ ಇನ್ನು ಹಿಂತಿರುಗಿ ಬರಲಾರಳು ಎಂಬುದಾಗಿ ತಿರುಗಿ ನೋಡಿದರೆ ಸಾವಿತ್ರಿ ದೇವಿ ಅಲ್ಲೇ ಇದ್ದಾಳೆ. ಎಲ್ಲಿಗೆ ಬರುತ್ತಿರುವೆ ಸಾವಿತ್ರಿ? ಅಯ್ಯ, ನಾನೊಂದು ಮಾತು ಹೇಳುತ್ತಿದ್ದೇನೆ. ಪುಷ್ಪವೇ ನೀನಲ್ಲಿರು, ಮಕರಂದವೇ ಹೊರಗೆ ಬಾ ಎಂದು ಕರೆದಂತೆ ನನ್ನನ್ನು ಬೇರೆ ಮಾಡಿ, ನನ್ನ ಪತಿಯನ್ನು ಬೇರೆ ಮಾಡಿ ನೀನು ಈ ಜಗತ್ತಿನಲ್ಲಿ ಬಾಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದಯಮಾಡಿ ನನಗೆ ಆ ವರವನ್ನು ದಯಪಾಲಿಸು. ಕೇಳಮ್ಮ, ನಾನು ಹೇಳುತ್ತಿರುವ ಮಾತನ್ನು ಕೇಳು. ನೀನು ಈ ರೀತಿಯಾಗಿ ಕೇಳುವುದರಿಂದ ಸಾಧ್ಯವಿಲ್ಲವಾದ್ದರಿಂದ, ನೀನು ಮಹಾಸಾಧ್ಯ ಆದ್ದರಿಂದ ನಾನು ಮತ್ತೊಂದು ವರವನ್ನು ಕೊಡುತ್ತಿದ್ದೇನೆ. ಯಾವುದಾದ್ರೂ ಒಂದು ವರವನ್ನು ಕೇಳು. ಅಯ್ಯ, ನೀನಾಗಿ ವರವನ್ನು ಕೊಡುವುದಾದರೆ ಕೊಡು. ಮಕ್ಕಳೇ ಇಲ್ಲದೆ ಇರತಕ್ಕಂಥ ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳಾಗುವಂತೆ ವರವನ್ನು ದಯಪಾಲಿಸು. ತಥಾಸ್ತು. ಆಯ್ತಲ್ಲವೇನಮ್ಮ, ಹೊರಡು. ಕೇಳು, ಇನ್ನು ನೀನು ಮುಂದಕ್ಕೆ ಬರಲಾರೆ. ಅದಿಗೋ ಅಲ್ಲಿ ಕಾಣುತ್ತಿರುವ ಆ ಘೋರ ಕಾರಣದಲ್ಲಿ ನೀನು ಹೇಗೆ ಬರಬಲ್ಲೆ? ನಾನು ಇದುವರೆಗೂ ಸಂಚಾರ ಮಾಡದ ಈ ಭೂಮಾರ್ಗವನ್ನು ಬಿಟ್ಟು ಗಗನ ಮಾರ್ಗದಲ್ಲಿ ಹೊರಟೆ. ಇದೋ ಹೊರಟೆ ಎಂಬುದಾಗಿ ಹಾರಿದರಂತೆ ಗಗನ ಮಾರ್ಗಕ್ಕೆ. ತಾಯಿಯಾದ ಸಾವಿತ್ರಿಯನ್ನು ಸ್ಮರಣೆ ಮಾಡುತ್ತಾ ಈ ಸಾವಿತ್ರಿ ಹೇಳುತ್ತಿದ್ದಾಳೆ, ಅಮ್ಮ ಇನ್ನು ನನ್ನನ್ನು ಕಾಪಾಡುವ ಭಾರ ನಿನ್ನದಾಗಿದೆಯಮ್ಮ. ಯಮಧರ್ಮನು ನನ್ನನ್ನು ಬಿಟ್ಟು ನನ್ನ ಪತಿಯ ಪ್ರಾಣವನ್ನು ಕೊಂಡೊಯ್ಯುತ್ತಿದ್ದಾನೆ. ಮಾತಾ ಕಾಪಾಡು ನನ್ನನ್ನ, ಕಾಪಾಡು ನನ್ನನ್ನ. ಆಗ ಓಮೆಂದರೆ ಆ ತಾಯಿಯೂ ಸಹ ಗಗನ ಮಾರ್ಗದಲ್ಲೇ ತೇಲ್ತಾ ಬಂದಳಂತೆ. ಇದನ್ನು ಕಂಡು ಯಮರಾಜ ಹೇಳಿದ, ಅಬ್ಬಬ್ಬಾ, ಈಕೆಯು ಮಹಾಸಾಹಸಿಯಾಗಿದ್ದಾಳೆ. ಅಂದ ಮೇಲೆ ನಾನೀಕೆಗೆ ಸಹಾಯವನ್ನು ಮಾಡಬೇಕಾದ ನನ್ನ ಧರ್ಮವೇ. ಅಮ್ಮ ಮೆಚ್ಚಿದೆ ನಿನ್ನ ಸಾಹಸಕ್ಕೆ ತಾಯಿ. ನಿನ್ನ ಪತಿಯ ಪ್ರಾಣವನ್ನು ಬಿಟ್ಟು ಇನ್ಯಾವುದಾದ್ರೂ ಒಂದು ವರವನ್ನು ಕೇಳು. ಇನ್ಯಾವ ವರವನ್ನು ಕೇಳಿದೆ? ಹಾಗಾದರೆ ನೀನೇ ಕೇಳು ಎಂದು ಹೇಳುವುದಾದರೆ ಹೇಳ್ತೇನೆ ಕೇಳು. ಮುಂದೆ ನನ್ನ ಪತಿಯ ವಂಶವು ನಿಂತು ಹೋಗಬಾರದಾದ್ದರಿಂದ ನನ್ನ ಪತಿಯಾದ ಸತ್ಯವಂತನಿಂದ ನನಗೆ 100 ಜನ ಮಕ್ಕಳಾಗುವಂತೆ ಒಂದು ವರವನ್ನು ದಯಪಾಲಿಸು. ತಥಾಸ್ತು. ಇದು ಹೊರಟೆ ಎಂದಾಗ ಸಾವಿತ್ರಿ ದೇವಿ ಹೇಳುತ್ತಿದ್ದಾಳೆ, ನಿಲ್ಲು ಯಮಧರ್ಮ, ನಿಲ್ಲು. ಸತ್ಯವಂತನು ಯಾವಾಗಲೂ ಸಹ ಸುಳ್ಳನ್ನಾಡಲು ಸಾಧ್ಯವೇ ಇಲ್ಲ. ಮೇಲಾಗಿ ಯಮನೀಯಮಾದಿಗಳಿಗೆ ಅಧಿಪತಿಯೆಂದೆನಿಸಿ ಲೋಕದಲ್ಲಿ ಎಲ್ಲರಿಗೂ ಕೂಡ ಮೇಲ್ವಿಚಾರಕನಾಗಿರಬಹುದಾದ ಯಮಧರ್ಮ, ನಿನ್ನ ಮಾತನ್ನ ನಾನು ಸರ್ವದಾ ನಂಬಲೇಬೇಕು. ಮೇಲಾಗಿ ಬಹುಕಾಲ ನಾನು ನಿನ್ನ ಸಂಗಡ ಬಂದಿರುವಾಗ ಸಜ್ಜನರ ಸಹವಾಸದಿಂದ ಲೋಕದಲ್ಲಿ ಕ್ಷೇಮವೇ ಆಗಬೇಕು. ನಿನ್ನ ಮಾತು ಸುಳ್ಳಾಗಬಾರದು. ಯಮಧರ್ಮ ಕೇಳಿದ, ಅಮ್ಮ ನಿನ್ನ ಮಾತನ್ನು ಕೇಳುತ್ತಾ ಕೇಳುತ್ತಾ ನನಗೆ ಆನಂದವೇ ಆಗುತ್ತಿದೆಯಲ್ಲದೆ ಮತ್ತೇನು ಆಗುತ್ತಿಲ್ಲ.

ನೀನು ಘನವಾದ ಕೀರ್ತಿಯನ್ನು ಪಡೆಯತಕ್ಕಂಥವಳಾಗ್ತೀಯ. ನನಗೆ ಬಹಳ ಸಂತೋಷವಾಗಿದೆಯಾ. ಆದ್ದರಿಂದ ಇನ್ನೊಂದು ವರವನ್ನು ಕೇಳು. ಆಗ ಈ ತಾಯಿ ಹೇಳುತ್ತಿದ್ದಾಳೆ, ಅಯ್ಯ, ನಾನು ಇನ್ನೊಂದು ವರವನ್ನು ನಾನು ಕೇಳುವಂತೆಯೇ ಇಲ್ಲ. ಇನ್ನೊಂದು ವರವನ್ನು ನೀನು ಕೇಳು ಅಂದರೆ, ನೀನು ಕೊಡುವುದಾದರೆ ದಯಪಾಲಿಸು ನನ್ನ ಪತಿಯ ಪ್ರಾಣವನ್ನ. ನಾನು ಆಗಲೇ ಹೇಳಲಿಲ್ವೇ ನಮ್ಮ ಪತಿಯ ಪ್ರಾಣವನ್ನು ಬಿಟ್ಟು ಬೇರೆ ವರವನ್ನು ಕೇಳು ಎಂದು. ಅಯ್ಯ, ಅದು ಹೇಗೆ ಸಾಧ್ಯ? ಸತ್ಯವಂತನು ಧರ್ಮಿಷ್ಠನೂ ಆದ ನಿನ್ನ ಮಾತು ಸುಳ್ಳಾಗಲು ಸಾಧ್ಯವೇ ಇಲ್ಲ. ಹೇಗಮ್ಮ ಸುಳ್ಳಾಗುತ್ತೆ? ನಾನು ನಿನ್ನಲ್ಲಿ ವರವನ್ನು ಕೇಳುವಾಗ ಸತ್ಯವಂತನಿಂದ ನನಗೆ ಮಕ್ಕಳಾಗಲಿ ಎಂದು ಕೇಳಿದಾಗ ನೀನು ತಥಾಸ್ತು ಎನ್ನಲಿಲ್ವೆ? ಹೌದು. ಹಾಗಾದರೆ ನೀನು ಸತ್ಯವಂತನಿಂದ ನನಗೆ ಮಕ್ಕಳಾಗಬೇಕಾದರೆ, ಆತನ ಪ್ರಾಣವನ್ನು ಕೊಂಡೊಯ್ಯುವುದಾದರೆ ನನಗೆ ಮಕ್ಕಳಾಗುವುದು ಹೇಗೆ? ಯಮಧರ್ಮ ಯೋಚನೆ ಮಾಡಿದ ಮಹಾದೇವ, ಇದೆಂತ ಕೆಲಸವಾಗೋಯ್ತು, ಇದೇ ನಿಂತ ಕೆಲಸವಾಯಿತಲ್ಲ ಅನ್ನೋ ಸಮೀಕ್ಷೆ ಸರಿಯಾಗಿ ನಾರದರು ನಾರಾಯಣ. ಯಮ, ನಾನು ಮೊದಲೇ ನಿನಗೆ ಹೇಳಿದೆ, ಅವಳು ಅವನ ಪ್ರಾಣವನ್ನು ಉಳಿಸಿಕೊಳ್ಳಬಲ್ಲಳು ಎಂದು. ನನ್ನ ಮಾತನ್ನು ನೀನು ಕೇಳಲಿಲ್ಲ, ಈಗೇನು ಹೇಳ್ತೀಯ? ಯಮಧರ್ಮ ಹೇಳ್ತಿದ್ದಾನೆ, ಗುರುಗಳೇ, ನೀವೇ ನನಗೆ ಸರಿಯಾದ ಮಾರ್ಗವನ್ನು ತಿಳಿಸಬೇಕು. ಅಯ್ಯ, ಉಳಿದಿರುವುದೊಂದೇ ಮಾರ್ಗ, ಬಹು ಪ್ರಾಣಗಳನ್ನು ಕೊಂಡೊಯ್ಯುವ ನಿನಗೆ ಪರಶಿವನು ಒಂದು ಅನುಗ್ರಹವನ್ನು ಮಾಡಿದ್ದಾನೆ. ಅದೇನು ಎಂದರೆ, ನೀನು ಮೆಚ್ಚಿ ಸಾತ್ವಿಕರು ಎನಿಸತಕ್ಕಂಥ ಅವರಿಗೆ ಪ್ರಾಣದಾನವನ್ನು ಮಾಡಬಹುದು ಎಂದು. ಆ ನಿಯಮ ಪ್ರಕಾರವಾಗಿ ಸತ್ಯವಂತನ ಪ್ರಾಣದಾನವನ್ನು ಮಾಡು. ಯಮಧರ್ಮ ತಿರುಗಿದ, ಅಮ್ಮ ಸಾವಿತ್ರಿ, ಯಮನೊಡನೆ ಹೋರಾಡಿ ಪತಿ ಪ್ರಾಣವನ್ನ ಗಳಿಸಿದವಳು ನೀನು ಎಂದರೆ ತಪ್ಪಾಗಲಾರದು. ಹೋರಾಡಿ ಎಂದರೆ ಧರ್ಮದಿಂದಲೇ ನಿನ್ನ ಪತಿವ್ರತಾ ಶಕ್ತಿಯನ್ನು ಲೋಕದಲ್ಲಿ ಪ್ರಕಟ ಮಾಡಿ ಪತಿ ಸೇವೆ ಮಾಡುವ ಸತಿಯರು ಯಾವ ಕಾರ್ಯವನ್ನಾದರೂ ಈ ಲೋಕದಲ್ಲಿ ಜಯಿಸಬಲ್ಲರು ಎಂಬ ಅರ್ಥವನ್ನು ತೋರುವ ಸಲುವಾಗಿ ನೀನು ಸಾಕ್ಷೀಭೂತಳಾಗಿ ನಿಂತಿದ್ದೀಯ. ಇದಿಗೋ ತಾಯಿ, ನಿನ್ನ ಪತಿಯ ಪ್ರಾಣವನ್ನು ಕೊಡುತ್ತಿದ್ದೇನೆ, ಸ್ವೀಕಾರವನ್ನು ಮಾಡಿ ಹಿಂತಿರುಗಿ ಹೋಗು, ನಿನ್ನ ಗಂಡನೊಡನೆ ಸುಖವಾಗಿ ಬಾಳು, ಲೋಕದಲ್ಲಿ ನಾರಿ ಮಡೆಯರಿಗೆ ಆದರ್ಶಪ್ರಾಯಳಾಗು. ಆಗೇನಾಗುತ್ತಿದೆ, ಗಡ ಗಡ ಗಡ ಗಡ ಗಡ ಸದ್ದಾಯಿತಂತೆ, ವಿಮಾನ ಬರ್ತಾ ಇದೆಯಂತೆ. ವಿಮಾನ ಬಂದರೆ ಸಾವಿತ್ರಿ ದೇವಿ ಕೂತಿದ್ದಾಳೆ, ವಿಮಾನದಲ್ಲಿ ಬರುತ್ತಿದ್ದಾಳಂತೆ.

ಗಣಗಣ ಗಣಗಣ ನಾದ ಮಾಡುತ್ತ ವಿಮಾನ ಬಂದಾಗ ತಾಯಿ ನೇರವಾಗಿ ಬಂದು ವಿಮಾನದಲ್ಲಿ ಕುಳಿತಿದ್ದಾಳೆ. ದೇವತೆಗಳೆಲ್ಲರೂ ಪೂಮಳೆಯನ್ನು ಕರೆದರಂತೆ. ಯಮನೊಡನೆ ಸೆಣಸಾಡಿ ಪತಿಯ ಪ್ರಾಣವನ್ನು ಗಳಿಸಿದಂತ ಮಹಾ ಸಾಧ್ವಿ ಸಾವಿತ್ರಿ, ಇದೋ ನಿನಗೆ ವಂದನೆ ಎಂದು ಇಳಿದಿದ್ದಾಳೆ. ಭೂತಳದಲ್ಲಿ ಕಾಡಿನಲ್ಲಿ ಮಲಗಿದ್ದ ಪತಿಯ ಹತ್ತಿರಕ್ಕೆ ಬಂದಳಂತೆ. ಯಮರಾಜನನ್ನು ಸ್ಮರಿಸಿ ಕರಗಳನ್ನು ಮುಗಿದು ನಮಸ್ಕರಿಸಿದಾಗ ಗತಪ್ರಾಣನಾಗಿದ್ದ ಸತ್ಯವಂತನ ದೇಹದಲ್ಲಿ ಪ್ರಾಣವಾಯು ಬಂದು ಸೇರಿದೆ. ಹತ್ತನ ಮೇಲೆ ಕೆದ್ದ ಸಾವಿತ್ರಿ. ಸಾವಿತ್ರಿ ಪಕ್ಕದಲ್ಲಿದ್ದು, ಏನ್ ಸ್ವಾಮಿ? ಭಯಂಕರವಾದ ಒಂದು ಸ್ವಪ್ನವನ್ನು ಕಂಡೆ ಸಾವಿತ್ರಿ. ಆ ಸ್ವಪ್ನದಲ್ಲಿ ಯಾರೋ ನನ್ನನ್ನ ಬಲಾತ್ಕಾರವಾಗಿ ಎಳೆದುಕೊಂಡು ಹೋದಾಗಾಯಿತು. ಎಲ್ಲಿಗೆ ಎಳೆದೊಯ್ಯುತ್ತಿದ್ದಾರೆ ಎಂಬುದೇ ನನಗೆ ತಿಳಿಯದಂತಾಯಿತು. ಮತ್ತೆ ನೋಡಿದರೆ ಪುನಃ ನನ್ನನ್ನು ಯಾರೋ ಕಳುಹಿಸಿಕೊಟ್ಟ ಹಾಗಾಯಿತು. ನೀವೇನಾದರೂ ಕಂಡಿಯಾ? ಸಾವಿತ್ರಿ ದೇವಿ ಹೇಳ್ತಾಳೆ, ನೀವು ಆಯಾಸಪಟ್ಟು ನಿದ್ರೆ ಮಾಡುತ್ತಿದ್ರಲ್ಲ, ಆ ನಿದ್ರೆಯಲ್ಲಿ ಕಂಡಿರುವ ಸ್ವಪ್ನ ಇರಬಹುದು. ನೋಡಿ, ನೀವು ಬಹಳ ವೇಳೆ ಮಲಗಿದ್ರಿ. ಹೌದು ಹೌದು, ನಡುರಾತ್ರಿ ಆಗೋಗಿದೆಯಲ್ಲ. ಈ ರಾತ್ರಿಯ ಸಮಯದಲ್ಲಿ ಏನ್ ಮಾಡೋದೀಗ? ಏನ್ ಮಾಡೋದ್ರಿ? ಇಲ್ಲ ಇಲ್ಲ, ನಾನು ನಿಲ್ಲುವಂತಿಲ್ಲ. ಕಾರಣ, ನಾನಿಲ್ಲದೆ ನನ್ನ ತಂದೆ ತಾಯಿಗಳು ಬಹಳವಾಗಿ ಪರಿತಪಿಸುತ್ತಾರೆ. ಅಂಧರವರು ತನಯನ ಕಾಣದೆ ತತ್ತರಿಪರು ಮನದೆ ಸಾವಿತ್ರಿ. ಅವರು ಬಹಳವಾಗಿ ಬೇಸರ ಮಾಡಿಕೊಳ್ತಾರೆ. ನಡೀ ಹೋಗೋಣ. ಹಾಗಾದ್ರೆ ಹೇಗ್ರಿ ಹೋಗೋದು ಅಂತ ಆ ಕಡೆ ಈ ಕಡೆ ನೋಡಿ. ಅಲ್ಲಿ ನೋಡಿ, ಅಲ್ಲೊಂದು ಕಾಡ್ಗಿಚ್ಚು ಬಿದ್ದಿದೆ. ಆ ಬೆಂಕಿಯ ಬೆಳಕನ್ನ ಕೈಯಲ್ಲಿ ಸಹಾಯವಾಗಿ ಹಿಡಿದು ಹೋಗೋಣ ನಡೀರಿ ಎಂಬುದಾಗಿ ತಾವು ಎದ್ದು ಹೋಗುತ್ತಿದ್ದರೆ, ಆ ಕಡೆಯಿಂದ ಯಮಧರ್ಮರಾಜನ ಆಶೀರ್ವಾದ ಬಲದಿಂದ ಕಣ್ಣನ್ನು ಪಡೆದಿರುವ ದ್ಯುಮತ್ಸೇನ ಮಹಾರಾಜ ಹೆಂಡತಿಯನ್ನು ಕರೆದುಕೊಂಡು, ಇಷ್ಟು ವೇಳೆಯಾದರೂ ತನ್ನ ಮಗ ಬರಲಿಲ್ಲವಲ್ಲ ಅಂತ ಸತ್ಯವಂತ ಸತ್ಯವಂತ ಅಂತ ಹುಡುಕಾಡದ ಬರ್ಣ. ಸತ್ಯವಂತ ಸತ್ಯವಂತ ಅಂತ ಹುಡುಕಾಡ್ತಾ ಬರುತ್ತಿದ್ದರೆ, ಈ ಸತ್ಯವಂತ ನೋಡಿದ, ಇದೇನಿದು? ನಮ್ಮ ತಾಯಿ ತಂದೆಗಳೇ ಬಂದ್ಬಿಟ್ರಲ್ಲ, ಅಪ್ಪ ಅಮ್ಮ ಎಂದು ಪಾದಕ್ಕೆ ನಮಸ್ಕಾರ ಮಾಡಿ ತಲೆ ಎತ್ತಿ ನೋಡುತ್ತಾನೆ. ಕಣ್ಣು ಬಂದಿದೆ, ಆಶ್ಚರ್ಯ. ಅಪ್ಪ ಅಮ್ಮ, ನಿಮಗೆ ಕಣ್ಣು ಪ್ರಾಪ್ತವಾಗಿದೆ. ಹೌದು ಮಗನೇ, ಅದು ಹೇಗೆ ಪ್ರಾಪ್ತವಾಯಿತೋ, ಕಾಣಲಿಲ್ಲವಲ್ಲೋ, ಅದು ಹೇಗೆ ಬಂತು ಎಂಬುದೇ ತಿಳಿಯಲಿಲ್ಲ. ಹಾಗಂತಿದ್ದಾರೆ. ಆ ವೇಳೆಗೆ ಸರಿಯಾಗಿ ದ್ಯುಮತ್ಸೇನ ಮಹಾರಾಜನ ಮಂತ್ರಿ ತಾನು ಸೈನ್ಯ ಸಹಿತನಾಗಿ ಮಹಾರಾಜ ಮಹಾರಾಜ ಅಂತ ಹುಡುಕುತ್ತ ಬಂದನಂತೆ. ಹುಡುಕುತ್ತ ಬಂದರೆ ಇದನ್ನು ನೋಡಿ ಮಹಾರಾಜ ಕೇಳಿದ ಮಂತ್ರಿ, ಇದೇನು ಬಂದೆ? ಸ್ವಾಮಿ, ನೀವು ನಾಡು ಬಿಟ್ಟು ಹೋದ ಮೇಲೆ ನಾವು ಆ ಶತ್ರುಗಳನ್ನೆಲ್ಲ ಹೊಡೆದು ಬಡದು ಓಡಿಸಿ ಆ ರಾಜ್ಯವನ್ನು ಪುನಃ ಗಳಿಸಿಕೊಂಡಿದ್ದೇವೆ. ಈಗ ಈ ರಾಜ್ಯ ನಿಮ್ಮದೇ. ಮಹಾರಾಜ ಕೇಳಿದ, ಏನ ಆಶ್ಚರ್ಯ? ಕಳೆದು ಹೋಗಿದ್ದ ಕಣ್ಣುಗಳು ಸಿಕ್ಕಿವೆ, ಶತ್ರುಗಳ ವಶವಾಗಿದ್ದ ರಾಜ್ಯ ಬಂದಿದೆ. ಸತ್ಯವಂತ, ಇದೇನೋ ಆಶ್ಚರ್ಯ ಅನ್ನುವಾಗ ಮತ್ತೊಂದು ಕಡೆಯಿಂದ ಕುದುರೆಯನ್ನು ಹಾಕಿಕೊಂಡೊಬ್ಬಾತ ಬಂದ. ಸ್ವಾಮಿ, ನಿಮ್ಮನ್ನು ಆಶ್ರಮದಲ್ಲಿ ಹುಡುಕಿದೆ, ಇಲ್ಲಿಗೆ ಬಂದಿದ್ದೇನೆ. ಅಯ್ಯ, ಎಲ್ಲಿಂದ ಬರ್ತಿದ್ದೀಯ ನೀನು? ನಾನು ಅಶ್ವಪತಿ ಮಹಾರಾಜನೆಡೆಯಿಂದ ಬರ್ತಾ ಇದ್ದೇನೆ. ಅಶ್ವಪತಿ ಮಹಾರಾಜನೆಡೆಯಿಂದ ಏನು ವಿಶೇಷ? ಮಕ್ಕಳೇ ಇಲ್ಲದೆ ಇದ್ದ ಅಶ್ವಪತಿ ಮಹಾರಾಜನಿಗೆ ಸಂತಾನವಾಗಿದೆ. ಯುಮತ್ಸೇನ ಹೇಳಿದ, ಇದೇನೋ ಬಹಳ ವಿಚಿತ್ರವಾಗಿದೆ. ಕಣ್ಣಿಲ್ಲದವರಿಗೆ ಕಣ್ಣು, ಅರಸುತನವಿಲ್ಲದವರಿಗೆ ಅರಸುತನ, ಸಂತಾನ ಭಾಗ್ಯವೇ ಇಲ್ಲದವರಿಗೆ ಸಂತಾನ ಭಾಗ್ಯ, ಇವಿಷ್ಟೂ ಲಭ್ಯವಾಗಬೇಕಾದ್ರೆ ಏನೋ ವಿಚಿತ್ರವಿರಬೇಕು. ಸತ್ಯವಂತ, ಇದೇನು? ಬಂದಿದ್ದವರ ಗುಂಪಿನಲ್ಲಿ ಗೌತಮ ಎಂಬತಕ್ಕಂಥ ಬ್ರಾಹ್ಮಣೋತ್ತಮ ಮಹಾಜ್ಞಾನಿ. ಆತ ಕಣ್ಮುಚ್ಚಿ ಆಲೋಚನೆಯನ್ನು ಮಾಡಿ ನಗುತ್ತ ಹೇಳ್ತಾನೆ, ಮಹಾರಾಜ, ಈ ವಿಚಿತ್ರಗಳಿಗೆಲ್ಲ ಏನು ಕಾರಣ ಎಂಬ ವಿಚಾರವನ್ನು ಹೇಳಬೇಕಾದರೆ ಹೇಳಲು ಸಮರ್ಥರಾಗಿರ್ತಕ್ಕಂಥ ಅವಳು ನೋಡು ಈ ಸಾವಿತ್ರಿ ದೇವಿ ಒಬ್ಬಳೆ. ಅಮ್ಮ ಸಾವಿತ್ರಿ, ಹೇಳು ನೀನು ಎಲ್ಲ ವಿಚಾರವನ್ನ. ನಾಚಿಕೆಯಿಂದ ಪತಿಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೇಳುತ್ತಿದ್ದಾಳೆ. ಗುರುಗಳಾದ ನಾರದ ಮಹರ್ಷಿಗಳ ಆಶೀರ್ವಾದ ಬಲದಿಂದ, ದೇವಿಯ ಅನುಗ್ರಹದಿಂದ ಯಮರಾಜನೊಡನೆ ಹೋರಾಡಿ ನಾನು ಪತಿಯ ಪ್ರಾಣವನ್ನು ತಂದೆ. ಆತನಿಂದ ವರವನ್ನು ಪಡೆದದ್ದರಿಂದಲೇ ಇಷ್ಟೆಲ್ಲ ಎಂದಾಗ ಎಲ್ಲರೂ ಸಂತೋಷಭರಿತರಾಗಿ ಹಿಂತಿರುಗಿದರಂತೆ. ಹಿಂತಿರುಗಿ ನಾಡನ್ನು ಸೇರಿದಾಗ ನಾರದಾದಿ ಮಹರ್ಷಿಗಳ ಆಶೀರ್ವಾದ ಮಾಡುತ್ತಾ ಹೇಳುತ್ತಿದ್ದಾರೆ, ಯಮನೊಡನೆ ಹೋರಾಡಿ ಪತಿಪ್ರಾಣವನ್ನು ಗಳಿಸಿ ಬಂದ ಸಾವಿತ್ರಿ ದೇವಿಯ ಕಥೆಯನ್ನು ಕೇಳಿದವರಿಗೆ ಓದಿದವರಿಗೆ ಸಕಲ ವಿಧವಾದ ಸುಖ ಸಂಪತ್ತುಗಳು ಪ್ರಾಪ್ತವಾಗಲಿ ಎಂದು ಬೇಡಿದ ಈ ಸಾವಿತ್ರಿ ದೇವಿಯ ಕಥೆಗೆ ನಾವು ಮಂಗಳವನ್ನು ಹಾಡೋಣ.

0: ಇದುವರೆಗೆ ಕಥಾಕಾಲಕ್ಷೇಪ ಕೇಳಿದಿರಿ. ಸತ್ಯವಾನ್ ಸಾವಿತ್ರಿ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 4:57:50. ಇಂದು ಸಂಜೆಯ ಕಾರ್ಯಕ್ರಮ ನಿರೂಪಣೆಯೊಂದಿಗೆ ನಾನು ಡಾಕ್ಟರ್ ಕುಲದೀಪ್ ನಂಜುಂಡಸ್ವಾಮಿ.
1: ಬಾನುಲಿ ಕೃಷಿ ಬೆಳಗು, ಕೃಷಿ ಬೆಳಗು.
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
1: ಇದೇ ತಿಂಗಳ 27 ಸೋಮವಾರ ಬೆಳಿಗ್ಗೆ 10:00
2: ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
3: ನಾನು ಡಿಟಿ ಪ್ರಕಾಶ್.
4: ನಾನು ಅನುಪಮಾ ಗೌತಮ್.
3: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
4: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:10. ಇನ್ನು ಮುಂದೆ ಕೇಳಲಿದ್ದೀರಿ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಮಕ್ಕಳಲ್ಲಿ ಮೂಳೆ ಆರೋಗ್ಯ ಹಾಗೂ ರೊಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂಡ್ ಆರ್ಥೋಸ್ಕೋಪಿಕ್ ಸರ್ಜನ್ ಹಾಗೂ ಪಿಡಿಯಾಟ್ರಿಕ್ ಆರ್ಥೋಪೆಡಿಷಿಯನ್ ಡಾ ಶ್ರೇಯಸ್ ಆಳ್ವಾ. ಕಾರ್ಯಕ್ರಮದ ಪ್ರಸ್ತುತಿ ಕೀರ್ತನಾವಿ. ಪ್ರಾಯೋಜಕರು ಅಪೋಲೋ

0: ಬಿಜಿಎಸ್ ಆಸ್ಪತ್ರೆ, ಕುವೆಂಪುನಗರ, ಮೈಸೂರು.
1: ಮಂಡಿ ನೋವಿಂದ ಚಾಮುಂಡಿ ಬೆಟ್ಟ ಹತ್ತೋದೆ ನಿಲ್ಸ್ಬಿಟ್ಟಿದ್ದೀರಾ? ಕುಕ್ರಳ್ಳಿ ಕೆರೆ ಹತ್ರ ವಾಕ್ ಮಾಡೋದು ನಿಲ್ಸ್ಬಿಟ್ಟಿದ್ದೀರಾ? ಈ ಮಂಡಿ ನೋವಿಂದ ನಿಮ್ಮ ಡೈಲಿ ಆಕ್ಟಿವಿಟೀಸ್ ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ,
2: ಮೈಸೂರು, ಇಟ್ಸ್ ಟೈಮ್ ಟು ವಾಕ್ ಪೇನ್ ಫ್ರೀ ಅಗೇನ್. ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜರಿ ಅಟ್ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ಸ್ ಮೈಸೂರು.
3: ಒಬ್ರಲ್ಲ ಇಬ್ರಲ್ಲ, ಮೂರು ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜನ್ಸ್ ಡಾಕ್ಟರ್ಸ್ ಇರುವ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್.
2: ಮೋರ್ ಅಕ್ಯೂರಸಿ, ಲೆಸ್ ಪೇನ್, ಫಾಸ್ಟರ್ ರಿಕವರಿ, ಫಿಕ್ಸ್ ಪ್ಯಾಕೇಜ್ ಕಾಸ್ಟ್, ಯಾವುದು ಹಿಡನ್ ಚಾರ್ಜಸ್ ಇಲ್ಲ.
3: ರಾಯಲ್ ಮೈಸೂರಿಗೆ ರಾಯಲ್ ಪ್ರಿಸಿಷನ್, ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಮೈಸೂರು.
4: ಕೇಳುಗರಿಗೆಲ್ಲ ನಮಸ್ಕಾರ. ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮಕ್ಕಳ ಮೂಳೆ ಆರೋಗ್ಯ ಹಾಗೆ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಂದು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಹಾಗೆ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂಡ್ ಆರ್ಥೋಸ್ಕೋಪಿಕ್ ಸರ್ಜನ್, ಪೀಡಿಯಾಟ್ರಿಕ್ ಆರ್ಥೋಪೀಡಿಷಿಯನ್ ಆಗಿರುವ ಡಾಕ್ಟರ್ ಶ್ರೇಯಸ್ ಆಳ್ವಾ ಅವರು. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
5: ನಮಸ್ತೆ ಅಮ್ಮ, ಥ್ಯಾಂಕ್ ಯು.
4: ಡಾಕ್ಟರ್, ಈಗ ಮೊದಲಿಗೆ ನಾವು ಕೇಳೋದಾದ್ರೆ ಮಕ್ಕಳ ಮೂಳೆಗಳ ಆರೋಗ್ಯ ಯಾಕೆ ಮುಖ್ಯ ಅಂತ ಹೇಳ್ತೀರಾ?
5: ಈಗ ಮೂಳೆಗಳು ಒಂದು ಬೇಸ್ ಫಾರ್ಮ್ ಮಾಡುತ್ತೆ. ನೀವು ಯೂಶ್ವಲಿ ಎಷ್ಟು ಬೆಳಿತೀರಾ, ಎಷ್ಟು ಉದ್ದ ಆಗ್ತೀರಾ, ಎಷ್ಟು ಸ್ಟ್ರಾಂಗ್ ಆಗ್ತೀರಾ, ಸೊ ಅದು ಬೇಸ್ ಡೇ ಒನ್ನಿಂದ, ಅಂದರೆ ಹುಟ್ಟಿದಾಗಲಿಂದನೇ ಚೆನ್ನಾಗಿಲ್ಲ ಅಂತ ಹೇಳಿದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅದು ವೀಕ್ ಆಗುತ್ತೆ, ಅದರದ್ದು ಒಂದು ಇದು ಕಳ್ಕೊಳ್ಳುತ್ತೆ, ಸ್ಟ್ರೆಂತ್ ಕಳ್ಕೊಳ್ಳುತ್ತೆ, ಆಮೇಲೆ ಓಲ್ಡರ್ ಏಜಲ್ಲಿ ತೊಂದರೆ ಕೊಡ್ಲಿಕ್ಕೆ ಶುರು ಆಗುತ್ತೆ. ಸೊ ಅದು ಮಕ್ಕಳು ಮೂಳೆಗಳಿಗೆ ಮತ್ತು ಮಸಲ್ಸ್ಗೆ ಸ್ಟ್ರೆಂತ್ ಕೊಟ್ಟು ಅದನ್ನು ಇದು ಮಾಡ್ಕೊಳ್ಳೋ ಅಷ್ಟು ಏನು ನೋಡಿಕೊಂಡ್ರೆ ಮುಂದಕ್ಕೆ ಚೆನ್ನಾಗಿರೋದ್ರಿಂದ ಮಕ್ಕಳಾಗಲೇ ನಾವು ಮೂಳೆ ಇದನ್ನು ಆರೋಗ್ಯನ ನೋಡ್ಕೋಬೇಕಾಗ್ತದೆ.
4: ಓಕೆ, ಈಗ ಮಕ್ಕಳ ಮೂಳೆ ಸ್ಟ್ರೆಂತ್ ಆಗಬೇಕು ಅಂತ ಹೇಳಿದ್ರಲ್ಲ, ಈಗ ಮಕ್ಕಳ ಮೂಳೆಗಳು ದುರ್ಬಲ ಆಗೋದಕ್ಕೆ ಏನು ಪ್ರಮುಖ ಕಾರಣ ಅಂತ ಹೇಳಬಹುದಾ?
5: ಒಂದು, ಇಂಡಿಯಾದಲ್ಲಿ ಮಕ್ಕಳ ಮೂಳೆ ಅಥವಾ ಮಸಲ್ಸ್ ದುರ್ಬಲ ಆಗಲಿಕ್ಕೆ ಮಾಲ್ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ ಅದೊಂದು ಕಾರಣ. ಮಾಲ್ನ್ಯೂಟ್ರಿಷನ್ ಅಂದರೆ ಊಟ ತಿಂಡಿ ಕರೆಕ್ಟಾಗಿ ಸಿಗದೇ ಇರುವಂಥದ್ದು ಒಂದು, ಮತ್ತು ವೈಟಮಿನ್ D3 ಕೊರತೆ, ಯಾವಾಗ ನಾವು ಸನ್ಲೈಟ್ಗೆ ಎಕ್ಸ್ಪೋಜರ್ ಆಗಲ್ಲ ಅದರಿಂದ, ಆಮೇಲೆ ಕೆಲವು ಸತಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ನಾನಾ ಕಾರಣಗಳಿಂದ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗ್ಬೋದು. ಊಟದಲ್ಲಿ ಕ್ಯಾಲ್ಶಿಯಂ ಸಿಗದೇ ಇರ್ಬೋದು, ಇಲ್ಲಾಂದರೆ ನಮ್ಮ ತೊಂದರೆಗಳಿದ್ದು ಡಿಸೀಸಸ್ ರೋಗಗಳಿದ್ದು ಕ್ಯಾಲ್ಶಿಯಂ ನಮಗೆ ನಮ್ಮ ಬಾಡಿಲಿ ಸೇರ್ಕೊಳ್ಳದೆ ಇರ್ಬೋದು, ಕಿಡ್ನಿ ತೊಂದರೆಗಳಿಂದ ಕ್ಯಾಲ್ಶಿಯಂ ಸೇರ್ಕೊಳ್ಳದೆ ಇರ್ಬೋದು, ಇಂಥ ಟೈಮಲ್ಲಿ ಮೂಳೆಗಳು ದುರ್ಬಲ ಆಗ್ತವೆ.
4: ಓಕೆ ಸರ್, ಈಗ ನೀವು ಹೇಳ್ತಾ ಇದ್ರಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರಬಹುದು ಅಥವಾ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರಬಹುದು ಅಂತ, ಮಕ್ಕಳಲ್ಲಿ ಈ ಡಿಫಿಷಿಯನ್ಸಿನ ತಡೆಗಟ್ಟೋದಕ್ಕೆ ಯಾವ ರೀತಿ ಆಹಾರ ಕೊಡಬಹುದು ಅಂತ ಹೇಳ್ತೀರಾ?
5: ಓಕೆ, ಏನು ಮಾಡ್ಕೋಬೇಕು ಅಂದರೆ ವೈಟಮಿನ್ D3 ಅನ್ನೋದು ಆಹಾರದಲ್ಲಿ ತುಂಬ ಕಡಿಮೆ ಸಿಗೋದು. ಸೊ ಅದರಿಂದಾಗಿ ಸನ್ಲೈಟ್ ಅಥವಾ ಸೂರ್ಯನ ಕಿರಣಗಳಿಗೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೊಳ್ಳೋದು, ಹೊರಗಡೆ ಬಂದು ಸೂರ್ಯನ ಕಿರಣಗಳಿಗೆ ನಾವು ತೋರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೈಟಮಿನ್ D3 ಸಿಗಲಿಕ್ಕೆ. ಕ್ಯಾಲ್ಶಿಯಂ ಅಂತ ಬಂದಾಗ ಆಹಾರಗಳಲ್ಲಿ ಸಿಗ್ತವೆ, ಅಂದರೆ ರಾಗಿ ಆಗಲಿ, ಮತ್ತು ಹಾಲಿನ ಉತ್ಪನ್ನಗಳು, ಚೀಸು, ಮೊಸರು, ಅದಾದ ನಂತರ ಈ ಸೊಪ್ಪು ತರಕಾರಿಗಳೆಲ್ಲ ತಿನ್ನೋದ್ರಿಂದ, ಕಾಳುಗಳು ತಿನ್ನೋದ್ರಿಂದ ಕ್ಯಾಲ್ಶಿಯಂ ಚೆನ್ನಾಗಿ ಸಿಗುತ್ತೆ.
4: ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ನೋಡ್ತಾ ಇದ್ದೀವಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂತ, ಇದಕ್ಕೆ ಏನು ಮುಖ್ಯ ಕಾರಣ?
5: ಓಕೆ, ವಿಟಮಿನ್ ಡಿ ಡಿಫಿಷಿಯನ್ಸಿ ನೋಡ್ತಾ ಇರೋದ ಕಾರಣ ಏನಂದರೆ ನಾವು ಯಾರೂ ಸೂರ್ಯನ ಕಿರಣಗಳಿಗೆ ಹೊರಗಡೆ ಹೋಗ್ತಾ ಇಲ್ಲ, ಬಿಸಿಲಲ್ಲಿ ಹೊರಗಡೆ ಹೋಗ್ತಾ ಇಲ್ಲ. ಮಕ್ಕಳಿರಲಿ, ಆಫೀಸ್ ಗೋಯಿಂಗ್ ಪೀಪಲ್ ಇರಲಿ, ಯಾರೇ ಇರಲಿ, 8 ಗಂಟೆಗೆ ಆಫೀಸು ಸ್ಕೂಲು ಸೇರ್ಕೊಂಬಿಡ್ತೀವಿ, ಸಂಜೆ 4:30-5 ಗಂಟೆಗೆ ಆಫೀಸಿಂದ ಸ್ಕೂಲಿಂದ ವಾಪಸ್ ಬರ್ತೀವಿ, ಒಳಗಡೆ ಸೇರ್ಕೊಂಬಿಡ್ತೀವಿ. ಸೊ ಒಳಗಡೆ ಮಕ್ಕಳಲ್ಲಾಗಲಿ ಹೊರಗಡೆ ಆಟ ಆಡಕ್ಕೆ ಹೋಗೋದು, ಸೂರ್ಯನ ಕಿರಣಕ್ಕೆ ಹೋಗೋದು, ಆಮೇಲೆ ದೊಡ್ಡವರಾಗಲಿ ಹೊರಗಡೆ ಬರೋದು ಸೂರ್ಯನ ಕಿರಣಕ್ಕೆ ಕಾಣ್ಕೊಳ್ಳೋದು ಅದು ಇಲ್ಲವೇ ಇಲ್ಲ. ಸೊ ಅದರಿಂದಾಗಿ ವೈಟಮಿನ್ D3 ಡಿಫಿಷಿಯನ್ಸಿ ಕಾಣ್ಕೋತಾ ಇದೆ.
4: ಓಕೆ ಸರ್, ಈಗ ನೀವು ಹೇಳಿದ್ರಿ ಹೊರಗಡೆ ಹೋಗಿ ಆಟ ಆಡೋದೇ ಕಡಿಮೆ ಆಗೋಗಿದೆ ಮಕ್ಳಿಗೂ ಇವಾಗ ಅಂತ, ತುಂಬ ಗಮನಿಸೋದಾದರೆ ಮಕ್ಳ ಕೈಲಿ ಮೊಬೈಲ್ ನೋಡ್ತೀವಿ ಅಥವಾ TVನ ಹಾಕ್ಬಿಟ್ಟು ಮಕ್ಕಳನ್ನ ಸುಮ್ಮನಾಗಿಸೋದನ್ನು ನೋಡ್ತೀವಿ. ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಮಕ್ಕಳ ಒಂದು ಬೆಳವಣಿಗೆಗೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ?
5: ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಂದ ಮಕ್ಕಳ ಮಾನಸಿಕ ಬೆಳವಣಿಗೆ ಹಾಗಾದ್ರೆ ದೈಹಿಕ ಬೆಳವಣಿಗೆ ಎರಡಕ್ಕೂ ತೊಂದರೆ ಆಗ್ತಾ ಇದೆ. ಏನಾಗ್ತಾ ಇದೆ ಅಂದರೆ ದೈಹಿಕ ಬೆಳವಣಿಗೆಯಲ್ಲಿ ಎಕ್ಸಸೈಸ್ ಇಲ್ಲ, ಎಕ್ಸಸೈಸಸ್ ಇಲ್ಲ ಅಂತ ಹೇಳಿದಾಗ ಓಡಾಡಲ್ಲ, ಆಟಾಡಲ್ಲ, ಹಾರಾಡಲ್ಲ ಅನ್ನೋದಾದಾಗ ಇದಕ್ಕೆ ಸ್ಟಿಮ್ಯುಲೇಷನ್ ಅಂತ ಏನು ಹೇಳ್ತೀವಿ ಅದಕ್ಕೆ ಒಂದು ಸ್ಟಿಮ್ಯುಲೇಷನ್ ಸಿಗದೇ ಇರೋ ಕಾರಣ ಬಾಡಿ ಡೆವಲಪ್ ಆಗಲ್ಲ, ಬೋನ್ಸ್ ಡೆವಲಪ್ ಆಗಲ್ಲ, ಮಸಲ್ಸ್ ಡೆವಲಪ್ ಆಗಲ್ಲ. ಹಾಗಾಗಿ ಅದು ಮತ್ತೆ ಮಾನಸಿಕವಾಗಿಯೂ ಅಷ್ಟೇ, ಯಾವಾಗಲೂ ಫೋನು ಅದು ಸ್ಕ್ರೀನ್ಸ್ ನೋಡೋದ್ರಿಂದ ಅವರು ಅವ್ರದ್ದು ಒಂದು ಏನಿದೆ ಹೊರಗಡೆ ಇದು ಜೀವನನೇ ಇರಲ್ಲ, ಎಲ್ಲ ಮೊಬೈಲ್ ಸುತ್ತಾನೇ ಇರುತ್ತೆ. ಅದಾದ ನಂತರ ಅವ್ರಿಗೆ ಹೊರಗಡೆ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ಮತ್ತು ಅದರದ್ದು ಒಂದು ಕೋಆರ್ಡಿನೇಷನ್ ಅಂತ ಹೇಳ್ತೀವಿ, ಅಂದರೆ ಬ್ರೈನ್ಗೆ ಮತ್ತು ಬಾಡಿಗೆ ಒಂದು ಹೊಂದಾಣಿಕೆ ಏನಿರುತ್ತೆ ಅದು ಬೆಳವಣಿಗೆ ಚೆನ್ನಾಗಾಗಲ್ಲ.
4: ಓಕೆ ಸರ್, ಹಾಗೆ ಎಕ್ಸಸೈಸ್ ಬಗ್ಗೆನೇ ಮಾತಾಡ್ತಾ, ಮಕ್ಕಳು ಯಾವ ರೀತಿ ವ್ಯಾಯಾಮ ಮಾಡಿದ್ರೆ ಅಥವಾ ಯಾವ ರೀತಿ ಆಟಗಳನ್ನು ಆಡಿದ್ರೆ ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದಾ?
5: ಬೇಸಿಕಲಿ ಎನಿ ಟೈಪ್ ಆಫ್ ಪ್ಲೇ, ಏನು ಬೇಕಾದ್ರೂ ಆಟ ಆಡಲಿ, ಫಸ್ಟ್ ಆಫ್ ಆಲ್ ಹೊರಗಡೆ ಬರಲಿ, ಆಟ ಆಡಲಿ, ಎಕ್ಸಸೈಸ್ಗಳು ಮಾಡಲಿ. ಬಾಡಿ ವೇಟ್ ಎಕ್ಸಸೈಸಸ್ ಅಂತೇನು ಹೇಳ್ತೀವಿ, ಈಗ ಬಸ್ಕಿ ಹೊಡಿಯೋದಾಗಲಿ, ಪುಲಪ್ ಪುಷಪ್ ಪುಲಪ್ ಮಾಡುವಂಥದ್ದಾಗಲಿ ಅದನ್ನು ಮಾಡ್ಬೋದು. ಹಾರೋದು, ಜಂಪ್ ಮಾಡೋದು, ನೇತಾಡೋದು, ಇದ್ರ ಮೇಲೆ ಕಂಬಿಗಳ ಮೇಲೆ ನೇತಾಡೋದು, ಇಂಥ ಎಕ್ಸಸೈಸಸ್ ಮಾಡ್ಬೋದು. ಆವಾಗ ಏನಂತಂದರೆ ಅಟ್ಲೀಸ್ಟು ನೀವು ಇವಾಗ ಎಕ್ಸಸೈಸ್ನ ಆರ್ಗನೈಸ್ ಫಾರ್ಮಲ್ಲಿ ಮಾಡಲಿಕ್ಕಾಗಲ್ಲ, ಮಕ್ಕಳಿಗೆ ಬೇಜಾರಾಗ್ಬಿಡುತ್ತೆ, ಬೋರ್ ಆಗಿಬಿಡುತ್ತೆ ಅವ್ರಿಗೆ. ನೀವು ಇವಾಗ ಒಂದು ಜಿಮ್ಮಿಗೆ ಸೇರಿಸ್ತೀನಿ ಅಂದರೆ ಬೋರ್ ಆಗುತ್ತೆ, ಹೋಗಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಅವ್ರ ಫ್ರೆಂಡ್ಸ್ ಎಲ್ಲಿ ಹೋಗ್ತಾರೆ ಅಥವಾ ಬೇರೆಯವರೆಲ್ಲ ಹೋಗ್ತಾ ಇದ್ದಾರೆ, ಮಕ್ಕಳೆಲ್ಲ ಸೇರಿ ಆಡುವಂಥ ಜಾಗಕ್ಕೆ ಒಂದು ಸ್ಪೋರ್ಟ್ಸ್ಗೆ, ಔಟ್ಡೋರ್ ಸ್ಪೋರ್ಟ್ಸ್ಗೆ ಸೇರಿಸ್ಬಿಟ್ರೆ ದಿನಕ್ಕೊಂದು 1 ಅವರ್ ಅಟ್ಲೀಸ್ಟ್ ಎಕ್ಸಸೈಸ್ ಮಾಡಲೇಬೇಕು.
4: ಓಕೆ ಸರ್, ಈಗ ತುಂಬ ಸೂಕ್ಷ್ಮವಾಗಿರೋ ಮಕ್ಕಳನ್ನ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಈಗ ಹೊರಗಡೆ ಆಟ ಆಡೋದಿರಲಿ, ಮನೆಯಲ್ಲೇ ಆಟ ಆಡಬೇಕು ಅಂದರು ಏನೋ ಮಾಡಕ್ಕೆ ಹೋಗಿ ಬಿದ್ದು ಏಟ್ ಮಾಡ್ಕೊಂಡ್ಬಿಟ್ರೆ ನನ್ನ ಮಗ, ಅದಕ್ಕೆ ನಾನು ಎಲ್ಲೂ ಕಳಿಸಲ್ಲ ಅವನನ್ನು, ಆಚೆ ಹೋದರೂ ಬಿದ್ದು ಏಟ್ ಮಾಡ್ಕೊಳ್ಬಹುದು ಅದಕ್ಕೆ ಎಲ್ಲೂ ಕಳಿಸಲ್ಲ ಅಂತ ನೋಡ್ತಾ ಇದ್ದೀವಿ. ಈ ರೀತಿ ಮಕ್ಕಳು ಬಿದ್ದು ಎದ್ದು ಮಾಡುವಾಗ ಅಕಸ್ಮಾತ್ ಫ್ರ್ಯಾಕ್ಚರ್ ಆಯಿತು ಅಂದರೆ ಪೋಷಕರು ತಕ್ಷಣ ಏನು ಮಾಡಬೇಕಾಗತ್ತೆ?
5: ಫ್ರ್ಯಾಕ್ಚರ್ ಆಯಿತು ಬೀಳೋದು ಹೇಳೋದು ಮಕ್ಕಳಲ್ಲಿ ಇದ್ದದ್ದೇ. ಸೊ ಅದರಿಂದ ಅದನ್ನು ತಡಿಲಿಕ್ಕಾಗಲ್ಲ. ಸ್ವಲ್ಪ ತುಂಬ ಡೇಂಜರಸ್ ಆಗಿರೋ ಜಾಗಕ್ಕೆ ಕಳಿಸ್ಬಾರ್ದು, ಅಟ್ಲೀಸ್ಟ್ ಹಂಗಂತ ಅಂದ್ಬಿಟ್ಟು ತುಂಬ ಪ್ರೊಟೆಕ್ಟು ಮಾಡಲೇಬಾರ್ದು. ಸೊ ಫಸ್ಟ್ ಬಿದ್ದ ತಕ್ಷಣ ಕೈಗೆ ಕಾಲಿಗೆ ನೋವು ಮಾಡಿಕೊಂಡ್ರೆ ಯಾವ ಭಾಗಕ್ಕೆ ನೋವಾಗಿದೆಯೋ ಅದನ್ನು ರೆಸ್ಟ್ ಮಾಡಬೇಕು, ಒಂದು ಪಿಲ್ಲೋ ಮೇಲೋ ಎಲ್ಲೋ ಅದು ಎದೆ ಮೇಲೆ ರೆಸ್ಟ್ ಮಾಡಿಸ್ಕೋಬೇಕು. ತುಂಬ ನೋವಾಗಿದ್ರೆ ಐಸ್ ಪ್ಯಾಕ್ಸ್ ಕೊಡಬೇಕು. ಯಾವುದೇ ಕಾರಣಕ್ಕೂ ಆಯಿಂಟ್ಮೆಂಟ್ ಹಾಕೋದು, ಎಣ್ಣೆ ಹಾಕೋದು, ಉಜ್ಜೋದು, ತಿಕ್ಕೋದು, ತೀಡೋದು ಮಾಡಲೇಬಾರ್ದು. ತುಂಬ ಏನಾದರೂ ಫ್ರ್ಯಾಕ್ಚರ್ ಆಗಿರೋ ಥರ ಕಾಣ್ತಾ ಇದೆ, ಮೂಳೆ ಮುರಿದಿದ್ದ ಥರದ್ದು ಕಾಣ್ತಾ ಇದೆ ಅಂದರೆ ಒಂದು ಗಟ್ಟಿಯಾಗಿರೋದು ಒಂದು ಏನಾದರೂ ಇಟ್ಕೊಂಡು, ಒಂದು ಫೋಲ್ಡೆಡ್ ನ್ಯೂಸ್ ಪೇಪರೋ ಒಂದು ರಟ್ಟಿನ ಪೀಸೋ ಕೈಗೋ ಕಾಲ್ಗಡಿಗೆ ಇಟ್ಟು ಕಟ್ಕೋಬೇಕು, ಅದು ಅಲ್ಲಾಡದೆ ಇರೋ ಹಂಗೆ. ಅದಾದ ತಕ್ಷಣ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಬರಬೇಕು. ಯಾವುದೇ ಕಾರಣಕ್ಕೂ ತುಂಬ ಟೈಟಾಗಿ ಕಟ್ಟೋದು ಮತ್ತು ಉಜ್ಜೋದು ತಿಕ್ಕೋದು ತಿನ್ನೋದು ಮಾಡಬಾರ್ದು.
4: ಓಕೆ ಸರ್, ಹಾಗೆ ಈಗ ಇನ್ನೂ ಒಂದು ಡೌಟ್ ಇರುತ್ತೆ, ಏನಂದರೆ ಫ್ರ್ಯಾಕ್ಚರ್ ಆಯಿತು ಅಂದ ತಕ್ಷಣ ಅದನ್ನು ಆಪ್ರೇಟ್ ಮಾಡಲೇಬೇಕಾಗತ್ತಾ ಅಂತ?
5: ಮಕ್ಕಳಲ್ಲಿ ಮಕ್ಕಳದ್ದು ಏನಂದರೆ ಮ್ಯಾಜಿಕ್ ಥರ ಹೀಲ್ ಆಗುತ್ತೆ. ಮಕ್ಕಳಲ್ಲಿ ತುಂಬ ಕಡಿಮೆ ಫ್ರ್ಯಾಕ್ಚರ್ಸ್ಗೆ ಮಕ್ಕಳಲ್ಲಿ ಆಪ್ರೇಷನ್ ಹೇಳೋವಂಥದ್ದು. ಹೇಗೆ ಇದ್ದರೂ ಹೆಂಗೆ ಇದ್ದರೂ 100% ಕೂಡ್ಕೊಳ್ಳುತ್ತೆ. ಅದಾದ ನಂತರ ಅದು ತುಂಬ ಸೊಟ್ಟು ಕೂಡ್ಕೊಂಡಿದ್ರು ಸ್ಟ್ರೈಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದರಿಂದಾಗಿ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಕೆಲವು ಫ್ರ್ಯಾಕ್ಚರ್ಗಳಲ್ಲಿ ಆಪರೇಷನ್ ಅವಶ್ಯಕತೆ ಬರ್ತದೆ, ಕೆಲವಲ್ಲಂತೂ 100% ಬರೋದಿಲ್ಲ. ಸೊ ಕೆಲವು ಸತಿ ಏನಂದರೆ ತಂದೆ ತಾಯಿನೇ ಎಕ್ಸ್ರೇ ನೋಡ್ಕೊಂಬಿಟ್ಟು ಓ ಇದೇನು ಹಿಂಗಿದೆ ಹಂಗಿದೆ ಇದಕ್ಕೆ ಆಪರೇಷನ್ ಬೇಡವಾ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಡಾಕ್ಟರ್ ಹೇಳಿದಾಗ ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು.
4: ಓಕೆ ಸರ್, ಹಾಗೆ ಈಗ ಮಕ್ಕಳಲ್ಲಿ ಮೂಳೆ ಸಂಬಂಧಿತ ಸಮಸ್ಯೆನ ಗುರುತಿಸಬೇಕು, ಆರಂಭಿಕ ಲಕ್ಷಣಗಳಲ್ಲೇ ಅದನ್ನು ಗುರುತಿಸಬೇಕು ಅಂದರೆ ಯಾವ ಲಕ್ಷಣಗಳನ್ನು ಗುರುತಿಸಬಹುದು ಅಂತೀರಾ?
5: ಸರ್, ಈಗ ಕೆಲವು ಸತಿ ಮಕ್ಕಳಲ್ಲಿ ಹುಟ್ಟಿದಾಗ್ಲೇ ಡಿಫಾರ್ಮಿಟಿಗಳು ಅಥವಾ ವಕ್ರಾಗಿರೋ ಕೈ ಕಾಲುಗಳು ಕಾಣ್ತವೆ, ಅಥವಾ ಎಕ್ಸ್ಟ್ರಾ ಫಿಂಗರ್ಸ್ ಕಾಣ್ತವೆ, ಅಥವಾ ಬೇರೆ ಏನೋ ಕಾಣ್ತದೆ, ಅದನ್ನು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಆಮೇಲೆ ಮಕ್ಕಳು ನೋವು ಅಂತ ಕಂಪ್ಲೇಂಟ್ ಮಾಡಿದ್ರು ಒಂದ್ಸತಿ ಡಾಕ್ಟರ್ ಹೋಗಿ ಕಾಣಿಸ್ಕೋಬೇಕು. ಅಬ್ನಾರ್ಮಲ್ ಆಗಿ ಸ್ವೆಲ್ಲಿಂಗ್ ಅಥವಾ ಊತಗಳು ಬಂದರೂ ಹೋಗಿ ಕಾಣಿಸ್ಕೋಬೇಕು. ತುಂಬ ನೋವು ಬಂದು ಜ್ವರ ಬಂದರೂ ಹೋಗಿ ಕಾಣಿಸ್ಕೋಬೇಕು. ಸೊ ಒಂದ್ಸತಿ ಡೌಟ್ ಇದ್ದಾಗ ಇಮಿಡಿಯೇಟ್ ಆಗಿ ತೋರಿಸ್ಕೊಳ್ಳಿ. ಡಾಕ್ಟರ್ ಏನೂ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಏನು ಬೇಕೋ ಅದನ್ನು ಅವ್ರು ಏನು ಹೇಳ್ತಿರೋ ಅದನ್ನು ಕೇಳ್ಕೋಬಹುದು.
4: ಓಕೆ ಸರ್, ಹಾಗೆ ಈಗ ನಾವು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಕೇಳೋದಾದ್ರೆ, ಇದಕ್ಕೂ ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಬಹುದಾ?
5: ಓಕೆ, ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ರೋಬೋಟ್ ಇನ್ವಾಲ್ವ್ ಆಗಲ್ಲ, ಅದನ್ನು ಅದು ಅರ್ಥ ಮಾಡ್ಕೋಬೇಕು. ಅಂದ್ ಇನ್ವಾಲ್ವ್ ಆಗಲ್ಲ ಅಂದಮೇಲೆ ರೋಬೋಟ್ ಆಪರೇಷನ್ ಮಾಡುತ್ತಾ ಅನ್ನೋದಲ್ಲ, ರೋಬೋಟ್ ಅವನು ಆಪರೇಷನ್ ಮಾಡೋದಿಲ್ಲ. ಆದರೆ ಏನಂದರೆ ಕೆಲವು ಡೇಟಾ ಅಂದರೆ ಇನ್ಫಾರ್ಮೇಷನ್ನ ನಾವು ರೋಬೋಟ್ಗೆ ಫೀಡ್ ಮಾಡಿರ್ತೀವಿ ನಮ್ಮ ಪೇಷಂಟ್ ಬಗ್ಗೆ, ಅದ್ರ ತಕ್ಕಂತೆ ಅದು ಡೀಟೇಲ್ ಆಗಿ ಅದಕ್ಕೆ ತಕ್ಕಂತೆ ಅವ್ರು ನಮಗೆ ಆಪರೇಷನ್ ಪ್ಲ್ಯಾನ್ ಮಾಡಿ ಕೊಡುತ್ತೆ. ಪ್ಲ್ಯಾನ್ ಮಾಡಿ ಕೊಡೋದ್ರಲ್ಲಿ ಮಾಡಿಕೊಟ್ಟ ಮೇಲೆ ನಾವು ಆಪರೇಷನ್ ಡಾಕ್ಟರ್ಸ್ ಆಪರೇಷನ್ ಮಾಡುವಾಗ ಅದು ನಮ್ಮ ಜೊತೆ ಕೂಡ್ಕೊಂಡು ಆಪರೇಷನ್ ಮಾಡುತ್ತೆ ಹೊರತು ರೋಬೋಟ್ ಒಂದೇ ಮಾಡಲ್ಲ. ಅದನ್ನು ಏನು ಮಾಡಬೇಕು ಅಂತ ಒಂದು ಸಲಹೆ ಕೊಡುತ್ತೆ, ಅದನ್ನು ತಗೊಂಡು ನಾವು ಆಪರೇಷನ್ ಮಾಡ್ತೀವಿ.
4: ಓಕೆ ಸರ್, ಈಗ ನಮ್ಮ ಕೇಳುಗರಿಗೆ ಒಂದು ಡೌಟ್ ಬರ್ತಾ ಇರಬಹುದು, ಏನಂದರೆ ಮಕ್ಕಳ ಮೂಳೆಗಳ ಬಗ್ಗೆನೂ ಮಾತನಾಡ್ತಾ ಇದ್ದೀವಿ, ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆನೂ ಮಾತಾಡ್ತಾ ಇದ್ದೀವಿ, ಇದೆರಡಕ್ಕೂ ಏನಾದರೂ ಸಂಬಂಧ ಇದೆಯಾ? ಮಕ್ಕಳಿಗೇನಾದರೂ ಫ್ರ್ಯಾಕ್ಚರ್ ಆಯಿತು ಅಂದರೆ ಮಾಡಬಹುದಾ ಇದನ್ನ?
5: ಒಂದು ಅರ್ಥ ಮಾಡ್ಕೋಬೇಕು, ರೋಬೋಟಿಕ್ ಆಪರೇಷನ್ ಸದ್ಯಕ್ಕೆ ಬರೀ ಮಂಡಿ ಮರುಜೋಡಣೆ ಮತ್ತೆ ಹಿಪ್ ರೀಪ್ಲೇಸ್ಮೆಂಟ್ ಅಥವಾ ನೀ ರೀಪ್ಲೇಸ್ಮೆಂಟ್ ಮತ್ತೆ ಹಿಪ್ ರೀಪ್ಲೇಸ್ಮೆಂಟ್ ಮಾತ್ರ ಬಂದಿರೋದು, ಅದ್ರ ಜೊತೆಗೆ ಸ್ಪೈನ್ ಸರ್ಜರಿ ಅಂದ್ರೆ ಬೆನ್ನುರಿ ಮೂಳೆ

0: ಗೆ ಆಪರೇಷನ್ ಇದ್ರೆ ಮಾತ್ರ ಬಂದಿರೋದು. ಮಕ್ಕಳಿಗೆ ಮತ್ತೆ ಫ್ರ್ಯಾಕ್ಚರ್ಸ್ಗೆ ರೋಬೋಟಿಕ್ ಆಪರೇಷನ್ ಅವಶ್ಯಕತೆ ಇಲ್ಲ, ಮತ್ತೆ ಮಾಡೋದು ಇಲ್ಲ.
1: ಓಕೆ, ಹಾಗಿದ್ರೆ ಈಗ ಮೊಣಕಾಲು ಮತ್ತೆ ಸೊಂಟದ ಶಸ್ತ್ರಚಿಕಿತ್ಸೆಯಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಏನೆಲ್ಲ ಪ್ರಯೋಜನಗಳು ಆಗ್ತಾ ಇದೆ ಸರ್?
0: ಸರಿ, ಒಂದು ಒಂದೇನೆಂದರೆ ನೀ ರಿಪ್ಲೇಸ್ಮೆಂಟ್ ಮಾಡುವಾಗ, ಮೊಣಕಾಲಿಗೆ ಸರ್ಜರಿ ಮಾಡುವಾಗ ರೋಬೋಟ್ನ ಯೂಸ್ ಮಾಡಿದರೆ ಅದರಲ್ಲಿ ಪ್ರಿಸಿಷನ್ ಅಂದರೆ ಪರ್ಫೆಕ್ಷನ್ ಜಾಸ್ತಿ ಬರುತ್ತೆ. ನೆಕ್ಸ್ಟ್ ಡೇ ನೋವು ಕಮ್ಮಿ ಇರುತ್ತೆ, ಪೋಸ್ಟ್ ಆಪರೇಟಿವ್ ಪೇನ್ ಅಂದರೆ ನೋವು ಕಮ್ಮಿ ಇರುತ್ತೆ, ರಕ್ತಸ್ರಾವ ಕಮ್ಮಿ ಇರುತ್ತೆ, ಸಣ್ಣದಾಗಿರೋ ಗಾಯ ಆಗುತ್ತೆ, ಗಾಯದಲ್ಲಿ ಸ್ವಲ್ಪ ಸೈಜ್ ಕಮ್ಮಿ ಇರುತ್ತೆ. ಆಮೇಲೆ ಆಪರೇಷನ್ ಮಾಡಿದ ನಂತರ ಹಾಸ್ಪಿಟ್ಲಿಂದ ಬೇಗ ಡಿಸ್ಚಾರ್ಜ್ ಆಗ್ತಿತ್ತು. ಸೊ ಅದರಿಂದ ರೋಬೋಟಿಕ್ ಆಪರೇಷನ್ ಇದರಲ್ಲಿ ಒಂದು ಅಡ್ವಾಂಟೇಜ್, ಇಷ್ಟು ಮೂರು ನಾಲ್ಕು ಅಡ್ವಾಂಟೇಜ್ಗಳಿದ್ದಾವೆ.
1: ಓಕೆ ಸರ್, ಇದರಿಂದ ಎಷ್ಟು ಬೇಗ ಗುಣಮುಖರಾಗಬಹುದು?
0: ಸರಿ, ಕನ್ವೆನ್ಷನಲ್ಲಿ ಮತ್ತು ಕನ್ವೆನ್ಷನ್ ಅಂದರೆ ರೆಗ್ಯುಲರ್ ರಿಪ್ಲೇಸ್ಮೆಂಟಲ್ಲೂ ಮತ್ತು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟಲ್ಲೂ ಗುಣ ಆಗಲಿಕ್ಕೆ ಒಂದಷ್ಟು ಟೈಮ್ ಆಲ್ಮೋಸ್ಟ್ ಇರುತ್ತೆ. ಬಟ್ ಒಂದು 10-15 ಡೇಸ್ ಅಂತೂ ಬೇಗ ಆಗೇ ಆಗುತ್ತೆ, ರಿಕವರ್ ಆಗುತ್ತೆ. ಬಟ್ ರಿಕವರಿಲಿ ಏನು ತುಂಬ ಡಿಫ್ರೆನ್ಸ್ ಇರಲ್ಲ, ಬರೀ ಪೇಯ್ನು ಮತ್ತು ಪರ್ಫೆಕ್ಷನಲ್ಲಿ ನಮಗೆ ಜಾಸ್ತಿ ಇದು ಬರುತ್ತೆ, ಪೇಯ್ನ್ ಕಮ್ಮಿ ಆಗುತ್ತೆ ರೋಬೋಟಿಕ್ಸಲ್ಲಿ.
1: ಓಕೆ ಸರ್, ಈ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನೋದು ಎಷ್ಟು ಸುರಕ್ಷಿತ?
0: 100% ಸೇಫ್. ನಿಮಗೆ ರೆಗ್ಯುಲರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಷ್ಟು ಸೇಫೋ ಅಷ್ಟೇ ಸೇಫು ರೋಬೋಟಿಕ್ ರಿಪ್ಲೇಸ್ಮೆಂಟ್ ಕೂಡ.
1: ಓಕೆ, ಈಗ ಒಂದು ಪೇಷಂಟು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ನ ಮಾಡಿಸ್ಕೊಂಡ ನಂತರ ಎಷ್ಟು ದಿನದಲ್ಲಿ ಅವರ ಸಾಮಾನ್ಯ ಜೀವನಕ್ಕೆ ಅವರು ಮರಳಬಹುದು ಅಂತ ಹೇಳ್ತೀರಾ?
0: ಇವತ್ತು ನಾವು ನಿಮ್ಮ ಕಡೆ ಪಕ್ಷ ಇವತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದರೆ ಹಾಸ್ಪಿಟ್ಲಲ್ಲೇ ನಾಳೆ ನಡೀತಾರೆ, 4 ದಿನದಲ್ಲಿ ಡಿಸ್ಚಾರ್ಜ್ ಮಾಡಿ ಕೊಡ್ತೀವಿ. ಇದು ಏನು ಕಾಂಪ್ಲಿಕೇಶನ್ಸ್ ಆಗಲಿಲ್ಲ ಅಂತ ಹೇಳಿದರೆ ಜನರಲ್ ಆಗಿ, ಸೊ 4 ದಿನದಲ್ಲಿ ಡಿಸ್ಚಾರ್ಜ್ ಮಾಡಿ ಕೊಡ್ತೀವಿ. ಒಂದು 10 ದಿನ ಬಿಟ್ಟು ವಾಪಸ್ ಬಂದು ಹೊಲಿಗೆ ತೆಗೆಸ್ಕೊಂಡು ಹೋಗ್ತಾರೆ, ಅದಾದಮೇಲೆ ಇನ್ನು 10 ದಿನದಲ್ಲಿ ಅವ್ರ ಪಾಡಿ ಅವ್ರು ನಡ್ಕೊಂಡು ಓಡಾಡ್ತಾ ಇರ್ತಾರೆ.
1: ಓಕೆ ಸರ್, ಈ ಚಿಕಿತ್ಸೆ ಬಗ್ಗೆ ನಮ್ಮ ಜನರಲ್ಲಿ ಏನೋ ತಪ್ಪು ಕಲ್ಪನೆಗಳಿದೆ, ಆದರೆ ಅದೆಲ್ಲ ಹೋಗಬೇಕು ಅನ್ನುವಂಥದ್ದಿದ್ರೆ ಅದು ಏನು ಹೇಳ್ಬೋದು?
0: ತಪ್ಪು ಕಲ್ಪನೆ ಏನಿದೆ ಅಂದರೆ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ ತಕ್ಷಣ ರೋಬೋಟ್ ಮಾಡುತ್ತೆ, ಡಾಕ್ಟರ್ ಮಾಡಲ್ಲ ಅಂತ ಒಂದು ಕಲ್ಪನೆ ಇದೆ. ಅದಾದಮೇಲೆ ಅನ್ಸೇಫು, ರೋಬೋಟ್ ಏನೋ ತಪ್ಪು ಮಾಡಿಬಿಟ್ರೆ ಏನಾಗುತ್ತೆ ಅನ್ನೋದೊಂದಿದೆ. 100% ರೋಬೋಟ್ ಮಾಡಲ್ಲ, ರೋಬೋಟಿಂದ ಖಾಲಿ ಸಲಹೆಗಳು ತಗೋತೀವಿ. ರೋಬೋಟ್ ಟೋಟಲಿ ಡಾಕ್ಟರ್ ಕಂಟ್ರೋಲಲ್ಲಿ ಇರುತ್ತೆ. ಅದಾದ ನಂತರ ರೋಬೋಟ್ ಯಾವುದೇ ಕಾರಣಕ್ಕೂ ತಪ್ಪುಗಳು ಮಾಡಲ್ಲ. ವರ್ಷಾನುಗಟ್ಟಲೆ ರಿಸರ್ಚ್ ಆಗಿ ರಿಸರ್ಚಿಂದ ಬಂದಿರೋಂಥ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ, ಅದರಿಂದಾಗಿ ತಪ್ಪು ಮಾಡೋ ಚಾನ್ಸಸ್ ಇಲ್ಲ.
1: ಓಕೆ ಸರ್, ಹಾಗೆ ಈ ಒಂದು ತಂತ್ರಜ್ಞಾನ ಎಲ್ರಿಗೂ ಲಭ್ಯ ಇದೆಯಾ?
0: ಎಲ್ರಿಗೂ ಲಭ್ಯ ಇದೆ.
1: ಇದರ ವೆಚ್ಚ ಹೇಗೆ ಸರ್? ಸಾಮಾನ್ಯ ಶಸ್ತ್ರಚಿಕಿತ್ಸೆ ಕಂಪೇರ್ ಮಾಡಿದ್ರೆ ಇದರ ಒಂದು ಕಾಸ್ಟ್ ಹೇಗಿರುತ್ತೆ?
0: ಓಕೆ, ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ಮೋರ್ ಎಕ್ಸ್ಪೆನ್ಸಿವ್, ಸ್ವಲ್ಪ ಕಾಸ್ಟ್ಲಿ ಆಗಬಹುದು. ಬಟ್ ಏನಂದ್ರೆ ಅದ್ರದ್ದು ಅಡ್ವಾಂಟೇಜಸ್ ಕಂಪೇರ್ ಮಾಡಿದ್ರೆ ಇದು ತುಂಬಾ ಕಡಿಮೆ ಅನ್ಸುತ್ತೆ.
1: ಓಕೆ ಸರ್, ಈಗ ಯಾರೋ ಒಬ್ಬರಿಗೆ ನಾನಂತೂ ಮುಂದೆ ಆಗಲಿ ಯಾವಾಗಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೋಬಾರ್ದು, ನನ್ನ ಮೊಣಕಾಲಿನ ಆರೋಗ್ಯ ನಾನು ನೋಡ್ಕೊಳ್ಬೇಕು ಅನ್ನುವಂಥವ್ರಿಗೆ ಏನು ಹೇಳಬಹುದು?
0: ಓಕೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೇಬಾರ್ದು ಅನ್ನೋದು ನಮ್ಮ ಕಂಟ್ರೋಲ್ ಇರಲ್ಲ. ಬಟ್ ಚೆನ್ನಾಗಿ ನೋಡ್ಕೋಬೇಕು ಅಂದಾಗ ಏನು ಮಾಡಬೇಕಂದ್ರೆ ತೂಕನ ಕಂಟ್ರೋಲ್ ಇಡಬೇಕು.
1: ಓಕೆ,
0: ಮತ್ತೆ ಒಳ್ಳೆ ಆಹಾರ ಸೇವಿಸಿರ್ಬೇಕು, ಕ್ಯಾಲ್ಸಿಯಂ ರಿಚ್ ಪ್ರೋಟೀನ್, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು, ಮಸಲ್ ಸ್ಟ್ರೆಂತ್ ಮೇಂಟೈನ್ ಮಾಡಬೇಕು. ಮತ್ತೆ ಮಂಡಿ ನೋವು ಶುರು ಆದಮೇಲೆ ಡಾಕ್ಟರ್ ಸಲಹೆ ಮೇಲೆಗೆ ಕೆಳಗೆ ಕುತ್ಕೊಳ್ಳೋದು, ಕಾಲು ಮಡಚಿ ಕುತ್ಕೊಳ್ಳೋದು ಮಾಡಬಾರ್ದು. ಆಮೇಲೆ ಸಣ್ಣ ಪುಟ್ಟ ನೋವುಗಳು ಗಾಯಗಳನ್ನ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ.
1: ಓಕೆ ಸರ್, ನಮ್ಮ ಕೇಳುಗರಿಗೆ ಮತ್ತೊಮ್ಮೆ ನಮ್ಮ ನಂಬರ್ಗಳನ್ನ ಹೇಳ್ಬಿಡೋಣ. ಅವರು ಕರೆ ಮಾಡಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2582, ಮತ್ತೊಂದು 251-5089, ಮೈಸೂರಿನ STD ಕೋಡ್ 0821. ಸರ್, ಈಗ ಒಂದು ಸಣ್ಣ ಜಾಹೀರಾತಿನ ನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ.
2: ರಮೇಶ್ ಅವರೇ, ಇಷ್ಟು ದಿನವರೆಗೂ ಸ್ಟಿಕ್ ಹಿಡ್ಕೊಂಡು ವಾಕಿಂಗ್ಗೆ ಬರ್ತಾ ಇದ್ರಿ, ಇವತ್ತು ನೋಡಿದ್ರೆ ಇಷ್ಟು ಫಾಸ್ಟ್ ಆಗಿ ವಾಕ್ ಮಾಡ್ತಾ ಇದೀರಾ?
3: ಹೌದು, ಯಾಕಂದ್ರೆ ನಾನು ಅಪೋಲೋ BGS ಹಾಸ್ಪಿಟಲ್ ಅಲ್ಲಿ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸಿದೆ, ರಿಕವರಿ ಅಂತೂ ಫಾಸ್ಟ್ ಆಗಾಯ್ತು.
2: ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜರಿ ಅಟ್ ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
4: ಒಬ್ರಲ್ಲ ಇಬ್ರಲ್ಲ, ಮೂರು ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜನ್ಸ್ ಡಾಕ್ಟರ್ಸ್ ಇರುವ ಅಪೋಲೋ BGS ಹಾಸ್ಪಿಟಲ್.
2: ಮೋರ್ ಅಕ್ಯುರಸಿ, ಲೆಸ್ ಪೇನ್, ಫಾಸ್ಟರ್ ರಿಕವರಿ. ಫಿಕ್ಸ್ಡ್ ಪ್ಯಾಕೇಜ್ ಕಾಸ್ಟ್, ಯಾವ್ದು ಹಿಡನ್ ಚಾರ್ಜಸ್ ಇಲ್ಲ.
4: ರಾಯಲ್ ಮೈಸೂರಿಗೆ ರಾಯಲ್ ಪ್ರಿಸಿಷನ್, ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
5: ಅಪ್ಪ, ಡಾಕ್ಟರ್ ನಿಮ್ಗೆ ರೋಬೋಟಿಕ್ ಸರ್ಜರಿ ಸಜೆಸ್ಟ್ ಮಾಡಿದ್ದಾರೆ.
6: ರೋಬೋಟಾ? ಇದು ಸೇಫಾ? ಕಾಸ್ಟ್ಲಿ ಆಗುತ್ತೋ ಏನೋ?
7: ಎಕ್ಸ್ಪೀರಿಯನ್ಸ್ಡ್ ಆರ್ಥೋಪೆಡಿಕ್ ಸರ್ಜನ್ಸ್ ಮಾಡೋದು. ರೋಬೋಟ್ಸ್ ಪ್ರಿಸಿಷನ್ ಗೆ ಹೆಲ್ಪ್ ಮಾಡುತ್ತೆ.
2: ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜರಿ ಅಟ್ ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರು.
4: ಒಬ್ರಲ್ಲ ಇಬ್ರಲ್ಲ, ಮೂರು ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜನ್ಸ್.

0: ಇದ್ದರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಹಾಗೂ ಆರ್ಥ್ರೋಸ್ಕೋಪಿಕ್ ಸರ್ಜನ್ ಪೀಡಿಯಾಟ್ರಿಕ್ ಆರ್ಥೋಪೆಡಿಷಿಯನ್ ಆಗಿರುವ ಡಾಕ್ಟರ್ ಶ್ರೇಯಸ್ ಆಳ್ವಾ ಅವರು. ಸರ್, ಈಗ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಒಂದು ಸರ್ಜರಿ ಎಷ್ಟು ಗಂಟೆ ಕಾಲ ಇರುತ್ತೆ ಸರ್?
1: ಓಕೆ, ಈ ಒಂದು ಸರ್ಜರಿಯಲ್ಲಿ ಏನಾಗ್ತದೆ, ಒಳಗಡೆ ಬಂದ ತಕ್ಷಣ ಅನಸ್ತೀಷಿಯಾ ಕೊಡೋದೊಂದು ಪಾರ್ಟ್ ಇರುತ್ತೆ. ಅನಸ್ತೀಷಿಯಾ ಕೊಟ್ಟು ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಕಾಲುಗಳನ್ನ ವಾಶ್ ಮಾಡಿ ಮತ್ತೆ ಆಪರೇಷನ್. ಆ್ಯಸ್ ಸಚ್ ಆಪರೇಷನ್ ಮಾಡೋದು ಒಂದು ಕಾಲು ಗಂಟೆ ತಗೊಳುತ್ತೆ. ಬಟ್ ಅನಸ್ತೀಷಿಯಾ ಕೊಡ್ಲಿಕ್ಕೆ ಒಂದು ಅರ್ಧ ಗಂಟೆ, ಕ್ಲೀನ್ ಮಾಡಿ ಎಲ್ಲ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ಸೊ ಅಟ್ಲೀಸ್ಟ್ ಎಲ್ಲ ತಗೊಂಡು ಒಂದು ಎರಡು ಕಾಲು ಗಂಟೆ ಟೈಮ್ ಆಗುತ್ತೆ.
0: ಓಕೆ ಸರ್, ಈಗ ಮಕ್ಕಳಿಗೆ ಅಂತ ತಗೊಂಡಾಗ ಈಗ ಹಾಲು ಕುಡಿಯೋದ್ರಿಂದ ಕ್ಯಾಲ್ಶಿಯಂ ಬರುತ್ತೆ ಅಂತ ಹೇಳ್ತಾರಲ್ವಾ, ಈಗ ದೊಡ್ಡವರಲ್ಲೂ ಕೂಡ ಆ ಹಾಲು ಅನ್ನುವಂಥದ್ದು ಕ್ಯಾಲ್ಶಿಯಂ ಇದೊಂದು ಪರಿಣಾಮ ಬೀರತ್ತಾ? ಅದರಿಂದ ಮಂಡಿ ನೋವಾಗ್ಲಿ ಮೊಣಕಾಲು ನೋವಾಗ್ಲಿ ಮಕ್ಕಳಾಗ್ಲಿ ವಯೋವೃದ್ಧರಾಗ್ಲಿ ಮೂಳೆಗಳ ಬೆಳವಣಿಗೆಯಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಸರ್?
1: ಮಕ್ಕಳಿಗೆ ಹಾಲು ಕುಡಿಯೋದು ತುಂಬಾ ನೆಸೆಸರಿ ಇರುತ್ತೆ. ಬಟ್ ದೊಡ್ಡವರಿಗೆ ಹಾಲ್ಗಿಂತ ಹಾಲಿನ ಉತ್ಪನ್ನಗಳು ಮೊಸರು ಚೀಸ್ ಬೇರೆ ಪನೀರ್ ಈ ತರದ್ದು ಒಳ್ಳೇದಾಗುತ್ತೆ. ಬಟ್ ಕ್ಯಾಲ್ಶಿಯಂಗೂ ಮಂಡಿ ನೋವುಗೂ ಸಂಬಂಧ ಇಲ್ಲ. 90% ಸಂಬಂಧ ಇಲ್ಲ.
0: ಓಕೆ,
1: ಸೊ ಮಂಡಿ ಸವಿಯೋದ್ರಿಂದ ನೋವು ಬರುತ್ತೆ, ಅದನ್ನ ಕ್ಯಾಲ್ಶಿಯಂ ಇಂದ ತಡೆಯಕ್ಕಾಗಲ್ಲ.
0: ಓಕೆ ಸರ್, ಈಗ ಒಂದು ಕರೆಯತ್ತಾ ಹೋಗೋಣ. ನಮಸ್ತೆ ಆಕಾಶವಾಣಿ.
2: ನಮಸ್ತೆ ಮೇಡಮ್, ನಾನು ಗೋವಿಂದಾಚಾರಿ ಕೋಪರದಿಂದ.
0: ಹೇಳಿ ಗೋವಿಂದಾಚಾರಿ ಅವರೇ, ಡಾಕ್ಟರ್ ಇದಾರೆ, ಕೇಳಿ ಪ್ರಶ್ನೆ.
2: ಓಕೆ ನಮಸ್ಕಾರ. ಇವತ್ತು ವಿಶೇಷವಾಗಿ ಮಕ್ಕಳ ಮಸ್ಕ್ಯುಲರ್ ಸ್ಕೆಲಿಟನ್ ಡಿಸಾರ್ಡರ್ ಬಗ್ಗೆ ಡಾಕ್ಟರ್ ಶ್ರೇಯಸ್ ಅಳ್ವಾರ್ ಹೇಳ್ತಿರೋದು ನಿಜಕ್ಕೂ ವಿಶೇಷವಾಗಿದೆ, ಮಾಹಿತಿದಾಯಕವಾಗಿದೆ. ನನ್ನ ಪ್ರಶ್ನೆ ಇಷ್ಟೇ, ಈಗ ಮಕ್ಕಳಲ್ಲಿ ಅವರು ಡಾಕ್ಟರ್ ಹೇಳಿದ್ರು ಕೆಲವು ಕಾಯಿಲೆಗಳು ಮಾಲ್ನ್ಯೂಟ್ರಿಷನ್ ಬರ್ತಾ ಇದೆ ಅಂತ ಹೇಳಿದ್ರು. ಅದಲ್ಲದೆ ಇನ್ಯಾವ ರೀತಿಯಲ್ಲಿ ಈ ಮಸ್ಕ್ಯುಲರ್ ಸ್ಕೆಲಿಟನ್ ಡಿಸಾರ್ಡರ್ ನ ಕ್ಯಾಟಗರೈಸ್ ಮಾಡ್ಬೋದು? ಮತ್ತೆ ಈ ಮಕ್ಕಳಿಗೆ ಸರ್ಜರಿ ಮಾಡಾದ್ಮೇಲೆ ಸಕ್ಸಸ್ಫುಲ್ ರೇಟ್ ಹೆಂಗಿರುತ್ತೆ? ಮತ್ತೆ ಡಿಸೇಬಿಲಿಟಿ ಅನ್ನೋದು ಉಳ್ಕೊತಾ ಅವ್ರ ಲೈಫ್ ಲೈಕ್ ನಾರ್ಮಲ್ ಕಂಟಿನ್ಯೂ ಆಗುತ್ತಾ ಸರ್ ಅಂತ ನನ್ನ ಪ್ರಶ್ನೆ.
1: ಸರಿ ಸರ್, ನೀವೀಗ ಕೇಳ್ತಾ ಇರೋದ್ರ ಪ್ರಕಾರ ಯಾರದೋ ಒಂದು ಏನೋ ವಕ್ರವಾಗಿದೆಯೋ ಕಾಲು ಅಥವಾ ಕಾಲು ಸೊಟ್ಟಾ ಇದೆಯೋ ಅದ್ರ ಬಗ್ಗೆ ಅದ ಅಲ್ವಾ ಸರ್?
0: ಹೌದು ಹೌದು.
1: ಓಕೆ ಸರ್, ಈಗ ನಾವು ಆಪರೇಷನ್ ಮಾಡಿದ ನಂತರ ಆಪರೇಷನ್ ಮಾಡುವಾಗ ಈಗ ಒಂದು 50% ಡಿಸೆಬಿಲಿಟಿ ಇದೆ ಅಂದರೆ ಸರ್ಜರಿ ಮಾಡಿದ್ಮೇಲೆ ಉಪಯೋಗ ಆಗಬೇಕು ಅಂದರೆ ಒಂದು 50% ಡಿಸೆಬಿಲಿಟಿ ಒಂದು 30% 20%ಗೋ ಬರಬೇಕು, ಇಲ್ಲ 10%ಗೋ ಬರಬೇಕು. ಹಾಗಿದ್ದಾಗ ಮಾತ್ರ ನಾವು ಸರ್ಜರಿ ಮಾಡ್ತೀವಿ ಹೊರತು ಇಲ್ಲ ಅಂದರೆ ಸರ್ಜರಿ ಮಾಡೋಲ್ಲ. ರಿಸಲ್ಟ್ಸ್ ಹೇಗೆ ಅಂದರೆ ಸರ್ಜರಿದು ಹೇಗೆ ರಿಸಲ್ಟ್ಸ್ ಬರ್ತದೆ ಅಂದರೆ, ನಾವು ಸರ್ಜರಿ ಮಾಡೋದ್ರಿಂದ ಉಪಯೋಗ ಆಗುತ್ತೆ, ಅವ್ರ ಲೈಫು ಸ್ವಲ್ಪ ಚೇಂಜ್ ಆಗುತ್ತೆ, ಅವ್ರ ಡಿಸೆಬಿಲಿಟಿ ಚೇಂಜ್ ಮಾಡಲಿಕ್ಕೆ ಆಗುತ್ತೆ ಅಂದರೆ ಮಾತ್ರ ಸರ್ಜರಿ ಮಾಡ್ತೀವಿ. ಸೊ ರಿಸಲ್ಟ್ಸಲ್ಲಿ ಈ ರೀತಿ ಬರ್ತದೆ.
0: ಓಕೆ, ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
3: ಮೇಡಮ್ ನಮಸ್ತೆ, ನಾನು ವೆಂಕಟೇಶ್, ಬಿಆರ್ ಬದನಾಳ್ ಗ್ರಾಮದಿಂದ.
0: ವೆಂಕಟೇಶ್ ಅವರೇ, ಕೇಳಿ, ಡಾಕ್ಟರ್ ಇದಾರೆ, ಪ್ರಶ್ನೆನ.
3: ನಮಸ್ತೆ ಸರ್.
1: ನಮಸ್ತೆ ಸರ್, ಹೇಳಿ.
3: ಸರ್, ಅದು ಮಕ್ಕಳದ್ದು ಈಗ ಆಪರೇಷನ್ ಆದ್ಮೇಲೆ ರಿಕವರಿಗೆ ಎಷ್ಟು, ಈಗ ದೊಡ್ಡವರಾದ್ರೆ ಸಾಮಾನ್ಯ ವರ್ಷಾನ್ ಗಟ್ಟಲೆ ಹಿಡಿತದೆ, ಬಟ್ ಮಕ್ಕಳಿಗಾದ್ರೆ ಎಷ್ಟು ಬೇಗ ರಿಕವರಿ ಆಗುತ್ತೆ? ಮತ್ತೆ ಆಹಾರ, ಅವರು ಸರ್ಜರಿ ಆದ್ಮೇಲೆ ಆಹಾರ ಏನ್ ತಿನ್ಬಹುದು ಮಕ್ಕಳಿಗೆ ಕೊಡಬೇಕು? ಮತ್ತೆ ಕೆಲವರು ಹೇಳ್ತಾರೆ ಖಾಲಿ ಹೊಟ್ಟೆಗೆ ಸಾಮಾನ್ಯ ಹಳ್ಳಿಗಳಲ್ಲಿ ಮೊಟ್ಟೆ ಕುಡಿಸ್ತಾರೆ, ಆತರ ಪದ್ಧತಿ ಇದೆ, ಇದ್ರ ಬಗ್ಗೆ ತಾವೇನು ಹೇಳಿ
1: ಸರ್? ಮಕ್ಕಳಿಗೆ ಆಪರೇಷನ್ ಆದ ನಂತರ ಅಥವಾ ಮಕ್ಕಳಿಗೆ ಮೂಳೆ ಮುರಿದ್ರೆ ತುಂಬಾ ಬೇಗ ತುಂಬಾ ಚೆನ್ನಾಗಿ ಹೀಲ್ ಆಗುತ್ತೆ. ಮ್ಯಾಕ್ಸಿಮಮ್ 1.5-2 ತಿಂಗಳು, ತುಂಬಾ 90% ಪ್ರಾಬ್ಲಮ್ ಅಲ್ಲಿ 1.5-2 ತಿಂಗಳು ಎಲ್ಲ ತೊಂದರೆಗಳು ಕಮ್ಮಿ ಆಗ್ಬಿಡುತ್ತೆ ಮಕ್ಕಳಿಗೆ. ಅದಾದ ಓಕೆ. ಮತ್ತೆ ಆಹಾರ ಪದ್ಧತಿಯಲ್ಲಿ ತುಂಬಾ ಏನು ಚೇಂಜಸ್ ಇಲ್ಲ. ಏನಂದ್ರೆ ಮನೇಲಿ ಏನು ಕೊಡ್ತಾರೆ, ಮನೇಲಿ ಏನು ತಿಂತಿದ್ರು ಮುಂಚೆಗಿಂತ ಅದನ್ನೇ ತಿಂದ್ರೆ ಒಳ್ಳೇದು. ಜಾಸ್ತಿ ಅಂದರೆ ಒಂದು ಸ್ವಲ್ಪ ಒಂದೆರಡು ಪೀಸು ಮೊಟ್ಟೆನ ಕುಡಿಸ್ಬಾರ್ದು. ಕುಡಿಯೋದ್ರಿಂದ ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ, ಯಾರಿಗೆ ದೊಡ್ಡವ್ರಿಗಾಗಲಿ ಸಣ್ಣದಾಗಲಿ. ಬೇಯಿಸಿ ಅಥವಾ ಆಮ್ಲೆಟ್ ಮಾಡ್ಕೊಂಡು ತಿನ್ನೋದ್ರಿಂದ ಮೊಟ್ಟೆಯಲ್ಲಿ ಏನು ಸತ್ವಗಳಿದೆ ಅದು ನಮಗೆ ಸಿಗ್ತದೆ, ಕುಡಿಯೋದ್ರಿಂದ ಏನೂ ಸಿಗೋದಿಲ್ಲ. ಸೊ ಅದರಿಂದಾಗಿ ಅದನ್ನು ಕುಡಿಸೋದು ಒಂದು ತಪ್ಪು, ಒಂದು ಎಲ್ಲ ಕಡೆ ಒಂದು ಪರಿಕಲ್ಪನೆ ಇದೆ, ಅದು ಬೇಡ.
3: ಹೌದು ಸರ್.
1: ಸರಿನಾ? ಸೊ ಅದು ಬೇಡವೇ ಬೇಡ. ಮತ್ತೆ ಏನಾದ್ರು ಏಟ್ ಬಿದ್ದಾಗ ಮಕ್ಕಳಲ್ಲಿ ಬೇಗ ರಿಕವರಿ ಚಾನ್ಸಸ್ ಜಾಸ್ತಿ ಇದೆ ಸರ್.
0: ಓಕೆ, ಧನ್ಯವಾದಗಳು ವೆಂಕಟೇಶ್ ಅವರೇ. ಮುಂದಿನ ಕರೆ. ಹಲೋ ಹಲೋ
4: ಹಲೋ
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
4: ನಮಸ್ಕಾರ ಮೇಡಮ್.
0: ನಮಸ್ತೆ, ಹೇಳಿ, ನಿಮ್ಮ ಹೆಸರು?
4: ತಾಲೂಕು ಸೋತ್ರೆಯಿಂದ ಮಾಧವ್ ಶೆಟ್ರು ಮಾಡೋ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
0: ನಮಸ್ತೆ ಮಾಧವ್ ಶೆಟ್ರು, ಕೇಳಿ, ಡಾಕ್ಟರ್ ಇದಾರೆ, ಪ್ರಶ್ನೆ.
4: ಡಾಕ್ಟ್ರೆ, ನಂದು ಏನು ಪ್ರಶ್ನೆ ಇದೆ,

0: ಹೇಳಿ ಹೇಳಿ ಸರ್.
1: ಮಕ್ಕಳ ಬಿಸಿಲು ಎಷ್ಟು ಗಂಟೆ ತಂದು ಬಿಡ್ಬೇಕು ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಆಟ ಆಡಾಗ ಕಬಡ್ಡಿ ಆಟ ಆಡಾಗ ಅದೆಲ್ಲ ಮಂಡಿ ಮುಟ್ಟಿರೋದು ಕೈ ಎಲ್ಲ ಉರ್ಸ್ಕೆಲ್ಲ ಆಗ ಆ ಸನ್ನಿವೇಶ ಏನ್ ಮಾಡೋದು ಅಂತ ಎರಡನೇ ಪ್ರಶ್ನೆ ಗುರುಗಳ.
0: ಮಕ್ಕಳನ್ನ ಒಂದು ಗಂಟೆ ದಿನಕ್ಕೆ ಒಂದು ಗಂಟೆ ಅಷ್ಟೊತ್ತು ಇದಕ್ಕೆ ಯಾವುದಕ್ಕೆ ಬಿಸಿಲಿಗೆ ಬಿಡಬೇಕು ಆಯ್ತಾ. ಸೊ ಹಗಲೊತ್ತು ಯೂಶಲಿ 8 ಗಂಟೆಯಿಂದ 10 ಗಂಟೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬಿಸಿಲಲ್ಲಿ ಬಿಟ್ಟರೆ ಒಳ್ಳೇದು, ಇಲ್ಲ ಅಂದರೆ ಸಂಜೆ 4-5 ಗಂಟೆ ಬಿಸಿಲಿಗೆ ಬಿಟ್ಟರೆ ಒಳ್ಳೇದಾಗ.
2: ಓಕೆ, ಅವ್ರ ಎರಡನೇ ಪ್ರಶ್ನೆ ಇದ್ದಿದ್ದು, ಈಗ ಮಕ್ಕಳು ಕಬಡ್ಡಿ ಆಡ್ತಾ ಇದಾರೆ ಅಥವಾ ಏನೋ ಒಂದು ಗೇಮ್ ಆಡುವಾಗ ಬಿದ್ದು ಕೈಕಾಲು ಏಟ್ ಮಾಡಿಕೊಂಡ್ರೆ ಏನು ಮಾಡ್ಬೇಕು?
0: ಬಿದ್ದು ಕೈಕಾಲು ಏಟ್ ಮಾಡಿಕೊಂಡ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಿರ್ತಾರೋ ಅದು ಉಜ್ಜದ್ದು ತಿಕ್ಕದು ತೀಡೋದು ಮಾಡದೆ ಹತ್ತಿರಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಕೈಕಾಲು ಏಟ್ ಮಾಡ್ಕೊಳ್ತಾರೆ ಅಂತ ಆಟಾಡೋದನ್ನ ನಿಲ್ಲಿಸ್ಬೇಡಿ.
2: ಓಕೆ, ಧನ್ಯವಾದಗಳು ಮಹದೇವ್ ಶೆಟ್ಟಿ ಅವರೇ. ಈಗ ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ ಮೇಡಮ್, ನಾನು ಶಾಂತಮ್ಮ ಅಂತ ತುಂಚಿಕೊಪ್ಪಲು ಬಿಸ್ತುಮಾರಮ್ಮ ದೇವಸ್ಥಾನದಿಂದ.
2: ಹೇಳಿ ಶಾಂತಮ್ಮ ಅವರೇ, ಏನ್ ಪ್ರಶ್ನೆ ಇದೆ?
3: ಸರ್ ಹತ್ರ ಮಾತಾಡ್ಬೇಕು, ಮಂಡಿ ನೋವಿದೆ ಸರ್ ಮೇಡಮ್. ಏನೇ ಇದು ಮಾಡಿದ್ರು ಈಗ ಹಾಲು ಕುಡಿದ್ರೆ ಅದ್ರಲ್ಲ ಕಡಿಮೆ ಆಗತ್ತಾ ಅಂತಾರೆ ಹೇಳ್ತಾರೆ.
0: ಸರ್, ಮಂಡಿ ನೋವು ಇದ್ರೆ ಹಾಲು ಕುಡಿಯೋದ್ರಿಂದ ಯಾವುದೇ ಕಾರಣಕ್ಕೂ ಮಂಡಿ ನೋವು ಕಮ್ಮಿ ಆಗುದಿಲ್ಲ. ತುಂಬಾ ನೋವು ಇದ್ದಾಗ ಹತ್ರದ ಡಾಕ್ಟರ್ ತೋರಿಸ್ಕೊಳ್ಳಿ, ಅವ್ರ ಏನೋ ಎಕ್ಸ್ರೇ ಮಾಡಿ ನೋಡ್ತಾರೆ ಅಂದ್ರೆ ನಿಮ್ಮಲ್ಲಿರೋ ಡಾಕ್ಟರ್ ಒಂದ್ಸತಿ ತೋರಿಸ್ಕೊಂಡು ಅವ್ರ ಹತ್ರ ಒಂದು ಒಪಿನಿಯನ್ ತಗೊಳ್ಳಿ.
2: ಆಗ್ಲಿ ಶಾಂತಮ್ಮ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಡಾಕ್ಟರ್, ಈಗ ನಾವು ರೋಬೋಟಿಕ್ ಜಾಯಿಂಟ್ ಸರ್ಜರಿ ಬಗ್ಗೆ ಮಾತನಾಡ್ತಾ ಇದ್ವಲ್ಲ, ಈ ಒಂದು ಸರ್ಜರಿನ ನಾವು ಗಮನಿಸೋದಾದ್ರೆ ಯಾವ ಪರೀಕ್ಷೆಗಳನ್ನ ಮೊದಲು ಮಾಡಿಸ್ಬೇಕಾಗತ್ತೆ ಈ ಸರ್ಜರಿಗೆ ಹೋಗಕ್ ಮುಂಚೆ?
0: ಓಕೆ, ಈಗ ನಮ್ಮಲ್ಲಿ ಇರುವಂತ ರೋಬೋಟ್ ತಗೊಂಡ್ರೆ ನಮ್ಮ ರೋಬೋಟ್ಗೆ ಇನ್ಫಾರ್ಮೇಶನ್ ಸ್ಪೀಡ್ ಯಾವುದು ಫೀಡ್ ಮಾಡಲಿಕ್ಕೆ ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕು. ಸಿ ಟಿ ಸ್ಕ್ಯಾನ್ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ, ಆ ಸಿ ಟಿ ಸ್ಕ್ಯಾನ್ ಮಾಡಿಸ್ಕೋಬೇಕಾಗ್ತದೆ. ಅದು ಮಾಡೋದ್ರಿಂದ ರೋಬೋಟ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ, ಅದ್ರ ಮೇಲೆ ನಾವು ಸರ್ಜರಿ ಮಾಡ್ತೀವಿ. ಮತ್ತೆ ಜನರಲೈಸ್ ಆಗಿ ಹಾರ್ಟ್ ಟೆಸ್ಟ್, ಲಂಗ್ ಟೆಸ್ಟ್ ಮತ್ತೆ ಬ್ಲಡ್ ಟೆಸ್ಟ್ಗಳನ್ನ ಮಾಡ್ಕೋತೀವಿ.
2: ಓಕೆ, ಈಗ ಒಂದು ಕರೆ ಇದೆ ನೋಡೋಣ. ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
4: ಮೇಡಮ್, ನಾನು ವಿದ್ಯಾರಣ್ಯಪುರಮಿಂದ ಪ್ರಫುಲ್ಲ ಅಂತ ಮಾತಾಡ್ತೀನಿ.
2: ಕೇಳಿ ಪ್ರಫುಲ್ಲ ಅವರೇ, ಡಾಕ್ಟರ್ ಇದಾರೆ ಪ್ರಶ್ನೆ.
4: ಮೇಡಮ್, ನಮ್ಮ ಮೊಮ್ಮಗುಗೆ 1 ವರ್ಷ 5 ತಿಂಗಳು ಎಡಗೈ ಹೆಬ್ಬೆರಳು ಅರ್ಧ ಭಾಗ ಬಾಗ್ಬಿಡ್ತು. 1 ವರ್ಷ 4 ತಿಂಗಳವರೆಗೂ ಕರೆಕ್ಟ್ ಆಗಿತ್ತು. ಈಗ ಎಡಗೈ ಹೆಬ್ಬೆರಳಿನ ಅರ್ಧ ಭಾಗ ಹೀಗೆ ಬಾಗ್ಬಿಟ್ಟಿದೆ. ಇದಕ್ಕೆ ಡಾಕ್ಟರ್ ಹತ್ರ ಹೋದ್ವಿ ನಾವು, ಅವ್ರಂತಾರೆ ಆಪರೇಷನ್ ಆಗ್ಲೇಬೇಕು ಅಂತ. ಅದಕ್ಕೆ ಅದು ಟೆಂಡರ್ ಬೋನ್ ಅಲ್ಲಿ ಆಪರೇಷನ್ ಆಗ್ಲೇಬೇಕು ಅದು, ಅಥವಾ ಹಾಗೆ ಸರಿ ಹೋಗುತ್ತಾ ಮೇಡಮ್?
0: ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಒಂದು ಸಣ್ಣ ಸ್ಕ್ಯಾನ್ ಮಾಡ್ಬೇಕಾದ ಅವಶ್ಯಕತೆ ಬರುತ್ತೆ ಮೇಡಮ್. ತೊಂದರೆ ಎಲ್ಲಿದೆ ಅಂತ ಕಟ್ಬೇಕು. ಮಾಂಸಖಂಡಗಳಲ್ಲಿ ತೊಂದರೆಯಾಗಿ ಬೆಂಡ್ ಆಗಿದೆಯೋ ಅಥವಾ ಮೂಳೆಯಲ್ಲಿ ತೊಂದರೆಯಾಗಿ ಬೆಂಡ್ ಆಗಿದೆಯೋ ಅಂತ. ಯೂಶಲಿ ಅದು ಟ್ರಿಗರ್ ತಂಬ್ ಅಂತ ಕೊಡ್ತಾ ಇದ್ದೀನಿ, ನೀವು ಹೇಳೋ ರೀತಿಯಲ್ಲಿ ಟ್ರಿಗರ್ ತಂಬ್ ಅಂತ ಒಂದು ತೊಂದರೆ ಇದೆ. ಅದು 2-2.5 ವರ್ಷದವರೆಗೆ ಸರಿಯಾಗೋ ಚಾನ್ಸಸ್ ಇರುತ್ತೆ. ಸರಿ ಆಗಲಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಆಪರೇಷನ್ ಬೇಕಾಗ್ಬೋದು. ಬಟ್ ಅದಕ್ಕೆ ನಾವು ಒಂದು ಸ್ಕ್ಯಾನ್ ಮಾಡಿ ಅದೇ ತೊಂದರೆನಾ ಅಂತ ಫಸ್ಟು ತಿಳ್ಕೊಬೇಕಾದ ಅವಶ್ಯಕತೆ ಇದೆ.
2: ಧನ್ಯವಾದಗಳು.
0: ಹೇಳಿ.
2: ನಮಸ್ತೆ ಆಕಾಶವಾಣಿ.
5: ನಮಸ್ಕಾರ ಮೇಡಮ್,
2: ಯಾರು ಮಾತಾಡ್ತಾ ಇರೋದು?
5: ಶ್ರೀಹಳ್ಳಿಯಿಂದ ಬನ್ನೂರು ಶ್ರೀಹಳ್ಳಿಯಿಂದ ಹೊಂಬೇಗೌಡ ಅಂತ ಮೇಡಮ್.
2: ಹೇ ಡಾಕ್ಟರ್ ಇದಾರೆ, ಕೇಳಿ ಪ್ರಶ್ನೆ.
5: ನಮಸ್ಕಾರ ಸರ್.
0: ನಮಸ್ತೆ, ಹೇಳಿ ಸರ್.
5: ಸರ್, ನನ್ನ ಮಗ ಈಗ 6-7 ಕ್ಲಾಸ್ ಓದ್ತಾನೆ ಸರ್. ಅವನು ಆಟ ಆಡುವಾಗ ಏನೋ ಬಿದ್ದ, ಏನೋ ಬಿದ್ದಿಲ್ಲ ಅಂತಾನೆ, ಸ್ವಲ್ಪ ನಡ ನೋಯ್ತೆ ಅಂತಾನೆ. ಸ್ಕ್ಯಾನಿಂಗ್ ಮಾಡ್ತ ಸರ್? ಸ್ಕ್ಯಾನಿಂಗ್ ಅಲ್ಲ, ಏನ್ ತೊಂದರೆ ಇಲ್ಲ ಅಂದ್ರು.
0: ಎಷ್ಟು ದಿನ ಆಯ್ತು ಬಿದ್ದು?
5: ಬಿದ್ದು ಬಿದ್ದಿಲ್ಲ ಅಂತ ಸರ್, ಒಂದ್ 15-20 ದಿನ ಆಗ ತೋರಿ. ಈಗ ಬೊಕ್ಕ ಬರ್ದ್ರೆ ಸ್ವಲ್ಪ ನೋವು ನಡ ಅಂತಾನೆ ಸರ್, ಅದಕ್ಕೇನ್ ಮಾಡ್ಬೇಕು?
0: ಸದ್ಯಕ್ಕೆ ಡಾಕ್ಟರ್ ಹತ್ರ ತೋರಿಸಿ ಏನು ತೊಂದರೆ ಇಲ್ಲ ಅಂದ್ರೆ ಒಂದ್ 15-20 ದಿನ ಇರಿ, ಆಮೇಲೂ ತೊಂದರೆ ಕಮ್ಮಿ ಆಗಿಲ್ಲ ಅಂತ ಇನ್ನೊಮ್ಮೆ ಡಾಕ್ಟರ್ ಹತ್ರ ಹೋಗಿ. ಆಮೇಲೆ ಬಗ್ಗದು ತೂಕ ಎತ್ತದು ಮಾಡಕ್ ಹೋಗ್ಬೇಡಿ, ಸ್ವಲ್ಪ ದಿನ ಆಟಾಡೋದ್ರಿಂದ ಆಟಾಡಕ್ ಕಳಿಸ್ಬೇಡಿ ಅಷ್ಟೆ.
2: ಧನ್ಯವಾದಗಳು ಹೊಂಬೇಗೌಡ ಅವರೇ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ
6: ಹಲೋ,
2: ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
6: ನಮಸ್ತೆ ಮೇಡಮ್, ನನ್ನ ಜೋಡಿ ಮಹೇಶ್ ಮಾತಾಡ್ತಿದ್ದೀನಿ.
2: ಕೇಳಿ ಮಹೇಶ್ ಅವರೇ ಪ್ರಶ್ನೆ, ಡಾಕ್ಟರ್ ಇದಾರೆ.
6: ಡಾಕ್ಟರ್ ಸರ್ಗೆ ನಮಸ್ತೆ.
0: ನಮಸ್ತೆ, ಹೇಳಿ ಸರ್.
6: ಸರ್, ನಮ್ಮ ಪ್ರಶ್ನೆ, ನಮ್ಮ ಹಿರಿಯಕರೆಲ್ಲ ಒಂದೂರಿಂದ ಒಂದೂರಿಗೆ ಮೈಲಿಗಟ್ಟಲೆ ನಡ್ಕೊಂಡು ಹೋಯ್ತಾ ಇದ್ರು, ಬೈಸ್ಕಲ್ ಹೊಡೆದು ಮಾಡ್ತಾ ಇದ್ರು. ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿಂದ 100 ಮೀಟರ್ ಹೋದ್ರು ಸೈಕಲ್ ಫ್ರೀ ಬಸ್ ಬಳಸ್ತಾ ಇದೀವಿ. ಇದರಿಂದ ಏನಾರ ನಮ್ಮ ಮಂಡಿಗಳಿಗೆ ಸೋಂಬೇರಿತನ ಬರ್ತಾ ಇದೆಯಾ ಅಂತ.
0: ಮಂಡಿಗಳಿಗೆ ಸೋಂಬೇರಿತನ ಬರ್ತಾ ಇಲ್ಲ, ಆದ್ರೂ ನಮ್ಮ ಮಾಂಸಖಂಡಗಳು ಮತ್ತೆ ಮೂಳೆಗಳು ವೀಕ್ ಆಗ್ತಾ ಇದಾವೆ, ಮತ್ತೆ ನಮ್ಮ ಹೃದಯ ಮತ್ತೆ ಲಂಗ್ಸ್ ಕೂಡ ವೀಕ್ ಆಗ್ತಾ ಇದಾವೆ. ಸೊ ಅದಕ್ಕೆ ಈಗ ನಾವು ಮೊದಲು ಮೈಲಿಗಟ್ಟಲೆ ನಡೀತಾ ಇದ್ವಿ, ಈಗ ನಡೆಯಲ್ಲ ಅಂದ್ಬಿಟ್ಟು

0: ಎದ್ದು ವ್ಯಾಯಾಮಕ್ಕೆ ಹೋಗೋದು ನಾವೆಲ್ಲ.
1: ಓಕೆ, ಆಗಲಿ ಮಹೇಶ್ ನಾಯ್ಕ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಮೇಡಮ್ ನಮಸ್ತೆ, ನಾವು ಮತ್ತಿಕೆರೆ ಕೇರ್ಪೇಟೆ ತಾಲೂಕಿಂದ ಡಾಕ್ಟರ್ ಹತ್ರ ಮಾತಾಡ್ಬೇಕಾಯ್ತು.
1: ಹೇಳಿ ಹೇಳಿ, ನಿಮ್ಮ ಹೆಸರು ಹೇಳಿ.
2: ನಮ್ಮ ಹೆಸರು ಸುರೇಶ್ ಅಂತ ಹೇಳಿ, ಬ್ಲೈಂಡ್ ನಾವು ಕಣ್ಕಾಣಲ್ಲ.
1: ಓಕೆ ಹೇಳಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ.
2: ಸರ್ ನಮಸ್ತೆ.
0: ನಮಸ್ತೆ ಹೇಳಿ ಸರ್.
2: ಸರ್ ಏನಂತಂದ್ರೆ, ನಮ್ಮ ಅತ್ತೆ ಮಾಹಿತಿ, ಅವ್ರ ಹೆಸರು ಜಗದೇವಿ ಅಂತೇಳಿ, ಅವರು ಬ್ಲೈಂಡ್ನೆ ಸರ್. ಮಲ್ಕಂಡಂತ ಸಂದರ್ಭದಲ್ಲಿ ಈ ಕಾಲ ಹತ್ರ ಪಾದ ಇದೆಯಲ್ಲ, ಆ ಪಾದದಲ್ಲಿ ಮಂಡಿಯಿಂದ ಕೆಳಗಡೆ ಪಾದದವರೆಗೂ ಹುಳ ಹರಿದಾಡ್ದಂಗೆ ಆಗತ್ತಲ್ಲ, ಆ ಥರ ಸಮಸ್ಯೆ ಉಂಟಾಗತ್ತಲ್ಲ, ಅದು ಯಾವ ಸಮಸ್ಯೆ ಉಂಟಾಗುತ್ತೆ?
0: ಮಂಡಿಯಿಂದ ಕೆಳಗಡೆ ತನಕ ಹುಳ ಹರಿದಾಡ್ದಂಗೆ ಆಡಿದ್ರೆ ಬೆನ್ನುರಿಯಲ್ಲಿ ಅಥವಾ ಸ್ಪೈನಲ್ಲಿ ಏನಾದರೂ ತೊಂದರೆ ಇರಬಹುದು, ಅಥವಾ ನರಗಳಲ್ಲಿ ತೊಂದರೆ ಬರ್ಬೋದು. ಸೊ ಒಂದ್ಸತಿ ನೀವು ಒಂದು ಹಾಸ್ಪಿಟ್ಲಿಗೆ ಹೋಗಿ ಬೆನ್ನಿನ ಡಾಕ್ಟರ್ಗೆ ಅಥವಾ ನರ ಡಾಕ್ಟರ್ಗೆ ತೋರಿಸ್ಕೊಳ್ಳೋದು ಒಳ್ಳೆಯದು ಸಾಹೇಬ್ರೆ.
1: ಓಕೆ, ಸುರೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ನಾವೀಗ ಕೊನೆಯದಾಗಿ ಕೇಳೋದಾದರೆ, ಇಂದಿನ ಜೀವನ ಶೈಲಿನ ಗಮನಿಸಿದಾಗ ಮಕ್ಕಳ ಮೂಳೆಗಳ ಆರೋಗ್ಯದಿಂದ ಹಿಡಿದು ವಯೋವೃದ್ಧರ ಆರೈಕೆಯವರೆಗೆ ಎಲ್ಲರೂ ಗಮನಿಸಬೇಕಾದ ಅಂಶಗಳು ಏನು ಅಂತ ಹೇಳಬಹುದಾ?
0: ಎಲ್ಲರಿಗೂ ಅಂದರೆ ಡಯಟ್ ಅಂದರೆ ನಾವು ಊಟ ಮಾಡೋದು ತಿನ್ನೋದನ್ನು ಸ್ವಲ್ಪ ಕ್ಲೀನ್ ಈಟಿಂಗ್ ಅಂತ ಏನು ಹೇಳ್ತೀವಿ. ಪ್ರೋಟೀನ್ ಅಂಶ ಜಾಸ್ತಿ ಇರಲಿ, ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದ್ದರೆ ಮಕ್ಕಳು ಮಾಂಸಖಂಡಗಳು ಮತ್ತು ಮೂಳೆಗಳು ಚೆನ್ನಾಗಿರ್ತವೆ. ರೆಗ್ಯುಲರ್ ಆಗಿ ಎಕ್ಸಸೈಸಸ್ ಮಾಡಬೇಕು. ಸಣ್ಣ 5 ವರ್ಷದ ಮಗು ಆಗಲಿ, 70 ವರ್ಷದ ಮುದುಕ ಆಗಲಿ, ಅವ್ರವ್ರ ತಕ್ಕಂತೆ ಅವ್ರವ್ರ ಎಕ್ಸಸೈಸಸ್ ಮಾಡಲೇಬೇಕು. ಬಿಸಿಲಿಗೆ ಹೋಗಲೇಬೇಕು, ಆಯಿತಾ? ಸ್ಮೋಕಿಂಗ್ ಇಂದ ದೂರ ಇರಬೇಕು. ಆಲ್ಕೋಹಾಲ್ ಕನ್ಸಂಪ್ಷನ್ ಅಂದರೆ ಡ್ರಿಂಕ್ಸ್ ಮಾಡೋದನ್ನ ತುಂಬಾ ಕಡಿಮೆ, ಸ್ಮೋಕಿಂಗಿಂದ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು.
1: ಓಕೆ, ಆಗಲಿ ಸರ್. ನೀವೀಗ ಹೇಳಿದಂಥ ಅಷ್ಟು ಮಾಹಿತಿಯಿಂದ ನಮ್ಮಲ್ಲಿರೋ ಎಷ್ಟೋ ಜನಕ್ಕೆ ಮೊಣಕಾಲು ನೋವಿನಿಂದ ಮುಕ್ತಿ ಸಿಗಲಿ, ಹಾಗೆ ಮಕ್ಕಳ ಮೂಳೆಗಳ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಬರಲಿ ಅಂತ ನಾವು ಆಶಿಸ್ತೀವಿ. ಇಷ್ಟು ಹೊತ್ತು ಮಕ್ಕಳ ಮೂಳೆ ಆರೋಗ್ಯ ಹಾಗೂ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
3: ಇದುವರೆಗೂ ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ವಿಷಯ ಮಕ್ಕಳಲ್ಲಿ ಮೂಳೆ ಆರೋಗ್ಯ ಹಾಗೂ ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್. ಭಾಗವಹಿಸಿದವರು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂಡ್ ಆರ್ಥೋಸ್ಕೋಪಿಕ್ ಸರ್ಜನ್ ಹಾಗೂ ಪಿಡಿಯಾಟ್ರಿಕ್ ಸರ್ಜನ್ ಡಾಕ್ಟರ್ ಶ್ರೇಯಸ್ ಆಳ್ವ, ಪ್ರಸ್ತುತಿ ಕೀರ್ತನಾವಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ತಾಂತ್ರಿಕ ಸಹಾಯ ವೆಂಕಟೇಶ್ ಹಾಗೂ ವಿನಯ್ ಸಿಂಹ.
4: ಮಂಡಿ ನೋವಿಂದ ಚಾಮುಂಡಿ ಬೆಟ್ಟ ಹತ್ತೋದೇ ನಿಲ್ಸ್ಬಿಟ್ಟಿದ್ದೀರಾ? ಕುಕ್ರಳ್ಳಿ ಕೆರೆ ಹತ್ರ ವಾಕ್ ಮಾಡೋದು ನಿಲ್ಸ್ಬಿಟ್ಟಿದ್ದೀರಾ? ಈ ಮಂಡಿ ನೋವಿಂದ ನಿಮ್ಮ ಡೈಲಿ ಆಕ್ಟಿವಿಟೀಸ್ ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ,
5: ಮೈಸೂರು, ಇಟ್ಸ್ ಟೈಮ್ ಟು ವಾಕ್ ಪೇನ್ ಫ್ರೀ ಅಗೇನ್. ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜರಿ ಅಟ್ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ಸ್, ಮೈಸೂರು.
4: ಒಬ್ರಲ್ಲ ಇಬ್ರಲ್ಲ, 3 ಎಕ್ಸ್ಪರ್ಟ್ ಆರ್ಥೋಪೆಡಿಕ್ ರೋಬೋಟಿಕ್ ಸರ್ಜನ್ಸ್ ಡಾಕ್ಟರ್ಸ್ ಇರುವ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್.
5: ಮೋರ್ ಅಕ್ಯೂರಸಿ, ಲೆಸ್ ಪೇನ್, ಫಾಸ್ಟರ್ ರಿಕವರಿ, ಫಿಕ್ಸ್ಡ್ ಪ್ಯಾಕೇಜ್ ಕಾಸ್ಟ್, ಯಾವುದು ಹಿಡನ್ ಚಾರ್ಜಸ್ ಇಲ್ಲ.
4: ರಾಯಲ್ ಮೈಸೂರ್ಗೆ ರಾಯಲ್ ಪ್ರಿಸಿಷನ್, ಅಪೋಲೋ ಬಿಜಿಎಸ್ ಹಾಸ್ಪಿಟಲ್, ಮೈಸೂರು.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
2: ಕೆಎಸ್ಒಯು ಮುಕ್ತವಾಣಿ,
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
0: ಕೆಎಸ್ಒಯು ಮುಕ್ತವಾಣಿ
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
2: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
0: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕೆಎಸ್ಒಯು ಮುಕ್ತವಾಣಿ.
3: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಮಾಯ್ ಥಾಯ್ ವಿಶ್ವ ಚಾಂಪಿಯನ್ಶಿಪ್ನ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ ಕೇಳಬಹುದು.
4: ನಾನು ಸೋಲ್ತೀನೋ ಬಿಡ್ತೀನೋ, ನಾಳೆ ಎದ್ದು ನಾನು ಹೋಗಿ ಫೈಟ್ ಮಾಡಲೇಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲೇಬೇಕು, ನೆವರ್ ಗಿವಿಂಗ್ ಅಪ್ ಆಟಿಟ್ಯೂಡ್ ಬರಲೇಬೇಕು. ಕಾಂಬ್ಯಾಟ್ ಸ್ಪೋರ್ಟ್ಸಲ್ಲಿ ನಾನು ಇದ್ದೀನಿ ಅಂದರೆ ಆ ಆಟಿಟ್ಯೂಡ್ ಡೆವಲಪ್ ಮಾಡಿಕೊಳ್ಳೇಬೇಕು.
3: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
5: ಕನ್ನಡ ನುಡಿಪಯಣ,
6: ಕನ್ನಡ ನುಡಿಪಯಣ,
7: ಕನ್ನಡ ರೋಮಾಂಚನವೇ ಕನ್ನಡ.
5: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ 2nd ಬೆಳಿಗ್ಗೆ 11:00 12:00 ಪ್ರಸಾರವಾಗಲಿದೆ. ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
8: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
5: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ 2nd ಬೆಳಿಗ್ಗೆ 11:00 ಕನ್ನಡ ನುಡಿಪಯಣ,
6: ಕನ್ನಡ ನುಡಿಪಯಣ, ಕನ್ನಡ ನುಡಿಪಯಣ,
9: ಕನ್ನಡ ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ.
5: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
10: ಕನ್ನಡ

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:35. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು, ಸಂಗೀತ ಚರಣ್ ರಾಜ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಚಿತ್ರ ಪುಷ್ಪಕ ವಿಮಾನ.

0: ಕೇಳುಗರೆ, ವೇಳೆ ಸರಿಯಾಗಿ 5:40.
1: ಆಕಾಶವಾಣಿ ಮೈಸೂರು.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
2: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
3: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪಕುಲಸಚಿವರಾದ ಎಂವಿ ನಂದೀಶ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳೇ, ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಾತಿ ವಿಭಾಗದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇವೆ, ವಿದ್ಯಾರ್ಥಿಗಳಿಗೆ ಏನೆಲ್ಲ ಅನುಕೂಲತೆಗಳಿವೆ ಅನ್ನೋದನ್ನ ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ವಿಭಾಗದ ಉಪಕುಲ ಸಚಿವರು ಹಾಗೂ ನಿರ್ದೇಶಕರಾದ ಶ್ರೀ ಎಂವಿ ನಂದೀಶ್ ಅವರು. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು.
2: ಸರ್, ಇನ್ನು ಪ್ರವೇಶ ಪ್ರಕ್ರಿಯೆಗಳ ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇನ್ನಿತರ ಸೇವೆಗಳು ಏನೇನಿದೆ ಅನ್ನೋದನ್ನ ತಿಳಿಸಬಹುದಾ ಸರ್?
3: ಇನ್ನಿತರ ಸೇವೆಗಳು ಅಂತ ಬಂದಂಥ ಸಂದರ್ಭದಲ್ಲಿ ಈ ವಿಶ್ವವಿದ್ಯಾನಿಲಯ ಬರೀ ಪದವಿ ಕೊಡೋದಕ್ಕೆ ಸೀಮಿತವಾಗಿಲ್ಲ. ಈ ಪದವಿ ಪಡೆದಂಥ ವಿದ್ಯಾರ್ಥಿಗಳು ಅವರ ಮುಂದಿನ ಉದ್ಯೋಗಾಧಾರಿತ ಜೀವನವನ್ನು ಕಂಡುಕೊಳ್ಳೋದಕ್ಕೆ ಅವನಿಗೊಂದು ಕಾನ್ಫಿಡೆನ್ಸನ್ನು ಕ್ರಿಯೇಟ್ ಮಾಡೋ ಒಂದು ಉದ್ದೇಶದಿಂದ ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿವಸದಲ್ಲಿ ಎಲ್ಲದರಲ್ಲೂ ನೋಡಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬರ್ತಾ ಇರುತ್ತೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಮುಖಾಂತರ ಒಂದು 50 ದಿನಗಳ ಮಟ್ಟಿಗೆ ಒಂದು ಎಕ್ಸ್ಪೀರಿಯನ್ಸ್ಡ್ ರಿಸೋರ್ಸ್ ಪರ್ಸನ್ಗಳ ಮುಖಾಂತರದಲ್ಲಿ ಕ್ಲಾಸಸ್ಸನ್ನು ಮಾಡ್ತೀವಿ. ಇದಕ್ಕೆ ಒಂದು ಮೀಗರ್ ಅಮೌಂಟ್ ಅಂದರೆ ಒಂದು ಕನಿಷ್ಠವಾದಂಥ ಒಂದು 500 ರೂಪಾಯಿಗಳನ್ನ ಪಡೆದುಕೊಂಡು ಆ ವಿದ್ಯಾರ್ಥಿಗಳಿಗೆ ಈ ಸೇವೆಯನ್ನು ನೀಡ್ತಾ ಇದೆ. ಇದನ್ನು ಸಹ ವಿದ್ಯಾರ್ಥಿಗಳು ಅದನ್ನು ಬಳಸ್ಕೊಂಡಲ್ಲಿ ಖಂಡಿತವಾಗ್ಲೂ ಅವರು ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೈಸನ್ನು ತಗೊಂಡು ಅವರು ಮುಂದಿನ ಜೀವನಗಳನ್ನ ರೂಪಿಸ್ಕೊಳ್ಳೋಕೆ ತುಂಬ ಅನುಕೂಲ ಆಗ್ತದೆ.
2: ಸರ್, ಇನ್ನು ಪ್ರವೇಶ ಪ್ರಕ್ರಿಯೆಗಳ ಜೊತೆಗೆ ವಿಶ್ವವಿದ್ಯಾನಿಲಯದಲ್ಲಿ ಇರತಕ್ಕಂಥ ಬೋಧನಾ ವ್ಯವಸ್ಥೆ ಹೇಗಿದೆ ಸರ್?
3: ಬೋಧನಾ ವ್ಯವಸ್ಥೆ ಅಂತ ಹೇಳಿದಾಗ ಈ ವಿಶ್ವವಿದ್ಯಾನಿಲಯ ಡಿಸ್ಟೆನ್ಸ್ ಮೋಡ್ನಲ್ಲಿ ಇರತಕ್ಕಂಥದ್ದಾದ್ರಿಂದ
2: ಹೌದು
3: 1-to-1 ವ್ಯವಸ್ಥೆ ರೆಗ್ಯುಲರ್ ಕಾಲೇಜ್ನಲ್ಲಿ ಇರತಕ್ಕಂಥದ್ದು ಇರೋದಿಲ್ಲ. ನಮ್ಮಲ್ಲಿ ಎಲ್ಲ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಡಿಸ್ಟೆನ್ಸ್ ಮೋಡ್ನಲ್ಲೇ ಇರ್ತದೆ. ಹಾಗಾಗಿ ಅವನು ಪ್ರವೇಶಾತಿ ಆಗ್ತಾ ಇದ್ದಂತೆ ಅವನಿಗೆ ಒಂದು ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ ಅಂತೇಳಿ ನಮ್ಮದೇ ಆದಂಥ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದೆ ಯೂನಿವರ್ಸಿಟಿ. ಅದನ್ನು ಅವನು ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಪ್ಲೇಸ್ಟೋರಿಂದ, ಅದರ ಮುಖಾಂತರದಲ್ಲಿ ವಿಶ್ವವಿದ್ಯಾನಿಲಯ ತನ್ನ ಇ ಬುಕ್ಸನ್ನು, ಏನು ಸ್ಟಡಿ ಮೆಟೀರಿಯಲ್ಸ್ ಅಂತೀವಿ, ಹಿಂದೆ ನಾವು ಲೆಸನ್ಸ್ ಅಂತ ಕರಿತಾ ಇದ್ವಿ, ಅದು ಈಗ ಸ್ಟಡಿ ಮೆಟೀರಿಯಲ್ಸ್ ಅಂತೇಳಿ ನಾವು ಕರಿತೀವಿ, ಅದು ಸಂಪೂರ್ಣವಾದಂಥ ಬುಕ್ಸ್ಗಳು ಅಲ್ಲಿ ಲಭ್ಯ ಇರುತ್ತೆ. ಈ ಮೆಟೀರಿಯಲ್ಸನ್ನು ಅವನು ಅಗತ್ಯತೆಗೆ ತಕ್ಕಂತೆ ಅವನು ಎಲ್ಲಿರ್ತಾನೆ, ಯಾವಾಗ ಅವನಿಗೆ ಅನುಕೂಲ ಆಗುತ್ತೆ, ಅಲ್ಲಿ ಅದನ್ನು ಆನ್ಲೈನಲ್ಲಿ ಅವನು ಬ್ರೌಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಇರುತ್ತೆ. ಇದ್ರ ಜೊತೆಗೆ ವಿಶ್ವವಿದ್ಯಾನಿಲಯ ಪ್ರವೇಶಾತಿ ಹೊಂದಿದ್ದನೇ ಅಕಸ್ಮಾತ್ ಏನೋ ನಮ್ಮಲ್ಲಿ ಲಭ್ಯತೆ ಇದ್ದರೆ ಯಾವ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗ್ತಾನೆ ಆಯಾ ಕೋರ್ಸ್ಗಳಿಗೆ ಎಲ್ಲದಕ್ಕೂ ಕೂಡ ಲಭ್ಯ ಇದ್ದಲ್ಲಿ ಅದನ್ನು ಕೊಡುತ್ತೆ, ಅಥವಾ ನಂತರದಲ್ಲಾದರೂ ಅದನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡುತ್ತೆ. ಇದರ ಜೊತೆಗೆ ವಿಶ್ವವಿದ್ಯಾನಿಲಯದ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿರ್ಬೋದು, ಕಾಂಟ್ಯಾಕ್ಟ್ ಕ್ಲಾಸಸ್ಗಳ ಬಗ್ಗೆ ಮಾಹಿತಿ ಇರ್ಬೋದು, ಅಥವಾ ಪ್ರವೇಶಾತಿ ವಿಭಾಗದ ಯಾವುದಾದ್ರು ಮಾಹಿತಿಗಳಿರ್ಬೋದು, ಅಥವಾ ಪರೀಕ್ಷಾ ವಿಭಾಗದ ಮಾಹಿತಿಗಳಿರ್ಬೋದು, ಶುಲ್ಕಗಳು ಕಟ್ಟಲಿಕ್ಕೆ ಇರ್ಬೋದು, ಅಥವಾ ಪರೀಕ್ಷಾ ಟೈಮ್ ಟೇಬಲ್ಸ್ ಇರ್ಬೋದು, ಇದು ಎಲ್ಲ ವಿಚಾರಗಳನ್ನ ನಮ್ಮ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ನಲ್ಲಿ ನಾವು ಯೂನಿವರ್ಸಿಟಿ ಆಗಿಂದಾಗೆ ಅದನ್ನು ಅಪ್ಲೋಡ್ ಮಾಡ್ತಾ ಇರುತ್ತೆ. ವಿದ್ಯಾರ್ಥಿಗೆ ಇದ್ರ ಸಂಬಂಧವಾಗಿ ಒಂದು ಪಾಪಪ್ ಮೆಸೇಜ್ ಕೂಡ ಬರುತ್ತೆ ಅವನಿಗೆ, ಅದ್ರ ಮುಖಾಂತರದಲ್ಲಿ ಅವನು ಅದನ್ನು ಆಕ್ಸೆಸ್ ಮಾಡ್ತಾ ಅದನ್ನು ಪಡ್ಕೋಬೋದಾಗಿದೆ. ಇದರ ಜೊತೆಗೆ ವಿಶ್ವವಿದ್ಯಾನಿಲಯ ಆಗಿಂದಾಗೆ ಒಂದು SMS ಸರ್ವಿಸನ್ನು ಕೂಡ ಅವನ ರಿಜಿಸ್ಟರ್ಡ್ ಮೊಬೈಲ್ಗೆ ಅದನ್ನು ಕಳಿಸ್ತಾನೆ ಇರುತ್ತೆ. ಮತ್ತು ಈ ನಮ್ಮ ಅಕಾಡೆಮಿಕ್ ಡಿಪಾರ್ಟ್ಮೆಂಟ್ಸ್ಗಳು ಕೂಡ ಅವ್ರದೇ ಆದಂಥ ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ವಾಟ್ಸಪ್ ಗ್ರೂಪ್ಗಳನ್ನ ಮಾಡ್ತಾ ಇರುತ್ತೆ. ಇದ್ರ ಮುಖಾಂತರನೂ ಆಯಾ ವಿಭಾಗದ ಒಂದು ಅಕಾಡೆಮಿಕ್ ಆ್ಯಕ್ಟಿವಿಟೀಸನ್ನು ಮಾಹಿತಿಯನ್ನು ಅವರಿಗೆ ನೀಡ್ತಾ ಬರ್ತಾ ಇರುತ್ತೆ. ಇದ್ರ ಜೊತೆಗೆ ವಿಶ್ವವಿದ್ಯಾನಿಲಯ ಇನ್ ಟೋಟೋ ಟೆಲಿಗ್ರಾಮ್ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿರುತ್ತೆ. ಈ ಗ್ರೂಪಲ್ಲೂ ಕೂಡ ವಿದ್ಯಾರ್ಥಿಗಳು ಜಾಯಿನ್ ಆಗಿ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ ಸರ್.
2: ಅಂದರೆ ಆಧುನಿಕ ಜಗತ್ತಿನಲ್ಲಿ ಏನೇನು ಸೌಲಭ್ಯಗಳಿದೆ, ಸೋಷಿಯಲ್ ಮೀಡಿಯಾನೆಲ್ಲ ಬಳಸಿಕೊಂಡು ಅವರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೌಲಭ್ಯಗಳನ್ನು ಕೊಡುವಂಥ ಪ್ರಯತ್ನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಾಡ್ತಾ ಇದೆ.
3: ಮತ್ತು ನಮ್ಮ ವೆಬ್ಸೈಟ್ನಲ್ಲೂ ಕೂಡ ಆಗಿಂದಾಗೆ ಎಲ್ಲ ಮಾಹಿತಿಗಳು ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಏನಂದರೆ ಆಗಿಂದಾಗೆ ಒಂದು ಫ್ರೀಕ್ವೆಂಟ್ ಟೈಮಲ್ಲಿ ಯೂನಿವರ್ಸಿಟಿ ವೆಬ್ಸೈಟನ್ನು ನಾನು ಮೊದಲೇ ಹೇಳ್ದಂಗೆ www.ksou.mysuru.ac.in ಇದರಲ್ಲಿ ಎಕ್ಸಾಮಿನೇಷನ್ ಪೋರ್ಟಲ್ ಇರ್ಬೋದು ಅಥವಾ ಅಡ್ಮಿಷನ್ ಪೋರ್ಟಲ್ ಇರ್ಬೋದು, ಇಲ್ಲಿ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರುತ್ತೆ. ಇದನ್ನು ಆಕ್ಸೆಸ್ ಮಾಡೋದ್ರ ಮುಖಾಂತರ ಅವರು ಕೂಡ ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ. ಇದು ಅವರ ಒಂದು ಪ್ರೈಮರಿ ಜವಾಬ್ದಾರಿ ಕೂಡ ಆಗಿರುತ್ತೆ.
2: ಸರಿಗ ಸಾಕಷ್ಟು ವಿವರವಾದ ಮಾಹಿತಿಗಳನ್ನ ತಾವು ಮಾಡಿಕೊಟ್ಟಿದ್ದೀರಿ. ಇನ್ನು ವಿದ್ಯಾರ್ಥಿಗಳು ಪ್ರವೇಶ ಪಡೆಯೋಕೆ ಅಂತ ಸಿದ್ಧರಾಗ್ತಾರೆ, ಇಂಥ ಸಂದರ್ಭದಲ್ಲಿ ಅವರು ಏನೇನು ಕ್ರಮಗಳನ್ನ ಅನುಸರಿಸಬೇಕು ಸರ್?
3: ಇದು ಪ್ರೈಮರಿ ಪ್ರಶ್ನೆ ಆಗಿರುತ್ತದೆ.
2: ಹೌದು, ಪ್ರವೇಶ ಪಡೆಯುವಂತ ಸಂದರ್ಭದಲ್ಲಿ ಏನಾದರೂ ತಪ್ಪುಗಳಾಗಬಹುದು ಅಥವಾ ಆನ್ಲೈನ್ ಅಲ್ಲಿ ಅವ್ರು ಪ್ರವೇಶ ಪಡ್ಕೋಬೇಕಾದ್ರೆ ಏನಾದರೂ ಮಾನದಂಡಗಳನ್ನ ಏನು ಅನುಸರಿಸಬೇಕು?
3: ನಮ್ಮ ಅಡ್ಮಿಷನ್ ಪ್ರೋಸೆಸ್ ಬಂದು ಸಂಪೂರ್ಣವಾಗಿ ಆನ್ಲೈನ್ ಅಲ್ಲಿ ಇರುತ್ತೆ. ವಿದ್ಯಾರ್ಥಿ ತಾನೇ ನೇರವಾಗಿ ಅದನ್ನ ಆನ್ಲೈನ್ ಪೋರ್ಟಲ್ನಲ್ಲಿ ಎಂಟ್ರಿ ಆಗಿ ಅಡ್ಮಿಷನ್ಸ್ಗೆ ಅವನ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಮಾಹಿತಿಗಳನ್ನ ದಾಖಲಿಸಿ ನಮ್ಮ ಪರಿಶೀಲನೆಗೆ ಇಲ್ಲಿಗೆ ಬರ್ಬೋದಾಗಿರುತ್ತೆ. ಅಥವಾ ಆ ವಿದ್ಯಾರ್ಥಿ ಏನಾದರೂ ಅದು ಅವನ ಹಂತದಲ್ಲಿ ಸಾಧ್ಯ ಆಗಲಿಲ್ಲ ಅಂತಂದರೆ ನಮ್ಮದೇ ಆದಂಥ ರೀಜನಲ್ ಸೆಂಟರ್ಸ್ ಇದೆ, ನಮ್ಮ ಯೂನಿವರ್ಸಿಟಿ ಕಂಟ್ರೋಲ್ಡ್ ಆಫೀಸರ್ಸ್ ಮತ್ತು ಸ್ಟಾಫ್ ಇರ್ತಾರೆ, ಅಲ್ಲಿಗೆ ಬಂದರೂ ಕೂಡ ಅವರು ಫೆಸಿಲಿಟೇಟ್ ಮಾಡಿ ಆ ವಿದ್ಯಾರ್ಥಿಯ ಪ್ರವೇಶಾತಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಡ್ತಾರೆ. ಇದರ ಜೊತೆಗೆ ನಮ್ಮ ಎಲ್ ಎಸ್ಸಿಗಳಲ್ಲೂ ಹೋದರೂ ಕೂಡ ಅವರು ಪ್ರೀ ಅಡ್ಮಿಷನ್ ಕೌನ್ಸಿಲ್ಗೆ ಏನು ಬೇಕೋ ಅದನ್ನು ಮಾಹಿತಿಯನ್ನು ನೀಡಿ ಪ್ರಿಲಿಮಿನರಿ ಸ್ಟೇಜನ್ನು ಮುಗಿಸ್ತಾರೆ. ಆ ಮುಗಿಸೋಂಥ ಸಂದರ್ಭದಲ್ಲಿ ಒಂದು ಕ್ರಮಗಳಿದೆ. ಆ ವಿದ್ಯಾರ್ಥಿ ಒಬ್ಬ ಯು ಜಿಗೆ ಅಡ್ಮಿಷನ್ ಆಗ್ತಾ ಇದ್ರೆ ಅವನ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ಸ್ಗಳು ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಅವನ ಫೋಟೋಸು ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸನ್ನು ಅವನು ದಾಖಲಿಸಿ ಆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಪ್ರಿಲಿಮಿನರಿ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿರುತ್ತೆ, ಆ ಫೀಸನ್ನು ಥ್ರೂ ಆನ್ಲೈನ್ ಮುಖಾಂತರದಲ್ಲಿ ಯು ಪಿ ಐ ಬಳಸ್ಕೊಂಡು ಅದನ್ನು ಕಟ್ಟಿ ಅದರ ಎಲ್ಲ ದಾಖಲಾತಿಗಳನ್ನ ನಮ್ಮ ರೀಜನಲ್ ಸೆಂಟ್ರಿಗೆ ತಂದರೆ ಅಲಾಂಗ್ ವಿತ್ ಒರಿಜಿನಲ್ಸ್ ಅದನ್ನು ನಮ್ಮ ರೀಜನಲ್ ಸೆಂಟರ್ಸ್ ಇರ್ಬೋದು ಅಥವಾ ಮೈಸೂರಿನ ನಮ್ಮ ಹೆಡ್ ಆಫೀಸ್ ಅಡ್ಮಿಷನ್ ಸೆಕ್ಷನ್ ಇರ್ಬೋದು ಅಪ್ಲೋಡ್ ಮಾಡೋದಕ್ಕಿಂತ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವನಿಗೆ ನೆಕ್ಸ್ಟ್ ಪ್ರೋಸೆಸನ್ನು ಕಂಪ್ಲೀಟ್ ಮಾಡಿ ಪ್ರವೇಶಾತಿಯನ್ನು ಮುಗಿಸ್ತಾರೆ. ಮುಗೀತಿದ್ದಂಗೆ ಅವನಿಗೆ ಒಂದು ಐ ಡಿ ಕಾರ್ಡನ್ನು ಕೂಡ ಕೊಡ್ತಾರೆ. ಈ ಪ್ರವೇಶಾತಿಯನ್ನು ಮಾಡುವಾಗ ಅಥವಾ ವಿದ್ಯಾರ್ಥಿಗಳು ಕೆಲವಂಥದ್ದಲ್ಲಿ ಸೈಬರ್ ಸೆಂಟರ್ಗಳಲ್ಲಿ ಮಾಡಿಸ್ತಾ ಇರ್ತಾರೆ, ಇಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಪ್ರಮುಖವಾಗಿ ಗಮನಿಸಬೇಕಾದ್ದು ತಾನು ಯಾವ ಕೋರ್ಸ್ಗೆ ಅಡ್ಮಿಷನ್ ಆಗ್ತಾ ಇದ್ದೀನಿ, ಆ ಕೋರ್ಸ್ನಲ್ಲಿ ಯಾವ್ಯಾವ ಎಲೆಕ್ಟಿವ್ಸ್ ಇದೆ, ಯಾವ ಸಬ್ಜೆಕ್ಟ್ಸ್ ಇದೆ, ನನಗೆ ಯಾವ್ದು ಬೇಕು ಅನ್ನೋದನ್ನು ಮನನ ಮಾಡಿಕೊಂಡು ಅವನು ಎಚ್ಚರಿಕೆಯಿಂದ ಅದನ್ನು ದಾಖಲಿಸಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ವೇರಿಯೇಷನ್ಸ್ ಇದ್ದರೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಮ್ಮ ರೀಜನಲ್ ಸೆಂಟ್ರಿಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಬದಲಾವಣೆ ಮಾಡಿಕೊಡ್ತೀವಿ. ಈ ಅಡ್ಮಿಷನ್ ಆಗ್ತಾ ಇದ್ದಂಗೆ ಅವನಿಗೆ ಒಂದು ಯುನೀಕ್ ಒಂದು ನಂಬರ್ ಇರತಕ್ಕಂಥ ಐಡೆಂಟಿ ಕಾರ್ಡನ್ನು ವಿಶ್ವವಿದ್ಯಾನಿಲಯ ನೀಡುತ್ತೆ. ಆ ಐಡೆಂಟಿ ಕಾರ್ಡ್ನಲ್ಲಿ ಅವನ ಹೆಸರಿರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಯಾವ ಕೋರ್ಸ್ಗೆ ಯಾವ ಸಾಲ್ನಲ್ಲಿ ಅಡ್ಮಿಷನ್ ಆಗಿದ್ದಾನೆ ಅಂತಿರುತ್ತೆ. ಈ ಒಂದು ರೋಲ್ ನಂಬರಿಂದನೇ ಯಾವ ವಿಶ್ವವಿದ್ಯಾನಿಲಯದಲ್ಲಿ ಯಾವ ಸ್ಟೇಜನ್ನು ಅಂದರೆ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಇರ್ಬೋದು, ಅಂಡರ್ ಗ್ರ್ಯಾಜುಯೇಟ್ ಇರ್ಬೋದು, ಅಥವಾ ಯಾವ ಸಾಲ್ನಲ್ಲಿ ಆಗಿದ್ದಾನೆ, ಯಾವ ಆವೃತ್ತಿಯಲ್ಲಾಗಿದ್ದಾನೆ, ಯಾವ ಪ್ರಾದೇಶಿಕ ಕೇಂದ್ರದಲ್ಲಾಗಿದ್ದಾನೆ, ಯಾವ ಕೋರ್ಸ್ಗಾಗಿದ್ದಾನೆ ಅನ್ನೋದು ಮಾಹಿತಿ ಅದರಲ್ಲಿ ಒಳಗೊಂಡಿರುತ್ತೆ. ಇದನ್ನು ವಿದ್ಯಾರ್ಥಿ ಪ್ರತಿ ಹಂತದಲ್ಲೂ ನಮ್ಮ ವಿಶ್ವವಿದ್ಯಾನಿಲಯದ ಜೊತೆ ಮಾಡ್ತಕ್ಕಂಥ ಕರೆಸ್ಪಾಂಡೆನ್ಸಲ್ಲಿ ಆ ನಂಬರ್ನ ಬಳಕೆ ಮಾಡಿ ಅದನ್ನು ಮನವಿ ಮಾಡಬೇಕಾಗಿರುತ್ತೆ.
2: ಸರಿ, ಈಗ ಕೇಂದ್ರ ಕಚೇರಿನಲ್ಲಿ ಮತ್ತು ಪ್ರಾದೇಶಿಕ ಕೇಂದ್ರಗಳಲ್ಲಿ ಪ್ರವೇಶ ಪಡ್ಕೊಳ್ಳುವಾಗ ಅಂದರೆ ಭೌತಿಕವಾಗಿ ಹೋಗಿ ಪ್ರವೇಶ ಪಡ್ಕೊಂಡಾಗ ಒಂದು ಏನು ತೊಂದರೆ ಇರೋದಿಲ್ಲ, ಪ್ರವೇಶ ಪ್ರಕ್ರಿಯೆ ಸರಳವಾಗಿ ನಡೆದೋಗುತ್ತೆ. ಆನ್ಲೈನ್ನಲ್ಲಿ ಪ್ರವೇಶ ಪ್ರಕ್ರಿಯೆನ ಅವರೇ ಮಾಡಿಕೊಳ್ಳುವಾಗ ಈ ವೆಬ್ಸೈಟ್ಗಳನ್ನೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕು, ಅಧಿಕೃತ ವೆಬ್ಸೈಟ್ನಲ್ಲೇ ಅವರು ಪ್ರವೇಶ ಪಡೆಯೋದನ್ನ ಮನದಟ್ಟು ಮಾಡಿಕೊಂಡು ಪ್ರವೇಶ ಪಡ್ಕೊಳ್ಳೋದು.
3: ಅವನು ನಮ್ಮ ವೆಬ್ಸೈಟ್ಗೆ ಹೋಗ್ತಿದ್ದಂಗೆ ಅವನಿಗೆ ನಮ್ಮ ಅಡ್ಮಿಷನ್ ಪೋರ್ಟಲ್ಗೆ ಹೋಗ್ತಿದ್ದಂಗೆ ಅದೇ ಒಂದೊಂದು ನೆಕ್ಸ್ಟ್ ಸ್ಟೇಜನ್ನು ಅದು ತೋರಿಸ್ತಾ ಹೋಗುತ್ತೆ. ಅವನು ಬರೀ ಪ್ರಾಥಮಿಕ ಹಂತದ ಮಾತ್ರ ಅವನು ಅಲ್ಲಿ ಫಿಲಪ್ ಮಾಡ್ತಾನೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆಲ್ಲ ಖಂಡಿತವಾಗ್ಲೂ ಒಂದು ಸರಿ ಅವನು ನಮ್ಮ ರೀಜನಲ್ ಸೆಂಟ್ರು ಅಥವಾ
2: ಕೇಂದ್ರಕ್ಕೆ
3: ಬರಲೇಬೇಕಾಗುತ್ತೆ. ಅದು ಬಂದ ನಂತರದಲ್ಲಿ ಇನ್ನು ನಂತರದಲ್ಲಿ ಈಗ ಫಸ್ಟ್ ಇಯರ್ ಆದ ನಂತರದಲ್ಲಿ ಸೆಕೆಂಡ್ ಇಯರ್ ರಿನ್ಯೂವಲ್ಸ್ ಅಂತ ಬರುತ್ತೆ. ಸೆಕೆಂಡ್ ಆ್ಯಂಡ್ ತರ್ಡ್ ಇಯರ್ಗೆ, ಯು ಜಿನಲ್ಲಾದರೆ, ಪಿ ಜಿನಲ್ಲಾದರೆ ಸೆಕೆಂಡ್ ಇಯರ್ ಬರುತ್ತೆ. ಅದನ್ನು ಅವನು ಇರೋ ಕಡೆಗಳಲ್ಲೇ ಅವನು ನಮ್ಮ ಪೋರ್ಟಲ್ ಮುಖಾಂತರದಲ್ಲಿ ಫೀಸನ್ನು ಕಟ್ಟಿ ದಾಖಲಾತಿಗಳನ್ನ ನಮ್ಮ ಕೇಂದ್ರ ಕಚೇರಿ ಕಳಿಸ್ಕೊಟ್ರೆ ಆಟೋಮೆಟಿಕ್ ಆಗಿ ಅದು ರಿನ್ಯೂವಲ್ ಆಗುತ್ತೆ.
2: ಸರ್, ಈಗ ಪ್ರವೇಶ ಪಡ್ಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಲೈಬ್ರರಿ ಕೂಡ ಆಕ್ಸೆಸ್ ಮಾಡುವಂಥ ಒಂದು ಫೆಸಿಲಿಟಿ ಸಿಗುತ್ತಲ್ಲ?
3: ಲೈಬ್ರರಿ ನಮ್ಮ ರೀಜನಲ್ ಸೆಂಟರ್ಗಳಲ್ಲೂ ಸೀಮಿತವಾಗಿರುತ್ತೆ. ಅದೇ ಮೈಸೂರಿನಲ್ಲೇ ಬಂದರೆ ಅವರಿಗೆ 100,000+ ಹೆಚ್ಚಿನ ಬುಕ್ಸ್ ಪುಸ್ತಕಗಳಿರ್ತಕ್ಕಂಥ ಒಂದು ಸೊಫೆಸ್ಟಿಕೇಟೆಡ್ ಲೈಬ್ರರಿ ಇದೆ. ಇಲ್ಲಿ ಬಂದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಮಾರ್ಗದರ್ಶನವನ್ನು ತಗೋಬೋದಾಗಿದೆ. ಇದ್ರ ಜೊತೆಗೆ ಅವನಿಗೇನಾದರೂ ಅವನು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಯಾವುದಾದ್ರೂ ಡೌಟ್ ಬಂದಲ್ಲಿ ನಮ್ಮದೇ ಆದಂಥ ಅಕಾಡೆಮಿಕ್ ಡಿಪಾರ್ಟ್ಮೆಂಟ್ಸ್ ಇದೆ, ಅಲ್ಲಿ ಲೆಕ್ಚರರ್ಸ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ ಅಥವಾ ದೂರವಾಣಿ ಮುಖಾಂತರನೂ ಅವರು ಮಾಹಿತಿ ಪಡ್ಕೋಬೋದಾಗಿರುತ್ತೆ ಸರ್.
2: ಅಂದರೆ ಈಗ ಎಲ್ಲೋ ಪ್ರಾದೇಶಿಕ ಕೇಂದ್ರಗಳಲ್ಲಿ ಪ್ರವೇಶ ಪಡ್ಕೊಂಡಿರ್ತಾರೆ ಅವರು, ಕಾಂಟ್ಯಾಕ್ಟ್ ಕ್ಲಾಸ್ಗೆ ಕೇಂದ್ರ ಕಚೇರಿಗೂ ಬರ್ಬೋದಾ ಸರ್ ಅಂಥ ಸಂದರ್ಭಗಳಲ್ಲಿ?
3: ಈಗೇನಾಗಿದೆ, ಈ ಆ್ಯನ್ಯುಯಲ್ ಪ್ರೋಗ್ರಾಮ್ಸ್ ಬಂದು BA BCOMಗೆ ಯೂನಿವರ್ಸಿಟಿ ವೀಕೆಂಡ್ ಕ್ಲಾಸಸ್ ಅಂತೇಳಿ ಮಾಡುತ್ತೆ. ಒಂದು ವರ್ಷದಲ್ಲಿ ಒಂದು ಸೀಮಿತವಾದಂಥ ಅವಧಿಗೆ ಒಂದು 10-15 ದಿವಸಗಳ ಮಟ್ಟಿಗೆ ವೀಕೆಂಡ್ ಕ್ಲಾಸಸ್ ಅಂತ ಮಾಡುತ್ತೆ.
2: ಆಫ್ಲೈನ್ ಮಾಡಲ್ಲ, ಆನ್ಲೈನಲ್ಲಿ
3: ಅದು ಕೆಲವೊಂದು ಸರಿ ಬ್ಲೆಂಡೆಡ್ ಮಾಡಲ್ ಕೂಡ ಇರುತ್ತೆ, ಅದು ಆಫ್ಲೈನಲ್ಲೂ ಕೂಡ ಇರುತ್ತೆ, ಆನ್ಲೈನಲ್ಲೂ ಕೂಡ ಇರುತ್ತೆ. ಅದನ್ನು ಕೆಲವಂಥದ್ದಲ್ಲಿ ಸೀಮಿತವಾದಂಥ ಒಂದು ಸ್ಥಳಗಳಲ್ಲಿ ಕೂಡ ಮಾಡ್ತಾ ಇದೆ. ಅದೇ ಅದು ಕಂಪಲ್ಸರಿ ಏನಿರಲ್ಲ, ಆದರೆ ಈ CBCS ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಸೆಮಿಸ್ಟರ್ ಮೋಡಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಸು ಸೈನ್ಸ್ ಪ್ರೋಗ್ರಾಮ್ಸ್ಗಳಿಗೆ ಕಂಪಲ್ಸರಿ ಇರುತ್ತೆ. ಅದು ಕೂಡ ಒಂದು ನಿಗದಿತವಾದಂಥ ಅವಧಿಗೆ ಒಂದು 6-8 or 10 days ಮಟ್ಟಿಗೆ ಕಾಂಟ್ಯಾಕ್ಟ್ ಕ್ಲಾಸಸ್ ಇರುತ್ತೆ. ಇದರಲ್ಲಿ ಥಿಯರಿ ಪೇಪರ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ಸ್ ಇರುತ್ತೆ. ಇದು ಕೂಡ ಕೆಲವು ಹಂತದಲ್ಲಿ ಬ್ಲೆಂಡೆಡ್ ಮಾಡಲ್ ಕೂಡ ಥಿಯರಿ ಕ್ಲಾಸಸ್ಸು ಆಫ್ಲೈನ್ ಮತ್ತು ಆನ್ಲೈನಲ್ಲಿ ನಡೆಯುತ್ತೆ. ಪ್ರಾಕ್ಟಿಕಲ್ಸ್ ಇನ್ ಪರ್ಸನ್ಗೆ ಕೂಡ ಬರಬೇಕಾಗುತ್ತೆ, ಇದು ಕಂಪಲ್ಸರಿ ಇರುತ್ತೆ.
2: ಅದು ಎಷ್ಟು ದಿನ ನಡೆಯುತ್ತೆ ಅಂತ ಅಕಾಡೆಮಿಕ್ ಪ್ಲಾಟ್ಫಾರ್ಮಲ್ಲಿ ಅವರು
3: ಅದನ್ನು ಕೊಡ್ತಾ ಇರ್ತಾರೆ, ಆಯಾ ಡಿಪಾರ್ಟ್ಮೆಂಟ್ ಕೊಡ್ತಾ ಇರುತ್ತೆ. ಯೂಶ್ವಲಿ ಅದು ಇನ್ಕ್ಲೂಡಿಂಗ್ ಜನರಲ್ ಹಾಲಿಡೇಸನ್ನು ಕೂಡ ಸೇರಿಸ್ಕೊಂಡಂಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ,
2: ಕೆಲಸ ಕಾರ್ಯ ಮಾಡ್ತಿರೋರ್ಗೆ ಅನುಕೂಲ ಆಗಲಿ,
3: ವಿದ್ಯಾರ್ಥಿಗಳು ಕೂಡ ತುಂಬ ಸ್ಪಿರಿಟ್ ಆಗಿ ಅದಕ್ಕೆ ಭಾಗವಹಿಸ್ತಾ ಇದ್ದಾರೆ ಇತ್ತೀಚಿನ ದಿವಸದಲ್ಲಿ.
2: ಸರ್, ಇಷ್ಟೆಲ್ಲ ನಡೆದ್ಮೇಲೆ ಅವರು ಪ್ರವೇಶ ಪಡ್ಕೊಂಡು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಪರೀಕ್ಷೆಯ ಹಂತ ಬರುತ್ತೆ. ಪರೀಕ್ಷೆಯ ಹಂತದಲ್ಲಿ ಅವರು ಪರೀಕ್ಷಾ ಕೇಂದ್ರಕ್ಕೆ ತೆರಳುವ ಮುನ್ನ ಏನೇನೆಲ್ಲ ಅವ್ರ ಜೊತೆನಲ್ಲಿ ಮರೀದೆ ತಗೊಂಡೋಗ್ಬೇಕು?
3: ಕಂಪಲ್ಸರಿಯಾಗಿ ಆ ವಿದ್ಯಾರ್ಥಿ ಅವನು ನಮ್ಮ ವಿದ್ಯಾರ್ಥಿನೇ ಅನ್ನೋದಕ್ಕೆ ಪ್ರೂಫ್ ಆಗಿ ಪ್ರವೇಶಾತಿ ಸಂದರ್ಭದಲ್ಲಿ ನೀಡಿರ್ತಕ್ಕಂಥ

0: ಡಿ ಕಾರ್ಡ್ ಅನ್ನು ತಗೋಬೇಕಾಗತ್ತೆ. ಮತ್ತೆ ಅವನು ಯಾವ ಪರೀಕ್ಷೆಗೆ ಅಪ್ಲೈ ಮಾಡಿದ್ದಾನೆ ಅಂದ್ರೆ ಪರೀಕ್ಷಾ ಅರ್ಜಿ ಇರ್ಬೋದು ಅಥವಾ ಫೀಸ್ ಕಟ್ಟಿರೋ ಶುಲ್ಕದ ರಸೀತಿ ಇರ್ಬೋದು. ಇದ್ರ ಜೊತೆಗೆ ಹಾಲ್ ಟಿಕೆಟ್ ಅನ್ನ ಯೂನಿವರ್ಸಿಟಿ ಎಕ್ಸಾಮ್ಸ್ಗೆ ಒಂದು 3 ಡೇಸ್ ಮುಂಚೆ ಅದನ್ನ ಅಪ್ಲೋಡ್ ಮಾಡಿರುತ್ತೆ. ಅದನ್ನ ಅವನು ಅವನ ರೋಲ್ ನಂಬರ್ ಅನ್ನು ಹಾಕಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅವನ ಸಹೀನ್ ಮಾಡಿ ಯಾವ ಕೇಂದ್ರವನ್ನು ಆಯ್ಕೆ ಮಾಡ್ಕೊಂಡಿರ್ತಾನೆ ಆ ಕೇಂದ್ರಕ್ಕೆ ಕಂಪಲ್ಸರಿ ಆಗಿ ತಗೊಂಡು ಹೋಗಬೇಕಾಗಿರುತ್ತೆ.
1: ಇದು ಯಾವ ಕೇಂದ್ರವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಪ್ರವೇಶ ಪಡ್ಕೊಳ್ಳುವಾಗಲೇ ನಿರ್ಧಾರ ಮಾಡ್ಕೊಂಡಿರ್ತಾರೆ.
0: ಪ್ರವೇಶ ಪಡ್ಕೊಳ್ಳುವಾಗಲ್ಲ, ಪ್ರವೇಶಾತಿ ಆದ ನಂತರದಲ್ಲಿ ಪರೀಕ್ಷೆಗಳಿಗೆ ಆಯಾ ಸೆಮಿಸ್ಟರ್ ಅಥವಾ ಆನ್ಯುವಲ್ ಮಾಡೆಲ್ ಇರುವ ವಾರ್ಷಿಕ ಪರೀಕ್ಷೆಗಳಿಗೆ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗ ಅದಕ್ಕೆ ಅಧಿಸೂಚನೆ ಹೊರಡಿಸುತ್ತೆ. ಇಂಥ ದಿವಸಗಳಿಂದ ಇಂಥ ಕಾರ್ಯಕ್ರಮಗಳಿಗೆ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ, ಇಂಥ ಕೇಂದ್ರಗಳಲ್ಲಿ ಇರ್ತದೆ, ಇಷ್ಟು ಶುಲ್ಕ ಕಟ್ಟಬೇಕು ಅಂತೇಳಿ ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ಇಂಥ ಕೇಂದ್ರಗಳಲ್ಲಿ ಯೂನಿವರ್ಸಿಟಿ ಮಾಡುವಂಥ ಉದ್ದೇಶ ಹೊಂದಿದೆ ಅಂತ. ಆಗ ವಿದ್ಯಾರ್ಥಿ ತನಗೆ ಅನುಕೂಲ ಆದಂಥ ಸ್ಥಳದ ಒಂದು ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳೋಕೆ ಅವಕಾಶ ಇರುತ್ತೆ.
1: ಅಂದರೆ ಪ್ರವೇಶ ಎಲ್ಲೇ ಪಡ್ಕೊಂಡಿದ್ರು ಪರೀಕ್ಷೆ
0: ಎಲ್ಲಿ ಬೇಕಾದರೂ ಕೂಡ ಬರೀಲಿಕ್ಕೆ ಅವಕಾಶ ಇರುತ್ತೆ. ಮಾತ್ರ ಒಂದು ಸರಿ ತಗೊಂಡ್ಮೇಲೆ ಅದನ್ನೇ ಕಂಟಿನ್ಯೂ ಆಗಬೇಕು. ಅನಿವಾರ್ಯವಾದಂಥ ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರ ಬದಲಾವಣೆಗೂ ಕೂಡ ಅವಕಾಶ ಇರುತ್ತೆ. ವಿತ್ ಜಿನೈನ್ ರೀಸನ್ಸ್ ಯೂನಿವರ್ಸಿಟಿ ಪರೀಕ್ಷಾ ವಿಭಾಗದಿಂದ ಅದಕ್ಕೆ ಅನುಮೋದನೆ ಪಡ್ಕೊಂಡು ಅದಕ್ಕೆ ಒಂದು ನಿಗದಿತವಾದಂಥ ಶುಲ್ಕ ಇರುತ್ತೆ, ಅದನ್ನು ಪೇ ಮಾಡಿ ವಿದ್ಯಾರ್ಥಿ ಅವನ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ.
1: ಸರ್, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ವಿಭಾಗದ ಹಿರಿಯ ಅಧಿಕಾರಿಯಾಗಿ ನೀವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಪ್ರವೇಶ ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಏನು ಕಿವಿಮಾತು ಅಥವಾ ಹಿತವಚನವನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್?
0: ಈಗ ಡಿಸ್ಟೆನ್ಸ್ ಮೋಡ್ನಲ್ಲಿ ನಾವು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲೇ ಈ ಒಂದು ವಿಶ್ವವಿದ್ಯಾನಿಲಯದ ರೂಪದಲ್ಲಿ ನಮಗೆ ಸಿಕ್ಕಿರೋಂಥದ್ದು ವಿದ್ಯಾರ್ಥಿ ಅಂದ್ಕೊಂಡೆ ನಾನು ಫೀಲ್ ಮಾಡಿ ಹೇಳೋದಾದರೆ ಇದು ತುಂಬ ಲಾಭದಾಯಕವಾಗಿದೆ. ಈ ಒಂದು ಅನುಕೂಲತೆಗಳನ್ನ ವಿದ್ಯಾರ್ಥಿಗಳು ಪಡ್ಕೊಂಡು ಅವರ ವೃತ್ತಿ ಜೀವನವನ್ನು ರೆಗ್ಯುಲರ್ ಆಗಿ ಮಾಡ್ಕೋತಾ ಅವರ ವಿದ್ಯಾಭ್ಯಾಸದ ಮಟ್ಟವನ್ನು ಉನ್ನತೀಕರಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ವೃತ್ತಿ ಜೀವನವನ್ನು ಅಥವಾ ಅವರ ವಿದ್ಯಾಭ್ಯಾಸದ ಮಟ್ಟವನ್ನು ಉನ್ನತೀಕರಿಸ್ಕೊಳ್ಳಿ ಅನ್ನೋದನ್ನು ನಮ್ಮ ವಿಶ್ವವಿದ್ಯಾಲಯದ ಮೂಲಕ ವಿದ್ಯಾರ್ಥಿ ಸಮೂಹಕ್ಕೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ.
1: ಒಳ್ಳೆಯದು ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪ್ರವೇಶ ಪಡ್ಕೊಳ್ಳಿಕ್ಕೆ ಇರುವಂತಹ ಅವಕಾಶಗಳ ಕುರಿತಂತೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಶ್ರೋತೃಗಳಿಗೆ ಮಾಡಿಕೊಟ್ಟಿದ್ದೀರಿ. ಇದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ತೆ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪಕುಲಸಚಿವರಾದ ಎಂವಿ ನಂದೀಶ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಕೆಎಸ್ಒಯು ಮುಕ್ತವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
3: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.
4: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
2: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
3: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:55:10.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
7: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
6: ಆರೋಗ್ಯವೇ ನಮ್ಮ ಜೀವನದ

0: ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮಿಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6. ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
2: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
3: ಕನ್ನಡ ನಾಡಿನ ಸುಂದರ ಹಸಿರನ್ನು ಎಲ್ಲಿಗೂ ಬೆಳೆಯುವ ನಾವು, ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಲ್ಲಿಗೂ ಉಳಿಸುವ ನಾವು.
4: ಕಸ್ತೂರಿ ಮಾತ್ರೆ
5: ವಾರಕ್ಕೊಂದು
4: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
5: ಕಸ್ತೂರಿ ಮಾತ್ರೆ
4: ನಗೆ ಜಾತ್ರೆ
6: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
5: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6
7: ನಗುವೆನ್ನು ನಗಿಸುತ್ತ ನಿನ್ನನು
4: ನಗೆ ಜಾತ್ರೆಗೆ ಬನ್ನಿ,
5: ಕಸ್ತೂರಿ ಮಾತ್ರೆ ತಿನ್ನಿ,
6: ನಾಕರಿಗೆ ಜೈ ಎನ್ನಿ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 6:10. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:50 ಕೃಷಿ ರಂಗದಲ್ಲಿ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ, ಈ ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ ಸಮೀಕ್ಷಾ. 8:30 ರಂಗಗೀತೆಗಳು. ಆರ್ ಪರಮಶಿವನ್ ಅವರಿಂದ ಸದಾರಮೆ ನಾಟಕದ ಹಾಡುಗಳನ್ನು ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನೇದನೂರಿ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆ ಮೂಡಿಬರಲಿದೆ. 10:00 ಚೈತ್ರವನ. 10:30 ಸವಿನ

ತಪ್ಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ಡಿಸಿ ಗೀತಾ ಅವರಿಂದ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ ಆಯ್ದ ವಚನಗಳ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ ಮೂಡಿ ಬರಲಿದೆ 6:50. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾವಾಹಿನಿ ಕೇಳುವರಿ 7:30, 7:45 ಬೆಳಿಗ್ಗೆ 8:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ವಯಲಿನ್ ವಾದನವನ್ನು ಕೇಳುವಿರಿ. ಮೃದಂಗದಲ್ಲಿ ಎಚ್ಎಲ್ ಶಿವಶಂಕರ ಸ್ವಾಮಿ ಹಾಗೂ ಘಟಂನಲ್ಲಿ ರಘುನಂದನ್ ರಾವ್. ಬೆಳಿಗ್ಗೆ 10:30 ಹಾಗೂ ಸಂಜೆ 4:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ವನಿತಾ ವಿಹಾರದಲ್ಲಿ ಜ್ಯೋತಿ ಗುರುಪ್ರಸಾದ್ ಅವರಿಂದ ಕಥೆ ಬದಲಾವಣೆಯ ಗಾಳಿ. ನಂತರ ಕವನ ವಾಚನ ತೇಜಸ್ವಿನಿ ಹೆಗಡೆ ಅವರಿಂದ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತದಲ್ಲಿ ಯಾಚೇನಹಳ್ಳಿಯ ಚಿಕ್ಕಮಂಚಮ್ಮ ಮತ್ತು ಸಂಗಡಿಗರಾದ ಜಯಮ್ಮ, ಪುಟ್ಟತಾಯಮ್ಮ ಹಾಗೂ ಶಿವಮ್ಮ ಅವರಿಂದ ಅರಿಶಿನ ಶಾಸ್ತ್ರದ ಹಾಡು. ಮಧ್ಯಾಹ್ನ 1:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಕೃಪಾನಾಡಿಗವರು ಹಾಡಿರುವ ಡಾಕ್ಟರ್ ಜಿ ವರದರಾಜ ರಾವ್ ಅವರ ಕೆಲವು ರಚನೆಗಳು. 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಚಂದನ ಬಾಲ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸಾಧನಾ ಶಿಖರ ಮುಯಿಥಾಯ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ ಆಲಿಸುವಿರಿ. ಪ್ರಸ್ತುತಿ ಕೀರ್ತನವಿ. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಅವರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ. ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ ವಿಷಯ ಫ್ಯಾಟಿ ಲಿವರ್. ಭಾಗವಹಿಸುತ್ತಾರೆ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್ ಡಾಕ್ಟರ್ ರಾಮಕೃಷ್ಣ, ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ಯನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಮೈಸೂರು. ರಸವಾರ್ತೆ 6:30, 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇವಿಷ್ಟು ನಾಳೆ ನಮ್ಮ ನಿನ್ನೆಯಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವಾಗಿತ್ತು. ವೇಳೆ ಇನ್ನೇನು 6:05 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಆಂಗ್ಲ ವಾರ್ತೆಗಳನ್ನು ಕೇಳಬಹುದು.

0: During the meeting, Prime Minister Modi stressed that those responsible should face the strictest possible punishment.
1: As soon as reports of paper leak emerged, the government took swift action. 13 individuals were arrested and sent to jail. To ensure that the future of students was not affected, the NEET re-examination was conducted on priority and the results were declared in a timely manner. Strict measures have also been put in place to prevent such incidents from recurring.
0: Union Health Minister J.P. Nadda today visited Dr. Ram Manohar Lohia Hospital in New Delhi and held a meeting with the doctors at the hospital. He also reviewed the condition of those injured during yesterday's protest in the national capital over the alleged exam paper leak of NEET UG 2026. Mr. Nadda also visited Lady Harding Medical College and Hospital and met the injured protesters who are admitted there. The Delhi High Court has ordered immediate shifting of activist Sonam Wangchuk from Safdarjung Hospital in the national capital to Medanta Hospital in Gurugram. The court passed the order while hearing a plea filed by Wangchuk's wife Geetanjali Angmo. So National Hydroelectric Power Corporation Limited, NHPC, has said that a detailed investigation will be undertaken to ascertain the cause of the tunnel collapse at the NHPC T-Star Stage 6 hydroelectric project at Samardang in Namche district in Sikkim yesterday. In a statement, NHPC informed that 11 casualties have been reported so far and several others are trapped inside the tunnel. The rescue operation is underway. Prime Minister Narendra Modi spoke to Sikkim Chief Minister Prem Singh Tamangole and assured all assistance. President and Vice President have expressed grief over the loss of lives in Sikkim. India and North Macedonia have agreed to enhance trade and investment while expanding cooperation in key sectors including information technology, agriculture, food processing, pharmaceuticals, textiles, biotechnology, tourism, hospitality and filmmaking. Addressing the media in Skopje, after talks with her North Macedonian counterpart, President Draupadi Murmu said both countries have reaffirmed the deep and friendly ties based on shared democratic values and mutual respect. President Murmu expressed confidence that her landmark visit, the first ever by an Indian president to North Macedonia, will further strengthen the multifaceted partnership between the two countries. From North Macedonia, she will travel to Romania after concluding her visit. The Madhya Pradesh Assembly passed the Uniform Civil Code Bill on the second day of its monsoon session today amid protests by the opposition. The bill will now be sent to the governor for assent. Once approved, the Uniform Civil Code will come into force in the state. Tribal communities have been kept outside the purview of the law. India today summoned the Russian Chargé d'Affaires Vladimir Ladanov following the attack on the commercial vessel MV Golden Leo on Sunday. The Ministry of External Affairs said that such attacks undermine the safety, security and stability of the international maritime commerce. In China Open Badminton, India's HS Pranoy's campaign ended in the opening round after losing to Malaysia's Leong Jun Hao in Guangzhou today. Lakshya Sen and Ayush Shetty are the other Indian entries in the men's singles draw. Devika Sehwag lost to Thai player Busanan Ongbam Rungnafan in the women's singles draw. The benchmark domestic equity indices ended in the negative zone today. The Sensex declined 238 points to close at 77,470. The Nifty lost 51 points to settle at 24,188. And that is the end of this news bulletin.
2: ವೇಳೆ ಸರಿಯಾಗಿ 6:10:05.
3: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
4: 18-19 ಶತಮಾನದ ಕಾಲದಲ್ಲಿ ಬೆಂಗಳೂರಿನಲ್ಲಿ ಅಡಿಕೆ ವ್ಯಾಪಾರಸ್ಥರು ಶ್ರೀಮಂತ ಗಣ್ಯರು ಆಗಿದ್ದ ಮರಿಸಿದ್ದಪ್ಪ ಶೆಟ್ಟರ ಪುತ್ರರಲ್ಲಿ ಎಲೆ ಮಲ್ಲಪ್ಪ ಶೆಟ್ಟರು ಒಬ್ಬರು. 1815 ಜನಿಸಿದ ಶೆಟ್ಟರು ಕಾಲವಾದದ್ದು 1887. ತಮ್ಮ 72 ವರ್ಷಗಳ ಆಯುಷ್ಯದಲ್ಲಿ ಬಹುಪಾಲು ದಾನಧರ್ಮಗಳಲ್ಲಿಯೇ ತೊಡಗಿಕೊಂಡಿದ್ದ ಮಹಾನುಭಾವರಿವರು. ಬೆಂಗಳೂರಿನ ಮಲ್ಲೇಶ್ವರ ಬಡಾವಣೆಗೆ ಆ ಹೆಸರು ಬಂದಿದ್ದು ಅಲ್ಲಿರುವ ಕಾಡು ಮಲ್ಲೇಶ್ವರನ ಗುಡಿಯಿಂದ. 19th ಹೊತ್ತಿಗೆ ಗರ್ಭಗುಡಿ ಮಾತ್ರ ಇದ್ದು ತೀರಾ ಜೀರ್ಣಾವಸ್ಥೆಯಲ್ಲಿದ್ದ ಈ ಗುಡಿಯನ್ನು ಸುವ್ಯವಸ್ಥಿತವಾದ ಕಟ್ಟಡ ಪ್ರಾಕಾರಗಳಿಂದ ಕಂಗೊಳಿಸುವಂತೆ ಮಾಡಿದವರು ಮಲ್ಲಪ್ಪ ಶೆಟ್ಟರು. ಆ ಕಾಲದಲ್ಲಿ ಬಹುದೊಡ್ಡ ಮೊತ್ತ ಎನ್ನಬಹುದಾದ 40,000 ರೂಪಾಯಿಗಳನ್ನು ವಿನಿಯೋಗಿಸಿದ್ದರು. ಈ ದೇಗುಲದ ಸಮೀಪದಲ್ಲಿ ಇಂದು ನಂದಿತೀರ್ಥ ಎಂಬ ಹೆಸರಿನಿಂದ ಪರಿಚಿತವಾಗಿರುವ ಕಲ್ಯಾಣಿ ಹೊಂದಿದೆ. ಸುತ್ತಲೂ ಕಲ್ಲಿನ ಸೋಪಾನಗಳಿರುವ ಈ ಕೊಳದ ಒಂದು ಬದಿಗೆ ನಂದಿಯ ವಿಗ್ರಹ ಇದ್ದು ಅದರ ಬಾಯಿಯಿಂದ ತೀರ್ಥವು ಚೆಲ್ಲುತ್ತಿರುವಂತೆ ನಿರ್ಮಾಣ ಇದೆ. ಶಿಥಿಲವಾಗಿ ಹಾಳಾಗುವ ಸ್ಥಿತಿಯಲ್ಲಿದ್ದ ಕೊಳವನ್ನು ಪುನರ್ ನಿರ್ಮಿಸಿ ಸುತ್ತಲಿನ ಕಟ್ಟಡವನ್ನು ಕಟ್ಟಿಸಿ ಸುವ್ಯವಸ್ಥೆಯನ್ನು ಕಲ್ಪಿಸಿದವರು ಮಲ್ಲಪ್ಪ ಶೆಟ್ಟರೆ. ಹೊಸಕೋಟೆ ತಾಲೂಕು ವೀರನಹಳ್ಳಿಯಲ್ಲಿ ಮಲ್ಲಪ್ಪ ಶೆಟ್ಟರು ಕಟ್ಟಿಸಿದ ದೊಡ್ಡ ಕೆರೆ ಹೊಂದಿದೆ. ಇದನ್ನು ಎಲೆ ಮಲ್ಲಪ್ಪ ಶೆಟ್ಟರ ಕೆರೆ ಎಂದೇ ಕರೆಯುತ್ತಾರೆ. ಬೆಂಗಳೂರಿಗೆ ತೀವ್ರ ನೀರಿನ ಅಭಾವ ಒದಗಿದ ಸಂದರ್ಭದಲ್ಲಿ ಈ ಕೆರೆಯಿಂದಲೇ ನೀರನ್ನು ಸರಬರಾಜು ಮಾಡಲಾಗ್ತಾ ಇತ್ತು. ಬೆಂಗಳೂರಿನ ವಾಣಿ ವಿಲಾಸ ಹೆರಿಗೆ ಆಸ್ಪತ್ರೆಯ ಮೂಲ ಕಟ್ಟಡ ನಿರ್ಮಾಣ ಕಾಲದಲ್ಲಿ ಮಲ್ಲಪ್ಪ ಶೆಟ್ಟರು 35,000 ರೂಪಾಯಿಗಳಷ್ಟು ಧನಸಹಾಯ ಮಾಡಿ ತಮ್ಮ ದಾನಶೀಲತೆಯನ್ನು ಮೆರೆದರು. ಕೋಲಾರ ಜಿಲ್ಲೆಯ ಬೌರಿಂಗ್ಪೇಟೆಯಲ್ಲಿ 40,000 ರೂಪಾಯಿಗಳ ವೆಚ್ಚದಲ್ಲಿ ದೊಡ್ಡದೊಂದು ಧರ್ಮಛತ್ರವನ್ನು ಕಟ್ಟಿಸಿಕೊಟ್ಟರು. ಅನ್ನದಾನಿಗಳಾಗಿಯೂ ಹೆಸರು ಪಡೆದರು. 19ನೇ ಶತಮಾನದ ಧಾತು ಮತ್ತು ಈಶ್ವರ ಸಂವತ್ಸರಗಳ ಅವಧಿಯಲ್ಲಿ ಬೆಂಗಳೂರು ಭೀಕರ ಬರಗಾಲಕ್ಕೆ ಗುರಿಯಾಗಿ ತಲ್ಲಣಿಸಿ ಹೋಯಿತು. ಆ ಸನ್ನಿವೇಶದಲ್ಲಿ ಹೊಟ್ಟೆಗಿಲ್ಲದೆ ಜನರು ಸಂಕಟ ಪಡುತ್ತಾ ನರಳುವುದನ್ನು ನೋಡಲಾರದೆ ಶೆಟ್ಟರು ಎಡೆಬಿಡದಂತೆ ಅನ್ನದಾನದ ವ್ಯವಸ್ಥೆಯನ್ನು ಕಲ್ಪಿಸಿದರು. ಪ್ರತಿದಿನ 1,000+ ಜನರಿಗೆ ಆಹಾರ ನೀಡುವ ಈ ಕಾರ್ಯಕ್ರಮ 2 ವರ್ಷಗಳವರೆಗೆ ನಿರಂತರವಾಗಿ ನಡೆಯಿತು. ಅದಾಗಲೇ ತಮ್ಮ ಸಂಪತ್ತಿನ ಬಹುಪಾಲು ದಾನ ಧರ್ಮಗಳಿಗಾಗಿ ವಿನಿಯೋಗವಾಗಿ ಬಿಟ್ಟಿದ್ದರೂ ವಿಪತ್ಕಾಲದ ಅನ್ನದಾನಕ್ಕಾಗಿ ಮಲ್ಲಪ್ಪ ಶೆಟ್ಟರು ವಿನಿಯೋಗಿಸಿದ ಹಣವು ಅಪಾರ. ಶೆಟ್ಟರ ಅಸಾಮಾನ್ಯ ಔದಾರ್ಯವನ್ನು ಮೆಚ್ಚಿದ ಭಾರತ ಸರ್ಕಾರ 1877ರಲ್ಲಿ ಅವರಿಗೆ ರಾವ್ ಬಹದ್ದೂರ್ ಬಿರುದನ್ನು ನೀಡಿ ಸನ್ಮಾನಿಸಿತು. ಎಲೆ ಮಲ್ಲಪ್ಪ ಶೆಟ್ಟರಿಗೆ ವಯಸ್ಸಾಗುತ್ತಾ ಬಂದಂತೆ ಅವರ ಸಂಪತ್ತು ಕ್ಷೀಣಿಸತೊಡಗಿತ್ತು. ಏನನ್ನೂ ಕೊಡಲಾರದ ಸ್ಥಿತಿಗೆ ತಲುಪಿದ್ದರೂ ಯಾಚಕರು ಎಡೆಬಿಡದೆ ಬರುತ್ತಲೇ ಇದ್ದರು. ಬೇಡಿ ಬಂದವರಿಗೆ ಕೊಡಲಿಲ್ಲದೆ ಶೆಟ್ಟರು ಪರಿತಪಿಸುವುದನ್ನು ನೋಡಲಾಗದೆ ಮನೆಯವರು ಶೆಟ್ಟರು ಇದ್ದ ಕೊಠಡಿಗೆ ಸಂದರ್ಶಕರು ಹೋಗದಂತೆ ಪ್ರತಿಬಂಧಿಸಿಬಿಟ್ರು. ಇಷ್ಟಾಗಿಯೂ ಬಡಬ್ರಾಹ್ಮಣನೊಬ್ಬ ಕಾವಲಿನವರ ಕಣ್ಣು ತಪ್ಪಿಸಿ ಮಲ್ಲಪ್ಪ ಶೆಟ್ಟರನ್ನು ಕಾಣುವಲ್ಲಿ ಯಶಸ್ವಿಯಾದ. ತನ್ನ ಮಗಳಿಗೆ ಮದುವೆ ಮಾಡಬೇಕಿದ್ದು ಏನಾದರೂ ಆರ್ಥಿಕ ಸಹಾಯ ಮಾಡಬೇಕು ಎಂದು ಕೇಳಿಕೊಂಡ. ನಿನಗೆ ಕೊಡಲು ನನ್ನಲ್ಲಿ ಏನೂ ಇಲ್ಲವಲ್ಲ, ಮಾಡುವುದೇನು ಶಿವನೇ ಎಂದು ಕೊರಗುತ್ತಾ ಮಲ್ಲಪ್ಪ ಶೆಟ್ಟರು ಕೈಗಳನ್ನು ಎದೆಯ ಮೇಲೆ ಇಟ್ಟುಕೊಂಡರು. ಶಿವಲಿಂಗ ಇರಿಸಿದ್ದ ಬಂಗಾರದ ಕರಡಿಗೆಗೆ ಕೈ ತಾಗಿತು. ಶೆಟ್ಟರು ಒಳಕೋಣೆಗೆ ಹೋದರು. ಲಿಂಗವನ್ನು ವಸ್ತ್ರವೊಂದರಲ್ಲಿ ಕಟ್ಟಿ ಕೊರಳಲ್ಲಿ ಧರಿಸಿಕೊಂಡರು. ಬಂಗಾರದ ಕರಡಿಗೆಯನ್ನು ತಂದು ಬ್ರಾಹ್ಮಣನ ಕೈಯಲ್ಲಿ ಇರಿಸಿ ತನ್ನ ಅನುಕೂಲಕ್ಕೆ ಉಪಯೋಗಿಸಿಕೊಳ್ಳುವಂತೆ ಹೇಳಿ ಕಳುಹಿಸಿಕೊಟ್ರು. ಬಂಗಾರದ ಕರಡಿಗೆ ಇಲ್ಲದಿರುವುದು ಮನೆಯವರಿಗೆ ಗೊತ್ತಾಗಬಾರದೆಂದು ಕೆಲ ದಿನಗಳು ಉತ್ತರೀಯವನ್ನು ಕೊರಳ ಸುತ್ತ ಕಟ್ಟಿಕೊಂಡಿದ್ದರಂತೆ. ಕರಡಿಗೆ ಇಲ್ಲದೆ ವಸ್ತ್ರದಲ್ಲಿ ಸುತ್ತಿದ ಶಿವಲಿಂಗವನ್ನು ಕಂಡ ಮಗಳು ಕೇಳಿದಳು, ಅದು ಹೋಗಬೇಕಾದ ಕಡೆಗೆ ಹೋಯಿತು ಎಂದು ಶೆಟ್ಟರು ನಕ್ಕು ಸುಮ್ಮನಾದರಂತೆ.
3: ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
5: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901 9 9 6 3 2 6 ಸಹಬಾಳ್ವೆ ಬೆಂಗಳೂರು.
3: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: FM 100.6 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 6:15:18.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ.
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು

ಆಕಾಶವಾಣಿ ಅವಲೋಕನ ವಿಷಯ ಭಾರತದ ಪ್ರಥಮ ಹೈಡ್ರೋಜನ್ ಚಾಲಿತ ರೈಲು ಹಸಿರು ರೈಲು ಸಾರಿಗೆಯತ್ತ ಒಂದು ಐತಿಹಾಸಿಕ ಹೆಜ್ಜೆ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು ಭಾರತೀಯ ರೈಲ್ವೆ ವಲಯದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸಾರಿಗೆಯ ಹೊಸ ಯುಗ ಆರಂಭವಾಗಿದೆ ಜಾಗತಿಕವಾಗಿ ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಮುಂಚೂಣಿಗೆ ಬರುತ್ತಿದ್ದು ಭಾರತವು ತನ್ನದೇ ಆದ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ನಿಟ್ಟಿನಲ್ಲಿ ಪ್ರಮುಖ ಮೈಲಿಗಲ್ಲನ್ನು ಸಾಧಿಸಿದೆ ದೇಶದ ಮೊಟ್ಟಮೊದಲ ಜಲಜನಕ ಅಂದರೆ ಹೈಡ್ರೋಜನ್ ಚಾಲಿತ ರೈಲಿಗೆ ಕಳೆದ ಜುಲೈ 17ರಂದು ಅಧಿಕೃತವಾಗಿ ಚಾಲನೆ ನೀಡಲಾಗಿದ್ದು ಹಸಿರು ರೈಲು ಸಂಚಾರದ ದಿಸೆಯಲ್ಲಿ ಭಾರತದ ಬದ್ಧತೆಯನ್ನು ಜಗತ್ತಿಗೆ ಸಾರಲಾಗಿದೆ ಉತ್ತರ ರೈಲ್ವೆಯ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಈ ರೈಲು ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಸಾಂಪ್ರದಾಯಿಕ ಡೀಸೆಲ್ ಇಂಜಿನ್ಗಳು ಇಂಧನವನ್ನು ದಹಿಸಿ ಯಾಂತ್ರಿಕ ಶಕ್ತಿಯನ್ನು ಉತ್ಪಾದಿಸಿದರೆ ಈ ಹೈಡ್ರೋಜನ್ ರೈಲು ತನ್ನದೇ ಆದ ಸಣ್ಣ ವಿದ್ಯುತ್ ಉತ್ಪಾದನಾ ಘಟಕವನ್ನು ಒಳಗೊಂಡಿರುತ್ತದೆ ಈ ರೈಲಿನಲ್ಲಿ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನು ಬಳಸಲಾಗಿದೆ ರೈಲಿನಲ್ಲಿ ಶೇಖರಿಸಲ್ಪಟ್ಟಿರುವ ಹಬೆಯುಕ್ತ ಅನಿಲ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ರಾಸಾಯನಿಕ ಪ್ರಕ್ರಿಯೆಗೆ ಒಳಗಾಗಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ ಈ ವಿದ್ಯುತ್ ರೈಲಿನ ಎಂಜಿನ್ ಮೋಟಾರ್ಗಳನ್ನು ಚಲಾಯಿಸಲು ಬಳಕೆಯಾಗುತ್ತದೆ ಈ ಇಡೀ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಇಂಧನ ದಹನ ಕ್ರಿಯೆ ನಡೆಯುವುದಿಲ್ಲ ಇದರ ಪರಿಣಾಮವಾಗಿ ರೈಲಿನಿಂದ ಯಾವುದೇ ಹೊಗೆ ಅಥವಾ ಇಂಗಾಲದ ಹೊರಸೂಸು

ಇರುವಿಕೆ ಇರುವುದಿಲ್ಲ. ಕೇವಲ ನೀರಿನ ಹಬೆ ಮತ್ತು ಶಾಖ ಮಾತ್ರ ಉಪ ಉತ್ಪನ್ನಗಳಾಗಿ ಹೊರಬರುತ್ತವೆ. ಡೀಸೆಲ್ ಇಂಧನಕ್ಕೆ ಹೋಲಿಸಿದರೆ ಹೈಡ್ರೋಜನ್ ಅತ್ಯಂತ ಹೆಚ್ಚಿನ ಇಂಧನ ಸಾಮರ್ಥ್ಯವನ್ನು ಹೊಂದಿದ್ದು ಪರಿಸರಕ್ಕೆ ಅತ್ಯಂತ ಸುರಕ್ಷಿತ ಮತ್ತು ಸಂವರ್ಧಿತ ಅಂಶವಾಗಿದೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಮೇಧಾ ಸರ್ವೋ ಡ್ರೈವ್ ಸಂಸ್ಥೆಯು ತಂತ್ರಜ್ಞಾನ ಸಂಯೋಜನೆ ಮಾಡಿದೆ ಹಾಗೂ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICF ಇದನ್ನು ವಿನ್ಯಾಸಗೊಳಿಸಿದೆ. ಜಾಗತಿಕವಾಗಿ ಕಾರ್ಯಾಚರಣೆ ನಡೆಸುತ್ತಿರುವ ಬಹುತೇಕ ಹೈಡ್ರೋಜನ್ ರೈಲುಗಳು ಕೇವಲ 2-3 ಬೋಗಿಗಳನ್ನು ಹೊಂದಿದ್ದರೆ ಭಾರತದ ಈ ರೈಲು 10 ಬೋಗಿಗಳ ಬೃಹತ್ ವಿನ್ಯಾಸವನ್ನು ಹೊಂದಿದೆ. ಇದು ಸುಮಾರು 2,600 ಪ್ರಯಾಣಿಕರನ್ನು ಏಕಕಾಲದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು ಇಷ್ಟು ದೊಡ್ಡ ಮಟ್ಟದ ಜನಸಾಗಣೆಗೆ ಹೈಡ್ರೋಜನ್ ತಂತ್ರಜ್ಞಾನವನ್ನು ಅಳವಡಿಸಿರುವುದು ಜಾಗತಿಕ ಮಟ್ಟದಲ್ಲೇ ವಿಶಿಷ್ಟ ಸಾಧನೆಯಾಗಿದೆ. ಈ ರೈಲು ಜಿಂದ್ ಜಂಕ್ಷನ್ನಿಂದ ಸೋನಿಪತ್ ನಡುವಿನ 89 ಕಿಲೋಮೀಟರ್ ಮಾರ್ಗದಲ್ಲಿ ಚಲಿಸಲಿದ್ದು ಗರಿಷ್ಠ 75 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕಾರ್ಯಾಚರಣೆ ನಡೆಸಲು ಅನುಮತಿ ನೀಡಲಾಗಿದೆ. ಜಲಜನಕ ಸಂಚಾಲಿತ ರೈಲುಗಳ ಯಶಸ್ವಿ ಕಾರ್ಯಾಚರಣೆಗಾಗಿ ಹರಿಯಾಣದ ಜಿಂದ್ನಲ್ಲಿ ದೇಶದ ಅತಿದೊಡ್ಡ ರೈಲ್ವೆ ಹೈಡ್ರೋಜನ್ ಶೇಖರಣಾ ಮತ್ತು ಇಂಧನ ಮರುಪೂರಣ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ಅತ್ಯಾಧುನಿಕ ಘಟಕದಲ್ಲಿ ಏಕಕಾಲಕ್ಕೆ ಸುಮಾರು 3,000 ಕೆಜಿ ಹೈಡ್ರೋಜನ್ ಸಂಗ್ರಹಿಸಿಡಬಹುದಾಗಿದೆ. ಇಲ್ಲಿ ಇಂಧನ ಮರುಪೂರಣ ಪ್ರಕ್ರಿಯೆಯು 3 ಹಂತಗಳಲ್ಲಿ ನಡೆಯುತ್ತದೆ. ಈ ರೈಲುಗಳ ವ್ಯವಸ್ಥಿತ ನಿರ್ವಹಣೆಗಾಗಿ ದೆಹಲಿಯ ಶಾಕೂರ್ ಬಸ್ತಿಯಲ್ಲಿ ವಿಶೇಷ ಡಿಪೋವನ್ನು ಸಜ್ಜುಗೊಳಿಸಲಾಗಿದೆ. ಹೈಡ್ರೋಜನ್ ಅತ್ಯಂತ ಸುಲಭವಾಗಿ ಉರಿಯುವ ಅನಿಲವಾಗಿರುವುದರಿಂದ ಪ್ರಯಾಣಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದ್ದು ಬಹುಸ್ತರದ ಸುರಕ್ಷತಾ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ರೈಲು ಮತ್ತು ಇಂಧನ ಘಟಕಗಳಲ್ಲಿ ಹೈಡ್ರೋಜನ್ ಸೋರಿಕೆ ಹಾಗೂ ಬೆಂಕಿ ಪತ್ತೆ ಹಚ್ಚಲು ಅತ್ಯಾಧುನಿಕ ಸಂವಹನ ಯಂತ್ರಗಳನ್ನು ಅಳವಡಿಸಲಾಗಿದೆ. ಸಣ್ಣ ಪ್ರಮಾಣದ ಸೋರಿಕೆಯಾದರೂ ತಕ್ಷಣವೇ ಗಾಳಿಯಲ್ಲಿ ಕರಗಿ ಹೋಗುವಂತೆ ರೈಲಿನಲ್ಲಿ ನಿರಂತರ ಗಾಳಿ ಸಂಚಾರದ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಅಸಹಜ ಶಾಖ ಅಥವಾ ಹೊಗೆ ಕಂಡುಬಂದಲ್ಲಿ ಹೈಡ್ರೋಜನ್ ಪೂರೈಕೆಯನ್ನು ಸ್ವಯಂಚಾಲಿತವಾಗಿ ಸ್ಥಗಿತಗೊಳಿಸುವ ತಂತ್ರಜ್ಞಾನವಿದೆ. ಲೋಕೋ ಪೈಲಟ್ ಕ್ಯಾಬಿನ್ನಲ್ಲಿ ಇಡೀ ವ್ಯವಸ್ಥೆಯ ಸ್ಥಿತಿಗತಿಯನ್ನು ತೋರಿಸುವ ಡಿಜಿಟಲ್ ಪರದೆಯಿದ್ದು ತುರ್ತು ಸಂದರ್ಭದಲ್ಲಿ ರೈಲನ್ನು ಸುರಕ್ಷಿತವಾಗಿಡಲು ವಿಶೇಷ ವ್ಯವಸ್ಥೆ ನೀಡಲಾಗಿದೆ. ಈ ಇಡೀ ಪರಿಸರ ಸ್ನೇಹಿ ವ್ಯವಸ್ಥೆಯನ್ನು ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದ್ದು ಭಾರತದ ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ PESOದಿಂದ ಪರವಾನಗಿ ಪಡೆಯಲಾಗಿದೆ. ಅಲ್ಲದೆ ಜರ್ಮನಿಯ ಸಂಸ್ಥೆಯೊಂದರಿಂದ ಸ್ವತಂತ್ರ ತೃತೀಯ ಸೌಕರ್ಯ ಸುರಕ್ಷತಾ ಮೌಲ್ಯಮಾಪನವನ್ನು ಮಾಡಿಸಲಾಗಿದೆ. ಈ ಹೈಡ್ರೋಜನ್ ರೈಲು ಯೋಜನೆ ಜರ್ಮನಿ, ಚೀನಾ, ಜಪಾನ್ ಮತ್ತು ಅಮೆರಿಕದಂತಹ ಆಯ್ದ ರಾಷ್ಟ್ರಗಳ ಸಾಲಿನಲ್ಲಿ ಭಾರತದ ಹೆಸರು ಉಲ್ಲೇಖವಾಗುವಂತೆ ಮಾಡಿದೆ. ಈ ಪ್ರಾಯೋಗಿಕ ಯೋಜನೆಯ ಯಶಸ್ಸಿನ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕಲ್ಕಾ ಶಿಮ್ಲಾದಂತಹ ಪಾರಂಪರಿಕ ರೈಲು ಮಾರ್ಗಗಳಿಗೂ ಈ ಹೈಡ್ರೋಜನ್ ತಂತ್ರಜ್ಞಾನವನ್ನು ವಿಸ್ತರಿಸಲು ಭಾರತೀಯ ರೈಲ್ವೆ ಯೋಜಿಸಿದೆ. ಕೇಂದ್ರ ಸರ್ಕಾರದ ರಾಷ್ಟೀಯ ಹಸಿರು ಹೈಡ್ರೋಜನ್ ಮಿಷನ್ ಮತ್ತು ಜಾಗತಿಕ ಮಟ್ಟದ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಗುರಿಯನ್ನು ಸಾಧಿಸುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸಲಿದೆ. ಈ ಮೂಲಕ ದೇಶದ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚು ಸುಸ್ಥಿರ, ಪರಿಸರ ಸ್ನೇಹಿ ಮತ್ತು ಸ್ವಾವಲಂಬಿಯಾಗಿಸುವಲ್ಲಿ ಇದು ದಿಕ್ಸೂಚಿಯಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 6:35:44.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
7: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳುಗರ ವೇಳೆ ಇನ್ನೇನು 6:37 ಆಗ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
3: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಅಂತರ್ಜಲವನ್ನ ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.
4: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
5: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2,186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ವಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ವಾರ್ತೆಗಳ ವಿವರ. ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಪರಿಶಿಷ್ಟ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸುದೀರ್ಘ ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಮುಂದಿನ ಆಯವ್ಯಯದಲ್ಲಿ ಸ್ಕಾಲರ್ಶಿಪ್ ಹಣವನ್ನು ಹೆಚ್ಚಿಸುವ ಕುರಿತಂತೆ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಾತಿ ಪ್ರಮಾಣ ಪತ್ರ ನೀಡಲು 21 ದಿನ ಸಮಯ ನೀಡಲಾಗಿದ್ದು, ಯಾವುದೇ ಕಾರಣಕ್ಕೂ ವಿಳಂಬವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿ ಅಧೀನದಲ್ಲಿ 270 ಎಕರೆ ಭೂಮಿ ಇದ್ದು, ಅದರಲ್ಲಿ 150 ಎಕರೆ ಭೂಮಿ ಪರಿಶಿಷ್ಟರಿಗೆ ಸೇರಿದ ಭೂಮಿಯಾಗಿದೆ. ಈ ಕುರಿತಂತೆ ಕಂದಾಯ ಇಲಾಖೆಯ ಬೆಂಗಳೂರು ವಿಭಾಗ ಆಯುಕ್ತರಾದಂತಹ ಆದಿತ್ಯ ಆಮ್ಲಾ ಬಿಸ್ವಾಸ್ ಅಧ್ಯಕ್ಷತೆಯಲ್ಲಿ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ಬೆಂಗಳೂರು ವಿಭಾಗೀಯ ಆಯುಕ್ತರು ಸಲ್ಲಿಸಿದ ವರದಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ನಡೆಸಿದ ಸಮೀಕ್ಷೆಗಳ ಸಮಯದಲ್ಲಿ ಮಾಡಿದ ಅವಲೋಕನಗಳನ್ನು ಅನುಸರಿಸಿ ಕಂದಾಯ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಕಗ್ಗಲಿಪುರ ಗ್ರಾಮದ ಸರ್ವೆ ಸಂಖ್ಯೆ 46 ಮತ್ತು ಅಗರ ಮತ್ತು ಜಿಎಂಪಾಳ್ಯ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡ ಆರೋಪದ ಅತಿಕ್ರಮಗಳನ್ನು ಎಸ್ಐಟಿ ತನಿಖೆ ನಡೆಸಲಿದೆ. ಸರ್ಕಾರಿ ಭೂಮಿಯನ್ನು ವಿವಿಧ ಗುತ್ತಿಗೆ ಒಪ್ಪಂದಗಳ ಮೂಲಕ ಆಕ್ರಮಿಸಿಕೊಳ್ಳಲಾಗಿದ್ದು, ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ನೀಡಲಾದ ಭೂಮಿಯನ್ನು ಮಾರಾಟ ಪತ್ರಗಳು ಮತ್ತು ಒಪ್ಪಂದಗಳ ಮೂಲಕ ವರ್ಗಾಯಿಸಲಾಗಿದೆ. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯಲ್ಲಿ ಅಕ್ರಮ ರಚನೆಗಳನ್ನು ನಿರ್ಮಿಸಲಾಗಿದೆ ಎಂಬ ಆರೋಪಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ವಿ ಖಂಡ್ರೆ ಅವರು ನವದೆಹಲಿಯಲ್ಲಿ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ, ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 2,186 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ನಿಗದಿತ ಷರತ್ತುಗಳನ್ನು ಪಾಲಿಸಿದ್ದರೂ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-2026 ಆರ್ಥಿಕ ವರ್ಷಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯಾಗಿದ್ದ 2,186 ಕೋಟಿ ರೂಪಾಯಿ ಬಿಡುಗಡೆಯಾಗಿಲ್ಲ. ತಂತ್ರಾಂಶದ ತೊಡಕನ್ನೇ ಕಾರಣವಾಗಿಟ್ಟುಕೊಂಡು ಅನುದಾನ ತಡೆಹಿಡಿಯಲಾಗಿದೆ ಎಂಬ ಅಂಶವನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಗ್ರಾಮೀಣಾಭಿವೃದ್ಧಿಗೆ ತೊಡಕಾಗಿರುವುದಲ್ಲದೆ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದಲ್ಲಿ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಬಂಧಿಸಲಾಗುವುದು ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವನ್ನು ಜಾರಿಗೊಳಿಸುವಾಗ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವುದು ಕಾನೂನಿನ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವ ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 5 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ದಾಳಿಯ ಪ್ರಮುಖ ಸೂತ್ರಧಾರ ಬಸವರಾಜ ಪುದುಕೋಟೆಯನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ದಾಳಿಕೋರರ ಮೇಲೆಯೂ ಸೆಕ್ಷನ್ 307 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಡುವೆ ಅಧಿಕಾರಿಗಳು ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದ ಜಿಬಿಎ ಅಧಿಕಾರಿಯ ಮೇಲೆ ನಡೆದ ಹಲ್ಲೆ ಅತ್ಯಂತ ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆ ನಡೆಯುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳ ಸುರಕ್ಷತೆಯನ್ನು ಖಚಿತಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.60 ಮೀಟರ್ನಿಂದ 524.25 ಮೀಟರ್ಗೆ ಹೆಚ್ಚಿಸಲು ಭೂಸ್ವಾಧೀನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸುಮಾರು 80,000 ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಲಮಟ್ಟಿ ಅಣೆಕಟ್ಟಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 3 ವರ್ಷಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣಾ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ ಇರುವ ವಿವಾದಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ರಾಜ್ಯ ಸರ್ಕಾರ ಒಲವು ವ್ಯಕ್ತಪಡಿಸಿದ್ದು, ಕೇಂದ್ರ ಜಲಶಕ್ತಿ ಸಚಿವರು ಸಂಬಂಧಪಟ್ಟ ರಾಜ್ಯಗಳ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧ ನಗರಗಳಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ನಗರಾಭಿವೃದ್ದಿ ಹಾಗೂ ಕುಡಿಯುವ ನೀರು ಸರಬರಾಜು ಯೋಜನೆಗಳ ವಿಳಂಬ ಕಾಮಗಾರಿಗಳ ಕುರಿತು ನಗರಾಭಿವೃದ್ದಿ

0: ಡಾ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕಚೇರಿಯಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿವಿಧ ಯೋಜನೆಗಳ ಪ್ರಗತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಮತ್ತು ಉದ್ದೇಶಪೂರ್ವಕವಾಗಿ ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ವಾತಾವರಣ ತೀವ್ರಗೊಂಡಿದ್ದು, ರಾಜ್ಯಾದ್ಯಂತ ಬರಗಾಲ ವಿಪತ್ತು ಘೋಷಣೆ ಮಾಡಬೇಕು ಹಾಗೂ ಎನ್ಡಿಆರ್ಎಫ್ ಪರಿಹಾರ ಮಾನದಂಡ ವೈಜ್ಞಾನಿಕವಾಗಿ ನಿಗದಿ ಮಾಡಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿ ಮೈಸೂರು ದಸರಾವನ್ನು ಸರಳವಾಗಿ ಆಚರಿಸುವಂತೆ ಮನವಿ ಮಾಡಿತು. ರಾಜ್ಯಾದ್ಯಂತ ಜಲಾಶಯಗಳು ಭರ್ತಿಯಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬರ ಸಂಕಷ್ಟ ಇರುವ ಹಿನ್ನೆಲೆಯಲ್ಲಿ ರಾಷ್ಟೀಕೃತ ಖಾಸಗಿ ಹಾಗೂ ಸಹಕಾರಿ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ವತಿಯಿಂದ ಇದೇ 25-26ರಂದು ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, 1 ಕೋಟಿ ಮನೆಗಳನ್ನು ತಲುಪುವ ಉದ್ದೇಶ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ನಡೆಯುತ್ತಿದ್ದು ಬಿಜೆಪಿಯ ಎಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರತಿ ಕಾರ್ಯಕರ್ತರು ಕನಿಷ್ಠ 20 ಮನೆಗಳನ್ನು ತಲುಪಲು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ನರಗುಂದದಲ್ಲಿ ಹುತಾತ್ಮರಾದಂತಹ ರೈತರ ನೆನಪಿನಾರ್ಥ ಚಾಮರಾಜನಗರ ಜಿಲ್ಲಾ ಕೇಂದ್ರ ಗುಂಡುಪೇಟೆ ಪಟ್ಟಣ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರೈತ ಸಂಘ ರೈತ ಹುತಾತ್ಮ ದಿನ ಆಚರಿಸಿತು. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆ ಮಳೆಯಲ್ಲಿ ಕೊರತೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಬಿತ್ತನೆಯಾಗಿಲ್ಲ. ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ ಹಲಮಡಗಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಅವರನ್ನು ಭೇಟಿ ಮಾಡಿ ಜಿಲ್ಲೆಯ ಮಕ್ಕಳ ಹಕ್ಕುಗಳ ರಕ್ಷಣೆ, ಶಿಕ್ಷಣ, ಸುರಕ್ಷತೆ, ಬಾಲ್ಯ ವಿವಾಹ ತಡೆ ಮತ್ತು ಪೋಕ್ಸೋ ಪ್ರಕರಣಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ದೋಷರಹಿತ ಮತ್ತು ಪಾರದರ್ಶಕ ಮತದಾರ ಪಟ್ಟಿ ಸಿದ್ದಪಡಿಸುವಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ದ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2,186 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 6:50 ಸೆಕೆಂಡುಗಳು.

ಕೃಷಿ ರಂಗ. ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.

0: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ

0: ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಾವು ನಮ್ಮೂರು.
5: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ.

0: ಗಳಿಸೋಣ.
1: ರೈತ ಬಾಂಧವರೇ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ನಾವು ನಮ್ಮೂರು ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ಗ್ರಾಮಗಳ ಅಭಿವೃದ್ಧಿ, ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳು, ಯೋಜನೆಗಳ ಅನುಷ್ಠಾನ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಇನ್ನಿತರೆ ಸಂಸ್ಥೆಗಳ ಪಾತ್ರ, ಹೀಗೆ ಇನ್ನೂ ಅನೇಕ ವಿಚಾರಗಳನ್ನು ತಾವು ಈ ಬಾನುಲಿ ಸರಣಿಯ ಮೂಲಕ ತಿಳಿದುಕೊಳ್ಳುವಿರಿ. ಮೊದಲ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರವನ್ನು ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗೆ ಸಂದರ್ಶನವಿದೆ.

0: ಮಹೇಶ್ ಚಂದ್ರ ಗುರುಗಳಿಗೆ ನಮಸ್ಕಾರ.
1: ನಮಸ್ಕಾರ ಸರ್.
0: ಸ್ವಯಂ ಸೇವಾ ಸಂಸ್ಥೆಗಳ ನಿರ್ವಹಣೆಯಲ್ಲಿ ಬಹಳಷ್ಟು ವರ್ಷಗಳ ಅನುಭವ ಇದೆ ತಮಗೆ. ಇವತ್ತು ತಾವು ಸ್ವಯಂ ಸೇವಾ ಸಂಸ್ಥೆಗಳು ಹಾಗೆ ಗ್ರಾಮೀಣ ಅಭಿವೃದ್ಧಿ ಈ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೋಬೇಕು. ಮೊದಲನೇದಾಗಿ ನೀವು ತುಂಬ ಇಷ್ಟಪಡುವಂತಹ ಸ್ವಯಂ ಸೇವಾ ಕ್ಷೇತ್ರ ಏನಿದೆಯಲ್ಲ, ನೀವು ಅದಕ್ಕೆ ಬರೋದಕ್ಕೆ ಕಾರಣ ಏನು, ಮತ್ತು ಈಗ ರಾಜ್ಯ ಮಟ್ಟದ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಒಕ್ಕೂಟದ ಅಧ್ಯಕ್ಷರು ಕೂಡ ತಾವು, ಹೇಳ್ತಾ ಹೋಗಿ ಸರ್.
1: ನಮಸ್ಕಾರ ಸರ್. ಸ್ವಯಂ ಸೇವೆ ಅಥವಾ ಸೇವೆ ಅನ್ನುವಂಥದ್ದು ಪ್ರತಿ ಮನುಷ್ಯನಲ್ಲಿ ಹುಟ್ಟತನೇ ಜೊತೆಲಿ ಬಂದಿರುವಂಥದ್ದು. ಪ್ರತಿ ಮನುಷ್ಯನು ಗೊತ್ತಿಂದ ಗೊತ್ತಿಲ್ಲದಾಗ ಅವನು ಯಾವುದೇ ಸಂಕಷ್ಟಗಳು ಅಥವಾ ಏನಾದರೂ ಆದಾಗ ಸ್ಪಂದಿಸ್ತಾನೆ, ಅದು ಮನುಷ್ಯ ಗುಣ. ನಮ್ಮಲ್ಲಿ ಎಲ್ಲರಲ್ಲೂ ಅದಿದೆ. ವಿಶೇಷವಾಗಿ ಸ್ವಯಂ ಸೇವಾ ಸಂಸ್ಥೆಗಳು ಅಂದಾಗ ಅದನ್ನು ಪೂರ್ಣ ಒಂದು ಬದ್ಧತೆಯಿಂದ ಸಂಪೂರ್ಣ ಸಮಯದ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ತಂಡಗಳು ಹುಟ್ಕೊಳ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನನ್ನ ಈ ಕ್ಷೇತ್ರಕ್ಕೆ ಪರಿಚಯ ಆಗಿದ್ದು ಅಂತ ಹೇಳಿದ್ರೆ, ನಾನು ನಮ್ಮ ಮನೆಯಲ್ಲೆಲ್ಲ ತುಂಬ ಆ ಥರದ ಒಂದು ಸಣ್ಣ ವಾತಾವರಣ ಇತ್ತು. ನಾನು 4-5 ಕ್ಲಾಸ್ ಓದ್ತಾ ಇದ್ದಾಗಲೇ ನಮ್ಮ ಮನೆಯಲ್ಲಿ 20-30 ವರ್ಷದವರೆಗೆ ಸಾಕ್ಷರತೆ ಹೇಳ್ಕೊಡ್ತಾ ಇದ್ದೆ. ಆಗಲೇ ಇನ್ನು ಸರ್ಕಾರ ಶುರು ಮಾಡೇ ಇರಲಿಲ್ಲ ವಯಸ್ಕರ ಶಿಕ್ಷಣನ, ನಾನು ನಮ್ಮನೆಯಿಂದಲೇ ಹೇಳ್ಕೊಡ್ತಾ ಇದ್ದೆ. ನಮ್ಮೂರಲ್ಲಿ, ನಮ್ಮದು ಬೆಕ್ಕಳಲ್ಲಿ ಅಂತ ಹೇಳ್ಬಿಟ್ಟು, ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ. ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನನ್ನ ತಂದೆ ತಾಯಿನೇ ನನಗೆ ಆದರ್ಶ ಈ ವಿಷಯದಲ್ಲಿ. ಅನಂತರ ನಂದು ನಮ್ಮೂರಲ್ಲಿ 10ನೇ ತರಗತಿಯವರು ಮಾತ್ರ ಶಾಲೆ ಇದ್ದಿದ್ದು. ಅನಂತರ ನಾನು ಪಿ ಯು ಸಿ ಓದೋದಕ್ಕೆ ನಮ್ಮ ಮಾವ ಅಕ್ಕ ಭಾವ ಅವ್ರ ಜೊತೆ ಪಾಂಡವಪುರಕ್ಕೆ ಬಂದೆ. ಅಲ್ಲಿ ವಿಜಯ ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸ ಶುರು ಮಾಡಿದೆ. ಒಂದು ದಿವಸ ಆಕಸ್ಮಿಕವಾಗಿ ಒಂದು ಸಂಜೆ ಕೇಶವ ನಂಬೂದರಿ ಅಂತೇಳಿ ಅವರು ವಿಕಸನ ಅಂತೇಳಿ ಒಂದು ಸಂಸ್ಥೆಯನ್ನು ಶುರು ಮಾಡಿದರು ಮೇಲ್ಕೋಟೆಯಲ್ಲಿ, ಒಂದು ಆಕಸ್ಮಿಕ ಪರಿಚಯ ಅವ್ರ ಜೊತೆ ಆಗಿದ್ದು. ಅನಂತರ ನಾನು ಅವ್ರ ಜೊತೆಯಲ್ಲಿ ವಾರದ ಕೊನೆಯಲ್ಲಿ ಶನಿವಾರ ಭಾನುವಾರ ಅಲ್ಲೇ ಇರ್ತಾ ಇದ್ದೆ ಅವ್ರ ಜೊತೆಯಲ್ಲಿ, ಹಳ್ಳಿಗೆ ಹೋಗ್ತಾ ಇದ್ದೆ. ಆಮೇಲೆ ಪಿ ಯು ಸಿ ನಾನು ವಿಜ್ಞಾನ ವಿದ್ಯಾರ್ಥಿ, ನಮ್ಮ ಮನೆಯಲ್ಲೆಲ್ಲ ಬೇರೆದೇ ನಿರೀಕ್ಷೆಗಳಿತ್ತು. ಅಷ್ಟರಲ್ಲಿ ಇದು ನನಗೆ ಒಂದು ರೀತಿಯ ಅತಿಯಾದ ಹಚ್ಕೊಂಡಿದ್ದರಿಂದ ಪಿ ಯು ಸಿನಲ್ಲಿ ನಾನು ಸುಮಾರು 68% ಏನೋ ತಗೊಂಡು ಪಾಸಾದೆ. ಆಗಲೇ ನಾನು ಇರೆಗ್ಯುಲರ್ ಕಾಲೇಜಿಗೆ. ಅನಂತರದಲ್ಲಿ ನಾನು ಬೇರೆ ಆರ್ಟ್ಸ್ ತಗೊಂಡು ಡಿಗ್ರಿ ಮಾರ್ನಿಂಗು 8-12-12:30 ನನಗೆ ಕಾಲೇಜ್ ಇರೋದು ಡಿಗ್ರಿ. ಆಮೇಲೆ ಸಂಪೂರ್ಣವಾಗಿ ನಾನು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ. ಹೀಗೆ ನನ್ನ ಸಮಾಜ ಸೇವೆ ಶುರುವಾಗಿದ್ದು ಸರ್.
0: ಹೇಳಿ ಸರ್, ನಂತರ ಹೇಗೆ
1: ವಿಕಸನ ಅಂತ ಹೇಳ್ಬಿಟ್ಟು ಅದೊಂದು ಸ್ವಯಂ ಸೇವಾ ಸಂಸ್ಥೆ 1984 ಶುರುವಾಗಿದ್ದು, 1984 ಪ್ರಾರಂಭ ಆಯಿತು ಈ ಸಂಸ್ಥೆ. ನಂಬೂದರಿ ಅಂತೇಳಿ ಇದರ ಒಂದು ಪ್ರಾರಂಭ ಮಾಡಿದವರು ಸಂಸ್ಥಾಪಕರು. ಅಂದರೆ ಸ್ವಯಂ ಸೇವಾ ಸಂಸ್ಥೆಗಳು ಇವತ್ತಿನ ಸಮಾಜಕ್ಕೆ ತುಂಬ

0: ಅತ್ಯ ಅನಿವಾರ್ಯ ಆಗಿದೆ. ಈ ವಿಕಸನದ ಧ್ಯೇಯ ಏನಿತ್ತು ಅಂತ ಹೇಳಿದ್ರೆ, ಒಂದು ಮಾನವೀಯ ಸಮಾಜದ ಸೃಷ್ಟಿಯಾಗಬೇಕು, ಮಾನವೀಯತೆ ಇಲ್ಲದೆ ಇರುವಂಥ ಒಂದು ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ ಅಂತ ಹೇಳುವಂಥ ಒಂದು ವಾತಾವರಣ ಇತ್ತು. ಆ ಹಿನ್ನೆಲೆಯಲ್ಲಿ ನಂಬೂದ್ರಿಯವರು ತಮ್ಮ ಎಲ್ಲ ಕಾರ್ಖಾನೆ ನಡೆಸ್ತಾ ಇದ್ರು, ಒಂದು ಅದನ್ನೆಲ್ಲ ತೆಗೆದು ಒಂದು ಸಣ್ಣ ಪಂಚಾಯ ಶಾಲೆ ಹಾಕೊಂಡು ಒಂದು ಪಾದಯಾತ್ರೆ ಶುರು ಮಾಡಿದರು. ಹಳ್ಳಹಳ್ಳಿಗಳಲ್ಲಿ ಏನು ಇದು, ಯಾಕೆ ಮನುಷ್ಯರನ್ನ ಮನುಷ್ಯರ ಥರ ನೋಡ್ತಾ ಇಲ್ಲ ಅಂಥೇಳಿ. ಹಾಗೆ ಅವರು ತುಂಬ ಅಧ್ಯಯನ ಮಾಡ್ತಾ ಬಂದಾಗ ಅನಿಸಿದ್ದು, ನೋಡಲಿಕ್ಕೆ ನಾವೆಲ್ಲ ಮನುಷ್ಯರ ಥರನೇ ಇದ್ದೀವಿ, ಆದರೆ ನಮ್ಮ ಆಲೋಚನೆಗಳು ಒಳಗಡೆ ಅದಕ್ಕೆ ತದ್ವಿರುದ್ಧವಾಗಿದೆ. ಹಿಂಸೆ, ಕ್ರೌರ್ಯ, ಮತ್ಸರ, ಸ್ಪರ್ಧೆಗಳು ಅನಗತ್ಯವಾಗಿ ಬರ್ತಾ ಇದೆ. ಸೊ ಹಾಗಾಗಿ ಇದು ಮಾನವ ಕುಲಕ್ಕೆ ಇದು ಅಷ್ಟೊಂದು ಪೂರಕವಾದ್ದಲ್ಲ. ಹಾಗಾಗಿ ಒಂದು ಮಾನವೀಯ ಮೌಲ್ಯಗಳಿರುವಂಥ ಒಂದು ಸಮಾಜನ ಕಟ್ಟಬೇಕು ಅನ್ನುವಂಥದ್ದು ಅವ್ರದ್ದು ಒಂದು ಆಶಯ ಆಗಿತ್ತು. ಹಾಗಾಗಿ ವಿಕಸನ ಅಂತೇಳಿ ಹೆಸರಿಟ್ಟು, ವಿಕಸನ ಅಂತ ಹೇಳಿದ್ರೆ ವಿಕಾಸ ಹೊಂದದು, ಬದಲಾಗದು ಅಂತ ಹೇಳ್ಬಿಟ್ಟು, ನಮ್ಮ ಮೂಲ ಧ್ಯೇಯ ಇದ್ದದ್ದೇ ಮಾನವೀಯತೆಯೇ ಸಾಮಾಜಿಕ ಬದಲಾವಣೆಯ ಮೊದಲ ಹೆಜ್ಜೆ ಅಂತ. ಅಂದರೆ ಸಮಾಜದಲ್ಲಿ ಬದಲಾಗಬೇಕು, ಏನೋ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಆ ಮಾನವೀಯ ಗುಣ ಮೌಲ್ಯಗಳು ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು. ಹಾಗೆಯೇ ಶುರುವಾಗಂಥ ವಿಕಸನ ಸಂಸ್ಥೆ ಮಕ್ಕಳೊಟ್ಟಿಗೆ, ಆಗೆಲ್ಲ ತುಂಬ ಬಾಂಡೆಡ್ ಲೇಬರ್ ಇತ್ತು, ಮಕ್ಕಳು ಶಾಲೆಯಿಂದ ಹೊರಗಡೆ ಇರೋರಿದ್ದರು, ಅವ್ರನ್ನೆಲ್ಲ ಬಿಡಿಸಿ ಮತ್ತೆ ಶಾಲೆಗೆ ಸೇರಿಸುವಂಥದ್ದು, ಅವ್ರಿಗೆ ಬೆಂಬಲಿಸುವಂಥದ್ದು ಈ ಥರದಲ್ಲಿ ಶುರುವಾಯಿತು. ಅನಂತರ ಬರೀ ಮಕ್ಕಳಿಗೆ ಬೇರೆಯವರಿಂದ ನಾವು ಏನೋ ಕೊಡಿಸಿದ್ರೆ ಸಾಕಾಗೋದಿಲ್ಲ, ಕುಟುಂಬನೇ ಅದಕ್ಕೆ ಗಟ್ಟಿಗೊಳಿಸ್ಬೇಕು, ಸಶಕ್ತರನ್ನಾಗಿ ಮಾಡಬೇಕು ಅಂತೇಳಿ ಕುಟುಂಬದೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಕುಟುಂಬದಲ್ಲಿ ಅವರ ಕೃಷಿ ಮತ್ತು ಹೈನುಗಾರಿಕೆ ಇದು ಅವರ ಜೀವನಾಧಾರ. ಕೃಷಿ ಮತ್ತು ಹೈನುಗಾರಿಕೆನ ಗಟ್ಟಿಗೊಳಿಸ್ಬೇಕು ಅಂತ ಹೇಳಿದ್ರೆ ಮೇಲ್ಕೋಟೆ ಮತ್ತು ಅದರ ಸುತ್ತಮುತ್ತಲು ಪ್ರದೇಶ ಮತ್ತು ಮಳೆ ಆಶ್ರಿತ ಪ್ರದೇಶ, ಸಾಕಷ್ಟು ಮಳೆಯ ಕೊರತೆ ಇತ್ತು, ಬರಗಾಲ ಬರ್ತಾಯಿತ್ತು. ಅಲ್ಲೆಲ್ಲ ತುಂಬ ಕುಟುಂಬಗಳು ಮೇಲ್ಕೋಟೆಯಿಂದ ಮತ್ತು ಕೆ ಆರ್ ಪೇಟೆ ಆ ಭಾಗದಿಂದ ಬಾಂಬೆ ಕಡೆಗೆ, ಬೆಂಗಳೂರು ಕಡೆಗೆ ತುಂಬ ವಲಸೆ ಹೋಗ್ತಾಯಿದ್ರು. ಇದನ್ನೆಲ್ಲ ನೋಡಿ ಆಗ ಅಲ್ಲಿ ಕೆರೆ ಕಟ್ಟೆಗಳು ಅದನ್ನು ಅಭಿವೃದ್ಧಿಪಡಿಸ್ಬೇಕು, ಮಣ್ಣಿನ ಸಂರಕ್ಷಣೆ ಆಗಬೇಕು, ಕೃಷಿನಲ್ಲಿ ಬದಲಾವಣೆ ಬರಬೇಕು, ಈ ಎಲ್ಲ ಆದಾಗ ಕುಟುಂಬ ಶಕ್ತಿವಂತರಾಗ್ತಾರೆ, ಅವರ ಮಕ್ಕಳುಗಳನ್ನ ಅವ್ರು ನೋಡ್ಕೊಳ್ತಾರೆ ಅಂತೇಳಿ ಆ ಕೆಲಸಕ್ಕೆ ಬಂದ್ವಿ. ಹಾಗೆ ಮಹಿಳೆಯರು ಇದರಲ್ಲಿ ತುಂಬ ತೊಡಗಿಸ್ಕೊಳ್ತಾ ಇದ್ದಾರೆ, ಮಹಿಳೆಯರ ಪಾಲ್ಗೊಳ್ಳುವಿಕೆ ಮುಖ್ಯ ಅಂತೇಳಿ ಮಹಿಳಾ ಸಬಲೀಕರಣದ ಮೇಲೆ ಕೆಲಸ ಶುರುವಾಯಿತು. ಹೀಗೆ ವಿಕಸನ, ಪ್ರಸ್ತುತ ಮಕ್ಕಳ ರಕ್ಷಣೆ ಪೋಷಣೆ, ಮಹಿಳಾ ಸಬಲೀಕರಣ, ನೈಸರ್ಗಿಕ ಸಂಪನ್ಮೂಲಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ, ಹಾಗೆ ಜೀವನಾಧಾರ ಮತ್ತು ಮಾರುಕಟ್ಟೆ, ಹೀಗೆ ಒಂದು ನಾಲ್ಕು ಮುಖ್ಯ ಅಂಶಗಳಿಟ್ಕೊಂಡು ಕಳೆದ ಒಂದು 38-40 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ.
1: 4 ದಶಕಗಳ ಅನುಭವ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ತಮ್ಮದು. ಈಗ ಗುರುಗಳ ಹೇಳಿ, ಈಗ ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡಿಕೊಂಡಿದ್ದೀರಲ್ಲ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು, ಅದರ ಒಂದು ಉದ್ದೇಶ ಏನು, ಅದರ ಚಟುವಟಿಕೆಗಳು ಏನು?
0: ಸರ್, ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಮೂಲತಃ ಉದ್ದೇಶ ಇಡೀ ನಮ್ಮ ಸಮಾಜ ಸ್ವಾವಲಂಬಿಯಾಗಿರಬೇಕು, ಸುಸ್ಥಿರವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಮತ್ತು ಪ್ರತಿ ವ್ಯಕ್ತಿ ಈ ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದ ಪ್ರತಿ ಪ್ರಜೆ ಕೂಡ ಒಂದು ಘನತೆಯ ಜೀವನವನ್ನು ಹೊಂದಬೇಕು ಅನ್ನುವಂಥದ್ದು ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಆಶೆಯಾಗಿರುತ್ತೆ. ಆದರೆ ಪ್ರತಿ ಸ್ವಯಂ ಸೇವಾ ಸಂಸ್ಥೆಗಳು ಬೇರೆ ಬೇರೆ ವಿಷಯಗಳಿಟ್ಕೊಂಡು ಕೆಲಸ ಮಾಡಬಹುದು. ಉದಾಹರಣೆಗೆ ಕೆಲವರು ಮಕ್ಕಳ ರಕ್ಷಣೆ ಪೋಷಣೆ ಅಂತೇಳಿ ಅವರೊಟ್ಟಿಗೆ ಕೆಲಸ ಮಾಡ್ತಾರೆ, ಇನ್ನು ಕೆಲವು ಸಂಸ್ಥೆಗಳು ಹಿರಿಯ ನಾಗರಿಕರ ಆರೈಕೆ ಮತ್ತು ಅವರ ಕ್ಷೇಮಾಭಿವೃದ್ಧಿಗೆ ಕೆಲಸ ಮಾಡ್ತಾರೆ, ಇನ್ನು ಕೆಲವರು ಆರೋಗ್ಯದ ಮೇಲೆ ಕೆಲಸ ಮಾಡ್ತಾರೆ, ಇನ್ನು ಕೆಲವು ಸಂಸ್ಥೆಗಳು ಪರಿಸರದ ಮೇಲೆ ಕೆಲಸ ಮಾಡ್ತಾರೆ, ಮತ್ತು ಕೌಶಲ್ಯ ಅಭಿವೃದ್ಧಿ ಮೇಲೆ ಕೆಲಸ ಮಾಡೋರಿದ್ದಾರೆ. ಹೀಗೆ ವಿಷಯಗಳು ಯಾವುದೇ ಆದರೂ ಮೂಲ ಒಂದೇ, ಎಲ್ಲ ನಮ್ಮ ಏನು ಮನುಷ್ಯ ಕುಲ ಇದೆ ಅದರ ಜೊತೆ ಕೆಲಸ ಮಾಡುವಂಥದ್ದು. ಮತ್ತು ಒಂದು ವಿಸ್ತರಣೆ ಅಂತ ಹೇಳಿದ್ರೆ ನಮಗೆ ಇಡೀ ಜೀವ ವೈವಿಧ್ಯತೆ ಕೂಡ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ. ಈಗ ಮನುಷ್ಯ ಮಾತ್ರ ಅಲ್ಲ, ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡ್ರೆ ಅದು ಒಂದು ಟೈಮ್ ಇತ್ತು, ಸರ್ವ ಜನೋ ಸುಖಿನೋ ಭವಂತು ಅನ್ನುವಂಥದ್ದು ಒಂದು ಕಾಲ ಇತ್ತು. ಈಗ ಸರ್ವ ಜೀವಿನೋ ಸುಖಿನೋ ಭವಂತು ಅಂತ, ಎಲ್ಲ ಜೀವಿಗಳು ಇದ್ದರೆ ಮಾತ್ರ ನಾವು ಸುಖವಾಗಿರ್ತೀವಿ ಅಂತೇಳಿ. ಹಾಗಾಗಿ ಎಲ್ಲ ಸಮಗ್ರ ದೃಷ್ಟಿಕೋನ ಇಟ್ಕೊಂಡು ಸ್ವಯಂ ಸೇವಾ ಸಂಸ್ಥೆಗಳು ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೆ. ಸುಮಾರು ಕರ್ನಾಟಕದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವಂಥವು ಸುಮಾರು 1,000-2,000 ಹೆಚ್ಚು ಸಂಸ್ಥೆಗಳು ಇದೆ, ಸ್ವಯಂ ಸೇವಾ ಸಂಸ್ಥೆಗಳು. ಇಲ್ಲಿ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ನಮ್ಮದೇ ಆದ ಕಾರ್ಯಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ಈ ವಿಷಯಗಳು ಬಂದಾಗ ಪರಿಸರಕ್ಕೆ ವಿಶೇಷವಾಗಿ ಸಂಬಂಧಿಸಿದಾಗೆ ಎಸ್ ಆರ್ ಹಿರೇಮಠ್ ಅಂತೇಳಿ ಒಬ್ಬರು ಧಾರವಾಡದಲ್ಲಿ ಸಮಾಜ ಪರಿವರ್ತನ ಸಮುದಾಯ ಅಂತೇಳಿ ಒಂದು ಸಂಸ್ಥೆ ಕಟ್ಟಿ ಕೆಲಸ ಮಾಡ್ತಾಯಿದ್ರು ಅವರು. ವಿಶೇಷವಾಗಿ ಅವರು ಹೆಚ್ಚು ಗೋಮಾಳಗಳು, ಅರಣ್ಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ

0: ಮತ್ತು ಅಭಿವೃದ್ಧಿ ಮೇಲೆ ಹೆಚ್ಚು ಒತ್ತು ಕೊಡ್ತಾಯಿದ್ರು. ಆಗ ಅವರು ಅದು ಶುರು ಮಾಡಿದಂಥ ಒಂದು ಸಂಘಟನೆಯಲ್ಲಿ ಹರಿಹರದ ಹತ್ರ ಒಂದು ಅವರು ಆ ಥರದ ಒಂದು ಯುಕಲಿಪ್ಟಸ್ ನೀಲಗಿರಿ ಏನು ನೆಡ್ತಾಯಿದ್ರು, ಅದು ಬೇಡ ಪರಿಸರ ಸ್ನೇಹಿ ಗಿಡ ನೆಡಬೇಕು ಅಂತೇಳಿ ಕಿತ್ತುಕೋ ಹಚ್ಚಿಕೋ ಚಳವಳಿ ಅಂತೇಳಿ ಒಂದು ಶುರು ಮಾಡಿದರು. ಎಲ್ಲ ಸ್ಥಳೀಯ ಜನರೆಲ್ಲ ಒಗ್ಗೂಡಿ ಪರಿಸರ ಸ್ನೇಹಿ ಗಿಡಗಳು, ಗ್ರಾಮಕ್ಕೆ ಬೇಕಾದಂಥ ಗಿಡಗಳನ್ನ ನೆಡುವಂಥ ಒಂದು ಕ್ರಿಯೆ ಅದು. ಚಳವಳಿ ಅಂದರೆ ಅದೇನು ಕೂಗಾಟ ಹೋರಾಟ ಅಲ್ಲ, ಸಕ್ರಿಯವಾಗಿ ಸಕಾರಾತ್ಮಕವಾಗಿ ಮಾಡುವಂಥ ಕೆಲಸ ಅದು. ಸೊ ಆಗ ಅದರ ಒಂದು ವಿಸ್ತರಣೆಯಾಗಿ ಎಲ್ಲ ಸಂಸ್ಥೆಗಳು ಈ ಥರದಲ್ಲಿ ಒಗ್ಗೂಡಿ ಕೆಲಸ ಮಾಡಬೇಕು, ಮತ್ತು ಪರಸ್ಪರ ಅನುಭವಗಳ ಹಂಚಿಕೆ ಆಗಬೇಕು, ಮತ್ತು ಗುರಿ ಒಂದೇ ಇದೆ. ಉದ್ದೇಶಗಳು ಮಾರ್ಗಗಳು ಬೇರೆ ಬೇರೆ ಆಗಿರ್ಬೋದು, ಗುರಿ ಒಂದೇ ಇರೋದ್ರಿಂದ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಒಂದು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಒಕ್ಕೂಟವನ್ನು ಶುರು ಮಾಡಿದ್ರು ಅವರು. ಅದು 84ರಲ್ಲೇ ಶುರುವಾಗಿದ್ದು ನಂತರ ಹಂತ ಹಂತವಾಗಿ ಈಗ ಅದು ನಮ್ಮ 31 ಜಿಲ್ಲೆಗಳಲ್ಲೂ ಇದೆ ಒಕ್ಕೂಟ. ಈಗ ಸುಮಾರು 900ಕ್ಕೂ ಹೆಚ್ಚು ಸಂಸ್ಥೆಗಳು ಈ ನಮ್ಮ ಒಂದು ಒಕ್ಕೂಟದಲ್ಲಿದೆ. ಫೆವಾರ್ಡ್ ಅಂತ ಹೇಳ್ತೀವಿ, FEVOURD ಅಂತ ಫೆವಾರ್ಡ್ ಅಂದರೆ ಕರ್ನಾಟಕ ರಾಜ್ಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಅಂತ ಹೇಳ್ಬಿಟ್ಟು, ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆಗಳ ಒಕ್ಕೂಟ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಫೆವಾರ್ಡ್ ಅಂತ ಹೇಳ್ಬಿಟ್ಟು. ಈ ಒಕ್ಕೂಟದಲ್ಲಿ 3 ಹಂತದ ವ್ಯವಸ್ಥೆ ಇದೆ. ಒಂದು ಜಿಲ್ಲಾ ಮಟ್ಟದಲ್ಲಿ ಒಕ್ಕೂಟ ಇದೆ, ಆ ಜಿಲ್ಲೆಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಂಸ್ಥೆಗಳು ಒಗ್ಗೂಡಿ ಅಲ್ಲಿ ಅವರು ನೋಂದಾವಣೆ ಮಾಡ್ಕೊಳ್ತಾರೆ, ಸದಸ್ಯತ್ವ ಮಾಡ್ಕೊಳ್ತಾರೆ, ಅದು ಜಿಲ್ಲಾ ಮಟ್ಟದ್ದು. ಎರಡನೇದು ನಾವು ಇಡೀ ಕರ್ನಾಟಕವನ್ನು 31 ಜಿಲ್ಲೆಗಳನ್ನ 5 ವಿಭಾಗ ಮಾಡಿದ್ದೀವಿ. ಒಂದು ಮೈಸೂರು ವಿಭಾಗ, ಎರಡನೇದು ಬೆಂಗಳೂರು ವಿಭಾಗ, 3 ಶಿವಮೊಗ್ಗ, 4 ಬೆಳಗಾವಿ, 5ನೇದು ಗುಲ್ಬರ್ಗ. ಈ 5 ವಿಭಾಗಗಳಲ್ಲಿ ವಿಭಾಗ ಮಟ್ಟದ ಒಂದು ರಚನೆ ಇದೆ, ಮತ್ತು ಅಂತಿಮವಾಗಿ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಇದೆ. ಹೀಗೆ ಜಿಲ್ಲಾ ಮಟ್ಟದಲ್ಲಿ ಸದಸ್ಯತ್ವ ಆಗುತ್ತೆ, ಮತ್ತು ಪ್ರತಿ ಜಿಲ್ಲೆಯಿಂದ ಇಬ್ಬಿಬ್ಬರನ್ನ ಗೌರ್ನಿಂಗ್ ಕೌನ್ಸಿಲ್ ಅಂತೇಳಿ ಆಯ್ಕೆ ಮಾಡ್ತಾರೆ, ಒಬ್ಬರು ಪುರುಷರು ಒಬ್ಬರು ಮಹಿಳೆಯರು. ಅವರು ರಾಜ್ಯ ಮಟ್ಟಕ್ಕೆ ಬರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿ ಮತ್ತು ಬೇರೆ ಬೇರೆ ಉಪ ಸಮಿತಿಗಳಿದೆ, ಅಲ್ಲಿ ಅವರು ಕೆಲಸ ಮಾಡ್ತಾರೆ. ವಿಭಾಗ ಮಟ್ಟಕ್ಕೆ ಬಂದಾಗ ಉಪಾಧ್ಯಕ್ಷರು, ಪ್ರತಿ ವಿಭಾಗಕ್ಕೆ ಒಬ್ಬರು ಉಪಾಧ್ಯಕ್ಷರಿದ್ದಾರೆ. ಸೊ ಅವರು ಅದರ ಮುಖ್ಯಸ್ಥರಾಗಿರ್ತಾರೆ. ಆ ವಿಭಾಗ ಮಟ್ಟದಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳು, ಮತ್ತು ಹೆಚ್ಚೆಚ್ಚು ಈಗ ನಮಗೇನಂತ ಹೇಳಿದ್ರೆ ಈಗ ಗುಲ್ಬರ್ಗ ವಿಭಾಗದ ಸಮಸ್ಯೆಗಳು, ಅಲ್ಲಿಯ ಜೀವನ ಶೈಲಿನೇ ಬೇರೆ, ಶಿವಮೊಗ್ಗದೇ ಬೇರೆ, ನಮ್ಮ ಬೆಂಗಳೂರು ಮೈಸೂರದೇ ಬೇರೆ. ಹಾಗಾಗಿ ಅಲ್ಲಿ ವಿಷಯಾಧಾರಿತ ವಿಷಯಗಳನ್ನು ಇಟ್ಕೊಂಡು ಅವರು ಅಲ್ಲಿ ಕೆಲಸಗಳನ್ನ ಪ್ಲಾನ್ ಮಾಡ್ತಾರೆ. ಅಂತಿಮವಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಪದಾಧಿಕಾರಿಗಳು ಒಟ್ಟಿಗೆ ಸೇರ್ತೇವೆ ನಾವು. ಪ್ರತಿ ವಿಭಾಗದಿಂದ 3 ಜನ ಆಡಳಿತ ಮಂಡಳಿ ಸದಸ್ಯರು ಬರ್ತಾರೆ, 5 ವಿಭಾಗದಿಂದ 15 ಜನ ಆಗ್ತೀವಿ. ಅದರಲ್ಲಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಇರ್ತಾರೆ, ಅದಾದಮೇಲೆ ಪ್ರಧಾನ ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ, 3 ಜನ ಆಯಿತು. ಇನ್ನು 5 ವಿಭಾಗಕ್ಕೆ ಆಗಲೇ ಹೇಳ್ದಂಗೆ 5 ಉಪಾಧ್ಯಕ್ಷರು ಇರ್ತಾರೆ, ಇನ್ನು ಉಳಿದವರು ಆಡಳಿತ ಮಂಡಳಿ ಸದಸ್ಯರಾಗಿರ್ತಾರೆ. ಹೀಗೆ ಇದರ ರಚನೆ ಇದೆ.
1: ಈಗ ನೀವು ಈ ಒಂದು ಒಕ್ಕೂಟ ಮಾಡಿಕೊಂಡಿದ್ದು ಅನುಭವ ಹಂಚಿಕೆ ಒಂದು, ಉದ್ದೇಶಗಳು ಏನೇನು ಇರಬಹುದು, ಯಾತಕ್ಕೋಸ್ಕರ ಮಾಡಿಕೊಂಡಿದ್ದೀರಿ?
0: ಅದೇ ಪ್ರಾರಂಭದಲ್ಲಿ ಅನುಭವದ ಹಂಚಿಕೆ ಅಂತ ಶುರುವಾಯಿತು. ಕಾಲಘಟ್ಟ ಬದಲಾದ ಹಾಗೆ, ಈಗ ಉದಾಹರಣೆಗೆ 80ರ ದಶಕ, 90ರ ದಶಕ, ಮತ್ತು 2000 ನಮಗೆ ಜಾಗತೀಕರಣ, ನಂತರದ ಬೆಳವಣಿಗೆಗಳೆಲ್ಲ ನೋಡುವಾಗ ಸಾಕಷ್ಟು ವಿಷಯಗಳಲ್ಲಿ ಮತ್ತು ಮೌಲ್ಯಗಳಲ್ಲಿ ಬದಲಾವಣೆಗಳು ಸಮಾಜದಲ್ಲೂ ಬಂದಿದೆ, ಸರ್ಕಾರದಲ್ಲೂ ನೀತಿಗಳಲ್ಲಿ ಬದಲಾವಣೆ ಆಗಿದೆ, ಮತ್ತು ಸಮುದಾಯದ ನಿರೀಕ್ಷೆಗಳು ಕೂಡ ಬದಲಾವಣೆಗಳಾಗಿದೆ. ಹಾಗಾಗಿ ಆಯಾ ಕಾಲಮಾನಕ್ಕೆ ತಕ್ಕಂತೆ ನಮ್ಮ ಸಂಸ್ಥೆಗಳು ಕೂಡ ಬದಲಾದರೆ ಪ್ರಸ್ತುತ ಆಗ್ತೇವೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಈಗ ಪ್ರಸ್ತುತದಲ್ಲಿ ನಮಗೇನಂತ ಹೇಳಿದ್ರೆ ಪ್ರತಿ ಸ್ವಯಂ ಸೇವಾ ಸಂಸ್ಥೆಗಳು ಸಾಕಷ್ಟು ಅವರದೇ ಆದಂಥ ಇತಿಮಿತಿಗಳಿದೆ. ಈಗ ಸರ್ಕಾರದ ಹಂತದಲ್ಲಿ ಬಂದಾಗ ಸಾಕಷ್ಟು ಕಡ್ಡಾಯವಾಗಿ ಕೆಲವು ಮಾಡಬೇಕಾದಂಥ ದಾಖಲೆಗಳು ಮತ್ತು ಅನುಸರಣೆಗಳಿದೆ. ಅದರ ಬಗ್ಗೆ ತುಂಬ ಸಂಸ್ಥೆಗಳಿಗೆ ಸಾಕಷ್ಟು ಮಾಹಿತಿಗಳು ಮತ್ತು ಅದನ್ನು ಮಾಡಬೇಕಾದಂಥ ಕೌಶಲ್ಯಗಳಿಲ್ಲ. ಹಾಗಾಗಿ ಒಕ್ಕೂಟದ ಮೊದಲನೇ ಆದ್ಯತೆ ಏನಂತ ಹೇಳಿದ್ರೆ ಸದಸ್ಯ ಸಂಸ್ಥೆಗಳ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿ ಏನೆಲ್ಲ ಅವರು ಸರ್ಕಾರದ ಕಡ್ಡಾಯ ದಾಖಲೆಗಳೇನಿದೆ ಮತ್ತು ಒಂದು ಸಂಸ್ಥೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಏನೆಲ್ಲ ಕೌಶಲ್ಯಗಳು ಬೇಕು, ವಿಷನ್ ಅಂತ ಹೇಳ್ತೀವಿ, ಒಂದು ದೃಷ್ಟಿಕೋನ ಇರಬೇಕು, ಮತ್ತು ಅದಕ್ಕೆ ಪೂರಕವಾದ ಒಂದು ಮಿಷನ್ ಅಂತ ಹೇಳ್ತೀವಿ, ಒಂದು ನಮ್ಮದೇ ಒಂದು ಕಾರ್ಯತಂತ್ರ ಕಾರ್ಯಜಾಲ ಬೇಕು. ಸೊ ಈ ಥರದ ಒಂದು ಸಾಮರ್ಥ್ಯ ಅಭಿವೃದ್ಧಿ ಮಾಡುವಂಥದ್ದಿದೆ. ಎರಡನೇದು ಬಂದು ಪ್ರತಿ ಸಂಸ್ಥೆಗಳನ್ನು ಒಗ್ಗೂಡಿಸಿ ಅವರ ಅನುಭವಗಳನ್ನ ಹಂಚಿಕೆ ಮಾಡ್ತಾ ಕಲೆಕ್ಟಿವ್ ಆಗಿ ಕೆಲಸ ಮಾಡೋದು, ಒಗ್ಗೂಡಿ ಕೆಲಸ ಮಾಡುವಂಥದ್ದು. ಈಗ ಉದಾಹರಣೆಗೆ 800ರಿಂದ 900 ಸಂಸ್ಥೆಗಳನ್ನ ಏನಿದ್ದೀವಿ, ಪರಿಸರದ ಮೇಲೆ

0: ಕೆಲಸ ಮಾಡುವಂಥವ್ರು ಸುಮಾರು 150 ಹೆಚ್ಚು ಸಂಸ್ಥೆಗಳಿದ್ದಾವೆ. ಮಕ್ಕಳೊಟ್ಟಿಗೆ ಕೆಲಸ ಮಾಡೋ ಸಂಸ್ಥೆಗಳಿದ್ದಾರೆ. ಈಗ ಎಷ್ಟೋ ವಿಷಯಗಳು ಇನ್ನೂ ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹ ಆಗ್ಬೋದು, ಮಕ್ಕಳ ಮೇಲಿನ ದೌರ್ಜನ್ಯ ಆಗ್ಬೋದು, ಅವರಿಗೆ ಸರಿಯಾದ ಪುನರ್ವಸತಿ ಆಗ್ಬೋದು ಸಮಸ್ಯೆ ಇದೆ, ಅಥವಾ ಪರಿಸರಕ್ಕೂ ಅದೇ ಥರದ ಸಮಸ್ಯೆಗಳಿದೆ. ಅಂದರೆ ನಾವು ಒಂದೊಂದು ಮೂಲೆಯಲ್ಲಿ ನಿಂತು ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಅನುಭವಗಳು, ಅಲ್ಲಿ ಅಧ್ಯಯನಗಳು ಇವನ್ನೆಲ್ಲ ಇಟ್ಕೊಂಡು ಇಡೀ ಎಲ್ಲ ಸಂಸ್ಥೆಗಳು ಒಗ್ಗೂಡಿ ನಾವು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು, ಸರ್ಕಾರ ಇವ್ರ ಜೊತೆ ಅದನ್ನು ಅಧ್ಯಯನಗಳನ್ನ ಪ್ರಸ್ತುತಪಡಿಸ್ತಾ ಏನು ಇಡೀ ರಾಜ್ಯಕ್ಕೆ ಬೇಕಾದಂಥ ನಿಯಮಗಳೇನು, ಹೊಸ ಕಾರ್ಯಕ್ರಮಗಳೇನು ಮಾಡಬಹುದು, ಈ ಥರದ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಗತ್ಯತೆ ಕೂಡ ಇದೆ ಈಗ. ಹಾಗಾಗಿ ಎರಡನೇ ವಿಷಯ ಏನಂತ ಹೇಳಿದ್ರೆ ಈ ಥರ ನಾವು ಒಗ್ಗೂಡಿ ಕೆಲಸ ಮಾಡುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ಅಧ್ಯಯನಗಳು, ಸಂಶೋಧನೆಗಳನ್ನು ಮಾಡಿ ಅದನ್ನು ಸರ್ಕಾರದ ಜೊತೆಗೆ ಸಮಾಲೋಚನೆ ಮಾಡುವಂಥದ್ದಿದೆ. ಮೂರನೇದು, ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ, ಡಿಜಿಟಲೈಜೇಷನ್ ಅಂತ ಏನು ಹೇಳ್ತೀವಿ, ಅದು ತುಂಬ ಪ್ರಧಾನ ಪಾತ್ರ ವಹಿಸ್ತಾ ಇದೆ. ಆ ವಿಷಯಗಳಲ್ಲಿ ಕೂಡ ನಮ್ಮ ಸಂಸ್ಥೆಗಳು ಸಾಕಷ್ಟು ಇನ್ನೂ ಮಾಡಬೇಕಾದ್ದು, ಅಳವಡಿಸ್ಕೋಬೇಕಾದ್ದಿದೆ. ಹಾಗಾಗಿ ನಮ್ಮ ಎಲ್ಲ ಸಂಸ್ಥೆಗಳಿಗೆ ಹೇಗೆ ನಮ್ಮ ಡೇಟಾಬೇಸನ್ನು ನಾವು ರೆಡಿ ಮಾಡೋದು, ನಾವು ಕೆಲಸ ಮಾಡೋ ಸಮುದಾಯದ್ದು, ಮತ್ತು ಅದರ ಇತರೆ ವಿಜ್ಞಾನ ತಂತ್ರಜ್ಞಾನ ಹೇಗೆ ಅಳವಡಿಸ್ಕೊಳ್ಳುವಂಥದ್ದು. ಈಗ ಉದಾಹರಣೆಗೆ ನಾವು ಪರಿಸರ ಅಥವಾ ಕೃಷಿ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಈಗ ಕೃಷಿನಲ್ಲಿ ಕೆಲಸ ಮಾಡುವಾಗ ಕೃಷಿಕರೊಟ್ಟಿಗೆ ನಾವು ನೀರು ನಿರ್ವಹಣೆ ಅಥವಾ ಹವಾಮಾನ ಮುನ್ಸೂಚನೆ ಈ ಥರದ್ದೆಲ್ಲ ಸಾಕಷ್ಟು ಸವಾಲುಗಳಿದೆ. ರೈತ ಉತ್ಪಾದಕ ಕಂಪನಿಗಳ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಹೇಗೆ ಇದನ್ನೆಲ್ಲ ಅಳವಡಿಸ್ಕೋಬಹುದು, ಅಳವಡಿಸ್ಕೊಳ್ಳೋದ್ರ ಮೂಲಕ ನೀರು ನಿರ್ವಹಣೆಯಲ್ಲಿ ಹೇಗೆ ಪರಿಣಾಮಕಾರಿ ವ್ಯವಸ್ಥೆಗಳನ್ನ ರೂಪಿಸಬಹುದು, ಖರ್ಚನ್ನ ಕಮ್ಮಿ ಮಾಡಬಹುದು, ಇದ್ರ ಜೊತೆಗೆ ಸಂಸ್ಥೆಗಳಲ್ಲಿ ಕೂಡ ದಾಖಲೀಕರಣನ ಹೇಗೆ ಪರಿಣಾಮಕಾರಿ ಮಾಡ್ಬೋದು ಅನ್ನೋದು, ಈ ಥರದ ವಿಷಯಗಳಿಟ್ಕೊಂಡು ಅದರಲ್ಲೂ ಇತ್ತೀಚೆಗೆ AI ಅಂತ ಏನು ಬರ್ತಾ ಇದೆ, ಈ ಎಲ್ಲವನ್ನು ತಳಮಟ್ಟಕ್ಕೆ ತಲುಪಿಸ್ಬೇಕು. ನಾವು ಸಂಸ್ಥೆಗಳು ಅಳವಡಿಸ್ಕೋಬೇಕು, ಸಮುದಾಯದ ಹಂತದಲ್ಲಿ ಕೂಡ ಇದನ್ನು ಪರಿಚಯಿಸಬೇಕು ಅನ್ನುವಂಥದ್ದಿದೆ. ಸೊ ಹಾಗಾಗಿ ವಿಜ್ಞಾನ ತಂತ್ರಜ್ಞಾನದ ಪರಿಚಯ ಮಾಡಿಕೊಡೋದು, ಆ ಅಳವಡಿಕೆ ಮೇಲೆ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಸಂಪನ್ಮೂಲಗಳು, ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಾಕಷ್ಟು ಸವಾಲುಗಳಿದೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಹೇಳಿದ್ರೆ ದುಡ್ಡು ತುಂಬ ಬಂದ್ಬಿಡುತ್ತೆ, ಇಲ್ಲ ಫಾರಿನಿಂದ ಬಂದ್ಬಿಡುತ್ತೆ, ಇನ್ಯಾರೋ ಕೊಟ್ಟುಬಿಡ್ತಾರೆ ಅಂತ ಹೇಳಿ. ನಿಜವಾಗಿ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದು ದೊಡ್ಡ ಸವಾಲಿನ ಕೆಲಸ. ಇಲ್ಲಿ ಯಾವ ಭದ್ರತೆಯೂ ಇಲ್ಲ, ಯಾವ ಹರಿವೂ ಇಲ್ಲ, ನಿರಂತರವಾದ ಯೋಜನೆಗಳು ಇರೋದಿಲ್ಲ. ಈ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡೋರನ್ನ ಬಹುತೇಕ ಜನ ಒಂಥರ ಹುಚ್ಚರು ಅಂತಲೇ ಹೇಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೆಲಸದ ಭದ್ರತೆ ಆಗಲಿ ಅಥವಾ ನಮ್ಮ ಮಂತ್ಲಿ ಸ್ಯಾಲ್ರಿ ಭದ್ರತೆ ಆಗಲಿ ಈ ಥರ ಯಾವುದೂ ಇಲ್ಲ. ಆದರೂ ಈ ಕ್ಷೇತ್ರದಲ್ಲಿ ಬಂದವರು ಇಲ್ಲಿ ಒಂದು ರೀತಿಯಲ್ಲಿ ಅಡಿಕ್ಟ್ ಆದಂಗೆ ಉಳಿದ್ಬಿಡ್ತಾರೆ. ಇಲ್ಲಿ
1: ಪ್ಯಾಷನ್
0: ಅದು. ಸೊ ಆ ಪ್ಯಾಷನ್ ಜೊತೆಗೆ ಈಗ ಏನಾಗ್ತಾ ಇದೆ, ಹೆಚ್ಚು ಇದನ್ನು ವೃತ್ತಿಪರವಾಗಿ ಹೇಗೆ ತಗೊಂಡು ಹೋಗುವಂಥದ್ದು ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಆಲೋಚನೆ ಮತ್ತು ಅಭ್ಯಾಸ ಶುರು ಆಗಿದೆ. ಸೊ ಹಾಗಾಗಿ ಆ ದಿಸಿನಲ್ಲಿ ಹೇಗೆ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಸುಸ್ಥಿರತೆಯನ್ನು ತರುವಂಥದ್ದು, ನಾವೆಲ್ಲ ಸುಸ್ಥಿರತೆ ಬಗ್ಗೆ ಮಾತಾಡ್ತೀವಿ, ಸ್ವಯಂ ಸೇವಾ ಸಂಸ್ಥೆಗಳಲ್ಲೇ ಆ ಥರದ ಒಂದು ಸುಸ್ಥಿರತೆಯ ಕೊರತೆ ಇದೆ. ಹಾಗಾಗಿ ಬೇರೆ ಬೇರೆ ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸಬಹುದು, ಹೇಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ರ ಮೇಲೆ ಕೂಡ ನಮ್ಮ ಈ ಒಂದು ಫೆವಾರ್ಡ್ ಒಕ್ಕೂಟ ಕೆಲಸ ಮಾಡ್ತಾ ಇದೆ. ಐದನೇದು ಬಂದು, ಈಗಾಗಲೇ ಹೇಳ್ದಂಗೆ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಸುಮಾರು 500,000 ಹೆಚ್ಚು ಜನ ಕಾರ್ಯಕರ್ತರಿದ್ದಾರೆ. ಕೋವಿಡಿಂದ ಹಿಡಿದು ಯಾವುದೇ ಹಂತದಲ್ಲಿ ಅವರು ಯಾವುದೇ ನಿರೀಕ್ಷೆಗಳಿಲ್ಲದೆ ಪಣವಾಗಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಸರ್ಕಾರದ ಜೊತೆ ಸುಮಾರು ಕಳೆದ ಒಂದು 5 ಸಮಾಲೋಚನೆ ಮಾಡ್ತಾ ಇದ್ದೀವಿ. ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂಥ ಕಾರ್ಯಕರ್ತರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡಿ. ಈಗ ಹೇಗೆ ಬೇರೆ ಬೇರೆ ಕಲಾವಿದರಿಗೆ ಅಥವಾ ಈವನ್ ಗಿಗ್ ಕಾರ್ಮಿಕರಿಗೆ ಕೂಡ ಸರ್ಕಾರ ಘೋಷಣೆ ಮಾಡಿದೆ, ಬೇರೆ ಬೇರೆ ಎಲ್ಲರಿಗೂ ಒಂದು ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಹೇಳಿದ್ರೆ ಒಂದು ಸರ್ಕಾರದ ವಿಸ್ತರಣಾ ಭಾಗವಾಗಿ ನಾವು ಕೆಲಸ ಮಾಡುವಂಥದ್ದು. ತುಂಬ ಹಳ್ಳಿಗಳು ಕೊನೆಯ ಯಾರು ಸರ್ಕಾರ ತಲುಪೋಕ್ಕಾಗೋದಿಲ್ವೋ ಅಲ್ಲಿ ನಾವು ಖಂಡಿತ ಹೋಗಿರ್ತೀವಿ, ಯಾವುದೇ ಸಮಯದ ಇದಿಲ್ಲದೆ. ಸೊ ಹಾಗಾಗಿ ಸರ್ಕಾರ ಈ ದಿಸಿನಲ್ಲಿ ಗಮನ ಹರಿಸ್ಬೇಕು, ಅದು ಸರ್ಕಾರದ ಕರ್ತವ್ಯ ಜವಾಬ್ದಾರಿ ಕೂಡ, ಅದರ ಮೇಲೆ ಗಮನ ಹರಿಸ್ಬೇಕು ಅಂತೇಳಿ ಅದನ್ನು ಕೂಡ ಒಂದು ಉದ್ದೇಶವಾಗಿಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ.
2: ಬಾನುಲಿ ಕೃಷಿ ಬೆಳಗು.
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
2: ಇದೇ ತಿಂಗಳ 27 ತಾರೀಕು ಸೋಮವಾರ ಬೆಳಿಗ್ಗೆ 10
3: ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
4: ನಾನು ಡಿಟಿ ಪ್ರಕಾಶ್.

0: ಎಲ್ಲ.
1: ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ಮುದಿಮಗಡು ಗ್ರಾಮದ ಕೃಷಿಕ ರಮೇಶ್ ಕೆಸ್ತೂರು.
2: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
2: ಬಾನುಲಿ ಕೃಷಿ ಬೆಳಗು.
3: ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಏನು, ನಿಮ್ಮ ಪರಿಕಲ್ಪನೆ ಏನು, ಅಥವಾ ಈ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯ ಒಂದು ಪರಿಕಲ್ಪನೆ ಯಾವ ರೀತಿ ಜಾರಿ ಆಗ್ಬೋದು ಅಂತೀರಿ?
4: ಅದೇ ಸರ್, 2000 ಇಸ್ವಿವರೆಗೆ ಅಭಿವೃದ್ಧಿ ಅನ್ನೋದಕ್ಕೆ ಇದ್ದ ಭಾಷೆನೇ ಬೇರೆ ಇತ್ತು. ಅಭಿವೃದ್ಧಿ ಅಂತ ಹೇಳುವಾಗ ನಮಗೆ ಉತ್ಪಾದನೆ ಜಾಸ್ತಿ ಮಾಡಬೇಕು, ರಸ್ತೆಗಳಾಗಬೇಕು, ಈ ಥರದ ಕಲ್ಪನೆಗಳೇ ಜಾಸ್ತಿ ಇತ್ತು. ಅಷ್ಟರಲ್ಲಾಗಲೇ ಸಾಕಷ್ಟು ಸಂಸ್ಥೆಗಳು ಅಧ್ಯಯನಗಳು ಮಾಡ್ತಾಯಿದ್ರು, ಏನು ಅಭಿವೃದ್ಧಿಗೆ ಏನು ನಾವು ಭಾಷ್ಯ ಬರೆಯೋದು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ನಾವೇನು ಅದು ಶುರು ಮಾಡಿದ್ವಿ, ಉದಾಹರಣೆಗೆ ಅಂತರ್ಜಲದ ಬಳಕೆ. ಈಗ ನಮಗೆ ಉತ್ಪಾದಕತೆ ಜಾಸ್ತಿ ಆಗಬೇಕು ಮತ್ತು ಇಳುವರಿ ಜಾಸ್ತಿ ತರಬೇಕು ಅಂತೇಳಿ ಎರಡನ್ನ ಶುರು ಮಾಡಿದ್ವಿ. ನಾವು ಒಂದು ತುಂಬ ಗೊಬ್ಬರಗಳನ್ನ ಬಳಸೋಕ್ಕೆ ಶುರು ಮಾಡಿದ್ವಿ, ಮತ್ತು ಮಣ್ಣಿಗೆ ಯಾವುದೇ ವಿಶ್ರಾಂತಿ ಇಲ್ಲದಾಗೆ ಕೃಷಿಯ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಒಂದು ಹಂತದವರೆಗೆ ಇಳುವರಿ ಜಾಸ್ತಿ ಆಯಿತು, ಮತ್ತೆ ಕಮ್ಮಿ ಆಯಿತು. ಆದರೆ ಪರಿಣಾಮ ಏನಾಯಿತು ಅಂದರೆ ಅಂತರ್ಜಲ ಪೂರ್ಣ ಕೆಳಗಡೆ ಹೋಗಿದೆ, ಮತ್ತು ಇರೋ ಜಲ ಕೂಡ ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅನ್ನುವಾಗ ಆಗಿದೆ. ಮತ್ತು ಈಗ ನಿರಂತರವಾಗಿ ಇಳುವರಿ ಕುಸಿತ ಆಗಿದೆ, ಮಣ್ಣಿನ ಆರೋಗ್ಯ ಕೆಟ್ಟಿದೆ, ಕೆರೆ ಕಟ್ಟೆಗಳು ಒತ್ತುವರಿಯಾಗಿದೆ, ಮಳೆ ಬೀಳೋದು ಕಡಿಮೆ ಆಗಿದೆ. ಮತ್ತು ಕೈಗಾರಿಕೆಗಳು ಅಂತ ಹೇಳ್ತಾ ಇದ್ವಿ, ಕೈಗಾರಿಕೆಗಳು ಜಾಸ್ತಿ ಆಯಿತು ನಿಜ, ಆದರೆ ಹಸುರೀಕರಣ ಕಡಿಮೆ ಆಯಿತು, ತಾಪಮಾನ ಜಾಸ್ತಿ ಆಯಿತು, ತಿನ್ನುವ ಪ್ರತಿ ಆಹಾರ ಕೂಡ ಇವತ್ತು ವಿಷ ಆಗಿದೆ, ಸರಾಸರಿ ಆಯುಸ್ಸು ಕಮ್ಮಿ ಆಗಿದೆ, ಮಕ್ಕಳು ಹೆಣ್ಮಕ್ಳು 7-8 ವರ್ಷಕ್ಕೆ ಇವತ್ತು ಮೆಚೂರ್ ಆಗ್ತಾಯಿದ್ದಾರೆ. ಹೀಗೆ ಇಡೀ ನಾವೇನು ಮನುಷ್ಯ ಕುಲ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಅಭಿವೃದ್ಧಿ ಅಂತಿದ್ವೋ ಅದು ತದ್ವಿರುದ್ಧವಾದ ಅಭಿವೃದ್ಧಿ ಆಗ್ತಾಯಿತ್ತು. ಹಾಗಾಗಿ ಇಲ್ಲ, ಅಭಿವೃದ್ಧಿ ಅಂತ ಹೇಳಿದ್ರೆ ಸುಸ್ಥಿರ ಅಭಿವೃದ್ಧಿ. ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ಮನುಷ್ಯ ಕೇಂದ್ರಿತ ಅಭಿವೃದ್ಧಿ, ಪರಿಸರ ಕೇಂದ್ರಿತ ಅಭಿವೃದ್ಧಿ, ಪರಿಸರ ಮತ್ತು ಮನುಷ್ಯ ಕೇಂದ್ರಿತ ಆರ್ಥಿಕತೆ ಇರಬೇಕು ಅಂತ. ಈಗ ಇಲ್ಲಿವರೆಗೆ ಇದ್ದುದು ಆ ಥರ ಇರಲಿಲ್ಲ, ಬರೀ ಆರ್ಥಿಕತೆ ಕೇಂದ್ರಿತವಾದ ಅಭಿವೃದ್ಧಿ ಇತ್ತು, ಹಣ ಉದ್ಯಮ ಇದಿತ್ತು. ಆದರೆ ಈ ನಮಗೆ ಸುಮಾರು ಏನು 30-40 ವರ್ಷಗಳು ನೋಡಿದ್ವಿ. ಸೊ ಆಗ ಇಡೀ ಜಗತ್ತಿಗೆ ಜ್ಞಾನೋದಯ ಆಗಿದ್ದು, ಭಾರತದಲ್ಲಿ ಅಷ್ಟೇ ಅಲ್ಲ ಜಗತ್ತಿಗೆ ಜ್ಞಾನೋದಯ ಆಗಿದ್ದು, ಇಲ್ಲ ಇದು ಮುಂದಿನ ಜನಾಂಗಕ್ಕೆ ನಾವು ಇದನ್ನು ಸುರಕ್ಷಿತವಾಗಿ ಕೊಡಬೇಕು, ಹಾಗಾಗಿ ನಮ್ಮ ಅಭಿವೃದ್ಧಿಯ ಭಾಷೆಯನ್ನು ಬದಲಾಯಿಸಬೇಕು ಅಂತೇಳಿ, ಹಾಗಾಗಿ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳುವಂಥದ್ದು ಒಂದು ದೊಡ್ಡ ಕೂಗಾಗಿ ಬಂತು. ಅದನ್ನು ವಿಶ್ವಸಂಸ್ಥೆ ಕೂಡ ಅಂಗೀಕರಿಸಿ ಎಲ್ಲ ಜಗತ್ತಿನ ರಾಷ್ಟ್ರಗಳು ಸುಸ್ಥಿರ ಅಭಿವೃದ್ಧಿಯ ಆಧಾರದ ಮೇಲೆ ಗುರಿಗಳನ್ನು ನಿಗದಿ ಮಾಡಿದೆ, 17 ಗುರಿಗಳನ್ನ ನಿಗದಿ ಮಾಡಿದೆ. ಅದನ್ನು ಇಟ್ಕೊಂಡು ಅದರ ಮೇಲೆ ಕೆಲಸ ಮಾಡಬೇಕು. ಆದರೆ ಅಲ್ಲಿ ಇರುವಂಥ ಎಲ್ಲ ಗುರಿಗಳು ಕೂಡ ಅಭಿವೃದ್ಧಿಗೆ ಬೇಕಾದಾಗ ಇದೆ. ಹಸಿವು ಮುಕ್ತ ಇರಬೇಕು ಅಂತ ಹೇಳಿದೆ, ಎಲ್ರಿಗೂ ಒಳ್ಳೆಯ ಉದ್ಯೋಗ ಸಿಗಬೇಕು, ಆರೋಗ್ಯ ಸಿಗಬೇಕು, ಎಲ್ಲವೂ ಅದರಲ್ಲಿದೆ. ಸೊ ಹಾಗಾಗಿ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳ ಅಭಿವೃದ್ಧಿ ಅಂತ ಹೇಳಿದ್ರೆ ನಮ್ಮ ಭಾಷೆ ಅದು ಸುಸ್ಥಿರ ಅಭಿವೃದ್ಧಿ ಅಂತೇಳಿ. ಪ್ರತಿ ಗ್ರಾಮ ಸ್ವಾವಲಂಬಿಯಾಗಿರಬೇಕು, ಸುಸ್ಥಿರವಾಗಿರಬೇಕು. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳಿದರೆ ಒಂದು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಉದ್ಯೋಗ ಹುಡಿಕೊಂಡು ಯುವಕ ಆಗಲಿ ಯುವತಿ ಆಗಲಿ 5 ಕಿಲೋಮೀಟ್ರಿಂದ ಆಚೆಗೆ ಹೋಗಬಾರ್ದು ಅಂತ. ಆ ಪಂಚಾಯಿತಿ ವ್ಯಾಪ್ತಿಯಿಂದ ಆಚೆಗೆ ಹೋಗಬಾರ್ದು, ಅಲ್ಲೇ ಉದ್ಯೋಗಗಳು ಸೃಷ್ಟಿಯಾಗಬೇಕು. ಅವು ಪರಿಸರ ಸ್ನೇಹಿಯಾಗಿರಬೇಕು, ಕೃಷಿ ಸ್ನೇಹಿಯಾಗಿರಬೇಕು, ಮಹಿಳಾ ಸ್ನೇಹಿಯಾಗಿರಬೇಕು. ಆ ಆರ್ಥಿಕತೆಯನ್ನು ನಾವು ಕಟ್ಟಬೇಕು. ಸೊ ಆ ಥರದ ಒಂದು ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ದೇವೆ.
3: ಈಗ 4 ದಶಕಗಳಿಂದ ತಾವು ಕೆಲಸ ಮಾಡ್ತಿರೋದ್ರಿಂದ ಒಂದಷ್ಟು ಯಶೋಗಾಥೆಗಳು ತಮ್ಮಲ್ಲಿ ಇರಬಹುದು.
4: ಹೌದು,
3: ಈಗ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಆದಂತಹ ಒಂದಷ್ಟು ನಿದರ್ಶನಗಳು ಏನಾದರೂ ಇದ್ದರೆ ನಮ್ಮ ಜೊತೆ ಹಂಚ್ಕೋಬೋದೆ?
4: ಖಂಡಿತವಾಗಿ ಸರ್, ಸಾಕಷ್ಟು ಕಾಯ್ದೆಗಳಾಗಿ ಬಂದಿದೆ. ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಶುರುವಾದಂತಹ ಸಣ್ಣ ಸಣ್ಣ ಪ್ರಯೋಗಗಳು ಅದರ ಪ್ರಾಮುಖ್ಯತೆ ಅರ್ಥ ಮಾಡ್ಕೊಂಡು ಅಥವಾ ಸರ್ಕಾರ ಅದ್ರ ಜೊತೆ ಸಾಕಷ್ಟು ಅಧ್ಯಯನಗಳನ್ನ ಮಾಡಿ ಅದನ್ನು ಒಂದು ರಾಷ್ಟ್ರ ರಾಜ್ಯ ಕಾರ್ಯಕ್ರಮಗಳಾಗಿ ಅಳವಡಿಸ್ಕೊಂಡಂಥದ್ದು ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳು ಇದೆ.

0: ಎಲ್ಲ ಡೆಲಿವರಿ ಆಸ್ಪತ್ರೆಗಳಾಗಬೇಕು ಮತ್ತು ಪ್ರತಿ ಮಗುಗೆ ಚುಚ್ಚುಮದ್ದು ಸಿಗಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಅದು ಒಂದು ದೊಡ್ಡ ಕಾರ್ಯಕ್ರಮವಾಗಿ ಆಯಿತು. ಎರಡನೇದು ಇರಲಿಲ್ಲ, ಮತ್ತು ಶಾಲೆಗೆ ಹೋಗ್ದೇ ಇದ್ದಂಥ ಮಕ್ಕಳನ್ನು ಸೇರಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ಅವ್ರಿಗೆ ಒಂದು ಎಲ್ಲ ಮಗುಗೆ ಶಿಕ್ಷಣ ಕೊಡಬೇಕು ಅಂತ ಹೇಳುವಾಗ ಅದಕ್ಕೆ ಬೇಕಾದಂಥ ಒಂದು ನಮಗೆ ಧ್ವನಿಗೆ ಕಾನೂನಾತ್ಮಕ ಒಂದು ಬೆಂಬಲ ಇರಲಿಲ್ಲ. ಸೊ ಅದನ್ನು ಅಧ್ಯಯನ ಮಾಡಿದಂಥ ಸಾಕಷ್ಟು ನಮ್ಮ ಬೇರೆ ಬೇರೆ ಸ್ವಯಂ ಸೇವಾ ಸಂಸ್ಥೆಯವರು ಮತ್ತು ಆಕ್ಟಿವಿಸ್ಟ್ಗಳು ಎಲ್ಲ ಒಟ್ಟಿಗೆ ಸೇರಿ ಅದ್ರ ಮೇಲೆ ಅಧ್ಯಯನ ಮಾಡಿ ರೈಟ್ ಟು ಎಜುಕೇಷನ್, ಶಿಕ್ಷಣದ ಹಕ್ಕು ಅನ್ನುವಂಥದ್ದನ್ನು ತರೋದಕ್ಕೆ ಪ್ರಯತ್ನ ಮಾಡಿದರು. ಸೊ ಈಗ ಅದರ ಪ್ರಯೋಜನ ಏನಾಗಿದೆ, ಎಲ್ಲ ಕಡೆ ಪ್ರತಿ ಮಗು ಶಾಲೆಗೆ ಸೇರಲೇಬೇಕು. ಶಾಲೆಗೆ ಯಾವುದೇ ಮಗು ಶಾಲೆಯಿಂದ ಹೊರಗಡೆ ಇದೆ ಅಂತ ಅನ್ನೋದಾದರೆ ಅದು ಅಲ್ಲಿಯ ಸ್ಥಳೀಯ ಆಡಳಿತ ಕೂಡ ಅದಕ್ಕೆ ಶಾಲೆ ಕೂಡ ಅದಕ್ಕೆ ಜವಾಬ್ದಾರಿ ತಗೋಬೇಕು, ಜವಾಬ್ದಾರಸ್ಥರಾಗ್ತಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಆಗಿದೆ. ಸೊ ಅದೊಂದು ದೊಡ್ಡ ಬದಲಾವಣೆ. ಮತ್ತು ಬಿಸಿಯೂಟದ ಕಾರ್ಯಕ್ರಮ ಕೂಡ ಒಂದು ಅಲ್ಲಿ ಬಂದಂಥ ದೊಡ್ಡ ಬದಲಾವಣೆ. ಹಾಗೆ ಉದ್ಯೋಗ ಖಾತ್ರಿ ಯೋಜನೆ ರಾಜಸ್ಥಾನದಲ್ಲಿ ನಮ್ಮ ಸ್ನೇಹಿತರುಗಳು ಕೆಲವರು ಶುರು ಮಾಡಿದಂಥದ್ದು, ವಲಸೆ ಹೋಗ್ತಾಯಿದ್ರು ಸ್ಥಳೀಯವಾಗಿದ್ದಂಥವರು. ಸೊ ಅವ್ರಿಗೆ ಸ್ಥಳೀಯವಾಗಿ ಉದ್ಯೋಗಗಳ ಅವಕಾಶ ಇರಲಿಲ್ಲ. ಅದನ್ನು ಹೇಗೆ ಕಲ್ಪಿಸೋದು, ಏನು ಮಾಡ್ಬೋದು ಅನ್ನುವಂಥದ್ದು ಒಂದಷ್ಟು ಪ್ರಯೋಗಗಳು ರಾಜಸ್ಥಾನದಲ್ಲಿ ಶುರುವಾಯಿತು. ಸೊ ಅಲ್ಲಿ ಶುರುವಾದಂಥದ್ದು ನೋಡ್ತಾ ಅಲ್ಲಿಯ ಸರ್ಕಾರ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಕೊನೆಗೆ ಇವತ್ತು ಇಡೀ ಜಗತ್ತಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಒಂದು ದೊಡ್ಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನೋ ಒಂದಿತ್ತು, ಈಗ VBG RAM ಯೋಜನೆ ಅಂತೇಳಿ ಏನೋ ಮಾಡಿದರೆ July 1 ಬದಲಾದಂಥ ಕಾರ್ಯಕ್ರಮ ಜಾರಿಯಲ್ಲಿದೆ. ಆ ಥರದ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಈ ಸ್ವಯಂ ಸೇವಾ ಕ್ಷೇತ್ರದ ಒಂದು ಪ್ರಯೋಗದಿಂದ ಎದ್ದು ಬಂದಂಥ ಒಂದು ಕೂಸು. ಹಾಗೆ RTI ಮಾಹಿತಿ ಹಕ್ಕು, ಪ್ರತಿ ಪ್ರಜೆಗೆ ಏನಾಗ್ತಾಯಿದೆ ಅನ್ನೋದು ತಿಳಿಬೇಕು, ಪ್ರತಿ ಪ್ರಜೆ ಕೂಡ ಕೆಲಸಗಳಲ್ಲಿ ಸರ್ಕಾರದ ಕೆಲಸಗಳಲ್ಲಿ ಭಾಗಿಯಾಗಬೇಕು, ಮಾಹಿತಿ ಸಿಗಬೇಕು ಅನ್ನುವಂಥದ್ದು. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಸಾಕಷ್ಟು ಕಾರ್ಯಕ್ರಮಗಳು. ಸ್ವಸಹಾಯ ಸಂಘ ಕೂಡ, ಸ್ವಸಹಾಯ ಸಂಘ ಇವತ್ತು ಮತ್ತೆ ಜಗತ್ತಿನ ಒಂದು ದೊಡ್ಡ ಕಾರ್ಯಕ್ರಮ. ವಿಶೇಷವಾಗಿ ಏನು NRLM ಅಂತೇಳಿ ಈಗ ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಇಡೀ ಜಗತ್ತಿನ ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಶುರುವಾಗಿದ್ದು ಹೀಗೆ ಒಂದು ಸ್ವಯಂ ಸೇವಾ ಸಂಸ್ಥೆಯ ವ್ಯಾಪ್ತಿಯಿಂದ, ಏನು ಅದು ಬಾಂಗ್ಲಾದೇಶದಲ್ಲಿ ಶುರುವಾಯಿತು, ಅಲ್ಲಿಂದ ನಮ್ಮ ಮೈರಡ ಅಂತೇಳಿ ಒಂದು ನಮ್ಮ ಭಾರತದ ಕರ್ನಾಟಕದ ಒಂದು ಹೆಮ್ಮೆಯ ಸಂಸ್ಥೆ, ಮೈರಡ ಸಂಸ್ಥೆಯಲ್ಲಿ ಹೋಗಿ ಅದರ ಬಗ್ಗೆ ಅಧ್ಯಯನ ಮಾಡ್ಕೊಂಬಂದು ನಮ್ಮ ತಮಿಳುನಾಡು ಕರ್ನಾಟಕದಲ್ಲಿ ಅದನ್ನು ಶುರು ಮಾಡಿದ್ರು. ನಾವುಗಳು ಕೂಡ ಅದನ್ನೆಲ್ಲ ಹೋಗಿ ನೋಡ್ಕೊಂಬಂದು ನಮ್ಮ ನಮ್ಮ ಕಡೆ ಶುರು ಮಾಡಿದ್ವಿ. ಅನಂತರ 2000 SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅದನ್ನು ದೊಡ್ಡ ಸ್ತ್ರೀಶಕ್ತಿ ಕಾರ್ಯಕ್ರಮವಾಗಿ ತಂದರು, ಇವತ್ತು ಅತ್ಯುತ್ತಮವಾಗಿ ನಡೀತಾ ಇದೆ. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಆಲೋಚನೆಗಳಲ್ಲಿ ಶುರುವಾಗಿ ಪ್ರಯೋಗಗಳಾಗಿ ಅದರ ಅನುಭವಗಳನ್ನ ಅಧ್ಯಯನ ಮಾಡಿ ಇವತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳಾಗಿ ಬರ್ತಾ ಇದೆ.
1: ಒಂದಷ್ಟು ಯಶೋಗಾಥೆಗಳನ್ನು ಹೇಳಿ ಗುರುಗಳೇ. ಈಗ ನಿಮ್ಮದೇ ಸಂಸ್ಥೆ ಏನಾದರೂ ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅದರಿಂದ ಒಂದಷ್ಟು ಜನರಿಗೆ ಅನುಕೂಲ ಆಗಿದ್ದರೆ, ಅಥವಾ ಈಗ ರಾಜ್ಯ ಮಟ್ಟದಲ್ಲಿ ತಾವು ಕೆಲಸ ಮಾಡ್ತಿರೋದ್ರಿಂದ ಯಾವುದಾದ್ರೂ ಸರಿ ತುಂಬ ಹೆಮ್ಮೆ ಪಡುವಂತಹ, ತುಂಬ ಬದಲಾವಣೆಯನ್ನು ತಂದಿರುವಂತಹ ಒಂದಷ್ಟು ಕಾರ್ಯಕ್ರಮಗಳಿದ್ದರೆ ದಯಮಾಡಿ ಹೇಳಿ.
0: ಎಸ್ ಸರ್, ಒಂದು ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮ. ಇಡೀ ಕರ್ನಾಟಕ ರಾಜ್ಯ ಮುಂದಿನ ದಿನಗಳಲ್ಲಿ, ಮುಂದಿನ 5-10 ತುಂಬ ಸಂಕಷ್ಟಕ್ಕೊಳಗಾಗುವಂಥ ರಾಜ್ಯ ಅಂತೇಳಿ, ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ತುಂಬ ಸಂಕಷ್ಟಕ್ಕೊಳಗಾಗುವಂಥ ರಾಜ್ಯ ಅಂತೇಳಿ ಹೇಳ್ತಾರೆ. ಈಗಾಗಲೇ ಅದು ವರದಿ ಕೂಡ ಬಂದಿದೆ. ಹಾಗಾಗಿ ಇಲ್ಲಿ ನಾವು ಈಗ ಹವಾಮಾನ ವೈಪರೀತ್ಯಕ್ಕೆ ಪೂರಕವಾಗಿ ನಾವು ಅದನ್ನು ಹೇಗೆ ಅದರ ಪರಿಣಾಮನ ಕಮ್ಮಿ ಮಾಡೋದು ಅನ್ನೋದ್ರ ಮೇಲೆ ಕೆಲಸ ಮಾಡಬೇಕಾಗಿದೆ. ನಮ್ಮ ಸಾಕಷ್ಟು ಸಂಸ್ಥೆಗಳು ಇವತ್ತು ಸಮುದಾಯವನ್ನು ಜೊತೆಯಲ್ಲಿ ಇಟ್ಕೊಂಡು ಸರ್ಕಾರದ ಜೊತೆ ಕೂಡ ಸೇರಿಕೊಂಡು ಕೆರೆಗಳ ಅಭಿವೃದ್ಧಿ ಮೇಲೆ ಕೆಲಸ ಮಾಡ್ತಾ ಇದೆ. ಈಗ ಪ್ರತಿ ಒಂದು ಕೆರೆ ಊರಿನ ಕಣಜ ಇದ್ದಂಗೆ ಅಂತ ಹೇಳ್ತಾರೆ. ಊರಿನ ಹಸಿವು, ಒಂದು ಊರಿನಲ್ಲಿ ಒಂದು ಕೆರೆ ಇತ್ತು ಅಂತ ಹೇಳಿದ್ರೆ ಆ ಊರಿನ ಹಸಿವು ಮುಕ್ತವಾಗಿರ್ತದೆ ಅಂತೇಳಿ. ಆ ಊರಿನಲ್ಲಿ ಕೆರೆಯಲ್ಲಿ ಇರುವಂಥ ಜಮೀನಿನ ವಿತರಣೆ ಕೂಡ ಹಾಗೆ ಇತ್ತು. ಎಲ್ರಿಗೂ ಒಂದು ಕೆರೆ ಅಂತ ಹೇಳಿದ್ರೆ ಆ ಕೆರೆ ಕೆಳಗೆ 5 ಕ್ವಿಂಟೆ 10 ಕ್ವಿಂಟೆ ಕನಿಷ್ಠ ಅವನಿಗೆ ಅವರ ಆಹಾರ ಭದ್ರತೆಗೆ ಬೇಕಾದಂಥ ವ್ಯವಸ್ಥೆ ಇತ್ತು. ಮತ್ತು ಎರಡನೇದು ಜಾನುವಾರುಗಳು, ನಮ್ಮ ಜೀವನಾಧಾರಗಳು. ಈಗ ನಮ್ಮ ಒಂದು ಕೆರೆ ಇತ್ತಂತ ಹೇಳಿದ್ರೆ ಜಾನುವಾರುಗಳು ಮತ್ತು ನಮ್ಮ ಆಹಾರದ ಭದ್ರತೆ ಎರಡೂ ಆಗುತ್ತೆ. ಮೂರನೇದು ಒಂದು ಮೈಕ್ರೋ ಕ್ಲೈಮೇಟ್, ನಮ್ಮ ಊರಿನ ತಾಪಮಾನ ಆಗ್ಬೋದು, ಅಲ್ಲಿಯ ಜೀವ ವೈವಿಧ್ಯತೆಗೆ ಬೇಕಾದಂಥ ಎಲ್ಲ

0: ವ್ಯವಸ್ಥೆಗಳು ಆಗುತ್ತೆ. ಹಾಗಾಗಿ ಅದರ ಮೇಲೆ ನಾವು ತುಂಬ ವ್ಯಾಪಕವಾಗಿ ಕೆಲಸ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು, ಸ್ಥಳೀಯ ಸರ್ಕಾರ ಅಥವಾ ದಾನಿ ಸಂಸ್ಥೆಗಳು ಅಥವಾ ತಾವೇ ಸ್ಥಳೀಯವಾಗಿ ಸಂಪನ್ಮೂಲ ಕ್ರೋಢೀಕರಿಸೋದ್ರ ಮೂಲಕ ಕೆರೆಗಳ ಮೇಲೆ ವ್ಯಾಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ನಾವು ರಾಜ್ಯದ ಎಲ್ಲ ಕೆರೆಗಳ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಆಲೋಚನೆಯನ್ನು ಇಟ್ಕೊಂಡಿದ್ದೇವೆ. ಎರಡನೇದು ಸ್ವಸಹಾಯ ಸಂಘಗಳು. ಈಗ ನಮಗೆ ಮಹಿಳಾ ಸ್ವಸಹಾಯ ಸಂಘಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ಇದೆ, ಕೆಲಸ ಮಾಡ್ತಾ ಇದೆ. ಈಗ ಅಲ್ಲಿ ನಾವು ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕಾಗಿದೆ. ಈಗ ಅದು ಅಲ್ಲಲ್ಲೇ ಸಾಕಷ್ಟು ಪ್ರಯೋಗಗಳು ನಡೆದಿದೆ. ಈಗ ಮುಂದಿನ ದಿನಗಳಲ್ಲಿ ಏನಂತ ಹೇಳಿದ್ರೆ ಹೆಚ್ಚು ಜೀವನಾಧಾರಗಳು ಅಂದರೆ ಕೃಷಿ ಸಂಸ್ಕರಣೆ ಸಂಬಂಧಿಸಿದಂಥ ವಿಷಯಗಳನ್ನ ನಮ್ಮ ಸ್ವಸಹಾಯ ಸಂಘಗಳು ತಗೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಕೂಡ ಆ ಥರದ ಕೆಲವು ಯೋಜನೆಗಳು ಬಂದಿದೆ. ಈಗ ನಮ್ಮಲ್ಲೂ ಕೂಡ ಸಾಕಷ್ಟು ಸ್ವಯಂ ಸೇವಾ ಸಂಸ್ಥೆಗಳು ಈ ಸ್ವಸಹಾಯ ಸಂಘಗಳನ್ನು ಬಳಸ್ಕೊಂಡು ಆಹಾರ ಸಂಸ್ಕರಣೆಗಳನ್ನು ಮಾಡುವಂಥ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದರೆ ಅದು ಯಶಸ್ವಿ ಕೂಡ ಆಗಿದೆ. ಇದಕ್ಕೆ ಪೂರಕವಾಗಿ ರೈತ ಉತ್ಪಾದಕ ಕಂಪನಿಗಳು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಷ್ಟ್ರದಲ್ಲಿ 10,000 ರೈತ ಉತ್ಪಾದಕ ಕಂಪನಿ ಮಾಡಬೇಕು ಅಂತೇಳಿ ಗುರಿ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವುಗಳು ಕೂಡ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ರೈತ ಉತ್ಪಾದಕ ಕಂಪನಿಗಳು ಎಷ್ಟು ಕ್ರಾಂತಿಕಾರಕ ಕೆಲಸಗಳನ್ನ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಉತ್ಪಾದಕತೆ ಮತ್ತು ಸಂಸ್ಕರಣೆ, ಮೂರನೇದು ಮಾರುಕಟ್ಟೆ, ಇವು ಮೂರುವೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಸ್ವಾವಲಂಬಿ ಸುಸ್ಥಿರವಾಗಿರಲಿಕ್ಕೆ ಬೇಕಾದಂಥ ಶಕ್ತಿಗಳು. ಅವು ಮೂರರ ಮೇಲುವೆ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ, ಸಂಪರ್ಕ ಸಾಧಿಸಲಿಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾವೆ. ವಿಕಸನ ಕೂಡ ಅದರ ಮೇಲೆ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಈಗಾಗಲೇ ಸಂಸ್ಕರಣಾ ಘಟಕಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ, ಅದು ಒಂದು ಒಳ್ಳೆಯ ಪ್ರಯೋಗ ಅಂತ ಹೇಳ್ಬೋದು. ಅಪೌಷ್ಟಿಕತೆ ಮತ್ತೊಂದು ನಮ್ಮನ್ನ ಕಾಡ್ತಾ ಇರುವಂಥದ್ದು. ಮಕ್ಕಳು, ಮಹಿಳೆಯರು, ಹಿರಿಯ ನಾಗರಿಕರು ಎಲ್ಲರಲ್ಲೂ ಅಪೌಷ್ಟಿಕತೆ ಇದೆ. ನಮ್ಮ ಫೆವಾರ್ಡ್ ಮೂಲಕನೇ ಒಂದು ಆಂದೋಲನ ಶುರು ಮಾಡಿದ್ವಿ 2 ವರ್ಷದ ಹಿಂದೆ, ಅಪೌಷ್ಟಿಕ ಮುಕ್ತ ಕರ್ನಾಟಕ ಅಂತ ಹೇಳ್ಬಿಟ್ಟು. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕ ಸಂಪೂರ್ಣವಾಗಿ ಅಂತ ಒಂದು ಸಮಸ್ಯೆಯಿಂದ ಮುಕ್ತವಾಗಿರಬೇಕು ಅನ್ನುವಂಥದ್ದು ನಡೀತಾ ಇದೆ. ಅದಲ್ಲದೆ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದ ಹಾಗೆ ಕೆರೆ ಕಟ್ಟೆಗಳ ನದಿ ಮೂಲಗಳು, ವಿಶೇಷವಾಗಿ ನದಿಗಳ ಸಂರಕ್ಷಣೆಯಲ್ಲಿ ಚಳವಳಿಗಳು, ಕೆಲಸಗಳು ನಡೀತಾ ಇದೆ.
1: ಮಹೇಶ್ ಚಂದ್ರ ಗುರುಗಳೇ, ಈಗ ಅಭಿವೃದ್ಧಿ ಹೊಂದಬೇಕು ಅನ್ನುವಂತಹ ಮನಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಾಗರಿಕರಲ್ಲಿ ಇರಬೇಕು, ಆಗ ಗ್ರಾಮೀಣ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಈಗ ಸ್ವಯಂ ಸೇವಾ ಸಂಸ್ಥೆಗಳು ಹೆಚ್ಚಿನ ಪಾಲು ನೀವು ಹೊರಗಿನಿಂದ ಹೋಗಿ ಅವರಲ್ಲಿಯೇ ಅಭಿವೃದ್ಧಿ ಮನಸ್ಥಿತಿಯನ್ನು ಬದಲಾಯಿಸುವಂತಹ ಒಂದು ಪ್ರಯತ್ನ ಏನಾದರೂ ಮಾಡ್ತೀರಾ, ಅಥವಾ ಹೇಗೆ ನಿಮ್ಮ ಪರಿಕಲ್ಪನೆಯಲ್ಲಿ ಹಳ್ಳಿ ಮತ್ತು ಹಳ್ಳಿಗಳ ಅಭಿವೃದ್ಧಿ ಅಂತಂದರೆ ಜನಗಳ ಅಭಿವೃದ್ಧಿಯ ಜೊತೆಗೆ ಅಲ್ಲಿಯ ಮೂಲಭೂತವಾದ ಸೌಕರ್ಯಗಳು ಅಥವಾ ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ, ಈ ತರಹ ಚಿಂತನೆಗಳನ್ನಿಟ್ಟು ಕೆಲಸ ಮಾಡ್ತೀರಾ?
0: ಸರ್, ಖಂಡಿತವಾಗಿ ಸ್ವಯಂ ಸೇವಾ ಸಂಸ್ಥೆಗಳು ಜನರನ್ನು ಒಳಗೊಳಿಸುವಂಥ ಒಂದು ಕಾರ್ಯತಂತ್ರದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಮತ್ತೊಂದು ಸ್ವಯಂ ಸೇವಾ ಸಂಸ್ಥೆಗಳ ಪ್ರಭಾವದಿಂದಲೇ ಆದಂಥ ಬದಲಾವಣೆ ಏನಂತ ಹೇಳಿದ್ರೆ, ಇಲ್ಲಿವರೆಗೆ ನಾವು ಜನರನ್ನ ಫಲಾನುಭವಿಗಳು ಅಂತ ಹೇಳ್ತಾ ಇದ್ವಿ. ಅವರು ಈ ದೇಶದ ಪ್ರಜೆಗಳು, ಫಲಾನುಭವಿಗಳಲ್ಲ, ಅಭಿವೃದ್ಧಿ ಕ್ಷೇತ್ರ ಅವ್ರನ್ನ ಪಾಲುದಾರರಾಗಿ ಮಾಡಬೇಕು ಅಂತೇಳಿ. ಹಾಗಾಗಿ ಅದು ಈಗ ಅವ್ರನ್ನ ಪಾಲುದಾರರು ಅಂತ ಹೇಳಿದೆ. ಮತ್ತು ನಾವು ಯಾವುದೇ ಕೆಲಸಗಳನ್ನ ಮಾಡಬೇಕಾದ್ರೆ ಅವ್ರದ್ದೇ ಒಂದು ಸಣ್ಣ ಸಣ್ಣ ಸಮುದಾಯ ಆಧಾರಿತ ಸಂಸ್ಥೆಗಳು ಅಂತ ಹೇಳ್ತೀವಿ. ಈಗ ಸ್ವಸಹಾಯ ಸಂಘ ಆಗ್ಬೋದು, ರೈತ ಉತ್ಪಾದಕ ಕಂಪನಿ ಆಗ್ಬೋದು, ಹೀಗೆ ಸ್ಥಳೀಯವಾಗಿ ಇರುವಂಥ ಸಮುದಾಯಗಳು ಮತ್ತು ಸ್ಥಳೀಯ ಸರ್ಕಾರ, ಗ್ರಾಮ ಪಂಚಾಯತ್ ಜೊತೆ ಕೂಡ ನಾವು ತುಂಬ ನಮ್ಮ ಸಂಸ್ಥೆಗಳು ಸಕ್ರಿಯವಾಗಿ ಸಹಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅಲ್ಲಿಯವರೇ ಆದರೆ ಮಾತ್ರ ಅವ್ರನ್ನ ಒಳಗೊಳಿಸ್ಲಿಕ್ಕೆ ಸಾಧ್ಯ. ಮತ್ತು ತುಂಬ ಸಂಸ್ಥೆಗಳು ಎಲ್ಲವೂ ಸ್ಥಳೀಯವಾಗಿರುವಂಥವೆ. ಕೆಲವು ಸಂಸ್ಥೆಗಳು ಬೆಂಗಳೂರು ಅಥವಾ ಬೇರೆ ಕಡೆ ಕೇಂದ್ರ ಸ್ಥಾನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ಬೋದು. 80% ಸಂಸ್ಥೆಗಳು ಸ್ಥಳೀಯರೇ. ಈಗ ನಾವು ಉದಾಹರಣೆಗೆ ವಿಕಸನ ಅಂತ ಹೇಳಿದ್ರೆ, ನಾವು ಮಂಡ್ಯ ಜಿಲ್ಲೆಯವರೇ, ಅಲ್ಲಿ ನಮ್ಮ ಬೋರ್ಡಲ್ಲಿರುವಂಥವರೆಲ್ಲ ಸಾಕ ಎಲ್ಲರೂ ಮಂಡ್ಯ ಜಿಲ್ಲೆಯಲ್ಲೇ ಇದ್ದೀವಿ, ಅಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಪ್ರತಿ ಜಿಲ್ಲೆಯಲ್ಲಿ ಸಂಸ್ಥೆಗಳೇನು ಕೆಲಸ ಮಾಡ್ತಾ ಇದ್ದಾರೆ, ಅವರು ಸ್ಥಳೀಯರಾಗಿದ್ದಾರೆ, ಸ್ಥಳೀಯರ ಸಹಭಾಗಿತ್ವವನ್ನು ಉತ್ತೇಜಿಸ್ತಾ ಇದ್ದಾರೆ, ಸ್ಥಳೀಯ ಸರ್ಕಾರದ ಜೊತೆ, ಸ್ಥಳೀಯ ಕೈಗಾರಿಕೋದ್ಯಮಿಗಳ ಜೊತೆ ಎಲ್ಲರನ್ನ ಈ ವ್ಯಾಪ್ತಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ.
1: ಒಂದು ಯಶೋಗಾಥೆ ಇನ್ನೊಂದು ಯಶೋಗಾಥೆಗೆ ಮುನ್ನುಡಿ ಬರಿಬಲ್ಲದು ಅಂತ ಅನಿಸುತ್ತೆ ತಮಗೆ.
0: ಖಂಡಿತವಾಗಿ
1: ಆ ಥರದ ಏನಾದ್ರು ಇದ್ರೆ ಹೇಳಿ. ಎಲ್ಲೋ ಒಂದು ಕಡೆ ಆಗಿದ್ದು ಮತ್ತೊಂದು ಕಡೆ ಸ್ಫೂರ್ತಿಯನ್ನು ಪಡೆದು ಅಲ್ಲೋ ಅನುಷ್ಠಾನ ಆಗಿದ್ರೆ, ಈಗ ಬೇರೆ ಭಾಗದಲ್ಲಿ ಎಲ್ಲೋ ಮಾಡಿರ್ತಾರೆ ಅದನ್ನು, ಇವು ನಿಮ್ಮ ಏನು ಪರಸ್ಪರ ನೀವೇನು ಚರ್ಚಾ ಕೂಟಗಳನ್ನು ಮಾಡ್ತೀರಿ ಮತ್ತು ಏನು ವಿಚಾರಗಳನ್ನು ಹಂಚ್ಕೋತೀರಿ ಅಂಥದ್ದು ಉದಾಹರಣೆಗಳು ಇರಬಹುದೇನೋ ಸಾಕಷ್ಟು ಅಲ್ವೇ?
0: ಖಂಡಿತವಾಗಿ ಇದೆ. ಮೊದಲು ಹೇಳಿದಾಗೆ ಕೆರೆಗಳ ಸಂರಕ್ಷಣೆನೇ ಒಂದು ದೊಡ್ಡ ಉದಾಹರಣೆ. ಅದು ಒಂದು ಕಡೆ ಶುರುವಾಗಿದ್ದು, ಸಣ್ಣದಾಗಿ ಕೋಲಾರದಲ್ಲಿ ಶುರುವಾಗಿದ್ದು. ಆಮೇಲೆ ಕೋಲಾರದಲ್ಲಿ ಶುರು ಆದಮೇಲೆ ನಮ್ಮ ಒಕ್ಕೂಟ ಮತ್ತು ಸಂಸ್ಥೆಗಳು ಸೇರಿ ಮಾತನಾಡ್ತಾ ಇದ್ದಾಗ ಇದು ಎಲ್ಲ ಕಡೆಗೆ ಯಾಕೆ ನಾವು ಮಾಡಬಾರ್ದು, ಅಗತ್ಯ ಇದೆಯಲ್ವಾ ಅಂಥೇಳಿ. ಹಾಗಾಗಿ ಬೇರೆ ಬೇರೆ ಸಂಸ್ಥೆಗಳು ನಮ್ಮ ಪರಸ್ಪರ ಸಮನ್ವಯತೆ ಮೂಲಕ ಆದಂಥದ್ದು. ಎರಡನೇದು ಸ್ವಸಹಾಯ ಸಂಘಗಳ ಪ್ರಯೋಗ ಕೂಡ ಹಾಗೆ ಆಗಿದ್ದು. ಸ್ವಸಹಾಯ ಸಂಘಗಳನ್ನ ಈಗ ನಾವು ಉಳಿತಾಯ ಅಂತ ಹೇಳ್ತಾ ಇದ್ವಿ. ಈಗ ಉಳಿತಾಯದಿಂದ ಉದ್ಯಮ, ಉದ್ಯಮದಿಂದ ಉತ್ಪನ್ನ, ಉತ್ಪನ್ನದಿಂದ ಈಗ ಮಾರುಕಟ್ಟೆ, ಅವರಿಗೆ ಈಗ ಮಾರುಕಟ್ಟೆ ಬೇಕಾಗಿದೆ. ಸೊ ಆ ದಿಕ್ಕಿನಲ್ಲಿ ಕೂಡ ತುಂಬ ಸಂಸ್ಥೆಗಳು ಇವತ್ತು ಆ ಒಂದು ಕಾರ್ಯತಂತ್ರ ಇಟ್ಕೊಂಡು ಪರಸ್ಪರ ಇಡೀ ರಾಜ್ಯ ಮಟ್ಟದಲ್ಲಿ ನಾವು ನಮ್ಮದೇ ಆದಂಥ ಒಂದು ಪರ್ಯಾಯ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕಟ್ಟಬೇಕು. ಯಾಕೆ ಅಂತೇಳಿದ್ರೆ ಹಿಂದೆ ಒಂದು ಇದಿತ್ತು, ಸಮಾಜ, ಸರ್ಕಾರ ಮತ್ತು ಬಜಾರ್ ಅಂತ ಹೇಳ್ತಾ ಇದ್ರು. ಸಮಾಜ ಸರ್ಕಾರನ ರೂಪಿಸ್ತಾ ಇತ್ತು, ಸರ್ಕಾರ ಬಜಾರನ್ನ ನಿಯಂತ್ರಿಸ್ತಾ ಇತ್ತು, ಎಲ್ಲವೂ ವ್ಯವಸ್ಥಿತವಾಗಿತ್ತು. ಆಮೇಲೆ ಸಮಾಜ ದುರ್ಬಲ ಆಯಿತು, ಸರ್ಕಾರ ಸ್ವಲ್ಪ ಪರಿಣಾಮಕಾರಿಯಾಗಿತ್ತು. ನಂತರದ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಬಜಾರ್ ಅಂದರೆ ಮಾರ್ಕೆಟು ಸ್ಟ್ರಾಂಗ್ ಆಗಿದೆ. ಇವತ್ತು ಸರ್ಕಾರನ ಮಾರ್ಕೆಟು ನಿಯಂತ್ರಣ ಮಾಡುತ್ತೆ, ಸಮುದಾಯನ ಮಾರ್ಕೆಟು ಭ್ರಮೆನಲ್ಲಿಟ್ಟು ಕಣ್ಕಟ್ಟಿ ಕರ್ಕೊಂಡೋಗುತ್ತೆ. ಇವತ್ತು ಸಂಪೂರ್ಣ ಮಾರುಕಟ್ಟೆ ಕೇಂದ್ರಿತ ಜೀವನ ಶೈಲಿ ಆರ್ಥಿಕತೆ ಆಗಿದೆ. ಹಾಗಾಗಿ ಇಲ್ಲಿ ನಮಗೇನಂತ ಹೇಳಿದ್ರೆ, ಈ ದೇಶದ ಎಷ್ಟು ಜನ ಶ್ರೀಮಂತರು ಅಂತ ಕೇಳೋಂಗಿಲ್ಲ, ಈ ದೇಶದ ಎಷ್ಟು ಜಿಲ್ಲೆಗಳು, ಎಷ್ಟು ರಾಜ್ಯಗಳು ಶ್ರೀಮಂತರು, ಎಷ್ಟು ಗ್ರಾಮಗಳು ಶ್ರೀಮಂತರು ಅಂತ ಹೇಳಬೇಕು. ಈ ಶ್ರೀಮಂತಿಕೆ ಅನ್ನುವಂಥದ್ದು, ಆರ್ಥಿಕತೆ ಅನ್ನುವಂಥದ್ದು ಸಮುದಾಯದ ಆಸ್ತಿ ಆಗಬೇಕು. ಹಾಗಾಗಿ ಈ ಥರದ ಪ್ರಯೋಗಗಳು, ಅದು ಸ್ವಸಹಾಯ ಸಂಘದಲ್ಲಾಗ್ಬೋದು, ರೈತ ಉತ್ಪಾದಕ ಕಂಪ್ನಿಯಲ್ಲಾಗ್ಬೋದು, ಇಲ್ಲೆಲ್ಲ ಏನಂತ ಹೇಳಿದ್ರೆ ಈ ಥರದ ಸಮುದಾಯ ಇದರಲ್ಲಿ ಪರ್ಯಾಯ ಆರ್ಥಿಕತೆಯನ್ನು ಕಟ್ಟಬೇಕು ಅಂತೇಳಿ. ಈ ಕಾರ್ಪೊರೇಟ್ ಸೆಂಟ್ರಿಕ್ ಮಾರ್ಕೆಟ್ ಅಂತ ಏನು ಹೇಳ್ತೀವಿ ನಾವು, ಕಾರ್ಪೊರೇಟ್ ಕೇಂದ್ರಿತ ಮಾರುಕಟ್ಟೆ ಏನಿದೆ ಅದು ವ್ಯಕ್ತಿ ಕೇಂದ್ರಿತ ಆಗ್ತಾ ಇದೆ. ಇಲ್ಲಿ ಅದನ್ನು ನಾವು ಸಮುದಾಯ ಕೇಂದ್ರಿತವಾಗಬೇಕು. ಮಾರುಕಟ್ಟೆಯ ಸಂಪರ್ಕ ಮತ್ತು ಅದರ ಒಂದು ಹಂತ ಹಂತವಾಗಿ ನಾವು ಅದರೊಳಗೆ ಒಳಗೊಳ್ಳಬೇಕು ಅನ್ನುವಂಥದ್ದು ಆಗ್ತಾ ಇದೆ. ಇವೆಲ್ಲ ಒಂದು ನಡೆ, ಉತ್ತಮ ನಡೆ ಹೋಗ್ತಾ ಇರುವಂಥದ್ದು.
1: ಹೆಚ್ಚಿನ ಮಾಹಿತಿಗೆ ಮಹೇಶ್ ಚಂದ್ರ ಗುರುಗಳೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದೆ?
0: ಹೇಳ್ಬೋದು ಸರ್, 9448461.
1: ಇನ್ನೊಮ್ಮೆ ಹೇಳ್ತೀರಾ?
0: 9448461.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 9448461.
1: ಒಳ್ಳೆಯದು ಮಹೇಶ್ ಚಂದ್ರ ಗುರುಗಳೇ, ಇದುವರೆಗೂ ಕೂಡ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉತ್ತಮವಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಒಳ್ಳೆಯದಾಗಲಿ. ನಮಸ್ಕಾರ.
0: ನಮಸ್ಕಾರ ಸರ್.
2: ನಾವು ನಮ್ಮೂರು ನಮ್ಮ ಬದುಕಿನ ತವರೂರು.
3: ಇದುವರೆಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರವನ್ನು ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕೆರೆ ಕಟ್ಟೆಗಳ ಸಂರಕ್ಷಣೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎಂಪಿ ವರ್ಷ ಹಾಗೂ ಮಂಡ್ಯದ ಜನರಕ್ಷಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ.
4: ಓ

0: ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ,
1: ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ.
2: ನಾವು ನಮ್ಮೂರು ನಮ್ಮ ಬದುಕಿನ ತವರೂರು.
0: ಸಂಕಲನ ಆರ್ ಲೋಕೇಶ್ವರಿ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.

ಕೇಳುಗರೆ ಗಮನಿಸಿ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಹಿಪ್ಪುನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದ್ದು, ಸಂದರ್ಶಕರು ಎನ್ ಕೇಶವಮೂರ್ತಿ.

ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಶುಭರಾತ್ರಿ. ಕೃಷಿರಂಗ ಮೂಡಿಬಂತು.

0: ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
2: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಹಿ. ಮುಖ್ಯಾಂಶಗಳು: ದೇಶದ ಜವಳಿ ರಫ್ತು ಶೇಕಡ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹೂಡಾ ಮುಖಾಮುಖಿ. ವಾರ್ತೆಗಳ ವಿವರ: ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ಮತ್ತು ಉಡುಪುಗಳ ರಫ್ತು 2025-26 3,25,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದ್ದು ಶೇಕಡ 1.8% ಬೆಳವಣಿಗೆ ದಾಖಲಿಸಿದೆ. 2024-25 ರಫ್ತು 3,19,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿತ್ತು. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಜವಳಿ ಮತ್ತು ಉಡುಪು ಕ್ಷೇತ್ರದ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ರಫ್ತು ಸಿದ್ಧತೆ ಬಲಪಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶಗಳು ಮತ್ತು ಉಡುಪು ಘಟಕಗಳ ಯೋಜನೆ, ಜವಳಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆ, ರಾಷ್ಟೀಯ ತಾಂತ್ರಿಕ ಜವಳಿ ಮಿಷನ್, ಜವಳಿ ವಲಯದಲ್ಲಿ ಸಾಮರ್ಥ್ಯ ವೃದ್ಧಿಗಾಗಿ ಸಮರ್ಥ ಯೋಜನೆ ಮತ್ತು ರಫ್ತು ಉತ್ತೇಜನಾ ಮಿಷನ್ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮತ್ತು ಬಡ್ಡಿ ಸಬ್ಸಿಡಿ ಸೇರಿದಂತೆ ವಿವಿಧ ಘಟಕಗಳ ಪ್ರಾರಂಭವು ಈ ಉಪಕ್ರಮಗಳಲ್ಲಿ ಸೇರಿವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 2014 76 GW ಈ ವರ್ಷದ ಜೂನ್ 30 ವೇಳೆಗೆ 288 GW ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯ 162 GW ಹೆಚ್ಚು, ಪವನ ವಿದ್ಯುತ್ ಸುಮಾರು 58 GW, ಜಲವಿದ್ಯುತ್ 57 GW

0: ಗಿಗಾವ್ಯಾಟ್ಗಳು ಮತ್ತು ಜೈವಿಕ ವಿದ್ಯುತ್ 11 ಗಿಗಾವ್ಯಾಟ್ಗಳಿಗಿಂತ ಹೆಚ್ಚು ಎಂದು ಹೇಳಿದ್ದಾರೆ. 2013-14 ಆರ್ಥಿಕ ವರ್ಷದಿಂದ 2015-26 ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು 46 ದಶಲಕ್ಷ ಡಾಲರ್ಗಳ ವಿದೇಶಿ ನೇರ ಹೂಡಿಕೆ ಎಫ್ಡಿಐ ಅನ್ನು ಆಕರ್ಷಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ನವೀಕರಿಸಬಹುದಾದಂತಹ ಇಂಧನ ವಲಯಕ್ಕೆ 12 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಿನಿಯೋಗಿಸಿವೆ ಎಂದು ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್ ಮಾಹಿತಿ ನೀಡಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎನ್ಸಿಬಿ 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು 19 ದೇಶಗಳೊಂದಿಗೆ ತಿಳಿವಳಿಕೆ ಒಪ್ಪಂದದ ಮೂಲಕ ಮಾದಕ ದ್ರವ್ಯ ನಿಯಂತ್ರಣದಲ್ಲಿ ಅಂತಾರಾಷ್ಟೀಯ ಸಹಕಾರ ಬಲಪಡಿಸಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಮಾದಕ ದ್ರವ್ಯಗಳ ಅಕ್ರಮ ಸಾಗಾಣೆ ಪರಿಶೀಲಿಸಲು ಮತ್ತು ತಡೆಯಲು ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ದುರುಪಯೋಗದ ಸವಾಲನ್ನು ಪರಿಹರಿಸಲು ಮಾದಕ ದ್ರವ್ಯ ನಿಯಂತ್ರಣದ ವಿಷನ್ ಡಾಕ್ಯುಮೆಂಟ್ ಅನ್ನು ಕಳೆದ ತಿಂಗಳು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮ್ಯಾನ್ಮಾರ್, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ ಮತ್ತು ಅಮೆರಿಕದಂತಹ ದೇಶಗಳೊಂದಿಗೆ ಮಾದಕ ದ್ರವ್ಯ ಸಂಬಂಧಿತ ವಿಷಯಗಳ ಕುರಿತು ಭಾರತ ನಿಯಮಿತವಾಗಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುತ್ತದೆ. ಎನ್ಸಿಬಿ ಬಲಪಡಿಸಲು ದೇಶಾದ್ಯಂತ ವಲಯ ಕಚೇರಿಗಳನ್ನು 13-30 ಹೆಚ್ಚಿಸಲಾಗಿದೆ ಎಂದು ಸಚಿವ ನಿತ್ಯಾನಂದ ರೈ ಮಾಹಿತಿ ನೀಡಿದ್ದಾರೆ. ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರು ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಿಷನ್ ಗೋಲ್ಡನ್ ಸ್ಪೈಸ್ ಎಂಬುದು ಸಚಿವಾಲಯದ ಉಪಕ್ರಮವಾಗಿದ್ದು 175 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ವಿಶ್ವದ ಅತಿ ಹೆಚ್ಚು ನೈಸರ್ಗಿಕವಾಗಿ ಕಂಡುಬರುವ ಕರ್ಕ್ಯುಮಿನ್ ಅಂಶದೊಂದಿಗೆ ಲಕಡಾಂಗ್ ಅರಿಶಿನವು ತನ್ನ ಅಸಾಧಾರಣ ಗುಣಮಟ್ಟಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟ ಕೃಷಿ ಸಂಪತ್ತಿನಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು 7,000 ಹೆಕ್ಟೇರ್ಗಳಿಗೆ ಕೃಷಿಯನ್ನು ವಿಸ್ತರಿಸುತ್ತದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ, 3,000ಕ್ಕೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು 2028-29 ಆರ್ಥಿಕ ವರ್ಷದ ವೇಳೆಗೆ 100 ಕೋಟಿ ರೂಪಾಯಿ ಮೌಲ್ಯದ ಲಕಡಾಂಗ್ ಅರಿಶಿನ ಆರ್ಥಿಕತೆಯನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿಯ ಸರ್ಫತ್ ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಂಗ್ಮೋ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ವಾಂಗ್ಚುಕ್ ಅವರನ್ನು ದಿನದ 24 ಗಂಟೆ ಮೇಲ್ವಿಚಾರಣೆ ಮಾಡಲು ತಜ್ಞರ ತಂಡವನ್ನು ರಚಿಸುವಂತೆ ಮೇದಾಂತ ಆಸ್ಪತ್ರೆಯ ನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿತು. ಅಲ್ಲದೆ ಗೀತಾಂಜಲಿ ಆಂಗ್ಮೋ ಅವರು ಬಯಸಿದಾಗಲೆಲ್ಲ ಆಸ್ಪತ್ರೆಯಲ್ಲಿ ತಮ್ಮ ಪತಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸ್ ಪಡೆಗಳು ಪೆಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಮೂಲಕ ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಮೊಳೆಗಳು, ಅಳವಡಿಸಲಾದ ಲಾಠಿಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿರುವ ಸಾಮಾಜಿಕ ಮಾಧ್ಯಮ ಹೇಳಿಕೆಗಳನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ ಎಂದು ಸ್ಪಷ್ಟಪಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ತಿರುಪೂರಿನ ಅವಿನಾಶಿನಲ್ಲಿರುವಂತಹ ಅವಿನಾಶಿ ಲಿಂಗೇಶ್ವರ ಶಿವನ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ 2 ದಿನಗಳ ಭೇಟಿಯನ್ನು ನೀಡಲಿದ್ದು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಸಿಯಾನ್ ಸಂಬಂಧಿತ ಸಭೆಗಳ ಹೊರತಾಗಿ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಈ ಭೇಟಿಯು ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಆಸಿಯಾನ್ನೊಂದಿಗೆ ಭಾರತದ ಆಳವಾದ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಮತ್ತು ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತನ್ನ ಬಲವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭಿಸಿದೆ. ಇದು ತಳಮಟ್ಟದ ಡಿಜಿಟಲ್ ಸೃಜನಕಾರರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಭಾಗಿಯಾಗುವವರು ಆಗಸ್ಟ್ 1-31 ಮೈ ವೇವ್ಸ್ ವೇದಿಕೆಯಲ್ಲಿ ಮೈ ವೇವ್ಸ್ ವಿಭಾಗದ ಮೂಲಕ 1-3 ವಿಡಿಯೋಗಳನ್ನು ಸಲ್ಲಿಸಬಹುದು. ಪ್ರಾಯೋಗಿಕ ಹಂತವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಗೋವಾ ಮತ್ತು ಲಡಾಖ್ ಅನ್ನು ಒಳಗೊಂಡಿದೆ. ಈ ಉಪಕ್ರಮವು ಪ್ರತಿ ಜಿಲ್ಲೆಗೆ 20 ಸೃಜನಕಾರರಿಗೆ ತಲಾ 50,000 ರೂಪಾಯಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿ, 2,00,000 ರೂಪಾಯಿಗಳ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟ್ರವ್ಯಾಪಿ ಬಿಡುಗಡೆಯ ಸಮಯದಲ್ಲಿ 5,00,000 ರೂಪಾಯಿಗಳ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರ ಯಶಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಹೆಚ್ಎಸ್ ಪ್ರಣಾಯ್ ಚಾಂಗ್ಝೌನಲ್ಲಿ ಇಂದು ಮಲೇಷ್ಯಾದ ಲಿಯಾಂಗ್ ಜುನ್ ಹಾವೋ ವಿರುದ್ಧ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32 ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದ ಉನ್ನತಿ ಹುಡಾ ಅವರನ್ನು ಎದುರಿಸಲಿದ್ದಾರೆ. ದೇವಿಕಾ ಸಿಹಾ ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಾ ಕರುಣನ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ತನಿಷಾ ಕ್ರಾಸ್ಟ್ ಮತ್ತು ಧ್ರುವ್ ಕಪಿಲ, ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಘಟೆ ಮೆಷರ್ ಡಬಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಹಾರ್ಮೋನ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟಿನಲ್ಲಿ ಇರಾನ್ ಮತ್ತು ಅಮೆರಿಕ ಸತತ 10ನೇ ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹಾರ್ಮೋನ್ ಜಲಸಂಧಿಯಲ್ಲಿ ಚಲಿಸುತ್ತಿದ್ದ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನೊಂದೆಡೆ ಈ ಪ್ರಮುಖ ಸಮುದ್ರ ಮಾರ್ಗದ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಂಡಂತೆ ಇರಾನ್ನ ಒಳಗಿನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡಾ 1.8 ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 288 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹುಡಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 7:45:28. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಗೀತಾ ಚಿತ್ರದ ಹಾಡನ್ನು ವಾದ್ಯ ಸಂಗೀತದಲ್ಲಿ ಆಲಿಸೋಣ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೃಷ್ಣಂ ಪ್ರಣಯಸಖಿ ಚಿತ್ರಕ್ಕಾಗಿ ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿನ ಈ ಹಾಡು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ ಹಾಗೂ ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಎ ಚಿತ್ರದ ಒಂದು ಹಾಡು ಹಾಡಿದ್ದಾರೆ ಕಪಿಲ್ ನಾಯರ್. ಸಾಹಿತ್ಯ ಧನಂಜಯ ರಂಜನ್ ಹಾಗೂ ಸಂಗೀತ ಸಂಯೋಜನೆ ಚರಣ್ ರಾಜ್ ಅವರದು.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದೇನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
4: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
3: ಫ್ಯಾಟಿ ಲಿವರ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ರಾಮಕೃಷ್ಣ. ಕೇಳಿ ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
4: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆಕಾಶವಾಣಿ ಮೈಸೂರು FM 100.6 ವೇಳೆ ಸರಿಯಾಗಿ 8:15:20. ಈಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ನವತಾರೆ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಈ ಹಾಡು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಮಾಯ್ ಥಾಯ್ ವಿಶ್ವ ಚಾಂಪಿಯನ್ಶಿಪ್ನ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಾನು ಸೋಲ್ತೀನೋ ಬಿಡ್ತೀನೋ, ನಾಳೆ ಎದ್ದು ನಾನು ಹೋಗಿ ಫೈಟ್ ಮಾಡಲೇಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲೇಬೇಕು, ನೆವರ್ ಗಿವಿಂಗ್ ಅಪ್ ಆಟಿಟ್ಯೂಡ್ ಬರಲೇಬೇಕು. ಕಾಂಬ್ಯಾಟ್ ಸ್ಪೋರ್ಟ್ಸಲ್ಲಿ ನಾನು ಇದ್ದೀನಿ ಅಂದರೆ ಆ ಆಟಿಟ್ಯೂಡ್ ಡೆವಲಪ್ ಮಾಡಿಕೊಳ್ಳೇಬೇಕು.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
2: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಶಿಕಾರಿ ಚಿತ್ರದ ಈ ಹಾಡು. ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ, ಹಾಗೂ ಹಾಡನ್ನು ಹಾಡಿದ್ದಾರೆ ವಾಣಿ ಹರಿಕೃಷ್ಣ.

ಕೇಂದ್ರಕ್ಕೆ ಬಂದ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಹಾಡು ಮುಕುಂದ ಮುರಾರಿ ಚಿತ್ರಕ್ಕಾಗಿ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ ಅವರದು.

ಇದುವರೆಗೂ ರಂಗಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಆರ್ ಪರಮಶಿವನ್ ಅವರ ಸದಾರಮೆ ನಾಟಕದ ಹಾಡುಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಪ್ರಸಾರವಾಯಿತು.

ಕೆಳಗುರೆ ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಇನ್ನೇನು 8:45 ನಿಮಿಷಗಳಾಗ್ತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 9:30. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ನೇದನೂರಿ ಕೃಷ್ಣಮೂರ್ತಿಯವರ ಹಾಡುಗಾರಿಕೆಯನ್ನು ಕೇಳುವಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ನಲ್ಲಿ ಅಣ್ಣಾವರಪ್ಪು ರಾಮಸ್ವಾಮಿ ಹಾಗೂ ಮೃದಂಗದಲ್ಲಿ ದಂಡಮುಡಿ ರಾಮಮೋಹನ್ ರಾವ್. ಕಾರ್ಯಕ್ರಮದ ಮೊದಲಿಗೆ ಇದಿ ಸಮಯಮು ನಾಟಕಪ್ರಿಯ ರಾಗರೂಪಕ ತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ಈ ಕೃತಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೇದನೂರಿ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆಯನ್ನು ಕೇಳಿದ್ರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವಯಲಿನ್ನಲ್ಲಿ ಅಣ್ಣಾವರಪ್ಪು ರಾಮಸ್ವಾಮಿ ಹಾಗೂ ಮೃದಂಗದಲ್ಲಿ ದಂಡಮುಡಿ ರಾಮಮೋಹನ್ ರಾವ್. ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಮೂಡಿಬಂತು. ವೇಳೆ 9:51. ಈಗ KS ನರಸಿಂಹಸ್ವಾಮಿ ಅವರ ಕವಿತೆ, ರಾಗ ಸಂಯೋಜನೆ ಸಿ ಅಶ್ವಥ್ ಹಾಗೂ ಗಾಯಕರು ಸಿ ಅಶ್ವಥ್, ಈ ಒಂದು ಭಾವಗೀತೆಯನ್ನು ಕೇಳೋಣ.

0: ಇದುವರೆಗೆ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 10:20.
1: ಆಕಾಶವಾಣಿ ಮೈಸೂರು ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಆ ಲವನ ಆ ಬಾಣದ ಆಘಾತದಿಂದ ಎಷ್ಟೋ ಜನ ನನ್ನ ಸೈನ್ಯದ ಕಡೆಯವರೆಲ್ಲ ಸತ್ತೋದ್ರು. ಈಗ ಇನ್ನೊಬ್ಬ ಬಂದಿದ್ದಾನಲ್ಲ, ಇವನೇ ಯಾರು? ಇವನು ಕೂಡ ಹೀಗೆ ಮಾಡ್ತಾ ಇದ್ದಾನಲ್ಲ, ಅವನಷ್ಟೇ ಇವನು ವೀರನಾಗಿದ್ದಾನಲ್ಲ, ಇದೇನಿದು ವಿಪರೀತವಾಗಿದೆಯಲ್ಲ. ಆಗ ಆ ದಳಪತಿ ಆಗಿದ್ದಂತಹ ಶತ್ರುಘ್ನ ಮತ್ತೆ ಬರ್ತಾ ಇದ್ದಾನೆ ಕುಶನ ಮೇಲೆ, ಸಕಲ ಸೈನ್ಯಾಬಲವನ್ನ ಸೇನಾಬಲವನ್ನ ತಗೊಂಡು ಬಂದು ಮತ್ತೆ ಆಕ್ರಮಣ ಮಾಡ್ತಾ ಇದ್ದಾನೆ. ಆದರೆ ವೀರ ಬಾಲಕನಾದಂತಹ ಕುಶ ಏನು ಮಾಡ್ತಾನೆ ಅಂದರೆ ಇಡೀ ಸೈನ್ಯ ಬಲವನ್ನು ಸವರ್ಬಿಡ್ತಾನೆ. ಅದನ್ನು ನೋಡಿ ಇವರಿಗೆಲ್ಲ ತುಂಬ ಆಶ್ಚರ್ಯ ಆಗುತ್ತೆ. ನೋಡಿ,

ಉಷಾ ಒಂದು ಯಮಪುರಿಗೆ ಕಳಿಸಿದಂತಹ ಸೇನಾಪತಿ, ಅವನಿಗೊಬ್ಬ ತಮ್ಮ, ಅವನ ಹೆಸರು ನಗ. ಅವನು ತನ್ನ ಅಣ್ಣ ಯುದ್ಧದಲ್ಲಿ ಸತ್ತೋದನ್ನ ನೋಡಿ ಅವನಿಗೆ ತುಂಬಾ ಕೋಪ ಬರುತ್ತೆ. ಹಾಗೆ ಕೋಪ ಬಂದಾಗ ಅವನು ಒಂದು ದೊಡ್ಡದಾದಂತಹ ಆನೆಯನ್ನ ಅಂಕುಶದಿಂದ ನೂಕಿ ಅದರ ಮೇಲೆ ಕೂತ್ಕೊಂಡಿರ್ತಾನೆ. ಅವನು ಕೂತ್ಕೊಂಡು ಅಂಕುಶದಿಂದ ಚೆನ್ನಾಗಿ ಚುಚ್ಚಿ ಅದನ್ನ ಕುಶನ ಮೇಲೆ ಉದ್ರೇಕಗೊಳಿಸಿ ಬಿಡ್ತಾ ಇದ್ದಾನೆ ಯುದ್ಧ ಮಾಡೋದಿಕ್ಕೆ. ಕುಶನನ್ನ ಕೊಲ್ಲದಿಕ್ಕಾಗಿ ಆನೆಯ ಮೇಲೆ ಕುಳಿತು ಕಾದುವ ಕಾಳಗ, ಜೋದಗಾಳಗ, ಆ ರೀತಿಯಾದಂತ ಕಾಳಗದಿಂದ ಅದನ್ನ ನೋಡಿ ಇವನು ಕುಶ ಆನೆಯ ಕಡೆಗೆ ಬಾಣವನ್ನ ಬಿಡ್ತಾನೆ. ಹಾಗೆ ಬಾಣವನ್ನ ಬಿಟ್ಟಾಗ ಆನೆಯೇ ಎರಡು ತುಂಡಾಗಿ ಬೀಳೋ ಅಂತಹ ರೀತಿಯಲ್ಲಿ ಆ ಬಾಣ ಹೋಗಿ ಕೆಲಸ ಮಾಡುತ್ತೆ. ಹಾಗೆ ಮಾಡಿದ ಬಳಿಕ ಆನೆಯ ಮೇಲೆ ಕುಳಿತಿದ್ದಂತಹ ನಗ, ಅವನ ಒಂದು ಧನಸ್ಸನ್ನ ಕೂಡ ಕುಶ ಎರಡು ತುಂಡನ್ನಾಗಿ ಮಾಡಿ ಕೆಳಕ್ಕೆ ಕೆಡವುತ್ತಾನೆ. ಹಾಗೆ ಆನೆಯೂ ಹೋಯ್ತು, ಅವನ ಕೈಯಲ್ಲಿ ಇದ್ದಂತಹ ಬಿಲ್ಲು ಬಾಣಗಳು ಹೋಯ್ತು. ಹೀಗಾದ ಮೇಲೆ ಅವನು ತನ್ನ ಒಂದು ಛಲವನ್ನು ಬಿಡದೆ ನಗ

ಕೆಳಗೆ ಇಳಿದು ಕೈಯಲ್ಲಿ ಒಂದು ಪಲಗೆ ಖಡ್ಗ ಅನ್ನುವಂತಹ ಎರಡು ಆಯುಧವನ್ನು ಹಿಡಿದುಕೊಂಡು ಈ ಕುಶನಿಗೆ ಎದುರಾಗಿ ಬರ್ತಾ ಇದ್ದಾನೆ. ಹಾಗೆ ಬಂದಂತಹ ಅವನನ್ನು ಕುಶ ಎದುರಿಸ್ತಿರೋದು ಹೇಗೆ ನೋಡಿ.

ಸೇನಾಪತಿಯ ತಮ್ಮ ಅಗನಾದರೂ ಅವನು ಅಸಾಮಾನ್ಯವಾದಂತಹ ಪರಾಕ್ರಮಿ, ರೊಚ್ಚು ರೋಷ ಕೆಚ್ಚು ಎಲ್ಲ ಉಳ್ಳಂತವನು. ಆನೆಯನ್ನ ಸಾಯಿಸ್ದ, ಅದಾದ ಮೇಲೆ ತನ್ನ ಕೈಲಿ ಇದ್ದಂತಹ ಬಿಲ್ಲು ಬಾಣಗಳನ್ನ ಮುರಿದಾಕ್ತಾ ಆದರೂ ಬಿಡದೆ ಅವನು ಈ ಪಲಗೆ ಖಡ್ಗವನ್ನ ಹಿಡ್ಕೊಂಡು ಬರ್ತಿದ್ದಾನೆ. ಆ ರೀತಿಯಾಗಿ ಬಂದಂತಹ ಅವನನ್ನ ಅವನ ಕೈಯಲ್ಲಿ ತಾನೇ ಹಿಡ್ಕೊಂಡಿದ್ದಾನೆ ಅದನ್ನ. ಆ ಕೈಯನ್ನೇ ಇವನು ಕತ್ತರಿಸಿ ಬಿಡ್ತಾನೆ ಬಲಗೈಯನ್ನ. ಆ ನಂತರ ಅವನೇನ್ ಮಾಡ್ತಾನೆ, ಬಲಗೈ ಹೋದ್ರೇನಾಯ್ತು, ಎಡಗೈ ಇದ್ದೇ ಇದೆಯಲ್ಲ ಅಂತ ಹೇಳಿ ಎಡಗೈಯಿಂದ ಗದೆಯನ್ನ ಹಿಡ್ಕೊಂಡು ಬರ್ತಾ ಇದ್ದಾನೆ, ಇವನ ಮೇಲೆ ಹಾಯ್ತಾ ಇದ್ದಾನೆ. ಆಗ ಎಡಗೈಯನ್ನೂ ಕೂಡ ಕಡಿದು ಬಿಸಾಕ್ತಾ ಇದ್ದಾನೆ. ಎರಡೂ ಕೈ ಹೋಯ್ತು, ಅಂಗೈಗಳು, ಎರಡು ಕೈ ಹೋದ್ರೇನೋ, ಎರಡು ಭುಜಯುಗಗಳಿದೆಯಲ್ಲ, ತೋಳ್ಗಳಿದೆಯಲ್ಲ ಅಂತ ಹೇಳಿ ಆ ತೋಳ್ಗಳಿಂದನೇ ಯುದ್ಧ ಮಾಡೋದಿಕ್ಕೆ ಅಂತ ಬರ್ತಾ ಇದ್ದಾನೆ. ಹಾಗೆ ಬಂದಾಗ ಅವನ ಎರಡೂ ತೋಳ್ಗಳನ್ನ ಇವನು ಚೂಪಾದ ಒಂದು ಬಾಣದಿಂದ ಕುಶ ಕಡಿದು ಹಾಕ್ತಾ ಇದ್ದಾನೆ. ಆಮೇಲೆ ಆ ಎರಡು ಕೈ ಹೋಯ್ತು, ಎರಡು ತೋಳ್ಗಳು ಹೋದವು, ಅದಾದ್ರೂ ಪರವಾಗಿಲ್ಲ, ಕಾಲಿದೆಯಲ್ಲ ಅಂತ ಹೇಳಿ ಕಾಲನ್ನ ಎತ್ತಿ ಇವನನ್ನ ಒದ್ದು ಇವನ ಜೊತೆ ಯುದ್ಧ ಮಾಡಕ್ಕೆ ಬಂದಾಗ ಕುಶನನ್ನ ಕೆಳಗೆ ಬೀಳಿಸುವ ಭರದಲ್ಲಿ ಎರಡೂ ಕಾಲನ್ನು ಎತ್ತಿ ಒದೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಹಾಗೆ ಪ್ರಯತ್ನ ಪಟ್ಟಾಗ ಕುಶ ಅವನ ಎರಡೂ ತೊಡೆಗಳನ್ನ ಕತ್ತರಿಸಿ ಹಾಕ್ತಾ ಇದ್ದಾನೆ. ಹೀಗೆ ಅವನಿಗೆ ಎಲ್ಲವೂ ಹೋಗಿದೆ. ಬಾಹು ಯುಗ ಮೂರು ದ್ವಯಂ ಪೋದ ಕಾಯದಿಂ ಮತ್ತೂ ಕೂಡ ಅವನು ಯುದ್ಧ ಮಾಡ್ತಾ ಇದ್ದಾನೆ.

ನಗನಿಗೆ ಈಗ ಯಾವುದೂ ಇಲ್ಲ, ಎರಡು ಕೈಗಳಿಲ್ಲ, ಎರಡು ತೋಳ್ಗಳಿಲ್ಲ, ಎರಡು ಕಾಲ್ಗಳಿಲ್ಲ, ಉಳಿದಿರುವಂಥದ್ದು ಒಂದು ತಲೆ ಮತ್ತೆ ಈ ಮುಂಡದ ಕೆಲವು ಭಾಗಗಳು ಮಾತ್ರ. ಅವನು ಎಲ್ಲ ಹೋದ್ರೇನು ತಲೆ ಇದೆಯಲ್ಲ ಅಂತ ಹೇಳಿ ರಾಹು ಚಂದ್ರನನ್ನು ನುಂಗುವ ರೀತಿಯಾಗಿ ಕೇವಲ ತನ್ನ ತಲೆಯನ್ನೇ ಮುಂದೆ ಮಾಡಿಕೊಂಡು ಕುಶನ ಕಡೆಗೆ ಹಾಯ್ದು ಬರ್ತಾ ಇದ್ದಾನೆ. ಹಾಗೆ ಬರ್ತಿರುವಾಗ ಕುಶ ನಗನ ತಲೆಯ ಮಾತ್ರ ಉಳಿದಿದ್ದಂತಹ ಅದನ್ನು ಕತ್ತರಿಸಿ ಹಾಕ್ತಾನೆ ಮತ್ತೊಂದು ಮೊನೆಯಾದ ಬಾಣದಿಂದ. ಹಾಗೆ ಕತ್ತರಿಸಿದಂತಹ ಆ ತಲೆ ರುಂಡಮಾಲೆಯಾದಂತಹ ಶಿವನ ರುಂಡಮಾಲೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಡತ್ತೆ. ಹೀಗೆ ಸೇರಿದ್ದನ್ನು ಕಂಡು ಇವನ ಈ ಯುದ್ಧದ ಒಂದು ಆರ್ಭಟವನ್ನು, ರೋಷವನ್ನು, ಕೆಚ್ಚನ್ನು, ಪರಾಕ್ರಮವನ್ನು, ಅದಟನ್ನು ಕಂಡು ತುಂಬ ಕೋಪ ಬರುತ್ತೆ ಶತ್ರುಘ್ನನಿಗೆ. ಅವನು ವಾಪಸ್ ಬಂದು ತಾನೇ ಸ್ವತಃ ಈ ಒಂದು ತರಳನಾದಂತಹ ಬಾಲಕನಾದಂತಹ ಕುಶನನ್ನು ಅವನು ಕೆಣಗುತ್ತಾ ಇದ್ದಾನೆ ಕಲಿ ಶತ್ರುಘ್ನ ನೋಡಿ.

ಅತಿಯಾದ ಕೋಪದಿಂದ ಶತ್ರುಘ್ನ ಕುಶನ ಮೇಲೆ ಒಂದೇ ಏಟಿಗೆ 9 ಬಾಣಗಳನ್ನು ಬಿಡ್ತಾ ಇದ್ದಾನೆ. ಆದರೆ ಕುಶ ಮತ್ತೆ ಕೋಪದಿಂದ ಅವನ ತೇರನ್ನೇ ಪುಡಿ ಮಾಡುವಂತಹ ಸಾರಥಿ ಸತ್ತು, ಅಶ್ವಗಳು ಸತ್ತು, ತೇರು ಪುಡಿಯಾಗಿ ಎಲ್ಲವೂ ದಿಕ್ಕೆಟ್ಟು ಹೋದಾಗ ಅವನ ಅಗಲವಾದಂತಹ ಎದೆಯಲ್ಲಿ ಒಂದು ಉದ್ದನೆಯ ಚೂಪಾದಂತಹ ಬಾಣ ಹೋಗಿ ನಾಟಿಕೊಳ್ಳುತ್ತೆ. ಆಗ ಕುಶ ಏನು ಮಾಡ್ತಾನೆ, ಜೊತೆ ಜೊತೆಗೇನೆ ಬಾಣಗಳ ಒಂದು ಮಳೆಯನ್ನೇ ಕರೀತಾ ಇದ್ದಾನೆ. ಆ ಬಳಿಕ ಚೂಪಾದಂತಹ ಒಂದು 6 ಬಾಣಗಳನ್ನು ಮತ್ತೆ ಶತ್ರುಘ್ನನ ಆ ವಕ್ಷಸ್ಥಲದಲ್ಲಿ ನಾಟಿಸ್ತಾ ಇದ್ದಾನೆ. ಅದರ ಆಘಾತಕ್ಕೆ, ನೋವಿಗೆ ಶತ್ರುಘ್ನ ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋಗಿ ತನ್ನ ರಥದಿಂದ ಕೆಳಗೆ ಬೀಳ್ತಾ ಇದ್ದಾನೆ. ಅವನು ಬಿದ್ದಿದ್ದು ಹೇಗಿತ್ತು ಅನ್ನೋದನ್ನ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ನೋಡಿ ಮುಂದಿನ ಷಟ್ಪದಿಯಲ್ಲಿ.

ಗಿರಿ ತಟದಲ್ಲಿ ಅಂದ್ರೆ ಪರ್ವತದ ತಪ್ಪಲಿನಲ್ಲಿ ಅನೇಕ ಮದ್ದಾನೆಗಳು ಒಂದಕ್ಕೊಂದಕ್ಕೆ ಸೆಣಸಾಡಿ ಹೆಣಗಾಡಿ ಕೆಳಗೆ ಬೀಳೋ ಹಾಗೆ ಮೈಪೂರ್ತ ಆದಂತಹ ಹೆಚ್ಚಿನ ಗಾಯದಿಂದ ಶತ್ರುಘ್ನ ಕೆಳಗೆ ಬೀಳ್ತಾ ಇದ್ದಾನೆ. ಇಲ್ಲಿ ಲವನನ್ನು ಆನೆಗೆ ಹೋಲಿಸ್ತಾ ಇದ್ದಾರೆ, ಶತ್ರುಘ್ನನನ್ನು ಆನೆಗೆ ಹೋಲಿಸ್ತಾ ಇದ್ದಾನೆ ಕವಿ. ಹೀಗೆ ಎರಡು ಆನೆಗಳು ಒಂದಕ್ಕೊಂದು ಸೆಣಸಾಡಿ ಕೊನೆಗೆ ಒಂದು ಆನೆ ಕೆಳಗೆ ಬೀಳುವ ರೀತಿಯಲ್ಲಿ ಶತ್ರುಘ್ನ ಕೆಳಗೆ ಬಿದ್ದಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗೆ ಬೀಳ್ತಾ ಇದ್ದ ಹಾಗೇನೆ ಇತರ ಸೈನ್ಯದಲ್ಲಿ ಇದ್ದಂತಹ ಇತರ ಸೈನಿಕರು, ಸೇನಾನಿಗಳು, ಬೇರೆ ರಾಜರುಗಳು ಎಲ್ಲರೂ ಕೂಡ ಓಡಿ ಬರ್ತಾರೆ. ಬಂದು ಕುಶನ ಮೇಲೆ ತಮ್ಮ ಪರಾಕ್ರಮವನ್ನು ತೋರಿಸೋದಕ್ಕೆ ಶುರು ಮಾಡ್ತಾರೆ. ಆದರೆ ಕುಶನ ಆ ಪರಾಕ್ರಮದ ಮುಂದೆ ಯಾರಿಗೂ ನಿಲ್ಲದಿಕ್ಕಾಗದಲ್ಲ. ಕ್ಷಣ ಮಾತ್ರದಲ್ಲಿ ಅವರೆಲ್ಲರೂ ಕೂಡ ಸೋತು ಧರೆಗೆ ಉರುಳ್ತಾರೆ, ಎಲ್ಲರೂ ಕೆಳಗೆ ಬಿದ್ದುಬಿಡ್ತಾ ಇದ್ದಾರೆ. ಹಾಗೆ ಆ ಪತಿತರಾದವರನ್ನು ಅಂದರೆ ಪತಿತವಾಗೋದು ಅಂತಂದರೆ ಕೆಳಗೆ ಬೀಳೋದು ಅಂತ ಒಂದರ್ಥ, ಇನ್ನೊಂದು ಪಾಪ ಧರ್ಮ ಕರ್ಮದ ದೃಷ್ಟಿಯಿಂದ ಕೂಡ ಪತಿತರಾಗೋದು ಅಂತ ಒಂದರ್ಥ ಇದೆ. ಇಲ್ಲಿ ಸೈನ್ಯದ ಕುಶನ ಆಕ್ರಮಣದಿಂದ ಬಿದ್ದಂತಹ ಕುಶನ ಒಂದು ಇವರ ಮೇಲೆ ಮಾಡಿದಂತಹ ಯುದ್ಧದ ಘಾತದಿಂದ ಬಿದ್ದಂಥವರನ್ನ ಕವಿ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಕನ್ಯಾ ವಿಕ್ರಯಂ ಗೈದು ಜೀವಿಸುವ ಮಾನವನ ಪಿತೃಗಳಂತೆ ಅಂತ. ಕನ್ಯಾ ವಿಕ್ರಯ ಮಾಡೋದು ದೊಡ್ಡ ಪಾಪ ಅನ್ನೋದು ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ಮಾತು. ಹಾಗೆ ಮಾಡದಂಥವರಿಗೆ ಪಿತೃಲೋಕಗಳು, ಅವರ ಪಿತೃಗಳು ಅಲ್ಲಿ ಇರೋದಿಲ್ಲ, ಪಿತೃಲೋಕದಿಂದ ಮುಂದೆ ಸ್ವರ್ಗಲೋಕಕ್ಕೆ ಹೋಗೋದಿಲ್ಲ, ಅವರು ಪುಣ್ಯವು ಕ್ಷೀಣವಾಗಿ ಪಿತೃಲೋಕದಿಂದ ಮತ್ತೆ ಭೂಮಿಗೆ ಬಿದ್ದುಬಿಡ್ತಾರೆ ಅನ್ನೋದು ಕೂಡ ನಮ್ಮ ನಂಬಿಕೆ. ಆ ರೀತಿಯಾಗಿ ಇವರೆಲ್ಲರೂ ಕೂಡ ಅನ್ಯಾಯವಾಗಿ ಆ ಬಾಲಕನ ಮೇಲೆ ಯುದ್ಧ ಮಾಡಿ ಎಲ್ಲರೂ ಕೆಳಗೆ ಉರುಳಿದ್ರು ಅನ್ನೋದನ್ನು ಕೂಡ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಮುಂದೆ ಒಂದು ಧರ್ಮದ ಸೂಕ್ಷ್ಮವನ್ನು ಕೂಡ ಹೇಳ್ತಾ ಮುಂದುವರಿತಾ ಇದ್ದಾನೆ ನೋಡಿ.

0: ಕುಲಾಚಾರದಿಂದ, ಅಂದರೆ ತನ್ನ ಕುಲಕ್ಕೆ ಯಾವುದು ವಿಹಿತವೋ ಅಂತಹ ಒಂದು ಪದ್ಧತಿಯಿಂದ, ಆಚರಣೆಯಿಂದ, ಎಲ್ಲ ರೀತಿಯಾದಂತಹ ಪರಂಪರೆಯ ಅನೇಕ ತಲೆಮಾರುಗಳ ಪಾಪವನ್ನು ಕಳೆಯುವ ಹಾಗೆ ಕುಶ ತನ್ನ ಭುಜಬಲ ಮಾತ್ರದಿಂದ ಎಲ್ಲ ಅಹಿತರನ್ನ, ಶತ್ರುಗಳನ್ನು ಅವನು ಸವರುಬಿಟ್ಟನಂತೆ. ಅಷ್ಟರಲ್ಲಿ ಶತ್ರುಘ್ನನ ರಥದಲ್ಲಿ ಮೂರ್ಛೆಯಿಂದ ಇದ್ದಂತಹ ಲವ ಮೂರ್ಛೆ ತಿಳಿದು ಹೇಳ್ತಾ ಇದ್ದಾನೆ, ಅವರಿಬ್ಬರೂ ಈಗ ಒಟ್ಟಾಗ್ತಾ ಇದ್ದಾರೆ. ಅವರಿಬ್ಬರು ಒಟ್ಟಾಗಿದ್ದನ್ನ ಕವಿ ಪವನ ಹುತವಹರು ಕೂಡಿದ ಹಾಗೆ ಅಂತ ವರ್ಣನೆ ಮಾಡ್ತಾ ಇದ್ದಾನೆ. ಯಾವ ರೀತಿ ಬೆಂಕಿ ಮತ್ತು ಗಾಳಿ ಒಟ್ಟಾಗಿ ಸೇರಿದಾಗ ಪರಸ್ಪರ ಅನುಕೂಲಕರವಾಗಿ ತಮಗೆ ಬೇಕಾದಂತಹ ಕಾರ್ಯವನ್ನು ಸಾಧಿಸ್ತಾರೋ ಅದೇ ರೀತಿಯಾಗಿ ಲವಕುಶರ ಇಬ್ಬರೂ ಕೂಡ ಅಣ್ಣ ತಮ್ಮರು ಸೇರ್ಕೊಂಡಿದ್ದಾರೆ. ಸೇರ್ಕೊಂಡು ಮತ್ತೆ ಆ ಹಯವನ್ನ, ಯಾವ ಹಯವನ್ನ, ಯಾವ ಕುದುರೆಯನ್ನ ಶತ್ರುಘ್ನ ಬಿಡಿಸ್ಕೊಂಡು ಹೋಗಿದ್ನೋ ಆ ಕುದುರೆಯನ್ನ ಮತ್ತೆ ಕಟ್ತಾ ಇದ್ದಾರೆ ಅವರಿಬ್ರುವೆ. ಆಗ ಉಳಿದಂತಹ ಎಲ್ಲ ಭಟರುಗಳು, ಸೈನಿಕರೆಲ್ಲ ಕೂಡ ಇತ್ತ ಕಡೆ ರಾಮನಿಗೆ ಸುದ್ದಿಯನ್ನ ತಿಳಿಸುವುದಕ್ಕಾಗಿ ಅಯೋಧ್ಯಾಪುರದ ಕಡೆಗೆ ಓಡಿ ಬಂದಿದ್ದಾರೆ ನೋಡಿ.
1: ಚರು

ಯಜ್ಞ ದೀಕ್ಷಿತನಾದವನು ಯಾವ ಒಂದು ವೇಷಭೂಷಣಗಳನ್ನು ಪರಿಕರಗಳನ್ನು ಇಟ್ಕೊಂಡು ಕೂತ್ಕೊಳ್ಬೇಕು, ಆ ರೀತಿಯಾಗಿ ಅವನು ಯಜ್ಞಶಾಲೆಯಲ್ಲಿ ಕೂತಿದ್ದಾನೆ. ಯಜ್ಞ ದೀಕ್ಷಿತನಾಗಿ ಕನಕ ಜಾನಕಿಯ ಸಹಿತ ಕೂತಿದ್ದಾನೆ. ಅವನು ಇರೋದಾದ್ರೂ ಹೇಗೆ? ಅವನ ಕಣ್ಣುಗಳು ಕೆಂಪಾಗಿದೆಯಂತೆ. ಯಾತಕ್ಕೆ ಕೆಂಪಾಗಿದೆ ಅಂದರೆ ಅನೇಕ ರೀತಿಯಾದಂತಹ ಪೂರ್ವಭಾವಿಯಾದ ಹೋಮ ಹವನಗಳು ಅಲ್ಲಿ ನಡೀತಾ ಇದೆ. ಅಶ್ವಮೇಧಕ್ಕೆ ಪೂರ್ವಭಾವಿಯಾಗಿ ಯಜ್ಞಗಳು ನಡಿಬೇಕು, ಹೋಮ ಹವನಗಳು ನಡಿಬೇಕು. ಆ ರೀತಿಯಾದಂಥ ಸ್ಮಾರ್ಥ ಶ್ರೌತ ಹೋಮ ಹವನಗಳಲ್ಲಿ ಅನೇಕ ವಿಧವಾದಂಥ ಹವಿಸ್ಸನ್ನು ಕೊಡಬೇಕಾಗತ್ತೆ. ಶ್ರೌತ ಹೋಮಗಳಲ್ಲಿ ಪುರೋಡಾಶವನ್ನು, ಸ್ಮಾರ್ಥ ಹೋಮಗಳಲ್ಲಿ ಚರುವನ್ನು ಹವಿಸ್ಸಾಗಿ ಕೊಡಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳತ್ವೆ. ಹಾಗೆ ಇಲ್ಲಿ ಕೂಡ ಅವನು ಚರು ಪುರೋಡಾಶ. ಪುರೋಡಾಶ ಅಂದರೆ ಅದು ಒಂದು ರೀತಿಯಾದಂತಹ ರೊಟ್ಟಿ, ಮತ್ತೆ ಚರು ಅನ್ನಕ್ಕೆ ಚರು ಅಂತ ಹೇಳೋ ಅಂಥದ್ದು ಅಕ್ಕಿ, ಎಳ್ಳು, ಭತ್ತ, ತುಪ್ಪ, ಈ ರೀತಿಯಾದಂತಹ ಅನೇಕ ಹವಿಸ್ ಸಾಮಗ್ರಿಗಳನ್ನು ಹವಿಸ್ಸಾಗಿ ಕೊಟ್ಟಿದ್ದಾರೆ ಯಜ್ಞೇಶ್ವರನಿಗೆ. ಆಗ ಯಜ್ಞೇಶ್ವರ ಹವಿಸ್ಸನ್ನು ಉಂಡು ತೃಪ್ತನಾಗಿ ಅವನು ಜ್ವಾಜ್ವಲ್ಯಮಾನವಾಗಿದ್ದಾನೆ, ಹೋಮಧೂಮಗಳಿಂದ ಕಂಪೊಗೆದಿದ್ದಾನೆ. ಹಾಗೆ ಬಂದಂತಹ ಹೋಮ ಆ ಒಂದು ಹೊಗೆಯಿಂದಾಗಿ ರಾಮನ ಕಣ್ಣುಗಳು ಕೆಂಪಾಗಿ ಇದೆಯಂತೆ. ಹಾಗೆ ಕೆಂಪಾದ ಕಣ್ಣುಗಳುಳ್ಳ ರಾಮ ಪರಿಮೇಖಲ ಅಂದರೆ ಎಂಟು ಎಳೆಯ ಉಡಿದಾರ ಅದನ್ನು ಕಟ್ಕೊಂಡಿದ್ದಾನೆ. ಹುಲ್ಲೆಯ ಜಿಂಕೆಯ ಒಂದು ಕೊಂಬನ್ನು ಧರಿಸ್ಕೊಂಡಿದ್ದಾನೆ. ಮೃಗ ಚರ್ಮ ಜಿಂಕೆಯ ಚರ್ಮವನ್ನು ಕೂಡ ಉಟ್ಕೊಂಡಿದ್ದಾನೆ. ಹೀಗೆ ನವನೀತ ಲಿಪ್ತನಾಗಿದ್ದಾನಂತೆ. ಅವನ ಮೈ ಕೈಗಳಿಗೆಲ್ಲ ಕೂಡ ಬೆಣ್ಣೆಯನ್ನು ಸವರ್ಕೊಂಡಿದ್ದಾನೆ. ಹೀಗೆ ಎಲ್ಲ ರೀತಿಯಾದಂತಹ ಪರಿಕರಗಳನ್ನು ವೇಷಭೂಷಣಗಳನ್ನು ಹೊಂದಿದವನಾಗಿ ಅವನು ಮುನಿಶ್ರೇಷ್ಠರುಗಳನ್ನೆಲ್ಲ ಹೋಮವನ್ನು ಸಂಪನ್ನಗೊಳಿಸಲಿಕ್ಕಾಗಿ ಬಂದಂಥ ಎಲ್ಲ ಮುನಿಗಳು ಕೂಡ ಕೂತ್ಕೊಂಡಿದ್ದಾರೆ. ಕನಕ ಜಾನಕಿ ಕೂಡ ಇದ್ದಾಳೆ, ಭರತ ಲಕ್ಷ್ಮಣರು ಕೂಡ ಅಲ್ಲೇ ಇದ್ದಾರೆ. ಹೀಗೆ ಅವನು ಯಜ್ಞಶಾಲೆಯಲ್ಲಿ ವರ ಯಜ್ಞ ದೀಕ್ಷೆಯಿಂದ ಕುಳಿತಿದ್ದಾನೆ. ಅವನ ಬಳಿಗೆ ಬಂದು ಆ ರಾಮನನ್ನು ಕಂಡು ಭಟರೆಲ್ಲ ಹೇಳ್ತಾ ಇದ್ದಾರೆ ನೋಡಿ,

ಅವಧರಿಸು ಜೀಯ. ಕೇಳಬೇಕು ಮಹಾಸ್ವಾಮಿಗಳೇ, ನೀವು ಯಾವ ಒಂದು ಹಯಮೇಧಕ್ಕಾಗಿ ಕುದುರೆಯನ್ನ ಯಜ್ಞಾಶ್ವವನ್ನ ಬಿಟ್ಟಿದ್ರೋ ಅದು ಈ ಹೊತ್ತಿನವರೆಗೂ ಇಡೀ ಭೂಮಂಡಲದಲ್ಲಿ ಯಾವುದೇ ವಿಘ್ನ ಇಲ್ಲದೆ ತಿರುಗಾಡ್ಕೊಂಡು ಬಂತು.

ನಿನಗೆ ಹೇಳೋದಕ್ಕೆ ನಮಗೆ ತುಂಬ ಹೆದರಿಕೆ ಆಗ್ತಾ ಇದೆ, ದಯವಿಟ್ಟು ನಮ್ಮ ಮಾತನ್ನು ಕೇಳಬೇಕು ಅಂತ ಹೇಳಿ ಅವರು ಕೈ ಮುಗಿದು ಅತಿಯಾದ ವಿನಯದಿಂದ ರಾಮನ ಬಳಿ ಎಲ್ಲವನ್ನು ನಿವೇದಿಸಿಕೊಳ್ತಾ ಇದ್ದಾರೆ. ಹಾಗೆ ಹೇಳಿಕೊಂಡಾಗ ಅದನ್ನು ಕೇಳಿ ರಾಮನಿಗೆ ಅತಿಯಾದಂತಹ ಕೋಪ ಬರ್ತಾ ಇದೆ ನೋಡಿ.

0: ಏನ್ ಮಾತಾಡ್ತಾ ಇದ್ದೀರಾ? ಶತ್ರುಘ್ನನ್ನ ಜಯಿಸುವಂತಹವರು ಈ ಲೋಕದಲ್ಲಿ ಉಂಟೆ? ಹೋಗಿ ಹೋಗಿ, ನೀವೆಲ್ಲ ಹುಚ್ಚರು, ಸುಳ್ಳಾಡ್ತಾ ಇದ್ದೀರಾ ಅಂತ ಹೇಳಿ ಅವರನ್ನ ಗದರಿಸ್ತಾನೆ. ಹಾಗೆ ಗದರಿಸಿದಾಗ, ಜಿಯಾ, ನಿಮ್ಮಡಿಗಳ ಆಣೆ, ನಾವು ಹೇಳ್ತಿರೋದ್ರಲ್ಲಿ ಒಂದು ಎಳ್ಳು ಮನೆಯಷ್ಟು ಸುಳ್ಳು ಇಲ್ಲ ಅಂತ ಹೇಳಿದಾಗ ಬೆರಗಾಗಿ ಅವನು ಮರುಗುತ್ತಾನೆ. ಆ ಎಂತಹ ಮಾತಿದು, ಲವಣಾಸುರನನ್ನ ಕೊಂದಂತಹ ವೀರ ಅವನನ್ನ ಆ ಬಾಲಕರು ಸೋಲಿಸಿದ್ದಾರಾ? ನಿಜಕ್ಕೂ ಆ ಬಾಲಕರ ತೋಳಿನ ಬಲ ಎಂಥದ್ದೋ ಕಾಣೆನಲ್ಲ. ಲಕ್ಷ್ಮಣ, ಯಾವುದಕ್ಕೂ ಇರಲಿ, ನೀನು ಸೇನಾ ಸಮೇತನಾಗಿ ಮತ್ತೆ ಹೊರಡು. ಶತ್ರುಘ್ನನಿಗೆ ಈ ಗತಿಯನ್ನು ತಂದಿತ್ತಿದ್ದಾರೆ ಅಂತಂದರೆ ಆ ಬಾಲಕರು ಅಸಮಾನ ವೀರರೇ ಇರಬೇಕು, ಹೊರಡು ನೀನು ಅಂತ ಹೇಳಿ ಲಕ್ಷ್ಮಣನಿಗೆ ರಾಮ ಅನುಜ್ಞೆಯನ್ನು ಕೊಡ್ತಾ ಇದ್ದಾನೆ. ಆಗ ಲಕ್ಷ್ಮಣ ರಾಘವನ ಪಾದಗಳಿಗೆ ಎರಗಿ ಅವನು ಸೈನ್ಯದ ಜೊತೆ ಹೋಗ್ತಾ ಇದ್ದಾನೆ. ನೋಡಿ,
1: ಬಳಿಕರಾ

ರಾಮ ಲಕ್ಷ್ಮಣನಿಗೆ ಆಜ್ಞೆ ಮಾಡಿದ್ದಾನೆ, ನೀನು ಹೋಗು ಸೈನ್ಯ ತೆಗೆದುಕೊಂಡು ಶತ್ರುಘ್ನನ ಸಹಾಯಕ್ಕೆ ಅಂತ. ಆಗ ರಾಮನ ಚರಣ ಸೇವಕನಾದಂತಹ ರಾಮನ ಅನುಜ್ಞೆಯನ್ನು ಸದಾಕಾಲ ತಲೆಯ ಮೇಲೆ ಹೊತ್ತು ಪಾಲಿಸುವಂತಹ ಲಕ್ಷ್ಮಣ ರಾಘವನ ಪದಕಮಲಗಳಿಗೆ ನಮಸ್ಕಾರ ಮಾಡಿ ಅವನಿಂದ ಬೀಳ್ಕೊಂಡು ಸಕಲ ಯುದ್ಧ ತಂತ್ರ ಸನ್ನಾಹದ ಜೊತೆಗೆ ಕಾಲಜಿತು ಅನ್ನುವಂತಹ ದಳಪತಿಯನ್ನು ಕೂಡಿಕೊಂಡು ಹೊರಟಿದ್ದಾನೆ. ನಗರವನ್ನು ಬಿಟ್ಟು ಅವನು ನಡೆಯುತ್ತಿರುವಂತಹ ಆ ಒಂದು ರಭಸಕ್ಕೆ ಏನು ಪರಿವರ್ತನೆಗಳಾಗಿದೆಯಂತೆ ಅಂತ ಹೇಳಿದ್ರೆ, ಆ ಭೂಮಿಯೇ ಸವದೋಯ್ತಂತೆ. ಅಷ್ಟು ಸೈನ್ಯದ ಆ ಒಂದು ತುಳಿತಕ್ಕೆ ಸಿಕ್ಕಿ ಮತ್ತೆ ಕುದುರೆಯ ಖುರಪುಟ, ಆನೆಯ ಹೆಜ್ಜೆ, ಪದಾತಿಗಳ ಹೆಜ್ಜೆ ಇದೆಲ್ಲದರಿಂದ ಒಮ್ಮೆಲೆ ಎದ್ದಂತಹ ಆ ಕೆಂದೂಳು ಇಡೀ ಆಕಾಶವನ್ನೆಲ್ಲ ಆವರಿಸ್ಕೊಂಡಿದೆಯಂತೆ. ಮತ್ತೆ ಅಷ್ಟು ರಥಗಳ ಆ ರಥದ ತುದಿಯಲ್ಲಿ ಹೊಯ್ದಾಡುತ್ತಿರುವಂತಹ ನೆಟ್ಟಗೆ ನಿಂತಹ ಧ್ವಜಗಳು, ಅವುಗಳ ಎತ್ತರ ಹೇಗಿತ್ತಂತೆ, ಅವುಗಳ ಒಂದು ಪ್ರಾಚುರ್ಯ, ಅವುಗಳ ಸಂಖ್ಯಾ ಬಾಹುಳ್ಯ ಹೇಗಿತ್ತಂತೆ ಅಂದರೆ ಇಡೀ ಒಂದು ಅಷ್ಟ ದಿಕ್ಕುಗಳೇ ಕೂಡ ಅದಕ್ಕೆ ಸಾಲ್ತಾ ಇರಲಿಲ್ವಂತೆ. ಮತ್ತು ವಾದ್ಯ ಧ್ವನಿಗಳು, ಬೇರಿ, ಪಟಹ, ಗೋಮುಖ, ಈ ರೀತಿಯಾದಂಥ ಪಣವ, ಈ ರೀತಿಯಾದಂತಹ ಅನೇಕ ವಾದ್ಯಗಳ ಧ್ವನಿಗೆ ಇಡೀ ಅಂಬರವೆಲ್ಲ ಮತ್ತೆ ಮರುಧ್ವನಿ ಕೊಡ್ತಾ ಇತ್ತಂತೆ. ಇದೇನಿದು, ಅತಿಯಾದಂತಹ ಒಂದು ಹೊಸದಾದಂತಹ ರೀತಿಯಾಗಿದೆಯಲ್ಲ ಇದು, ಈ ಸೈನ್ಯದ ಈ ಹೊರಡುವಿಕೆ ಅನ್ನೋ ರೀತಿಯಾಗಿ ಇತ್ತು ಅಂತ ಹೇಳಿ ಕವಿ

ಇಡೀ ಒಂದು ಭೂಮಂಡಲವನ್ನೇ ಆವರಿಸ್ಕೊಳ್ತಿರೋ ಅಂತಹ ಗಜಸೇನೆ ಇದೆಯಂತೆ. ರೋಷದಿಂದ ಮುಂದೆ ನುಗ್ಗಿ ಬರ್ತಾ ಇರುವಂತಹ ಗುಂಪಾದ ರಥಗಳಿದೆಯಂತೆ. ಆ ರಥಗಳಿಗೆ ಕಟ್ಟಿರುವಂತಹ ಕುದುರೆಗಳು ಮುಂದೆ ರೋಷದಿಂದ ಬರ್ತಾ ಇದೆ. ಛತ್ರ ಚಾಮರಗಳನ್ನ ಒಳಗೊಂಡು ಸೈನ್ಯ ಹೋಗ್ತಾ ಇದೆ. ಚತುರಂಗ ಬಲ, ಆನೆ, ಗಜ, ರಥ, ಪದಾತಿ, ಈ ನಾಲ್ಕು ಇರುವಂಥದ್ದು ಚತುರಂಗ ಬಲ ಅಂತ ಹೇಳಿ, ಅದರಲ್ಲಿ ಈ ಮುತ್ತಿನ ಸತ್ತಿಗೆ ಈ ಛತ್ರ ಚಾಮರಗಳನ್ನು ಕೂಡ ತಗೊಂಡು ಹೋಗೋದು ಉಂಟು. ಆ ರೀತಿಯಾದಂತಹ ಆ ಚಾಮರ ಸತ್ತಿಗೆ ಅದರ ಮುತ್ತಿಗೆ ಒಟ್ಟಾಗಿ ಮುತ್ತಿದೆಯಂತೆ. ತುಂಬ ಛತ್ರಿಗಳು ಇರೋದ್ರಿಂದ ಅದು ಇಡೀ ಒಂದು ಆಕಾಶವನ್ನೇ ಆವರಿಸ್ಕೊಂಡಿದೆಯೋ, ಇಡೀ ಗಗನಮಂಡಲಕ್ಕೆ ಛತ್ರಿ ಹಿಡಿದಿದ್ದಾರೋ ಅನ್ನುವ ರೀತಿ ಇದೆಯಂತೆ. ಪಕ್ಕದಲ್ಲಿ ಇರೋವಂತಹ ಚಾಮರಗಳು ಢಾಳಿಸುತ್ತಾ ಇದೆಯಂತೆ. ಅನೇಕ ಚಾಮರಗಳು ಒಟ್ಟಾಗಿ ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇದೆ. ಉದ್ದವಾದಂಥ ನೆಟ್ಟಗೆ ನಿಂತ ಅನೇಕ ಧಾತು ವರ್ಣದ ಗೈರಿಕ ಧಾತು ವರ್ಣಗಳ ಆ ಪತಾಕೆಗಳು ಧ್ವಜಗಳು ಝಳಪಿಸುವಂತಹ ಆಯುಧಗಳಿಂದ ಮೊನೆಯಾದಂತಹ ಅಲುಗುಗಳಿಂದ ಹೊರಹೊಮ್ಮುವಂತಹ ಕಾಂತಿಯ ಅಲೆಯೇ ಅಲ್ಲಿ ಹೊರಹೊಮ್ಮುತ್ತಾ ಇದೆಯಂತೆ. ಅನೇಕ ವಿಧವಾದಂತಹ ವಾದ್ಯಗಳು, ಪಟಹ, ಭೇರಿ, ತಮ್ಮಟೆ, ಈ ರೀತಿಯಾದಂತಹ ಅನೇಕ ವಾದ್ಯಗಳ ಒಂದು ಶಬ್ದ ಅಲ್ಲಿ ತುಂಬಾ ಭಯಂಕರವಾಗಿ ಕೇಳ್ತಾ ಇದೆಯಂತೆ. ಹೀಗೆ ಉತ್ಸಾಹವೇ ಮೈವೆತ್ತಂತೆ ಲಕ್ಷ್ಮಣ ಸೈನ್ಯದ ಜೊತೆಗೆ ಹೋಗ್ತಾ ಇದ್ದಾನಂತೆ. ಆ ಒಂದು ಸೈನ್ಯ ಉತ್ಸಾಹದಿಂದ, ಪರಾಕ್ರಮದಿಂದ, ಮಿಗಲಾದಂತಹ ಒಂದು ಸೈನ್ಯ ಬಲದಿಂದ ಮುಂದೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಇತ್ತ ಕಡೆ ಶತ್ರುಘ್ನನಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬರ್ತಾ ಇದೆ. ಆದರೆ ಅವನ ಸ್ಥಿತಿ ಹೇಗಿದೆ ಅನ್ನೋದನ್ನ ಕವಿ ತುಂಬಾ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ.

ಶತ್ರುಘ್ನ ಅವನಿಗೆ ತ್ರಾಣವೂ ಇಲ್ಲ, ಈಗಷ್ಟೇ ಪ್ರಾಣ ಅಂದರೆ ಮೂರ್ಛೆ ಹೋಗಿದ್ದಂತಹ ಆ ಒಂದು ಮರವೆಯಿಂದ ಅವನು ಎಚ್ಚೆತ್ತುಕೊಳ್ತಾ ಇದ್ದಾನೆ. ಅವನಿಗೆ ತ್ರಾಣ ಇಲ್ಲದೆ ಇದ್ದಿದ್ದರಿಂದ ದೇಹದಲ್ಲಿ ತುಂಬ ನೊಂದಿದ್ದಾನೆ ಗಾಯದಿಂದಾಗಿ, ಹಾಗಾಗಿ ಬಂದಂತಹ ಒಂದು ಮೂರ್ಛೆ. ಆದರೂ ಕೂಡ ಸ್ವಲ್ಪ ರೋಷವೂ ಇದೆ, ದುಃಖವೂ ಇದೆ. ಹಾಗಿರುವಂತಹ ಶತ್ರುಘ್ನ ಹೇಗಿದ್ದಾನೆ ಅಂದರೆ ರಾಹುಗ್ರಸ್ತವಾದಂತಹ ಏಣಧರನಂತೆ ಇದ್ದಾನೆ ಅಂತ. ಅಂದರೆ ರಾಹು ಚಂದ್ರನನ್ನು ಹೇಗೆ ಹಿಡಿದು ಗ್ರಹಣ ಉಂಟಾಗಿರುತ್ತೋ ಹಾಗೆ ಶತ್ರುಘ್ನನ ಒಂದು ಶೌರ್ಯಕ್ಕೆ ಪರಾಕ್ರಮಕ್ಕೆ ಈ ಲವಕುಶರ ಒಂದು ಪರಾಕ್ರಮದ ಉತ್ತರದಿಂದಾಗಿ ಅವನ ಬಲವೆಲ್ಲ ಕುಂದಿ ಅವನು ಏಕಾಂಗಿಯಾಗಿ ಈಗ ರಾಹು ಹಿಡಿದ ಚಂದ್ರನಂತೆ ಆಗಿದ್ದಾನೆ. ಅವನಿಗೆ ಯಾವ ಶೋಭೆಯೂ ಇಲ್ಲ, ಕಾಂತಿಯೂ ಇಲ್ಲ, ಪರಾಕ್ರಮವನ್ನು ಮೆರೆಯಲಿಕ್ಕೆ ಬಲ ಅಂದರೆ ಸೈನ್ಯದ ಬಲವೂ ಕೂಡ ಇಲ್ಲ. ಹೀಗೆ ಇರುವಾಗ ಲಕ್ಷ್ಮಣನ ಅಕ್ಷೋಣಿಪತಿ ಲಕ್ಷ್ಮಣಂ, ಆ ಲಕ್ಷ್ಮಣ ಏನು ಮಾಡ್ತಾ ಇದ್ದಾನೆ, ತನ್ನ ಸೇನಾಪತಿಯಾದಂತಹ ಕಾಲಜಿತು ಜೊತೆ ಬರ್ತಾ ಇದ್ದಾನೆ. ಬಂದು ಶತ್ರುಘ್ನನ್ನು ಸಮಾಧಾನ ಮಾಡಿ ಹೇಳ್ತಾ ಇದ್ದಾನೆ, ನೋಡು ನಾವೆಲ್ಲ ಬಂದಿದ್ದೀವಿ, ಇನ್ನೂ ಹೆಚ್ಚಿನ ಒಂದು ಸೈನ್ಯವನ್ನು ನಾನು ಕರ್ಕೊಂಡು ಬಂದಿದ್ದೀನಿ, ಇನ್ನೂ ಆ ಬಾಲಕರ ಒಂದು ಪರಾಕ್ರಮವನ್ನು ಕಾಣಬಹುದು, ನಾವು ಒಂದು ಕೈ ನೋಡ್ಕೊಳ್ಳೋಣ.

0: ಇನ್ನು ಆ ಲವಕುಶರು ಯಾರು, ಆ ಬಾಲಕರು ಯಾರು, ನಿನ್ನನ್ನ ಈ ಸ್ಥಿತಿಗೆ ತಂದವರು ಯಾರೋ ಅವ್ರನ್ನ ನಾವು ಒಂದು ಕೈ ನೋಡ್ಕೊಳ್ಳೋಣ ಅಂತ ಹೇಳಿ ಅವನು ಎಲ್ಲ ಕಾಲಜಿತುವೆ ಮೊದಲಾದಂತಹ ಮುಖ್ಯ ಸೇನಾಪತಿಗಳನ್ನ ಕೈಬೀಸಿ ತನ್ನ ಕಡೆಗೆ ಕರೀತಾ ಇದ್ದಾನಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಕೇಳಿಗುರು, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 10:30:34. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲ ಹಾಡು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ, ದೊಡ್ಡರಂಗೇಗೌಡ ಅವರ ರಚನೆ, ಚಿತ್ರ ಅರುಣರಾಗ.

ಸವಿನೆನಪು ಚಿತ್ರದ ಮುಂದಿನ ಹಾಡು ಸೀತಾ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಸಂಗೀತ ಸಂಯೋಜನೆ ವಿಜಯ ನಾರಸಿಂಹ.

ನಾಗರಹಾವು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿನ ಈ ಹಾಡು, ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ವಿಜಯ ಭಾಸ್ಕರ್.

ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರು ಕುವೆಂಪು ಅವರ ಈ ಕವಿತೆಯನ್ನ ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದ್ದಾರೆ. ಹಂತಕನ ಸಂಚು ಚಿತ್ರಕ್ಕಾಗಿ.

ಕಾರ್ಯಕ್ರಮದ ಮುಂದಿನ ಹಾಡು ಸಂಗೀತ ಸಂಯೋಜನೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯಶಂಕರ್, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್, ಚಿತ್ರ ಸೌಭಾಗ್ಯಲಕ್ಷ್ಮೀ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿನ ಮುಂದಿನ ಹಾಡು ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ, ಎಂ ರಂಗರಾವ್ ಚಿತ್ರ ಹೊಸಬೆಳಕು.

ಇಂದಿನ ಸವಿನೆನಪಿನ ಕೊನೆಯ ಹಾಡು ಮಾನಸ ಸರೋವರ ಚಿತ್ರಕ್ಕಾಗಿ ಜಯಚಂದ್ರನ್ ಅವರ ಧ್ವನಿಯಲ್ಲಿ ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್.

ಕೇಳುಗರು, ಇದುವರೆಗೂ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 11:45. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವ ಸಮಯ: ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಆಯ್ದ ವಚನಗಳ ವಿಶ್ಲೇಷಣೆ ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ ಮೂಡಿ ಬರಲಿದೆ 6:50. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆಗೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾ ವಾಹಿನಿಯನ್ನು ಕೇಳುವಿರಿ 7:30. 7:45 ಬೆಳಗ್ಗೆ 8:30, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ವಯಲಿನ್ ವಾದನ. ಇವರೊಂದಿಗೆ ಮೃದಂಗದಲ್ಲಿ HL ಶಿವಶಂಕರ ಸ್ವಾಮಿ ಹಾಗೂ ಘಟಂನಲ್ಲಿ ರಘುನಂದನ್ ರಾವ್. ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ ಬೆಳಗ್ಗೆ 10:30 ಹಾಗೂ ಸಂಜೆ 4:30. ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ವನಿತಾ ವಿಹಾರದಲ್ಲಿ ಜ್ಯೋತಿ ಗುರುಪ್ರಸಾದರಿಂದ ಕಥೆ ಬದಲಾವಣೆಯ ಗಾಳಿ, ನಂತರ ಕವನ ವಾಚನ ತೇಜಸ್ವಿನಿ ಹೆಗಡೆ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಯಾಚೇನಹಳ್ಳಿ ಚಿಕ್ಕಮಂಚಮ್ಮ ಹಾಗೂ ಸಂಗಡಿಗರಾದ ಜಯಮ್ಮ, ಪುಟ್ಟತಾಯಮ್ಮ ಹಾಗೂ ಶಿವಮ್ಮ ಅವರಿಂದ ಅರಿಶಿನ ಶಾಸ್ತ್ರದ ಹಾಡು. ಮಧ್ಯಾಹ್ನ 1:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಬಾನುಲಿ ಸರಣಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತ ಮಾಹಿತಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಕೃಪಾನಾಡಿಗವರಿಂದ ಡಾಕ್ಟರ್ ಜಿ ವರದರಾಜ ರಾವ್ ಅವರ ಕೆಲವು ಕವಿತೆಗಳ ಭಾವಗೀತೆ. 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಚಂದನಬಾಲ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ NCERT ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಸಾಧನಾ ಶಿಖರ. ಮುಯ್ಥಾಯ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಕೀರ್ತನವಿ. 4:45 ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಭಾಗವಹಿಸುತ್ತಾರೆ ಡಾಕ್ಟರ್ ಅಮಿತ್ ಆರ್ ನಂದೀಶ್ ಹಾಗೂ ಅಬ್ದುಲ್. 5:00 ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆಯೂ ಸಮನಾದ ಆರೋಗ್ಯ. ಕ್ಲಿಯರ್ ಮೆಡಿ ಆಸ್ಪತ್ರೆಗಳ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ವಿಷಯ ಫ್ಯಾಟಿ ಲಿವರ್. ಭಾಗವಹಿಸುತ್ತಾರೆ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ರಾಮಕೃಷ್ಣ. ಪ್ರಸ್ತುತಪಡಿಸುತ್ತಾರೆ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಹಾಸ್ಪಿಟಲ್ಸ್, ವಿಜಯನಗರ, ಮೈಸೂರು. ಪ್ರಸವಾರ್ತೆ 6:35, 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪುನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಸಂಸತ್ ಸಮೀಕ್ಷೆ 8:00. 8:15 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹೈದರಾಬಾದ್ ಸಹೋದರ ಹಾಡುಗಾರಿಕೆ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕ್ರೀಡಾ ಲೋಕದಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ, ತರಬೇತುದಾರ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತ NS ಮಂಜು ಅವರೊಂದಿಗೆ ಸಂದರ್ಶನ. ರಾತ್ರಿ 10:00 ಸಂಸತ್ತಿನ ಪ್ರಶ್ನೋತ್ತರ ಅವಧಿ.

ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ ಮೂಡಿಬರಲಿದೆ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು. ವೇಳೆ 11:05 ಆಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.